ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಶ್ವಯುಜ ಮಾಸದ 10ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 2ನೇ ತಾರೀಕು ಶುಕ್ರವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭ ಮುಂಜಾವ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:57. ಶುಭ ನುಡಿ. ಕಡು ಬಡವನು ಇದು ನನ್ನ ದೇಶವೆಂದು ತಿಳಿಯುವ ಹಾಗೂ ನನ್ನ ಮಾತಿಗೂ ಬೆಲೆಯಿದೆ ಎನ್ನುವಂಥ, ಮೇಲು ಕೀಳು ಎಂಬ ವರ್ಗವಿಲ್ಲದ ಹಾಗೂ ಎಲ್ಲಾ ಜಾತಿಗಳ ಜನರು ಪರಿಪೂರ್ಣ ಸೌಹಾರ್ದದಿಂದ ಇರುವಂತಹ ಭಾರತಕ್ಕಾಗಿ ನಾನು ಶ್ರಮಿಸುತ್ತೇನೆ. ಹೀಗೆಂದವರು ಮಹಾತ್ಮ ಗಾಂಧಿ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದಿಂದ. ರೈತರಿಗೆ ಸಲಹೆ 6:35. 7:15 ಪ್ರಾಯೋಜಿತ ಕಾರ್ಯಕ್ರಮ ರೇಷ್ಮೆ ಸಿರಿ. ವಿಷಯ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೇರಳೆ ನಾಟಿ ಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ರೇಷ್ಮೆ ಸಹಾಯಕ ನಿರ್ದೇಶಕರು, ಮೇಲ್ವಿಚಾರಣೆ ದಳ ಪ್ರಾಯೋಜಕರು, ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಕವಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ಪುಸ್ತಕದ ಓದು. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ. ಈ ಎರಡೂ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:45 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ ಪಾಲ್ಗಾಟ್ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆ. ಗಾನ ಭಜಾನ ಹಿಂದಿ ಚಿತ್ರಗೀತೆಗಳು 10:30. 11:00 ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ. 12:35 ಆರೋಗ್ಯ ಕಾರ್ಯಕ್ರಮ, ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲ ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್ ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಗುರುರಾಜ್ ಮಾಲವೀಕರಣ. 1:30 ಪ್ರಚಲಿತ. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆ. 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಕಾರ್ಯಕ್ರಮ. 4:30 ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳು. ಇಂದು ಸಂಜೆ 5:00 ಮಹಿಳಾ ಲೋಕ. ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದ ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಆರ್ ರಜನಿ. ನಿರ್ವಹಣೆ ಎಂ ಶಕುಂತಲಾ. ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಅವಲೋಕನ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿರಂಗ. ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜುಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಾತ್ರಿ 8:00 ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಭಾವಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದಿಂದ. 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟೋಟಗಳ ಮುಖ್ಯಾಂಶಗಳು. 10:20 ಗೀತಚಂದ್ರಿಕಾ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ.

0: 1962. Vice President C.V. Radhakrishnan has congratulated Indian athletes for their medal-winning performances at the Asian Games. And that is the end of this news bulletin.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:20. ಎಲ್ಲ ಹಕ್ಕುಗಳ ಮೂಲ ಇರುವುದು ಕರ್ತವ್ಯ ನಿಷ್ಠೆಯಲ್ಲಿ. ನಾವು ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡುವ ಮೂಲಕ ಹಕ್ಕುಗಳನ್ನು ಪಡೆದುಕೊಳ್ಳೋಣ. ಹೀಗೆಂದವರು ಮಹಾತ್ಮ ಗಾಂಧಿ.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಳಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡುವ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟರ್ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಇಳಿಕಲ್ ರೋಡ್, ಇರಿಟಿ. ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಗೋಗ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ ಕೆಪಿಟಿ ಪ್ರಾವಿಷನ್ ಶಾಪ್ ಇನ್ನು ಮುರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು 4 ಅಕ್ಟೋಬರ್ ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್, ಮುರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
1: ಈಗ ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ಮೊದಲಿಗೆ ಚನ್ನಬಸವಣ್ಣ ಅವರ ವಚನ, ಹಾಡಿದರೆ ಅಂಬಯ್ಯನುಲಿ.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಮೂವತ್ತು ನಿಮಿಷ. ಆಕಾಶವಾಣಿ ಚಿಂತನ, ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ.
1: ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯ ನಾಯಕ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಷ್ಟೇ ಮಹತ್ವವನ್ನು ಜನಸಾಮಾನ್ಯರ ಜಾಗೃತಿ ಸುಧಾರಣೆಗಳಿಗಾಗಿಯೂ ಕೊಟ್ಟರು. ಅದರಲ್ಲಿಯೂ ಸ್ತ್ರೀಯರನ್ನು ಕುರಿತ ಅವರ ಚಿಂತನೆ ಮತ್ತು ಕಾರ್ಯರೂಪಕ್ಕೆ ತಂದಂತಹ ಯೋಜನೆಗಳು ಭಾರತದ ಮಹಿಳೆಯರ ಬದುಕಿನಲ್ಲಿ ಒಂದು ಹೊಸ ಮನ್ವಂತರವನ್ನೇ ಹುಟ್ಟುಹಾಕಿದವು. ತಾನು, ತನ್ನ ಕುಟುಂಬ, ತನ್ನ ಪರಿವಾರ, ಅಷ್ಟಕ್ಕೇ ಸೀಮಿತವಾಗಿದ್ದ ಮಹಿಳೆಯರ ಬದುಕು ಹಾಗೂ ವ್ಯಕ್ತಿತ್ವಗಳಿಗೆ ಹೊಸ ಆಯಾಮಗಳನ್ನು ಕಲ್ಪಿಸಿದವರು ಗಾಂಧಿ. ಈ ಕಾರಣದಿಂದಾಗಿ ಈ ಆಧುನಿಕ ಕಾಲದಲ್ಲಿಯೂ ಕಂಡುಬರದಂತಹ ಮಹಿಳಾ ಜಾಗೃತಿ ಹಾಗೂ ಸಶಕ್ತೀಕರಣಗಳು 60-70 ವರ್ಷಗಳಷ್ಟು ಹಿಂದೆಯೇ ಭಾರತದಲ್ಲಿ ಕಂಡುಬಂದವು. ಸ್ತ್ರೀಯರಲ್ಲಿ ಸ್ವಭಾವತಃ ತಾಳ್ಮೆ, ಕಷ್ಟ ಸಹಿಷ್ಣುತೆ, ಅಹಿಂಸಾಪರತೆ, ಅಂತಃಕರಣ ಹಾಗೂ ಜೀವದಯಾಪರವಾದ ಗುಣಗಳಿವೆ ಎಂಬುದನ್ನು ನಮ್ಮ ಪರಂಪರೆಯುದ್ದಕ್ಕೂ ಕಂಡಿದ್ದ ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರೇ ಪ್ರೇರಣೆ ಎಂದಿರುವುದು ಮಹಿಳೆಯರ ಅಂತಃಶಕ್ತಿಯ ಬಗ್ಗೆ ಅವರಿಗಿದ್ದ ಅಪಾರ ಭರವಸೆ ಹಾಗೂ ವಿಶ್ವಾಸಗಳಿಗೆ ಸಾಕ್ಷಿ. ಅನೇಕ ವಿಷಯಗಳಲ್ಲಿ ಪುರುಷರಿಗಿಂತ ಸ್ತ್ರೀಯರು ಮಿಗಿಲು ಎಂಬುದನ್ನು ಕಂಡುಕೊಂಡಿದ್ದ ಗಾಂಧಿಯವರ ಆಪ್ತ ಪರಿವಾರದಲ್ಲಿದ್ದವರೆಲ್ಲರೂ ಸ್ತ್ರೀಯರೇ ಎಂಬುದು ಗಮನಾರ್ಹ. ಸ್ತ್ರೀಯರು ಸುಶಿಕ್ಷಿತರಾಗಬೇಕು, ಅಂಧಾಚರಣೆಗಳಿಂದ ಮುಕ್ತರಾಗಬೇಕು, ಸಮಾಜಕ್ಕೆ ಅವರ ಬೆಲೆ ಬಾಳುವ ಕೊಡುಗೆ ಸಲ್ಲಬೇಕು ಎಂದು ಹಾರೈಸುತ್ತಿದ್ದ ಮತ್ತು ಅದಕ್ಕಾಗಿ ಶ್ರಮಿಸುತ್ತಿದ್ದ ಗಾಂಧೀಜಿಯವರು ಸಾರ್ವಜನಿಕ ಜೀವನದಲ್ಲಿ ಸ್ತ್ರೀಯರೂ ಪಾಲ್ಗೊಂಡರೆ ಮಾತ್ರ ಅಲ್ಲಿ ಪರಿಶುದ್ಧತೆ ಬರಲು ಸಾಧ್ಯ ಎಂದು ಹೇಳುತ್ತಿದ್ದರು. ಗಾಂಧೀಜಿಯವರ ಪ್ರಾರ್ಥನಾ ಸಭೆಗಳಲ್ಲಿ ಗಾಂಧಿಯವರು ಸ್ವಾತಂತ್ರ್ಯ ಹೋರಾಟದ ಸ್ವರೂಪ, ರಾಜಕೀಯ ವಿಷಯಗಳು, ಮತೀಯ ಸಾಮರಸ್ಯ, ಭಾವೈಕ್ಯತೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುವಷ್ಟೇ ಗಂಭೀರವಾಗಿ ಕಡಲೆಕಾಯಿ ಸಿಪ್ಪೆಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು, ಮಕ್ಕಳನ್ನು ಎಳೆಯ ಬಿಸಿಲಿಗೆ ಒಡ್ಡಬೇಕು, ಮಡ್ ಪ್ಯಾಕ್ ಎಲ್ಲ ವಯಸ್ಸಿನವರಿಗೂ ಒಳ್ಳೆಯದು, ರೈತರಿಗೆ ಗೋವಿನಿಂದ ಎಷ್ಟು ಉಪಯೋಗ, ಟ್ರ್ಯಾಕ್ಟರ್ನಿಂದ ಏನು ಉಪಯೋಗ ಎಂಬುದರ ತುಲನಾತ್ಮಕ ವಿಶ್ಲೇಷಣೆ ಮೊದಲಾದ ವಿಷಯಗಳನ್ನು ಪ್ರಸ್ತಾಪಿಸುತ್ತಿದ್ದರು. ಗಾಂಧಿಯವರು ಸ್ತ್ರೀಪರವಾದ ತಮ್ಮ ಕಾಳಜಿಯಿಂದ ಎಷ್ಟರ ಮಟ್ಟಿಗೆ ಸ್ತ್ರೀಯರ ವಿಶ್ವಾಸ ಗಳಿಸಿದ್ದರೆಂದರೆ, ಸ್ತ್ರೀಯರಿಗೆ ಚಿನ್ನ ಹಾಗೂ ಆಭರಣಗಳ ವ್ಯಾಮೋಹ ವಿಪರೀತ ಎಂಬ ಮಾತನ್ನೇ ಸುಳ್ಳು ಮಾಡುವಂತೆ ಗಾಂಧಿಯವರು ಕೇಳಿದ ತಕ್ಷಣ ನಿಂತ ಕಾಲಿನಲ್ಲೇ ತಮ್ಮ ಆಭರಣಗಳನ್ನು ಗಾಂಧಿಯವರ ಸ್ವಾತಂತ್ರ್ಯ ನಿಧಿಗಾಗಿ ಅರ್ಪಿಸಿಬಿಡುತ್ತಿದ್ದರು. ಆದರೆ ಸೌಂದರ್ಯ ಇರುವುದು ಉಡುಗೆ ತೊಡುಗೆಗಳಲ್ಲ, ಚಾರಿತ್ರ್ಯದಲ್ಲಿ, ಅಂತಃಶಕ್ತಿಯಲ್ಲಿ ಎಂದು ಉಪದೇಶಿಸುತ್ತಿದ್ದರು. ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳ ಬಗೆಗೂ ಗಾಂಧಿ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡುತ್ತಿದ್ದರು. ಬಾಲ್ಯ ವಿವಾಹ, ಬಾಲವಧುಗಳ ಸಮಸ್ಯೆ ಅವರನ್ನು ತೀವ್ರವಾಗಿ ತಟ್ಟಿತ್ತು. ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬೇಕು, ಅದನ್ನು ವಿರೋಧಿಸುವ ಬಲವನ್ನು ನಮ್ಮ ಅಂತಃಸತ್ವದಿಂದಲೇ ರೂಢಿಸಿಕೊಳ್ಳಬೇಕು, ತಾವು ಸೂಕ್ತವಾದ ವಯಸ್ಸಿಗೆ ಬರುವ ತನಕ ಮದುವೆಯಾಗುವುದಿಲ್ಲ ಎಂದು ಹೇಳುವ ಮತ್ತು ತಮಗೆ ಇಷ್ಟವಾಗದ ವರನನ್ನು ತಿರಸ್ಕರಿಸುವ ಧೈರ್ಯವನ್ನು ಹುಡುಗಿಯರು ಬೆಳೆಸಿಕೊಳ್ಳಬೇಕು ಎಂಬುದು ಗಾಂಧಿಯವರ ವಿಚಾರವಾಗಿತ್ತು. ಬಾಲವಿವಾಹದ ವಿರುದ್ಧ ಹೋರಾಡುವ ಕೆಲಸವನ್ನು ಅವರು ಸರೋಜಿನಿ ನಾಯ್ಡುರವರಿಗೆ ವಹಿಸಿದ್ದರು. ಸ್ತ್ರೀಯರನ್ನು ಕುರಿತಂತೆ ಗಾಂಧೀಜಿಯವರ ಕಾಳಜಿ ಬರೀ ಬಾಯಿ ಮಾತಿನದಾಗಿರಲಿಲ್ಲ. ಈ ಕುರಿತಾದ ತಮ್ಮ ಎಲ್ಲ ವಿಚಾರಗಳನ್ನು ಆಳವಾದ ತಿಳುವಳಿಕೆ, ಅನುಭವಗಳ ಮೂಲಕವೇ ಮಂಡಿಸುತ್ತಿದ್ದರು. ಅದಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಪುರುಷನಾಗಿ ತಮಗಿದ್ದ ಹಕ್ಕುಗಳನ್ನು ಬಿಟ್ಟುಕೊಟ್ಟಾಗಲೇ ತಮ್ಮ ಪತ್ನಿಯ ಭಾವನೆಗಳನ್ನು ಅರಿಯಲು, ಅವಳಂತೆಯೇ ಚಿಂತಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಿದ್ದ ಗಾಂಧಿಯವರು, ನಾನು ಸ್ತ್ರೀಯಾಗಿ ಜನ್ಮ ತಳೆಯದಿದ್ದರೂ ಭಾರತದ ಮಹಿಳೆಯರಿಗಾಗಿ ಮಹಿಳೆಯಾಗ ಬಯಸುತ್ತೇನೆ ಎಂದಿರುವುದು ಅವರ ಪ್ರಾಮಾಣಿಕ ಅನಿಸಿಕೆಗಳಿಗೆ ಸಾಕ್ಷಿ.
0: ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:34

0: ಸೆಕೆಂಡುಗಳು. ನಿನ್ನಲ್ಲಿ ನೀತಿ ಇದ್ದರೆ ಜನ ನಿನ್ನ ಮಾತು ಕೇಳುತ್ತಾರೆ. ಹೀಗೆಂದವರು ಮಹಾತ್ಮ ಗಾಂಧಿ. ಈಗ ಕೇಳಿ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಕಾಳು ಮೆಣಸಿನ ಪೊಳ್ಳು ರೋಗ, ಕೊಲೆಟೋಟ್ರೈಕಮ್ ಎಂಬ ಶಿಲೀಂಧ್ರದಿಂದ ಬರುವಂತಹ ಈ ರೋಗ ಮಳೆಗಾಲದ ಕೊನೆಯ ಹಂತದಲ್ಲಿ ಕಾಣಿಸಿಕೊಳ್ಳುತ್ತೆ. ರೋಗಕ್ಕೆ ತುತ್ತಾದ ಮೆಣಸಿನ ಕಾಳುಗಳು ಕಂದು ಬಣ್ಣದ ಸುಕ್ಕಾದ ಮಚ್ಚೆಗಳಿಂದ ಕೂಡಿರ್ತವೆ. ಎಳೆಯ ಕಾಳುಗಳಿಗೆ ರೋಗ ತಗುಲಿದ್ರೆ ಅದರ ಮುಂದಿನ ಬೆಳವಣಿಗೆ ತೊಂದರೆ ಆಗ್ತದೆ. ಕೊನೆಯ ಹಂತದಲ್ಲಿ ಬಣ್ಣಗೆಡುವುದು ಜಾಸ್ತಿ ಆಗ್ತಾ ಹೋಗಿ ಕಾಳುಗಳು ಅಡ್ಡಡ್ಡಾಗಿ ಬಿರಿತವೆ. ಗೊಂಚಲಿನ ಕೊನೆಯ ಕಾಳುಗಳು ಕಪ್ಪು ಬಣ್ಣಕ್ಕೆ ತಿರುಗಿ ಒಣಗ್ತವೆ. ಈ ಶಿಲೀಂಧ್ರ ಎಲೆಯ ಮೇಲೆ ಸಹ ಕಾಣಿಸಿಕೊಳ್ಳುತ್ತೆ. ಅದು ಮೂಲೆಗಳುಳ್ಳ ಮತ್ತು ಕಂದು ಬಣ್ಣದ ಮಚ್ಚೆಗಳಿಂದ ಕೂಡಿದ್ದು ಮಚ್ಚೆಯ ಸುತ್ತಲೂ ಹಳದಿ ಪರದೆ ಇರುತ್ತೆ. ಇದನ್ನು ಹೇಗೆ ಹತೋಟಿಗೆ ತರಬಹುದು ಅಂತಂದ್ರೆ, ಮುನ್ನೆಚ್ಚರಿಕೆ ಕ್ರಮವಾಗಿ 1% ಬೋರ್ಡೋ ದ್ರಾವಣವನ್ನ ಸಿಂಪಡಿಸೋದ್ರಿಂದ ಈ ರೋಗವನ್ನ ಹತೋಟಿ ಮಾಡಬಹುದು. ನಿಧಾನ ಸೊರಗು ರೋಗ. ನಿಧಾನ ಸೊರಗು ರೋಗ ಜಂತು ಹುಳುಗಳ ಬಾಧೆಯಿಂದ ಉಂಟಾಗುತ್ತೆ. ಈ ರೋಗಕ್ಕೆ ತುತ್ತಾದ ಬಳ್ಳಿಯನ್ನ ನೋಡಿದಾಗ ಎಲೆ ಹಳದಿಯಾಗಿರುತ್ತೆ, ಎಲೆ ಉದುರ್ತಾ ಇರುತ್ತೆ ಮತ್ತು ಬಳ್ಳಿ ತುದಿಯಿಂದ ಒಣಗೋದನ್ನ ನೋಡಬಹುದು. ಈ ರೋಗ ತಗುಲಿದ ಬಳ್ಳಿಗಳಲ್ಲಿ ಅಕ್ಟೋಬರ್ ನಂತರ ತೇವಾಂಶದ ಕೊರತೆಯಾಗ್ತಾ ಇದ್ದಂತೆ ಹಳದಿ ಆಗ್ಬಿಡುತ್ತೆ. ಇದನ್ನ ಹೇಗಪ್ಪ ಹತೋಟಿಗೆ ತರಬೇಕು ಅಂತಂದ್ರೆ, ಪ್ರತಿ ಬಳ್ಳಿಗೆ 1 kg ಬೇವಿನ ಹಿಂಡಿಯನ್ನ ಹಾಕೋದ್ರಿಂದ ಈ ರೋಗವನ್ನ ಹತೋಟಿ ಮಾಡಬಹುದು. ಪ್ರತಿ ಬಳ್ಳಿಗೆ 10 g ಪೋರೆಟ್ ಅಥವಾ 20 g ಕಾರ್ಬೋಪ್ಯೂರಾನ್ ಹರಳುಗಳನ್ನ ಗಿಡದ ಬುಡಕ್ಕೆ ಹಾಕಬೇಕು ಮತ್ತು ಪ್ರತಿ ಲೀಟರ್ ನೀರಿಗೆ 2 g ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ 0.3% ಪೊಟ್ಯಾಸಿಯಂ ಫಾಸ್ಫೋನೇಟ್ ಅಥವಾ 0.125% ಮೆಟಾಲಾಕ್ಸಿಲ್ ಬೆರೆಸಿ ತಯಾರಿಸಿದ ದ್ರಾವಣವನ್ನ ಪ್ರತಿ ಬಳ್ಳಿಯ ಬುಡಕ್ಕೆ ಹಾಕಬೇಕು. ಕೊತ್ತು ಬೀಳುವುದು. ಬೆಟ್ಟ ಪ್ರದೇಶಗಳಾದಂತಹ ಕೊಡಗು, ಇಡುಕಿ ಜಿಲ್ಲೆಗಳಲ್ಲಿ ಪನಿಯೂರ್ 1 ತಳಿಯಿಂದ ಕೊತ್ತು ಬೀಳುವುದು ಸಾಮಾನ್ಯ ಆಗಿದೆ. ಮಳೆ ಏಪ್ರಿಲ್ ಮೇ ತಿಂಗಳಲ್ಲಿ ಸಾಕಷ್ಟು ಬರದೆ ಜೂನ್ ತಿಂಗಳಲ್ಲಿ ಬಂದರೆ ಮೆಣಸಿನ ಹೂಗಳು ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಬಂದಾಗ ಕೊತ್ತು ಬೀಳೋದು ಸಾಮಾನ್ಯ. ಜುಲೈ ತಿಂಗಳಿನಲ್ಲಿ ಬಂದ ಹೂಗಳಲ್ಲಿ ಹೆಚ್ಚು ಹೆಚ್ಚು ಹೂಗಳಿದ್ದು ಗಂಡು ಮತ್ತು ಹೆಣ್ಣು ಹೂಗಳಿರುವ ಹೂಗಳು ತುಂಬಾ ಕಡಿಮೆ. ಅದರಿಂದ ಪರಾಗಸ್ಪರ್ಶವಾಗದೆ ಹೂಗಳು ಬಿದ್ದು ಹೋಗ್ತವೆ. ಹತೋಟಿ ಕ್ರಮಗಳು ಹೀಗಿವೆ. ಬಳ್ಳಿಗಳಿಗೆ ಮಾರ್ಚ್ ತಿಂಗಳಿನಿಂದ ಬುಡಕ್ಕೆ ನೀರು ಕೊಟ್ಟು ನೆರಳು ತೆಗೆದು 1% ಬೋರ್ಡೋ ದ್ರಾವಣವನ್ನ ಸಿಂಪರಣೆ ಮಾಡೋದ್ರಿಂದ ಕೊತ್ತು ಬೀಳೋದನ್ನ ತಡಿಬಹುದು. ಹಾಗೆ ಬೆಳೆ ಹೆಚ್ಚು ಮಾಡ್ಕೋಬೇಕು ಅಥವಾ ಫಸಲನ್ನ ಹೆಚ್ಚಾಗಿ ಬೆಳಿಬೇಕು ಅಂತಾದ್ರೆ ಕೆಲವು ಕ್ರಮಗಳನ್ನ ತೆಗೆದುಕೊಳ್ಳಬಹುದು. ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ನಲ್ಲಿ ಪ್ರತಿ ಬೆಳೆಗಳ ನೆರಳು ಮರಗಳ ಮತ್ತು ವಿವಿಧ ಹಂತದ ಬಳ್ಳಿಗಳ ರೆಕ್ಕೆ ತೆಗೆದು ಮುಂದಿನ ವರ್ಷ ನಾಟಿಗೆ ಬೇಕಾದ ಮತ್ತು ಬೆಳೆ ನಿರ್ವಹಣೆಗೆ ಬೇಕಾದ ಯೋಜನೆಯನ್ನ ಮಾಡ್ಕೋಬೇಕು. ನೆರಳು ಮರದ ಸಂಖ್ಯೆ ಆಧರಿಸಿ ಪ್ರತಿ ಹೆಕ್ಟೇರ್ನಲ್ಲಿ 225-575 ಬಳ್ಳಿಗಳು ಮುಂದಿನ 2-3 ವರ್ಷದಲ್ಲಿರುವಂತೆ ನಾಟಿ ಮಾಡಬೇಕು. ಅಡಿಕೆ ತೋಟಗಳಲ್ಲಿ ಮರ ಬಿಟ್ಟು ಮರಕ್ಕೆ ಬಳ್ಳಿ ಹಬ್ಬಿಸಬೇಕು. ಅರೇಬಿಕಾ ಮತ್ತು ಅಡಿಕೆ ತೋಟಗಳಲ್ಲಿ 1 ಹೆಚ್ಚು ತಳಿಗಳಿರುವಂತೆ ನಾಟಿ ಮಾಡಬಹುದು. ಪ್ರತಿ ವರ್ಷ ಅತ್ಯಗತ್ಯ ಮಣ್ಣಿನ ಪೋಷಣೆಗೆ ಬೇಕಾದ ಕೃಷಿ ಸುಣ್ಣ, ಡೋಲೋಮೈಟ್ ಸೇರ್ಪಡೆ, 5 cm ಎತ್ತರಕ್ಕೆ ಮಣ್ಣೇರಿಸೋದು, ಕಾಂಪೋಸ್ಟ್ ಹಾಕೋದು, ವರ್ಷದ ಯಾವುದೇ ಸಮಯದಲ್ಲಿ ನೀರು ನಿಲ್ಲದಂತೆ ಚರಂಡಿ ವ್ಯವಸ್ಥೆ ಮಾಡೋದು, ತೆಳುವಾಗಿ ತರುಗು ಹೊದಿಸೋದು, ಈ ಕ್ರಮಗಳನ್ನು ಕೂಡ ಅಳವಡಿಸಿಕೊಳ್ಳಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾ. HG ಸೀತಾರಾಮ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.

0: ಪ್ರಪಂಚದಲ್ಲಿ ಅತ್ಯುತ್ತಮ ಕಲೆ ಮತ್ತು ಕಲಿಯಲು ಅತಿ ಕಠಿಣವಾದ ಕಲೆ ಎಂದರೆ ಜೀವನ ಕಲೆ. ಅದು ಎಲ್ಲ ಕಲೆಗಳಿಗಿಂತ ಹಿರಿದಾದುದು. ಮಹಾತ್ಮ ಗಾಂಧೀಜಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:40. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಇಮ್ಯಾನುವಲ್ ಸಿಲ್ಕ್ಸ್ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೈಟೆಕ್ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
6: ಹಿಂದೂ ಮಲಯಾಳಿ ಸಂಘ ಮಡಿಕೇರಿ ಇವರ ವತಿಯಿಂದ ಓಣಾಘೋಷಂ ಸದ್ಯಾ 2026 ಇದೇ 4ರಂದು ಭಾನುವಾರ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ನಲ್ಲಿ ನಡೆಯಲಿದೆ. ಬೆಳಿಗ್ಗೆ 9:00 ಗಂಟೆಗೆ ಮಡಿಕೇರಿ ಮಹಾದೇವಪೇಟೆ ಚೌಡೇಶ್ವರಿ ದೇವಾಲಯದಿಂದ ಕ್ರಿಸ್ಟಲ್ ಕೋರ್ಟ್ ವರೆಗೆ ಸಾಂಪ್ರದಾಯಿಕ ಓಣಾಘೋಷಂ ಮೆರವಣಿಗೆ. 11:00 ಗಂಟೆಗೆ ಸಭಾ ಕಾರ್ಯಕ್ರಮ, ಕಿರುವಾದಿರ ನೃತ್ಯ, ಸನ್ಮಾನ. 1:00 ಗಂಟೆಗೆ ಓಣಂ ಸದ್ಯಾ. ಅಪರಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ. 5:00 ಗಂಟೆಯಿಂದ ಕೇರಳದ ಪ್ರಸಿದ್ಧ ಸ್ಯಾನ್ ಕ್ರಿಯೇಷನ್ಸ್ ವತಿಯಿಂದ ಕಾಮಿಡಿ ಶೋ ನಡೆಯಲಿದೆ. ಸಮಾಜ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಹಿಂದೂ ಮಲಯಾಳಿ ಸಂಘ ಮಡಿಕೇರಿ ಇದರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
5: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ಶ್ರೀ ಸಾಯಿ ಇವೆಂಟ್ಸ್ ಇವರಿಂದ ಬೃಹತ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂಡ್ ಫುಡ್ ಫೆಸ್ಟಿವಲ್ ಇಂದಿನಿಂದ ಇದೇ 4ರ ಭಾನುವಾರದವರೆಗೆ ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾವೇರಿ ಹಾಲ್ ನಲ್ಲಿ ನಡೆಯಲಿದೆ. ಸೀರೆ, ಕುರ್ತೀಸ್, ಜ್ಯುವೆಲರಿ, ಗೃಹೋಪಯೋಗಿ ವಸ್ತುಗಳು, ವಿವಿಧ ತಿಂಡಿ ತಿನಿಸುಗಳು, ಮಕ್ಕಳಿಗೆ ಫನ್ ಗೇಮ್ ಸೇರಿದಂತೆ ಒಂದಷ್ಟು ಮನೋರಂಜನೆ, ಎಲ್ಲವೂ ಒಂದೇ ಕಡೆ. ಹಳೆಯ ಜರಿ ಸೀರೆಗಳನ್ನು ಖರೀದಿಸಲಾಗುವುದು. ಬೆಳಿಗ್ಗೆ 10:00 ರಿಂದ ರಾತ್ರಿ 10 ಗಂಟೆವರೆಗೆ ಭೇಟಿ ನೀಡಿ. ಸ್ಥಳ ಕಾವೇರಿ ಹಾಲ್, ಮಡಿಕೇರಿ.
2: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
9: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
2: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
7: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
8: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ, ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ. ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು. ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ. ಸಂಪರ್ಕಿಸಿ 8792839176.
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
11: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
10: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿ.

0: ಬರೋ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
3: ಅಂಜಗಿರಿ ನಾಡು ಹುದಿಕೇರಿ ಇವರ ಆಶ್ರಯದಲ್ಲಿ ಕೈಬೀರ ಬೋಪಯ್ಯ ಸ್ಮರಣಾರ್ಥ ಪ್ರೌಢಶಾಲಾ ಮಕ್ಕಳ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾವಳಿ ನಾಳೆ ಶನಿವಾರ 9 ಗಂಟೆಯಿಂದ ಹುದಿಕೇರಿ ಪ್ರೈಮರಿ ಸ್ಕೂಲ್ ಆಟದ ಮೈದಾನದಲ್ಲಿ ನಡೆಯಲಿದೆ. ಸಮಾಜ ಸೇವೆಗಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ MU ಪಾರ್ವತಿ ಅವರ ಪ್ರಾಯೋಜಕತ್ವದಲ್ಲಿ ಈ ಪಂದ್ಯಾವಳಿ ನಡೆಯಲಿದ್ದು, ವಿಜೇತರಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ G1 ನೂರೇರ 9480324086 ಅಥವಾ ಆದರ್ಶ್ ಚಕ್ಕೆರ 8

0: ಚಳವಳಿ ನಾಳೆ ಶನಿವಾರ 9 ಗಂಟೆಯಿಂದ ಬುದಿಕೇರಿ ಪ್ರೈಮರಿ ಸ್ಕೂಲ್ ಆಟದ ಮೈದಾನದಲ್ಲಿ ನಡೆಯಲಿದೆ. ಸಮಾಜ ಸೇವೆಗಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಎಂಯು ಪಾರ್ವತಿ ಅವರ ಪ್ರಾಯೋಜಕತ್ವದಲ್ಲಿ ಈ ಪಂದ್ಯಾವಳಿ ನಡೆಯಲಿದ್ದು ವಿಜೇತರಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ G1 Noreda 9480324086 ಅಥವಾ ಆದರ್ಶ್ ಚಕ್ಕೆರ 8104074337.
1: സെപ്റ്റംബർ 24 മരണപ്പെട്ട നാപ്പൂക്കളു നൂറമ്പടമട്ട ഉമ്മണക്കുട്ടട ബൊള്ളു ബെള്ളപ്പായുടെ പൊണ്ണു ചിയമ്മ നീലമ്മ ആയിട്ട് മാതക്കാര്യ ഇതേ നാലാങ്ക് നാരാച്ച മജ്ജന 12 ഗണ്ടക്ക് നാപ്പൂക്കളു സഹകാര മഹിളാ സമാജത്തിൽ നടപ്പ ഒക്കാര ഊരുകാര ബിന്ദു ചങ്ങാതിയല്ല ഇതിനെ ആഹ്വാനം ഗ്യാനം എടുത്തു പറഞ്ഞുണ്ട് ഉമ്മണക്കുട്ടട ബൊള്ളു ബെള്ളപ്പ മക്ക മൈമക്ക പിഞ്ഞ സംസാരക്കാര കേട്ടണിത്
2: ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್ ವಿರಾಜಪೇಟೆ ಕೊಡಗಿನ ಆತಿಥ್ಯಕ್ಕೆ ನಿಮ್ಮ ನೆಚ್ಚಿನ ತಾಣ. ಅಥೆಂಟಿಕ್ ಕೊಡಗಿನ ಸಾಂಪ್ರದಾಯಿಕ ಆಹಾರ, ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ, ಮಲ್ಟಿ ಕ್ಯೂಜನ್ ರೆಸ್ಟೋರೆಂಟ್, 200 ಜನರಿಗೆ ಅವಕಾಶವಿರುವ ವಿಶಾಲ ಬ್ಯಾಂಕ್ವೆಟ್ ಹಾಲ್, 3-star ಕೆಟಗರಿ ಎಸಿ ಸೂಟ್ ರೂಮ್ಸ್, 2 BHK ಸಿಂಗಲ್ BHK ಕಾಟೇಜ್, ಮದುವೆ ಸಭೆ ಸಮಾರಂಭ ಪಾರ್ಟಿ ಹಾಗೂ ಕುಟುಂಬದ ಕಾರ್ಯಕ್ರಮಗಳಿಗೆ ಸೂಕ್ತ ತಾಣ. ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್ ಮಲಬಾರ್ ರಸ್ತೆ ಪೊಲೀಸ್ ಠಾಣೆ ಎದುರು ವಿರಾಜಪೇಟೆ. ಕಾಲ್ 8867547200.
3: ಪ್ರಿಯ ಗ್ರಾಹಕರೇ ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ ಕೆಪಿಟಿ ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು 4 ಅಕ್ಟೋಬರ್ ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್ ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
1: ಜೀವನದ ಪವಿತ್ರ ಹಾಗೂ ಧಾರ್ಮಿಕ ಸಂಗತಿಗಳನ್ನು ಸಂರಕ್ಷಿಸುವವಳು ಹೆಣ್ಣು. ಆಕೆ ಸ್ವಭಾವತಃ ಸಾಂಪ್ರದಾಯಿಕಳು. ಅಂಧವಿಶ್ವಾಸಗಳನ್ನು ತಡವಾಗಿ ಬಿಡುತ್ತಾಳೆ. ಆದರೆ ಜೀವನದ ಪವಿತ್ರ ಹಾಗೂ ಉದಾತ್ತ ವಿಷಯಗಳನ್ನು ಆಕೆ ಬೇಗ ತ್ಯಜಿಸಲಾರಳು. ಹೀಗೆಂದವರು ಮಹಾತ್ಮ ಗಾಂಧಿ. ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗುಣಕುಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಈಗೊಂದು ಭಾವಗೀತೆಯನ್ನ ಕೇಳೋಣ. ರಚನೆ ಡಿ ವಿ ಗುಂಡಪ್ಪ, ಹಾಡಿದ್ದಾರೆ ಮಡಿಕೇರಿ ನಾಗೇಂದ್ರ ಮತ್ತು ಸಂಗಡಿಗರು.

0: ಭಾವಗೀತೆಯನ್ನ ಕೇಳಿದ್ರಿ. ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222588 ಅಥವಾ 228129. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಸಮಯ ಆಗಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಫರ್ನಿಚರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
3: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು ಅಕ್ಟೋಬರ್ 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
4: ನಿಧನ ಸುದ್ದಿ. ಗಾಳಿಬೀಡು ಗ್ರಾಮ ಅಚ್ಚಿಪಟ್ಟಿರ ಬಾಲಕೃಷ್ಣ ರವಿ ಅವರ ಪತ್ನಿ ಶಾಂತಿಕುಮಾರಿ ಶಾಂತಿ ಅವರು 65ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ರಾತ್ರಿ 8 ಗಂಟೆಗೆ ನಿಧನರಾದರು. ಅಚ್ಚಿಪಟ್ಟಿರ ಶಾಂತಿಕುಮಾರಿ ತವರು ಮನೆ ಅಮೆ ಮನೆ ತಾವೂರು. ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಗೆ ಗಾಳಿಬೀಡುವಿನಲ್ಲಿ ನಡೆಯಲಿದೆ. ಗರ್ಗಂದೂರು ಗ್ರಾಮದ ಹೊಸ್ತೋಟ ಚಟ್ಟಿಮಾಡ ದಿವಂಗತ ಕುಶಾಲಪ್ಪ ಅವರ ಪತ್ನಿ ರೋಹಿಣಿ ಅವರು 84ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ 5 ಗಂಟೆಗೆ ನಿಧನರಾದರು. ಚಟ್ಟಿಮಾಡ ರೋಹಿಣಿ ತವರು ಮನೆ ಕುಂಬಗೌಡನ ಅಂತ್ಯಕ್ರಿಯೆ ಇಂದು ಅಪರಾಹ್ನ 4 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ತ್ಯಾಗತ್ತೂರು ಗ್ರಾಮ ದೊಡ್ಡೇಗೌಡನ ಲಿಂಗಪ್ಪ ಅವರ ಪತ್ನಿ ಪುಟ್ಟಮ್ಮ ಅವರು 76ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ ನಿಧನರಾದರು. ದೊಡ್ಡೇಗೌಡನ ಪುಟ್ಟಮ್ಮ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ ತ್ಯಾಗತ್ತೂರು ಗ್ರಾಮದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 7:02 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
5: ಇದೀಗ ಆರಂಭ ಆಕಾಶವಾಣಿ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
7: ಕೇಳಪ್ಪೋ, ಕೇಳಿ, ನಿಮಗೊಂದು ಸಂತಸದ ಸುದ್ದಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳು ಕುರಿತ ರೇಷ್ಮೆ ಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 7:15 ರೇಷ್ಮೆ ಸಿರಿ.
5: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಶ್ರೇಷ್ಠ ಹಾಗೂ ಧೀಮಂತ ನಾಯಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ ಇಂದು. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸಿದ ಮಹಾತ್ಮನಿಗೆ ಇಂದು ವಿಶ್ವದಾದ್ಯಂತ ಗೌರವ ನಮನ ಸಲ್ಲಿಸಲಾಗುತ್ತದೆ. ಅಹಿಂಸೆ ಸತ್ಯಾಗ್ರಹದಂತಹ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರು ತಮ್ಮ ಬದುಕನ್ನೇ ಪ್ರಯೋಗಶಾಲೆಯನ್ನಾಗಿಸಿಕೊಂಡಿದ್ದರು. ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಬೇಕು ಎನ್ನುವ ಉದ್ದೇಶದಿಂದ ಅವರ ಜನ್ಮದಿನವಾದ ಅಕ್ಟೋಬರ್ 2 ಭಾರತದಲ್ಲಿ ಗಾಂಧಿ ಜಯಂತಿ ಮತ್ತು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿ ಅವರ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು.
1: ಮಹಾತ್ಮ ಗಾಂಧೀಜಿ 1893 ವಕೀಲರಾಗಿ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿ ಭಾರತೀಯ ಮೂಲದ ಕಾರ್ಮಿಕರ ನ್ಯಾಯಯುತ ಹಕ್ಕುಗಳಿಗಾಗಿ ವರ್ಣವೇದ ನೀತಿಯ ಪ್ರತಿ, ಸತ್ಯ ಅಹಿಂಸೆ ಮತ್ತು ಸತ್ಯಾಗ್ರಹಗಳೆಂಬ ತತ್ವಗಳ ಮೂಲಕ ಅಲ್ಲಿನ ಸರ್ಕಾರದ ವಿರುದ್ಧ 22 ಕಾಲ ಹೋರಾಡಿ ಜಯಶೀಲರಾಗಿ ಸಂಘಟನೆ ಹಾಗೂ ಹೋರಾಟದ ಅನುಭವ ಪಡೆದು 1915 ಭಾರತಕ್ಕೆ ಹಿಂದಿರುಗಿದರು. ಇಲ್ಲಿಯೂ ಸಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಅದೇ ತತ್ವಗಳನ್ನು ಅನುಸರಿಸಿ ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಕರ ನಿರಾಕರಣೆ ಹಾಗೂ ಭಾರತ ಬಿಟ್ಟು ತೊಲಗಿ ಚಳುವಳಿಗಳನ್ನು ಸಂಘಟಿಸಿದರು. ಅವರ ಸುಮಾರು 50 ಹೋರಾಟದ ಕೊಡುಗೆಯನ್ನು ಗೌರವಿಸಿ ವಿಶ್ವಸಂಸ್ಥೆ ಗಾಂಧಿ ಜಯಂತಿಯನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ 2007 ಆಚರಿಸುವ ಮುಖಾಂತರ ಗಾಂಧೀಜಿ ಅವರ ಚಿಂತನೆಗೆ ಮನ್ನಣೆಯನ್ನು ನೀಡಿ
0: ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಧಾರವಾಡ ಜಿಲ್ಲಾಡಳಿತದ ವತಿಯಿಂದ ಇಂದು ಬೆಳಗ್ಗೆ 9 ನಗರದ ಹೊಸ ಬಸ್ ನಿಲ್ದಾಣ ಹತ್ತಿರದ ಗಾಂಧಿ ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಗಾಂಧಿ ಚಿಂತಕ ಡಾ ಸಂಜೀವ್ ಕುಲಕರ್ಣಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿ ಅಂಗವಾಗಿ ಕೊಡಮಾಡುವ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿಗೆ ಸಮಾಜ ಸೇವಕ ಡಾಕ್ಟರ್ ಓಡೆ ಕೃಷ್ಣ ಭಾಜನರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಗಾಂಧೀಜಿ ಅವರ ತತ್ವಾದರ್ಶಗಳನ್ನು ಪಾಲಿಸುತ್ತಿರುವ ಶ್ರೇಷ್ಠ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಹಾಸ್ಟೆಲ್, ಶಾಲೆಗಳು, ವಸತಿ ಶಾಲೆಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಾಂಧೀಜಿ ಅವರ ಸ್ವಚ್ಛತೆ ಕುರಿತ ಚಿಂತನೆ ಹಾಗೂ ಸ್ವಚ್ಛ ಪರಿಸರದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಪರಿಣಾಮಕಾರಿಯಾಗಿ ನಡೆಸಲು ಸಚಿವರು ನಿರ್ದೇಶನ ನೀಡಿದ್ದಾರೆ. ವೈಯಕ್ತಿಕ ಸ್ವಚ್ಛತೆ, ಪರಿಸರ ಸ್ವಚ್ಛತೆ, ತ್ಯಾಜ್ಯ ವಿಂಗಡಣೆ ಹಾಗೂ ಸ್ವಚ್ಛತಾ ಅಭ್ಯಾಸಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಸಚಿವರು ಸೂಚಿಸಿದ್ದಾರೆ. ಇಂದು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳಿಂದ ಪ್ರಭಾವಿತರಾಗಿ 16 ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಮಹಾತ್ಮ ಗಾಂಧೀಜಿ ಅವರು ಕರೆ ನೀಡಿದ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಹಲವಾರು ಬ್ರಿಟಿಷ್ ವಿರೋಧಿ ಆಂದೋಲನಗಳ ನಾಯಕತ್ವ ವಹಿಸಿ ಒಟ್ಟು 7 ಕಾರಾಗೃಹ ವಾಸ ಅನುಭವಿಸಿದರು. ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಸಚಿವರಾಗಿ ಪ್ರಧಾನಮಂತ್ರಿಯಾಗಿ ಅವರು ಜಾರಿಗೊಳಿಸಿದ ಕ್ರಾಂತಿಕಾರಿ ನಿರ್ಣಯಗಳು ದೇಶದ ದಿಕ್ಕನ್ನೇ ಬದಲಿಸಿದವು. ಮಹಾತ್ಮ ಗಾಂಧೀಜಿ ಅವರ ಚಿಂತನೆಗಳ ನೇರ ಪ್ರಭಾವದಿಂದಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸಿದರು. ಅಂತಹ ಚೇತನಕ್ಕೆ ಇಂದು ದೇಶಾದ್ಯಂತ ಗೌರವ ಸಲ್ಲಿಸಲಾಗುತ್ತಿದೆ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು

0: ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪರಿಸರ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕಿನ ಚಂದಾಪುರ, ರಾಮಕೃಷ್ಣಾಪುರ, ಹೆನ್ನಾಗರ, ಹೀಲಲಿಗೆ ಮತ್ತು ಮುತ್ತಾನಲ್ಲೂರು ಕೆರೆಗಳಿಗೆ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕೆರೆಗಳು ಮತ್ತು ಜಲಮೂಲಗಳ ಸಂರಕ್ಷಣೆಗೆ ಪರಿಸರ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಅಗತ್ಯವಾಗಿದ್ದು, ಮಾಲಿನ್ಯಕ್ಕೆ ಕಾರಣವಾಗುವ ಮೂಲಗಳ ವಿರುದ್ಧ ನಿರಂತರ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರ, ಜಿಗಣಿ ಹಾಗೂ ಅತ್ತಿಬೆಲೆ ಪ್ರದೇಶಗಳ ಕೈಗಾರಿಕಾ ತ್ಯಾಜ್ಯ ನೀರು ಹೊರಹಾಕುವ ಸ್ಥಳಗಳ ಮೇಲೆ ನಿಗಾ ವಹಿಸಲು ವಿಶೇಷ ಮೇಲ್ವಿಚಾರಣಾ ತಂಡಗಳನ್ನು ರಚಿಸುವಂತೆ ಸಚಿವರು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭವಿಷ್ಯದ ವಿದ್ಯುತ್ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ ರೂಪಿಸಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವೀಕರಿಸಬಹುದಾದ ಇಂಧನ ಮೂಲಗಳ ವಿಸ್ತರಣೆಯ ಜತೆಗೆ ವಿದ್ಯುತ್ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಭವಿಷ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಉತ್ಪಾದನೆ, ಪ್ರಸರಣ ಹಾಗೂ ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಮಗ್ರವಾಗಿ ಬಲಪಡಿಸುವ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹೊಸ ವಿದ್ಯುತ್ ಉಪಕೇಂದ್ರಗಳ ನಿರ್ಮಾಣಕ್ಕೂ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಿದರು. ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಜತೆಗೆ ಸೌರ, ಪವನಶಕ್ತಿ, ಬ್ಯಾಟರಿ ಸಂಗ್ರಹಣೆ, ಪಂಪ್ಡ್ ಸ್ಟೋರೇಜ್, ಹಸಿರು ಜಲಜನಕ ಹಾಗೂ ವಿದ್ಯುತ್ ವಾಹನಗಳ ಕ್ಷೇತ್ರಗಳತ್ತ ಗಮನ ಹರಿಸಲಾಗುತ್ತಿದೆ ಎಂದು ಸಚಿವರು ಹೇಳಿದರು. ಪಡಿತರ ಚೀಟಿ ಫಲಾನುಭವಿಗಳು ಇಕೆವೈಸಿ ಅಪ್ಡೇಟ್ ಮಾಡಿಸಲು ಅನುಕೂಲವಾಗುವಂತೆ ನೂತನವಾಗಿ ಅಭಿವೃದ್ಧಿಪಡಿಸಲಾಗಿರುವ ಅನ್ನಸೇವಾ ಮೊಬೈಲ್ ಆಪ್ಗೆ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವ ರಿಜ್ವಾನ್ ಅರ್ಷದ್ ನಿನ್ನೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿದರು. ಶಿವಾಜಿನಗರದ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೊಬೈಲ್ ಆಪ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಈ ಕೆವೈಸಿ ಅಪ್ಡೇಟ್ ಮಾಡುವ ಅವಧಿಯನ್ನು ಇದೇ 20 ಅಕ್ಟೋಬರ್ವರೆಗೆ ವಿಸ್ತರಿಸಲಾಗಿದೆ ಎಂದರು. ಮೊದಲ ಹಂತದಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮೀಣ, ಉಡುಪಿ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿ ಮಾಡಲಾಗಿದ್ದು, ಇನ್ನುಳಿದ ಜಿಲ್ಲೆಗಳಿಗೆ 15-20 ದಿನಗಳೊಳಗಾಗಿ ಜಾರಿಗೊಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಈವರೆಗೆ ಒಟ್ಟು 382,362 ಫಲಾನುಭವಿಗಳು ಒಂದು ಬಾರಿಯೂ ಇ ಕೆವೈಸಿ ಮಾಡಿಲ್ಲ. ಎಲ್ಲರೂ ತಪ್ಪದೇ ಇ ಕೆವೈಸಿ ಮಾಡಿಕೊಳ್ಳುವಂತೆ ಸಚಿವರು ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬ್ಯಾಂಕಿಂಗ್ ವಲಯದ ಸ್ವಚ್ಛತೆ ಕುರಿತ ಒಂದು ನೋಟ ಇಲ್ಲಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆಗಳನ್ನು ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಬೆಳವಣಿಗೆಯ ಅನ್ವೇಷಣೆ ಭಾರತದ ಕ್ರೆಡಿಟ್ ಮಾರುಕಟ್ಟೆಗಳನ್ನು ಮುನ್ನಡೆಸಲಿಲ್ಲ. ಫೋನ್ ಬ್ಯಾಂಕಿಂಗ್ ಅದನ್ನು ಪೂರೈಸಿತು. ಸರಿಯಾದ ಕಚೇರಿಯಿಂದ ಬಂದ ಕರೆ, ಸಾಮಾನ್ಯ ಪರಿಶೀಲನೆಗಳಿಲ್ಲದೆ ಅನುಕೂಲಕರ ಸಾಲಗಾರನಿಗೆ ದೊಡ್ಡ ಸಾಲವನ್ನು ವರ್ಗಾಯಿಸಬಹುದು ಮತ್ತು ಸಾಲ ಮರುಪಾವತಿ ಆಗದೇ ಇದ್ದಾಗ ಬ್ಯಾಂಕ್ ಅದನ್ನು ಸರಿದೂಗಿಸಲು ಮತ್ತೆ ಸಾಲ ನೀಡುತ್ತಿದ್ದವು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಈ ಕ್ರಮಗಳಿಂದಾಗಿ ಬ್ಯಾಂಕ್ಗಳು ನಿನ್ನೆಯ ಸಾಲಗಳನ್ನು ಒಳಗೊಳ್ಳುತ್ತಿರಲಿಲ್ಲ ಮತ್ತು ಭಾರತದ ಬೆಳವಣಿಗೆಗೆ ಬೆಂಬಲ ನೀಡಲು ಸಿದ್ಧವಾದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಜನ್ಮದಿನ. ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ವಿಶ್ವದಾದ್ಯಂತ ಮಹಾ

0: ಆತ್ಮನಿಗೆ ಗೌರವ ನಮನ. ಗಾಂಧಿ ಜಯಂತಿ ಹಿನ್ನೆಲೆ ರಾಜ್ಯಾದ್ಯಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ಶಾಲೆ ಹಾಸ್ಟೆಲ್ಗಳಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ. ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ನೈಸರ್ಗಿಕ ಜಲಮೂಲಗಳಿಗೆ ಹರಿಸುವ ಕೈಗಾರಿಕೆಗಳ ವಿರುದ್ಧ ಕಠಿಣ ಕಾನೂನು ಕ್ರಮ, ಪರಿಸರ ಇಲಾಖೆ ಸಚಿವರ ಎಚ್ಚರಿಕೆ. ರಾಜ್ಯದಲ್ಲಿ ಭವಿಷ್ಯದ ವಿದ್ಯುತ್ ಬೇಡಿಕೆ, ಇಂಧನ ಭದ್ರತೆಗೆ ಅಗತ್ಯವಾದ ದೀರ್ಘಾವಧಿ ಸಮಗ್ರ ಕಾರ್ಯತಂತ್ರ, ಇಂಧನ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ
2: ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೀರಳೆ ನಾಟಿ ಕ್ರಮ ಕುರಿತು ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸುವ ಸಂದರ್ಶನ ಇದೀಗ.
3: ನಮಸ್ಕಾರ.
4: ನಮಸ್ಕಾರ ಸರ್.
3: ಯಾವ ವಿಷಯವನ್ನು ತಾವು ಮಾತಾಡಕ್ಕೆ ಆಕಾಶವಾಣಿಗೆ ಬಂದಿದ್ದೀರಿ ಸರ್?
4: ಈ ಸಾಲಿನ ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಸೊ ರೇಷ್ಮೆ ಕೃಷಿನಲ್ಲೂ ಸಹ ಮಣ್ಣಿನಿಂದ ಹಿಡಿದು ಸಿಲ್ಕ್ ಸ್ಯಾರಿವರೆಗೂ ಹಲವಾರು ಹಂತಗಳಿದ್ದಾವೆ. ಈ ಹಂತಗಳಲ್ಲಿ ಮೊದಲನೇದಾಗಿ ಮೊದಲನೇ ಕಂತಾಗಿರೋದ್ರಿಂದ ನಾವು ಭೂಮಿ ಆಯ್ಕೆ ಮತ್ತೆ ಮಣ್ಣು ಪರೀಕ್ಷೆ ಮತ್ತು ಹಿಪ್ಪುನೀರಳೆ ನಾಟಿ ಕಾರ್ಯಕ್ರಮ ಅನ್ನೋ ಕಾರ್ಯಕ್ರಮದಿಂದನೇ ಶುರು ಮಾಡ್ಬಿಟ್ಟಿದೆ ಸರ್.
3: ಡಾಕ್ಟರ್ ಮಂಜುನಾಥ್ ಅವರೇ, ತಮ್ಗೆ ಗೊತ್ತಿರೋ ಹಾಗೆ ಈ ರೇಷ್ಮೆ ಸೊಪ್ಪು ಅನ್ನೋದು ಏಕೈಕ ಆಹಾರ ರೇಷ್ಮೆ ಹುಳುಗೆ.
4: ಹೌದು ಸರ್.
3: ರೇಷ್ಮೆ ಸೊಪ್ಪು ಉತ್ತಮ ಗುಣಮಟ್ಟದಾಗಿದ್ದು ಉತ್ಕೃಷ್ಟವಾದಂತಹ ಒಂದು ಸೊಪ್ಪನ್ನು ನಾವು ಬೆಳೆದು ರೇಷ್ಮೆ ಹುಳಕ್ಕೆ ರೈತರು ನೀಡಿದ್ದೆ ಆದ್ರೆ ಅದು ಉತ್ತಮವಾದಂತಹ ಒಂದು ಗೂಡನ್ನು ಕಟ್ಟುವುದಕ್ಕೆ ರೇಷ್ಮೆ ಹುಳಗೆ ಅನುಕೂಲ ಆಗುತ್ತೆ, ಜೊತೆಗೆ ಉತ್ತಮವಾದಂತಹ ಒಂದು ಲಾಭವನ್ನು ಕೂಡ ಕೊಡುವುದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದ ಹಾಗೆ ಮಾರುಕಟ್ಟೆಯಲ್ಲಿ ಗೂಡಿನ ಧಾರಣೆ ತುಂಬಾ ಉತ್ತಮವಾಗಿದೆ. ಸಾಕಷ್ಟು ಜನ ರೈತರು, ರೇಷ್ಮೆ ಬೆಳೆಗಾರರು ತುಂಬಾ ಖುಷಿ ಪಡ್ತಿದ್ದಾರೆ. ಹತ್ರ 1,000 ರೂಪಾಯಿ ತನಕ ಒಂದು ಕೆಜಿ ಗೂಡಿನ ಒಂದು ಧಾರಣೆ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ತುಂಬಾ ಜನ ರೈತರು ರೇಷ್ಮೆ ಕೃಷಿ ಮಾಡೋದಕ್ಕೆ ಒಲವು ತೋರ್ತಿದ್ದಾರೆ.
4: ಹೌದು.
3: ಮೊದಲನೇದಾಗಿ ಯಾವ ತರದ ಜಮೀನನ್ನು ಆತ ಆಯ್ಕೆ ಮಾಡ್ಕೋಬೇಕು ಅನ್ನೋದು.
4: ಹೌದು. ನಮ್ಮ ರಾಜ್ಯಾದ್ಯಂತ ವಿವಿಧ ರೀತಿಯ ಮಣ್ಣಿನ ಜಮೀನುಗಳಿದ್ದಾವೆ. ಈಗ ಕೆಂಪು ಮಿಶ್ರಿತ ಮಣ್ಣು, ಓಡ್ ಮಣ್ಣು ಮತ್ತೆ ಕಪ್ಪು ಮಣ್ಣು, ಕಾಟನ್ ಸಾಯಿಲ್ ಅಂತವೆಲ್ಲ, ಬ್ಲಾಕ್ ಕಾಟನ್ ಸಾಯಿಲ್ ಅಂತೀವಲ್ಲ, ಆತವದ್ದೆಲ್ಲ ನಾರ್ತ್ ಕರ್ನಾಟಕ ಹೋದ್ರೆ ಬ್ಲಾಕ್ ಕಾಟನ್ ಸಾಯಿಲ್ ಇದೆ. ಸಾಂಪ್ರದಾಯಿಕ ರೇಷ್ಮೆ ಪ್ರದೇಶಗಳಲ್ಲಿ ಕೆಂಪು ಮರಳು ಮಿಶ್ರಿತ ಗೋಡ ಮಣ್ಣು ಇದೆ. ಕೆಂಪು ಮಿಶ್ರಿತ ಗೋಡ ಮಣ್ಣು ರೇಷ್ಮೆ ಬೆಳೆಗೆ ಬಹಳ ಅನುಕೂಲವಾದಂತದ್ದು. ಇದರ ಅರ್ಥ ಕಪ್ಪು ಮಣ್ಣಲ್ಲಿ ಆಗದೇ ಇಲ್ಲ ಅಂತ ಏನಿಲ್ಲ, ಕೆಲವು ಕಾರ್ಯಕ್ರಮಗಳನ್ನ ಕೈಗೊಂಡು ಅಲ್ಲೂ ಸಹ ನಾವು ಉತ್ತಮವಾಗಿ ನಾವು ಬೆಳೆನ ತೆಗಿಬಹುದಾಗಿರುತ್ತೆ. ನಮಗೆ ರೈತರಿಗೆ ಹೇಳದಿಷ್ಟೇ, ಮೊದಲನೇದಾಗಿ ಅವ್ರ ಜಮೀನು ಸಮತಟ್ಟಾಗಿದೆಯಾ, ಆ ಭೂಮಿಗೆ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಿಶ್ರದ ಗೋಡ್ ಮಣ್ಣಾಗಿರ್ಬೋದು, ಅದ್ರ ಹಿಂದೆ ಏನ್ ಬೆಳೆದಿದ್ರು, ಹೊಸದಾಗಿ ಮಾಡ್ತಾ ಇದೀವಿ ಅಂತಂದ್ರೆ ಮೊದಲನೇದಾಗಿ ಆ ಮಣ್ಣಿನ ಟೆಸ್ಟ್ ಮಾಡ್ಬೇಕಾಗತ್ತೆ, ನಾವು ಮಣ್ಣು ಪರೀಕ್ಷೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳಿದಾವೆ, ಸ್ಥಳೀಯವಾಗಿ ಯೂನಿವರ್ಸಿಟಿಗಳಿದಾವೆ. ಯಾವುದೂ ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹೋಬಳಿ ಮಟ್ಟದಲ್ಲೂ ನಮ್ದು ರೇಷ್ಮೆ ಇಲಾಖೆ ತಾಂತ್ರಿಕ ಸೇವಾ ಕೇಂದ್ರಗಳಿದಾವೆ, ಇಲಾಖೆ ಅಧಿಕಾರಿಗಳಿದ್ದಾರೆ. ಯಾರನ್ನ ತಾವು ಸ್ಥಳೀಯವಾಗಿ ಅಪ್ರೋಚ್ ಮಾಡಿದ್ರು ಸಹ, ರೈತರುಗಳು ಕೇಳ್ಕೊಂಡ್ರು ಸಹ, ಆ ಮಣ್ಣು ಪರೀಕ್ಷೆ ಮಾಡೋದ್ರ ಬಗ್ಗೆ ಫಸ್ಟ್ ಅವರು ಹೇಳ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ.
3: ಮಂಜುನಾಥ್ ಅವರೇ, ತಾವು ಹೇಳೋ ಪ್ರಕಾರ ರೇಷ್ಮೆ ಬೆಳೆಯನ್ನ ಬೆಳಿಬೇಕಾದ್ರೆ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸೋದು ತುಂಬಾ ಉತ್ತಮ ಅಂತೀರ.
4: ಹೌದು.
3: ತಾಂತ್ರಿಕವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದಾದ್ರೆ ಯಾವ ತರದ ಒಂದು ವಿಧಾನಗಳನ್ನು ಅನುಸರಿಸಬೇಕು ಅಂತ ತಾವು?
4: ಮೊದಲು ರೈತರು ತಮ್ಮ ಜಮೀನನ್ನ ಅಳತೆ ಮಾಡಿಕೊಂಡು ಮರಗಳ ಕೆಳಗಡೆ ಇರೋಂತದ್ದು, ನೀರು ನಿಂತಿಲ್ದೇ ಇರೋ ಜಾಗ ಅಥವಾ ಸುಮಾರು ಒಣಗಿರೋಂತ ಜಾಗ, ಈಗಾಗ್ಲೇ ಗೊಬ್ಬರ ಗಿಬ್ಬರಗಳು ಹಾಕ್ಬಿಟ್ಟಿದ್ರೆ ಅಂತ ಸಮಯದಲ್ಲಿ ಇವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತ.
3: ಅಂದ್ರೆ ಒಂದ್ಸಲ ಗೊಬ್ಬರ ಹಾಕಿದ ಮೇಲೆ ಇಷ್ಟು ದಿನ ಅಂತರ ಬಿಟ್ಟು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು?
4: ಕನಿಷ್ಠ ಒಂದು 5-6 ತಿಂಗಳು. ಸೊ ಒಂದ್ ಎಕರೆನಲ್ಲಿ ಸುಮಾರು ಒಂದು 8-10 ಜಾಗ, ಇಲ್ಲಿ ನಾನೇನು ಹೇಳಿದ್ನಲ್ಲ ಮರದ ಕೆಳಗಡೆ ಮತ್ತೆ ನೀರು ನಿಲ್ತಿರೋ ಜಾಗ, ಜಮ್ಮು ಪ್ರದೇಶ ಈ ತರದ್ದೆಲ್ಲ ಬದು ಇದನ್ನೆಲ್ಲ ಅವಾಯ್ಡ್ ಮಾಡಿ ಗುರ್ತು ಮಾಡ್ಕೊಳ್ಳೋದು. ಫಸ್ಟ್ ಗುರ್ತು ಮಾಡ್ಕೊಂಡು ಆ ಜಾಗದಲ್ಲಿ ಕನಿಷ್ಠ ವಿ ಆಕಾರದಲ್ಲಿ ಸುಮಾರು 1.5 ಅಡಿಯಿಂದ 2 ಅಡಿವರೆಗೆ ವಿ ಆಕಾರದಲ್ಲಿ ಹಳ್ಳ ಮಾಡ್ಕೊಳ್ಳೋದು. ಅದಾದ್ಮೇಲೆ ಒಂದು ಪದರನ ಮೇಲ್ಪದರಿಂದ ಹಳ್ಳದವರೆಗೂ 1.5 ಅಡಿವರೆಗೂ ಅಥವಾ 2 ಅಡಿವರೆಗೂ ಅದನ್ನ ಪದರಗಳ ತರ ಅದನ್ನ ಬಿಡಿಸ್ಕೊಳ್ಳೋದು.
3: ಅಂದ್ರೆ ಕೆರಿಬೇಕು.
4: ಕೆರೆದು ಆ ಮಣ್ಣನ್ನ ಕೆಮಿಕಲ್ಸ್ ಇಲ್ದೆ ಇರೋಂತ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಹಾಕೊಳ್ಬೇಕು.
3: ಬಟ್ಟೆ ಚೀಲ
4: ಆದ್ರೂ ಪರವಾಗಿಲ್ಲ, ಅದ್ರ ಮೇಲೆ ಹಾಕೊಂಡು ಅಲ್ಲಿ ಇಟ್ಕೊಳ್ಳೋಂತದ್ದು. ಈ ತರ 1 ಎಕರೆನಲ್ಲಿ 8 ಕಡೆ ವ್ಯವಸ್ಥೆ ಮಾಡ್ಕೊಳ್ಬೇಕು. ಸೊ ಪ್ರತಿ ಪ್ಲೇಟ್ಗಳಲ್ಲಿ ಅಥವಾ
3: ಮಾದರಿಗಳಲ್ಲಿ
4: ಕನಿಷ್ಠ ಒಂದು 1/4 ಕೆಜಿ ತೆಗೆದಿರೋಂತದ್ದು, ಅದನ್ನ 4 ಭಾಗ ಮಾಡ್ಕೊಳ್ಬೇಕು. ಸಮತಟ್ಟಾಗಿ ರೌಂಡ್ ಆಗಿ ಮಾಡ್ಕೊಂಡು ಶೇಪ್ ಮಾಡ್ಕೊಂಡು 4 ಭಾಗ ವಿಂಗಡಿಸ್ಕೊಂಡು

0: ನಾಲ್ಕು ಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಏನ್ ಭಾಗ ಇರುತ್ತಲ್ಲ, ಎರಡು ಭಾಗ ತೆಗೆದು ಬಿಡಬೇಕು, ಇನ್ನೆರಡು ಭಾಗನ ಸಮನಾಗಿ ಹದವಾಗಿ ಅದನ್ನ ಮಿಶ್ರಣ ಮಾಡ್ಕೊಳ್ಬೇಕು. ಇದೇ ಪದ್ಧತಿನ ಇನ್ಮಿಕ್ಕಿದ ಜಾಗದಲ್ಲಿ ಒಂದೇ ಕಡೆಯಲ್ಲಿ ಎಂಟತ್ ಕಡೆ ಏನ್ ಮಾಡಿರ್ತೀರಲ್ಲ ಅದನ್ನೂ ಸಹ ಮಾಡ್ಕೊಂಡು ಇಟ್ಕೊಬೇಕು.
1: ಅದೇ ತರ
0: ಆಮೇಲೆ ಅಲ್ಲ ಅದೇ ತರ ಮಾಡ್ಕೋಬೇಕು, ಎಲ್ಲಾನು ಒಟ್ಟಾರೆಗೆ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಶ್ರಣ ಮಾಡಿ ಅದನ್ನಲ್ಲಿ ಅರ್ಧ ಕೆ ಜಿ ಬರೋಂಥದ್ದು ಅದರಲ್ಲಿ ಕಲ್ಲು ಕಡ್ಡಿ ಬೇರೆ ಕಸ ಇವನ್ನೆಲ್ಲ ತೆಗೆದ್ಬಿಟ್ಟು ಅದು ನೀಟಾಗಿ ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಆ ರೈತನ ಹೆಸರು, ಆ ಸರ್ವೆ ನಂಬರು, ಊರ ಹೆಸರು ಮತ್ತೆ ಆ ವಿಳಾಸ, ಸಂಪೂರ್ಣ ವಿಳಾಸ ಆಗಿರೋದ್ರಿಂದ ಅಲ್ಲಿ ಇಟ್ಬಿಟ್ಟು ಚೀಲಕ್ಕೆ ಹಾಕೋಕ್ಕೂ ಮುಂಚೆ ಆ ಮಣ್ಣನ್ನ ಹದವಾಗಿ ಹರಡ್ಬಿಟ್ಟು ಸ್ವಲ್ಪ ಒಣಗಿಸ್ಬೇಕು, ಅದನ್ನ
1: ನೆರಳಲ್ಲಿ
0: ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದ್ರೆ ಅದು ಮುಂದೆ ಪರೀಕ್ಷೆ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಒಣಗಿಸ್ಬೇಕು ಅಂತ ನಾವು ಹೇಳ್ತೀವಿ.
1: ಮಣ್ಣಿನ ಮಾದರಿಯನ್ನ ಸಂಗ್ರಹಣ ಮಾಡಿ ಅವರು ಪ್ರಯೋಗಾಲಯಕ್ಕೆ ಕಳಿಸಬೇಕಾದ್ರೆ ಈ ಮಣ್ಣು ಪರೀಕ್ಷೆ ಮಾಡಿಸೋದು ಉಚಿತನ ಅಥವಾ ಅದು ಕೂಡ ದುಡ್ಡು ಕೊಡ್ಬೇಕ ರೈತರು? ಒಂದು
0: ಈಗ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಸಂಶೋಧನಾ ಕೇಂದ್ರಗಳಲ್ಲಿ ಉಚಿತವಾಗಿ ಮಾಡ್ತಾ ಇದಾರೆ, ಈ ಸದ್ಯಕ್ಕಂತೂ ಉಚಿತವಾಗಿದೆ. ಒಬ್ರು ಇಬ್ರು ಸ್ಯಾಂಪಲ್ಸ್ ತಗೊಂಡೋಗಿದ್ರೆ ಕಷ್ಟ ಆಗ್ಬಿಟ್ರೆ ರೈತರುಗಳು, ಇಡೀ ಊರವರೆಲ್ಲ ಮಾತಾಡ್ಕೊಂಡು ಕನಿಷ್ಠ 500 ರಿಂದ 600 ಸ್ಯಾಂಪಲ್ ಈ ತರ ತಗೊಂಡೋದಾಗ ಅವ್ರಿಗೆ ಉಚಿತವಾಗಿ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.
1: ಅಂದ್ರೆ ಸಾಮೂಹಿಕವಾಗಿ
0: ಮಾಡಿದ್ರೆ
1: ಅವ್ರಿಗೆ ಉಚಿತವಾಗಿ ಮಾಡೋದಕ್ಕೆ
0: ಅವಕಾಶ ಆಗುತ್ತೆ.
1: ಈಗ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿದ್ದಾದ್ಮೇಲೆ ರೇಷ್ಮೆ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾರ ಅಂತ ಅನ್ಕೊಳ್ಳಿ, ಮತ್ತೆ ಎಷ್ಟು ದಿನ ಅಂತರ ಬಿಟ್ಟು ಪುನಃ ಮಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ ಇರುತ್ತೆ?
0: ಕನಿಷ್ಠ 1-4 ವರ್ಷ ಆದ್ಮೇಲೆ ಮಾಡಿಸಬೇಕಾಗತ್ತೆ.
1: ಪ್ರತಿ 4 ವರ್ಷಕ್ಕೊಮ್ಮೆ ಮಾಡಿಸಬೇಕು,
0: ಒಂದ್ಸತಿ ಮಾಡಿಸಬೇಕಾಗತ್ತೆ. ಯಾಕಂತಂದ್ರೆ ಪ್ರತಿ ವರ್ಷನೂ ಅವನು ಗೊಬ್ಬರಗಳನ್ನ ಹಾಕ್ತಾ ಇರ್ತಾನೆ. ಕನಿಷ್ಠ ನೀರಾವರಿ ಸೌಲಭ್ಯ ಇತ್ತಂದ್ರೆ 5 ಬೆಳೆ ತೆಗಿತಾ ಇರ್ತಾನೆ. ಸೊ ಅದಕ್ಕೆ ಬೇಕಾದಂತ ಶಿಫಾರಸು ಮಣ್ಣು ಪರೀಕ್ಷೆ ಆಯ್ತು ಅಂತಂದ್ರೆ ಅಲ್ಲಿ ಶಿಫಾರಸು ಸಹ ಮಾಡ್ತಾರೆ, ಯಾವ ಗೊಬ್ಬರ ಆಗ್ಬೇಕು, ಮಣ್ಣನ್ನ ಕರೆಕ್ಷನ್ಸ್ ಮಾಡ್ಕೊಳ್ಳೋದು ಹೇಗೆ, ಗೊಬ್ಬರಗಳ ಎಷ್ಟು ಹಾಕ್ಬೇಕು, ಆ ಚಾರ್ಟ್ ನಲ್ಲಿ ಹೇಳ್ಕೊಟ್ಟಿರ್ತಾರೆ. ಈಗ ಹೇಗೆ ಒಬ್ಬ ರೋಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅವ್ನ್ ಯಾವ ಪಿಲ್ಸ್ ತಗೊಳ್ಬೇಕು, ಏನೇನ್ ಮಾಡ್ಬೇಕು, ಕರೆಕ್ಷನ್ಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ. ಹಾಗೆ ಮಣ್ಣು ಪರೀಕ್ಷೆನಲ್ಲೂ ಸಹ ಅವರು ಶಿಫಾರಸು ಮಾಡಿರ್ತಾರೆ,
1: ಶಿಫಾರಸು ಮಾಡ್ತಾರೆ.
0: ಆ ರೀತಿ ಇವರು ಮೇಂಟೈನ್ ಮಾಡ್ಕೊಂಡು ಬರ್ಬೇಕು, ನಮ್ಮ ರೈತರುಗಳು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ. ಆದ್ರೆ ಒಂದ್ಸಿನ 4-5 ವರ್ಷ ಅಥವಾ ಕನಿಷ್ಠ 3-4 ವರ್ಷಕ್ಕೆ ಒಂದ್ಸತಿ ಪುನಃ ನಾನು ಆಗ್ಲೇ ಹೇಳಿದ ರೀತಿನಲ್ಲಿ ಮಣ್ಣು ಪರೀಕ್ಷೆಗೆ ಸ್ಯಾಂಪಲ್ಸ್ ನ ತಗೊಂಡೋಗಿ ಕೊಡ್ತು ಅಂತಂದ್ರೆ ನಿರಂತರವಾಗಿ ಕನಿಷ್ಠ 3-4 ವರ್ಷ ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಾವು ಮಣ್ಣಿನ ಸಂರಕ್ಷಣೆ ಮಾಡಬಹುದು ಮತ್ತು ಅದು ಫಲವತ್ತತೆನ ನಾವು ಕಾಪಾಡಿಕೊಳ್ಬಹುದು ಅಂತ ಹೇಳ್ತೀನಿ.
1: ಮಂಜುನಾಥ್ ಅವರೇ, ಈಗ ನೆಲದ ಆಯ್ಕೆ ಆಯ್ತು, ಮಣ್ಣು ಪರೀಕ್ಷೆ ಆಯ್ತು, ನಂತರ ಈ ಭೂಮಿಯ ಸಿದ್ಧತೆ ತೋಟ ಮಾಡ್ಬೇಕಂದ್ರೆ ಭೂಮಿಯ ಸಿದ್ಧತೆ ಕೂಡ ತುಂಬಾ ಮಹತ್ತರವಾದಂತ ಒಂದು ಪಾತ್ರವನ್ನು
0: ವಹಿಸುತ್ತೆ.
1: ಇದು ಹೇಗೆ ಭೂಮಿಯ ಸಿದ್ಧತೆ ಮಾಡ್ಕೋಬೇಕು ಹಿಪ್ಪನೇಳೆಗೆ ಅಂತಿರತಾವ?
0: ಹೊಸದಾಗಿ ಹಿಪ್ಪನೇಳೆ ಮಾಡ್ಬೇಕು ಅಂತಂದ್ರೆ ಮುಂಗಾರಿಗೂ ಮೊದಲು ಬೇಸಿಗೆನಲ್ಲೇನೆ ಅವನು ಹದವಾಗಿ ಅದನ್ನು ಕನಿಷ್ಠ 1.5-2 ಅಡಿ ಆಳವಾಗಿ ಭೂಮಿನ ಹದವಾಗಿ ಉದ್ದು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಮುಂಗಾರು ಸೀಸನ್ ಏನು ಈ ಜೂನ್ ಜುಲೈನಲ್ಲಿ ಶುರು ಆಗ್ತದಲ್ಲ, ಅಂತ ಟೈಮಲ್ಲಿ ಇನ್ನೊಂದ್ಸತಿ
1: ಎರಡನೇ ಬಾರಿ
0: ಅದನ್ನ ಉತ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ.
1: ಭೂಮಿಯ ಒಂದು ಸಿದ್ಧತೆ ಬಗ್ಗೆ ತಾವು ಹೇಳಿದ್ರಿ, ನಂತರ ನಾಟಿ ಮಾಡಬೇಕು ಸಸಿಗಳನ್ನ ತಂದು ಅನ್ನೋದಾದ್ರೆ ಈ ಅಂತರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವರು 1 ಎಕರೆ ರೈತರು ಇರ್ತಾರೆ, ಕೆಲವರು 1/2 ಎಕರೆ ಭೂಮಿಯನ್ನು ಹೊಂದಿರ್ತಾರೆ, ಕೆಲವರು 1 ಎಕರೆ 2 ಎಕರೆ 4 ಎಕರೆ ಈ ತರ ವಿಸ್ತೀರ್ಣ ಬೇರೆ ಬೇರೆ ಇರುತ್ತೆ. ಮತ್ತೆ ಉದ್ದೇಶ ಕೂಡ ಬೇರೆ ಇರುತ್ತೆ, ರೇಷ್ಮೆ ಬೆಳೆ ಜೊತೆಗೆ ನಾನು ಅಂತರ ಬೆಳೆಯನ್ನು ಕೂಡ ಬೆಳ್ಕೋಬಹುದು, ವಿಸ್ತೀರ್ಣ ಕೂಡ ಬೇರೆ ಬೇರೆ ಇರಬಹುದು ರೈತರು. ನಿರ್ದಿಷ್ಟವಾಗಿ ಇಷ್ಟೇ ಅಂತರ ಇರಬೇಕು ಅಂತ ಹೇಗೆ ನಿರ್ಧಾರ ಮಾಡೋದು?
0: ರೇಷ್ಮೆ ಕೃಷಿಕರು ಅವರ ಜಮೀನು ಎಷ್ಟಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಈಗ ಮಧ್ಯಮ, ಬೃಹತ್ ಮತ್ತು ಸಣ್ಣ ರೈತ, ಈ ರೀತಿ
1: ಸಣ್ಣ ರೈತರು ಕೂಡ,
0: ಅತಿ ಸಣ್ಣ ರೈತರು ಸಹ ಕೂಡ, ಅಂದ್ರೆ 20 ಗುಂಟೆ ಕಡಿಮೆ ಇರೋರು ಸಹ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಈ ಭೂಮಿ ಸೌಲಭ್ಯ ಜಮೀನು ಸೌಲಭ್ಯ ಜಾಸ್ತಿ ಇಲ್ವೋ ಅಲ್ಲಿ ಸ್ಪೇಸಿಂಗ್ ನ ಸ್ವಲ್ಪ ಅಂತರನ ಕಡಿಮೆ ಮಾಡಿಕೊಂಡು ಜಾಸ್ತಿ ಗಿಡಗಳನ್ನ ಇಟ್ಕೊಂಡು ಮೇಂಟೈನ್ ಮಾಡಂತ ಇದ್ದಾರೆ.
1: ಈಗ ನಾವು ಕಂಡ ಹಾಗೆ ಸಾಲಿನಿಂದ ಸಾಲಿಗೆ 3 ಅಡಿ 3x3 ಮತ್ತೆ 6x6 8x8 ಈ ತರ 3-4 ತರದ ಒಂದು ಅಂತರಗಳನ್ನ ಕೊಟ್ಟಿರೋದನ್ನ ನಾವು ಗಮನಿಸಿದ್ದೇವೆ. ಸಣ್ಣ ರೈತರಿಗೆ ಯಾವ ತರದ ಒಂದು ಅಂತರವನ್ನ ತಾವು ಶಿಫಾರಸು ಮಾಡ್ತೀರಾ?
0: ಸಣ್ಣ ರೈತರು ಅಂತಂದ್ರೆ 20 ಗುಂಟೆ ಈ ಜೋಡಿಸಲ್ ಪದ್ಧತಿನ ಮಾಡ್ಕೊಳಕ್ಕೆ ಅವಕಾಶ ಇದೆ. ಅದರಲ್ಲಿ ಅವ್ರ 5,645 ಗಿಡ ಬರ್ತದೆ. ಕಲ್ಟಿವೇಶನ್ ಕಷ್ಟ ಆಗ್ಬೋದು ಅವ್ರಿಗೆ, ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು,
1: ಕೃಷಿ ಕಷ್ಟ ಆಗ್ಬೋದು.
0: ಆದ್ರೆ ಅವ್ರಿಗೆ ಜಾಸ್ತಿ ಇಳುವರಿ ಬರೋದ ಕಾರಣಕ್ಕೋಸ್ಕರ ಈ ಕೋಲಾರ ಬೆಲ್ಟ್ನಲ್ಲೆಲ್ಲ ಜೋಡಿಸಲ್ ಪದ್ಧತಿ ಅಂತ ಇದೆ. ಅದು ಈಗಲೂ ಸಹ ಸುಮಾರು ಜನ ರೈತರುಗಳು ಮೇಂಟೈನ್ ಮಾಡಿ ಅದನ್ನ ಸಹ ನಾವು ಪ್ರಿಫರ್ ಮಾಡಬಹುದು.
1: ಅಂದ್ರೆ ಅಂತರ ಎಷ್ಟಿರ್ಬೇಕಂತ?
0: ಜೋಡಿ ಬದ್ದದಲ್ಲಿ 3 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಇರ್ತದೆ. ಮತ್ತೆ ಈ ಜೋಡಿ ಸಾಲ್ ಮಧ್ಯದಲ್ಲಿ ಕನಿಷ್ಠ 5-6 ಅಡಿ ಇರ್ತದೆ. ಅದೇನಕ್ಕೆ ಅಂತಂದ್ರೆ ಕಳೆ ಕೀಳಲಿಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಅಗತ ಮಾಡ್ಲಿಕ್ಕೆ ಅದು ಅವಕಾಶ ಇರ್ತದೆ. ಇದ್ರ ಪ್ರಕಾರ ನಾವು ಅಂತರ ಮೇಂಟೈನ್ ಮಾಡ್ಕೊಂಡೋಯ್ತಂದ್ರೆ 5,445 ಗಿಡಗಳನ್ನ ನಾವು ಕಾಪಾಡ್ಕೊಳ್ಬಹುದಾಗತ್ತೆ. ಇದು ಬಿಡ್ತು ಅಂತಂದ್ರೆ ಇತ್ತೀಚೆಗೆ ಈಗ ಕನಿಷ್ಠ 3-3

0: ಈ ಅಂತರದಲ್ಲಿ ಮಾಡಬಹುದು.
1: ಸಣ್ಣ ಸಾಲಿಗೆ 3 ಅಡಿ, ಗಿಡದಿಂದ
0: ಗಿಡಗಳಿಗೆ 3 ಅಡಿ ಆ ತರ ಮಾಡಬಹುದು. 3 × 3 ಆದ್ರೆ 4840 ಗಿಡ ಬರ್ತದೆ
1: ಎಕರೆಗೆ,
0: ಒಂದ್ ಎಕರೆಗೆ. 4×4 ಆದ್ರೆ 2722. ಅದೇ ರೀತಿ 5×5 ಆದ್ರೆ 1742 ಗಿಡ ಬರ್ತದೆ. ಇದ್ರ ನಂತರ 1 ಎಕರೆ 1.5 ಎಕರೆ 2 ಎಕರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ 8×8 ಅಥವಾ 9×9 ಅಥವಾ ಮ್ಯಾಕ್ಸಿಮಮ್ 10×10. ಇದಂತೂ ನಾವು ಮರಗಡ್ಡಿ ಅಂತಲೇ ಮಾಡ್ತೀವಿ,
1: ಅಂದ್ರೆ ಮರತರ ಬೆಳೆಸ
0: ಮರತರನೇ ಬೆಳೆಸೋದು.
1: ಮತ್ತೆ ಟ್ರ್ಯಾಕ್ಟರ್ ಇಟ್ಟರೆ ಆರಾಮಾಗಿ ಓಡಾಡಬಹುದು.
0: ಮತ್ತೆ ಅಂತರ ಬೆಳೆ ಮಾಡಬಹುದು. ಮತ್ತೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ, ಯಾಕಂತಂದ್ರೆ ನಮ್ಮ ಹಿಪ್ಪುಗಳ
1: ಸಂಖ್ಯೆ ಕಡಿಮೆ ಇರುತ್ತೆ,
0: ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತೆ. ಆದ್ರೆ ಮರದಲ್ಲಿ ಟೊಂಗಿಗಳು ಜಾಸ್ತಿ ಇರೋದ್ರಿಂದ ಸೊ ಈಲ್ಡ್ ಅಂತೂ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ. ಹಾಗಾಗಿ ಮರ ಪದ್ಧತಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಮೇಂಟೆನೆನ್ಸ್ ಮಾಡೋದು ಸಹ ಕಡಿಮೆ, ಅಂತರ ಬೇಸಾಯ ಮಾಡ್ಕೊಳ್ಬಹುದು, ಗೊಬ್ಬರ ಹಾಕ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಮರಗಳಿಗೆ ಗಾಳಿ ನೀರು ಎಲ್ಲದಕ್ಕೂ ಅವಕಾಶ ಆಗುತ್ತೆ,
1: ಜೊತೆಗೆ
0: ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ.
1: ಜೊತೆಗೆ ಡಾಕ್ಟ್ರೆ, ನಾವು ಗಮನಿಸ್ತಾ ಇರ್ತೀವಿ ಈ ಮರಗಡ್ಡಿ ಬೆಳೆಸೋದ್ರಿಂದ ಎತ್ತರದಲ್ಲಿ ನಾವು ಕಟಾವ್ ಮಾಡ್ತೀವಿ, ಈ ಮಳೆ ಬಿದ್ದಾಗ ಈ ಮಣ್ಣಿಂದ ಏನೇ ತಳಭಾಗದಲ್ಲಿ ಹೋಗಿ ಅಂಟ್ಕೊಳ್ಳೋದು ಅಥವಾ ಬೇಗ ಬೇಗ ಹನ್ನೆಳೆ ಆಗೋದು, ಬೂದಿ ರೋಗ ಬರೋದು ಅಂತ ಹೇಳಿದಾಗೆ ಬೇರೆ ಬೇರೆ ತರದ ಕೀಟಗಳ ಒಂದು ಹಾವಳಿ ಕೂಡ ಮರಗಡ್ಡೆಯಲ್ಲಿ ಕಡಿಮೆ ಇರೋದನ್ನ ನಾವು ಗಮನಿಸಿದ್ವಿ.
0: ಖಂಡಿತ, ತಾವು ಹೇಳ್ತಾ ಇರೋದು ನಿಜ. ತಾವು ಜೋಡಿಸಾಲ್ ಪದ್ಧತಿನಲ್ಲಿ ತಾವು ಗಮನಿಸಿದ್ರೆ ಕನಿಷ್ಠ 20%-30% ಮಳೆ ಬಂದಾಗ ಮಳೆ ನೀರು ಎರಚಿ ಆ ನೆಲದ ಮಣ್ಣು ಆ ಎಲೆ ಮೇಲೆ ಬಿದ್ದಾಗ ಮಣ್ಣು ಅಂಟ್ಕೊಂಡಿರುತ್ತೆ, ಆ ಎಲೆ ಸೂಕ್ತ ಅಲ್ಲ ರೇಷ್ಮೆ ಹುಳುಗಳಿಗೆ. ಅದಲ್ಲದೆ ಗಿಡಕ್ಕೆ ಹುಳ ಉಪ್ಪಟೆಗಳು ಮತ್ತೆ ರೋಗ ಬರುವ ಸಾಧ್ಯತೆಗಳು ಇವೆಲ್ಲ ಜಾಸ್ತಿ ಇರ್ತವೆ. ಎಲೆಗಳ ಸೈಜು ಸಹ ಮರಗಡ್ಡಿ ಪದ್ಧತಿನಲ್ಲಿ ತುಂಬಾ ಅಗಲವಾಗಿ ಇರ್ತದೆ, ರಸಭರಿತವಾಗಿರ್ತದೆ,
1: ತುಂಬಾ
0: ಉತ್ಕೃಷ್ಟವಾಗಿರ್ತದೆ. ಜೋಡಿಸಾಲಿ ಪದ್ಧತಿಗೆ ಹೋಲಿಸಿಕೊಂಡ್ರೆ ಉತ್ಕೃಷ್ಟವಾಗಿರ್ತದೆ. ಮತ್ತೆ ರೈತರುಗಳಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ಜೋಡಿಸಾಲ್ ಪದ್ಧತಿ ಆದ್ರೆ 5,475 ಗಿಡಗಳಿದಾವೆ ಅಲ್ಲಿ ನಮ್ಗೆ ಜಾಸ್ತಿ ಇಳುವರಿ ಬರ್ತದೆ, ಮರಗಡ್ಡೆಗಳು ಬರೀ 431 ಗಿಡ ಬರ್ತದೆ ಅಂದಾಜು, ಅದರಲ್ಲಿ ಇಳುವರಿ ಕಡಿಮೆ ಬರ್ತದೆ. ಖಂಡಿತ ತಪ್ಪು, ಇಳುವರಿ ಅಷ್ಟೇ ಬರ್ತದೆ. ಆದ್ರೆ ಜೋಡಿಸಾಲಿ ಪದ್ಧತಿಗಿಂತ ರೇಷ್ಮೆ ಗುಣಮಟ್ಟ ಮರಗಡ್ಡೆ ಪದ್ಧತಿ ತುಂಬಾ ಉತ್ಕೃಷ್ಟವಾಗಿದೆ.
1: ರೇಷ್ಮೆ ಹುಳುಗೆ ಏಕೈಕ ಆಹಾರ ಹಿಪ್ಪನೇರಳೆ, ಅದು ಆರೋಗ್ಯವಾಗಿದ್ರೆ ಉತ್ಕೃಷ್ಟವಾಗಿದ್ರೆ ರಸಭರಿತವಾಗಿದ್ರೆ ಉತ್ತಮವಾದಂತಹ ಒಂದು ಗೂಡು ಕಟ್ಟೋದಕ್ಕೆ
0: ಗುಣಮಟ್ಟದ ಗೂಡು ಕಟ್ಟಲಿಕ್ಕೂ ಸಹ ರೇಷ್ಮೆ ಹುಳುಗಳಿಗೆ ಆಗುತ್ತೆ.
1: ತುಂಬಾ
0: ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ ಬೇಗ ಬೇಕು ಅಂದಾಗ ಜೋಡಿಸಾಲಿ ಪದ್ಧತಿಗೆ ಹೋಗ್ಬೇಕಾಗತ್ತೆ, ಇಳುವರಿ ಬೇಗ ಬೇಕು ಅಂದಾಗ. ಮರಗಡ್ಡಿ ಅಂತಂದ್ರೆ ಕನಿಷ್ಠ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನ
1: ಆಗ್ತದೆ, ಬೆಳೆದು ಅದು ಹೆಮ್ಮರ
0: ಆಗ
1: ಸ್ವಲ್ಪ ಕಾಲಾವಕಾಶ ಬೇಕು,
0: ಅದಕ್ಕೋಸ್ಕರ 3-4 ವರ್ಷ ನಾವು ಅದನ್ನ ಕಾಪಾಡ್ಕೊಳ್ಬೇಕಾಗತ್ತೆ.
1: ಮಂಜುನಾಥ್ ಅವರೇ, ನಂತರ ಈ ತಳಿ ಆಯ್ಕೆ ಅನ್ನೋದು ಕೂಡ ಬಹಳ ಮುಖ್ಯ. ಈಗ ರೇಷ್ಮೆ ಬೆಳೆ ಚೆನ್ನಾಗಿ ಬೆಳಿಬೇಕು, ಉತ್ತಮವಾದಂತಹ ಒಂದು ಗುಣಮಟ್ಟದ ಸೊಪ್ಪನ್ನು ಪಡಿಬೇಕಂದ್ರೆ ರೇಷ್ಮೆ ತಳಿಯ ಒಂದು ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ತರದ ಒಂದು ತಳಿಗಳನ್ನ ನಮ್ಮ ರೈತ ಬಾಂಧವರು ಆಯ್ಕೆ ಮಾಡ್ಕೊಂಡ್ರೆ ರೇಷ್ಮೆಗೆ ಸೂಕ್ತ ಅಂತಿರುತ್ತೆ?
0: ಹಿಪ್ಪನೇಳಿನಲ್ಲಿ ಹಲವಾರು ವಿಧದ ತಳಿಗಳಿದಾವೆ, ಆದ್ರೆ ವಿ1 ಅನ್ನೋದು ಬಹಳ ಅತ್ಯಂತ ಪ್ರಾಮುಖ್ಯ ಪಡೆದಿರುವಂತ ಪ್ರಸಿದ್ಧ ತಳಿಯಾಗಿದೆ. ವಿಕ್ಟರಿ 1 ಅಂತಾರೆ ಅದ್ರ ಪೂರ್ತಿ ಹೆಸರು ವಿಕ್ಟರಿ 1. ವಿ1 ಅಂತ ಜನಸಾಮಾನ್ಯರಲ್ಲಿ ಅದು ಫೇಮಸ್ ಆಗಿದೆ. ಅದು ಎಲ್ಲಾ ರೀತಿ ಈಲ್ಡ್ ಅಲ್ಲಿ ಆಗಿರ್ಬೋದು, ಆ ಡಿಸೀಸ್ ರೆಸಿಸ್ಟೆಂಟ್ ರೋಗ ನಿರೋಧಕ ಇರಬಹುದು,
1: ಗುಣಮಟ್ಟ ಕೂಡ ಜಾಸ್ತಿ ಇದೆ,
0: ತುಂಬಾ ಚೆನ್ನಾಗಿರೋದ್ರಿಂದ ರೈತರಲ್ಲಿ ಬಹಳ ಇಷ್ಟಪಡ್ತಾರಂತದ್ದು ಈ ವಿ1 ತಳಿನೇ. ಅದು ಬಿಟ್ರೆ S36 ಅಂತ ಇದೆ, ಬೇರೆ ಬೇರೆ ತಳಿಗಳಿದಾವೆ, ರೈತರುಗಳು ಅವರ ಅನುಕೂಲಕ್ಕೆ ತಕ್ಕಂಗೆ ಮಾಡಬಹುದು. ಬಟ್ ಪ್ರಚಲಿತದಲ್ಲಿರೋದು ವಿ1 ತಳಿ.
1: ಈಗ ಜಮೀನನ್ನ ನಾನು ಆಯ್ಕೆ ಮಾಡ್ಕೊಂಡೆ, ಮಣ್ಣು ಪರೀಕ್ಷೆ ಮಾಡಿದೆ, ಮತ್ತೆ ನೆಲದ ಒಂದು ಸಿದ್ಧತೆ ಮಾಡ್ಕೊಂಡೆ, ಸಸಿಗಳನ್ನ ತಂದು ನಾವು ನಾಟಿ ಮಾಡ್ಕೋಬೇಕಾದ್ರೆ ಸಸಿಗಳ ಲಭ್ಯತೆ ಎಲ್ಲಿ ಮತ್ತೆ ಹೇಗೆ ಅನ್ನೋದು ಪ್ರಶ್ನೆ ಆಗುತ್ತೆ. ಜೊತೆಗೆ ಈ ಸಸಿಗಳು ಉಚಿತವಾಗಿ ನಿಮ್ಮ ಒಂದು ಇಲಾಖೆಯಿಂದ ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ?
0: ಸಸಿಗಳನ್ನ ಸಸಿ ಮಡಿಗಳಲ್ಲಿ ಮಾಡಿ ಸುಮಾರು ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ರೈತ ಬಾಂಧವರು ಸಹ ಅವರು ಸಸಿ ಮಡಿಗಳಲ್ಲಿ ಸಸಿ ಮಡಿ ಮಾಡ್ಲಿಕ್ಕೆ ನರೇಗಾ ಅನ್ನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟಿದೆ, ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅವಕಾಶ ಇದೆ. ಹಾಗಾಗಿ ಸುಮಾರು ಜನ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾ ಇದ್ರೆ ಸಸಿ ಮಡಿಗಳಲ್ಲಿ ಈ ಸಸಿಗಳನ್ನ ಮಾಡಿ ರೈತರುಗಳಿಗೆ ಕನಿಷ್ಠ ಬೆಲೆ ಕೊಡ್ತಾ ಇದಾರೆ.
1: ಅಂದ್ರೆ ಒಂದ್ ಸಸಿಗೆ ಅಂದಾಜು ಎಷ್ಟಿರುತ್ತೆ?
0: ಅಂದಾಜಿಂದ 2 ರಿಂದ 3 ರೂಪಾಯಿ, ಅದು ತುಂಬಾ ಕ್ವಾಲಿಟಿ ಇತ್ತಂದ್ರೆ 3-4 ರೂಪಾಯಿ.
1: ಡಾಕ್ಟ್ರೆ, ರೈತರಲ್ಲಿ ಒಂದು ಮುಖ್ಯವಾದಂತ ಒಂದು ಪ್ರಶ್ನೆ ಮಾಡುತ್ತೆ, ಈ ರೇಷ್ಮೆ ತೋಟವನ್ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಏನನ್ನ ಸವಲತ್ತುಗಳಿದೆಯಾ ಅನ್ನೋದು ಒಂದು ಪ್ರಶ್ನೆ ಮಾಡುತ್ತೆ.
0: ರೇಷ್ಮೆ ಇಲಾಖೆಯಿಂದ ನಮ್ಮ ರೈತ ಬಾಂಧವರಿಗೆ 1,44,189 ರೂಪಾಯಿ ನಮ್ಮ ರೈತರ ಭಾಗಕ್ಕೆ ಬಂದು ಸೇರ್ತದೆ.
1: ಅಂದ್ರೆ ಇದೆಲ್ಲ ಆರಂಭದಲ್ಲೇ ಸಿಗತ್ತಾ?
0: ಪ್ರತಿ ಹಂತದಲ್ಲೂ ಅಲ್ಲಿ ಇನ್ಸ್ಪೆಕ್ಷನ್ ಆಗ್ತಿರ್ತದೆ, ಅದಾದ್ಮೇಲೆ ಕೂಲಿ ವೆಚ್ಚ ಅವರವರ ಅಕೌಂಟ್ಗೆ ಬಂದ್ಬಿಡ್ತಾರೆ.
1: ಮಂಜುನಾಥ್ ಅವರೇ, ಈ ವಿಷಯದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡಬಹುದಾ? ನಮ್ಗೆ
0: ಖಂಡಿತ ಮಾಡಬಹುದು ಸರ್.
1: ನಿಮ್ಮ ಒಂದು ಸಂಪರ್ಕ ಸಂಖ್ಯೆ?
0: 9480865966.

0: ಮಂಜುನಾಥವರೇ, ಇದುವರೆಗೆ ಹಿಪ್ಪನೇರಳೆಗಾಗಿ ನೆಲದ ಆಯ್ಕೆ, ಮಣ್ಣು ಪರೀಕ್ಷೆ ಹಾಗೂ ಹಿಪ್ಪನೇರಳೆ ತೋಟದ ನಿರ್ವಹಣೆ ಈ ವಿಷಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು.
2: ಇದುವರೆಗೆ ರೇಷ್ಮೆ ಸಿರಿ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಪ್ರಾರಂಭಿಸಲು ಭೂಮಿ ಆಯ್ಕೆ, ಮಣ್ಣು ಪರೀಕ್ಷೆ ಮತ್ತು ನಾಟಿ ಕ್ರಮ ಕುರಿತಾಗಿ ಇಲಾಖೆಯ ರೇಷ್ಮೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಅವರೊಂದಿಗೆ ಕೃಷ್ಣಪ್ಪ ಕೆವಿ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:31.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
6: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು.
7: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
8: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನೋಟ್ ಮಾಡ್ತಾರೆ.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಮಡಿಕೇರಿ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಮಹಾಸಭೆ ಹಾಗೂ ನಾರಾಯಣ ಗುರು ಜಯಂತ್ಯೋತ್ಸವ ಇಂದು ಶುಕ್ರವಾರ ಮಡಿಕೇರಿ ಬಾಲಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಸಮಾಜ ಬಾಂಧವರು ಇದನ್ನರಿತು ಸಹಕರಿಸುವಂತೆ ಕೋರಲಾಗಿದೆ.
2: ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ಸೆಪ್ಟೆಂಬರ್ 17ರಂದು ನಿಧನರಾದ ಸೋಮರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದ ಸೋಮೆಟ್ಟಿ ದಿವಂಗತ ಸೋಮಯ್ಯನವರ ಪತ್ನಿ ಪೂವಮ್ಮ ಅವರ ಅತಿಥಿ ಕರ್ಮಾಂತರ ಇದೇ 3ರಂದು ನಾಳೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಆಲೂರು ಸಿದ್ದಾಪುರದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ.
4: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ, IVF ನ ಯಾವ ಕನ್ಸಿಡರ್ ಮಾಡಬೇಕು?
5: IVF ಟೆಸ್ಟ್ ಟ್ಯೂಬ್ ಬೇಬಿ ಇದು ಮೊದಲ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬಾ ಕಮ್ಮಿ ಇರುವಾಗ, ಈಗ ಸೀಮನಲ್ಲಿ ಸ್ಪರ್ಮ್ಸ್ ಇರಲ್ಲ ಅಂತವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್ ಅವ್ರಿಗೆ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದೀಸ್ ಆರ್ ದಿ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
4: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಆನ್ ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821255500. ಸೇವ್ ದ ನಂಬರ್, ಸೇವ್ ಲೈವ್ಸ್.
3: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
6: ಆಕಾಶವಾಣಿ, ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ. ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಭೇಟಿ ಮುಂದುವರೆಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ವಾರ್ತೆಗಳ ವಿವರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ ಅಂಗವಾಗಿ ಇಂದು ದೇಶದಾದ್ಯಂತ ಮತ್ತು ವಿದೇಶಗಳಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ವಿವಿಧ ಗೌರವ ಸಮಾರಂಭಗಳನ್ನು ಆಯೋಜನೆ ಮಾಡಲಾಗಿದೆ. ಗಾಂಧೀಜಿಯವರ ತತ್ವ ಮತ್ತು ಆದರ್ಶಗಳನ್ನು ಸ್ಮರಿಸುವ ಈ ಜಯಂತಿಯ ಪ್ರಯುಕ್ತ ದೇಶದಾದ್ಯಂತ ಅಪಾರ ಸಂಖ್ಯೆಯ ಜನರು ಗಾಂಧೀಜಿಯವರಿಗೆ ಶ್ರದ್ದಾಂಜಲಿ ಸಲ್ಲಿಸುತ್ತಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿರುವಂತಹ ಗಾಂಧೀಜಿಯವರ ಸಮಾಧಿ ಸ್ಥಳವಾದ ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾವನ್ನು ಆಯೋಜನೆ ಮಾಡಲಾಗಿದ್ದು, ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಶಾಂತಿಯ ಸಂದೇಶಗಳನ್ನು ಸಾರುವ ಕಾರ್ಯಕ್ರಮಗಳು ಜರುಗುತ್ತಿವೆ. ಜಾಗತಿಕವಾಗಿ ವಿವಿಧ ಭಾಗಗಳಲ್ಲಿ ಯುದ್ದ ಮತ್ತು ಸಂಘರ್ಷದ ವಾತಾವರಣ ನೆಲೆಸಿರುವ ಪ್ರಸ್ತುತ ದಿನಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಶಾಂತಿ ಮತ್ತು ಅಹಿಂಸೆಯ ಸಂದೇಶಗಳು ಮತ್ತಷ್ಟು ಪ್ರಸ್ತುತತೆಯನ್ನು ಪಡೆದುಕೊಂಡಿವೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗಾಂಧಿ ಜಯಂತಿಯ ಶುಭ ಸಂದರ್ಭದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಿ ಸಂದೇಶ ನೀಡಿರುವ ರಾಷ್ಟಪತಿಯವರು, ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಜಾಗತಿಕ ಸಮುದಾಯವು ಅತ್ಯಂತ ಗೌರವದಿಂದ ಕಾಣುತ್ತದೆ ಎಂದು ಹೇಳಿದ್ದಾರೆ. 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ನಿರ್ಮಿಸುವ ರಾಷ್ಟೀಯ ಗುರಿಯತ್ತ ದೇಶವು ವೇಗವಾಗಿ ಮುನ್ನಡೆಯುತ್ತಿದ್ದು, ಅಭಿವೃದ್ಧಿಯ ಫಲಗಳು ಪ್ರತಿಯೊಬ್ಬ ನಾಗರಿಕನಿಗೂ ತಲುಪುವಂತೆ ಮಾಡಲು ಸಹಾನುಭೂತಿ ಮತ್ತು ಒಳಗೊಳ್ಳುವಿಕೆಯ ಮೌಲ್ಯಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಚಿಂತನೆಯು ಸರ್ವರ ಕಲ್ಯಾಣ ಮತ್ತು ಅಭ್ಯುದಯದ ತತ್ವವನ್ನು ಆಧರಿಸಿದ ಗಾಂಧೀಜಿಯವರ ಸರ್ವೋದಯ ಕಲ್ಪನೆಯನ್ನು ಪ್ರತಿಬಿಂಬಿಸುತ್ತದೆ ಎಂದ ಅವರು, ನೈತಿಕ ನಡವಳಿಕೆ ಮತ್ತು ಸಕ್ರಿಯ ಪಾಲ್ಗೊಳ್ಳುವಿಕೆಯ ಮೂಲಕ ಸಮರ್ಥ, ಅಭಿವೃದ್ಧಿ ಹೊಂದಿದ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ನಾಗರಿಕರು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಬೇಕು ಎಂದು ಕರೆ ನೀಡಿದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯ ಹರಿಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ ಅಂಗವಾಗಿ ಇಂದು ಇಡೀ ದೇಶ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಿದೆ. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರ ಅಂದಿನ ಮೊಘಲ್ ಸರಾಯ್ನಲ್ಲಿ ಜನಿಸಿದ ಶಾಸ್ತ್ರಿ ಅವರು ಕಿರಿಯ ವಯಸ್ಸಿನಲ್ಲಿಯೇ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿ 1921ರ ಅಸಹಕಾರ ಚಳವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ನಂತರ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಮಹತ್ವದ ಸಚಿವ ಸಂಪುಟ ಖಾತೆಗಳನ್ನು ನಿರ್ವಹಿಸಿದ ಅವರು, ತಮ್ಮ ಪ್ರಾಮಾಣಿಕತೆ, ಸರಳತೆ ಮತ್ತು ದೃಢ ನಾಯಕತ್ವ ಗುಣಗಳಿಂದ ನಾಡಿನ ಗಮನ ಸೆಳೆದಿದ್ದರು. ಪ್ರಧಾನಿಯಾಗಿ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದ ಶಾಸ್ತ್ರಿಯವರ ತ್ಯಾಗ ಮತ್ತು ಸೇವಾ ಮನೋಭಾವವನ್ನು ಸ್ಮರಿಸಿ ನಾಡಿನಾದ್ಯಂತ ವಿವಿಧ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಗುತ್ತಿದೆ. ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯ ರಾಜ್ಘಾಟ್ ಮತ್ತು ವಿಜಯ್ಘಾಟ್ಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಆಯೋಜನೆಗೊಂಡಿದ್ದು, ಸಾರ್ವಜನಿಕರ ಅನುಕೂಲಕ್ಕಾಗಿ ದೆಹಲಿ ಸಂಚಾರ ಪೊಲೀಸರು ವಿಶೇಷ ಸಂಚಾರ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖ ಕಾರ್ಯಕ್ರಮಗಳು ನಡೆಯುವಂತಹ ರಾಜ್ಘಾಟ್, ರಿಂಗ್ ರೋಡ್ ಮತ್ತು ಸುತ್ತಮುತ್ತಲಿನ ಸ್ಥಳಗಳಲ್ಲಿ ವಾಹನ ಮತ್ತು ಪಾದಚಾರಿಗಳ ಸುಗಮ ಮತ್ತು ಸುರಕ್ಷಿತ ಸಂಚಾರವನ್ನು ಖಚಿತಪಡಿಸಿಕೊಳ್ಳಲು ಈ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಫ್ಲೈ ದುಬೈ FZ-1073 ವಿಮಾನದ ಪೈಲಟ್ ಮತ್ತು ಭಾರತೀಯ ಪ್ರಜೆಯಾಗಿರುವಂತಹ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರ ಆರೋಗ್ಯ ಸ್ಥಿತಿಯನ್ನು ನಿರಂತರವಾಗಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸೌದಿ ಅರೇಬಿಯಾದ ತಬುಕ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಪಡೆದ ನಂತರ ಹೆಚ್ಚಿನ ವೈದ್ಯಕೀಯ ಆರೈಕೆ ಮತ್ತು ಚೇತರಿಕೆಗಾಗಿ ಅವರನ್ನು ಯುಎಇಯ ಅಬುದಾಬಿಗೆ ಸ್ಥಳಾಂತರ ಮಾಡಲಾಗಿದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಕ್ಯಾಪ್ಟನ್ ಮಚ್ಚರ್ ಅವರ ಕುಶಲೋಪರಿ ವಿಚಾರಿಸಿದ್ದು, ಇದಕ್ಕೂ ಮುನ್ನ ಅವರ ಕುಟುಂಬವನ್ನು ಭೇಟಿಯಾಗಿ ಕ್ಯಾಪ್ಟನ್ ಅವರ ಆರೋಗ್ಯ ಮತ್ತು ಚೇತರಿಕೆಗೆ ಅಗತ್ಯವಿರುವಂತಹ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆಯನ್ನು ಯುಎಇಯಲ್ಲಿರುವಂತಹ ಭಾರತೀಯ ರಾಯಭಾರಿ ವಹಿಸಿದ್ದಾರೆ. ಅಬುದಾಬಿಯಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಮತ್ತು ದುಬೈನಲ್ಲಿರುವಂತಹ ಕಾನ್ಸುಲೇಟ್ ಸ್ಥಳೀಯ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದು, ಸ್ಮಿತ್ ಮಚ್ಚರ್ ಅವರ ಶೌರ್ಯ ಮತ್ತು ಧೈರ್ಯವನ್ನು ವಿದೇಶಾಂಗ ಸಚಿವಾಲಯ ಮತ್ತೊಮ್ಮೆ ಪ್ರಶಂಸಿಸಿದೆ. ವಿಪತ್ತಿನ ಸಮಯದಲ್ಲಿ ಅವರು ತೋರಿದಂತಹ ಸಮಯ ಪ್ರಜ್ಞೆ ಮತ್ತು ಸಾಹಸಕ್ಕೆ ಜಗತ್ತಿನಾದ್ಯಂತ ವ್ಯಕ್ತವಾಗುತ್ತಿರುವಂತಹ ಮೆಚ್ಚುಗೆ ಮತ್ತು ಬೆಂಬಲಕ್ಕೆ ಸಚಿವಾಲಯ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ.

0: ವಿಮಾನಯಾನ ಮತ್ತು ನಾಗರಿಕರ ಸುರಕ್ಷತೆಗೆ ಅಪಾಯ ಉಂಟುಮಾಡುವ ಕೃತ್ಯವನ್ನು ಸಹಿಸಲಾಗುವುದಿಲ್ಲ ಎಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ತಿಳಿಸಿದ್ದಾರೆ. ದುಬೈನಿಂದ ಟೆಲ್ ಅವೀವ್ಗೆ ತೆರಳುತ್ತಿದ್ದಂತಹ ಫ್ಲೈ ದುಬೈ ವಿಮಾನದಲ್ಲಿ ಬುಧವಾರ ನಡೆದಂತಹ ದಾಳಿಯ ಕುರಿತು ಪ್ರತಿಕ್ರಿಯಿಸಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರ ವಕ್ತಾರ ಸ್ಟೀಫನ್ ದುಬಾರಿಕ್ ಘಟನೆಯಲ್ಲಿ ಭಾರೀ ಅನಾಹುತ ತಪ್ಪಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿ ಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಯಾಣಿಕರ ಸುರಕ್ಷತೆ ಖಚಿತಪಡಿಸಿ ತನಿಖೆ ನಡೆಸುತ್ತಿರುವಂತಹ ಎಲ್ಲ ಅಧಿಕಾರಿಗಳಿಗೆ ಅವರು ಕೃತಜ್ಞತೆ ಸಲ್ಲಿಸಿದ್ದಾರೆ. ಘಟನೆಯ ಎಲ್ಲ ಬೆಳವಣಿಗೆಗಳನ್ನು ವಿಶ್ವಸಂಸ್ಥೆ ನಿಗಾ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ದಾಳಿಕೋರನನ್ನು ಎದುರಿಸಿ ಪ್ರಯಾಣಿಕರ ಜೀವ ಉಳಿಸಲು ಧೈರ್ಯ ಪ್ರದರ್ಶಿಸಿದ ಭಾರತೀಯ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಅವರನ್ನು ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ನಿಯೋಗ ಶ್ಲಾಘಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ಜರುಗುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವಂತಹ ಕ್ರಮಗಳ ಕುರಿತ ಒಂದು ವರದಿ ಇದೀಗ ಮೂಡಿಬರಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಮತ್ತು ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದಂತಹ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೆ ಏರಿರುವುದು ಬೆಳಕಿಗೆ ಬಂತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ ಪರಿಹಾರ ಮರುಬಂಡವಾಳ ಹೂಡಿಕೆ ಮತ್ತು ಸುಧಾರಣೆಗಳನ್ನು ಒಳಗೊಂಡಂತಹ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವಂತಹ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನ ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ರಕ್ಷಣಾ ಸಚಿವಾಲಯದ ಸಾರ್ವಜನಿಕ ಸಂಪರ್ಕ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮತ್ತು ಡಿಡಿ ನ್ಯೂಸ್ ಮಿಜೋರಂ ನಿರ್ದೇಶಕರಾಗಿದ್ದಂತಹ ನಂಪೈ ಬೌಮ್ ಮಾರಿ ಮೈಂಟ್ ಅವರ ಅಕಾಲಿಕ ನಿಧನಕ್ಕೆ ರಕ್ಷಣಾ ಸಚಿವಾಲಯ ತೀವ್ರ ಸಂತಾಪ ವ್ಯಕ್ತಪಡಿಸಿದೆ. ಐಜ್ವಾಲ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮಾರಿನ್ ಮೈ ಅವರೊಂದಿಗೆ ಇಂಪಾಲಾದ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಮತ್ತು ಹಿರಿಯ ಐಎಎಸ್ ಅಧಿಕಾರಿ ಡಾ ಎಂಗಾಮ್ ಪೇಮ್ ಮತ್ತು ಮತ್ತೊಬ್ಬ ಸರ್ಕಾರಿ ಅಧಿಕಾರಿ ಸಾವನ್ನಪ್ಪಿದ್ದಾರೆ. ರಕ್ಷಣಾ ಸಚಿವಾಲಯದ ವಕ್ತಾರರಾಗಿ ಮತ್ತು ರಕ್ಷಣಾ ವರದಿಗಾರಿಕೆಯಲ್ಲಿ ನಂಪೈ ಬೌಮ್ ಮಾರಿನ್ ಮೈ ಅವರು ಸಲ್ಲಿಸಿದ ಸುದೀರ್ಘ ಮತ್ತು ಶ್ರೇಷ್ಠ ಸೇವೆಯನ್ನು ಸಚಿವಾಲಯವು ಗೌರವದಿಂದ ಸ್ಮರಿಸಿದೆ. ರಕ್ಷಣಾ ಪಡೆಗಳ ಚಟುವಟಿಕೆ ಮತ್ತು ಸಾಧನೆಗಳು ಅತ್ಯಂತ ನಿಷ್ಠೆಯಿಂದ ವರದಿ ಮಾಡಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಅವರು ವಹಿಸಿದ ಪಾತ್ರ ಮತ್ತು ನೀಡಿರುವ ಕೊಡುಗೆ ಎಂದೆಂದಿಗೂ ಸ್ಮರಣೀಯ ಎಂದು ಸಚಿವಾಲಯ ಗೌರವ ನಮನ ಸಲ್ಲಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಮೃತ ಸಿಬ್ಬಂದಿಗಳ ಕುರಿತು ಸಂತಾಪವನ್ನು ಸೂಚಿಸಿದ್ದು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಜಪಾನ್ನಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿರುವಂತಹ ಭಾರತ ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತಪಡಿಸಿಕೊಂಡಿದೆ. ಭಾರತದ ಪುರುಷರ ಹಾಕಿ ತಂಡ ಸೆಮಿಫೈನಲ್ನಲ್ಲಿ ಪಾಕಿಸ್ತಾನವನ್ನು 4-3 ಗೋಲುಗಳಿಂದ ಸೋಲಿಸಿ ಫೈನಲ್ ಪ್ರವೇಶ ಪಡೆದಿದೆ. ಕ್ರಿಕೆಟ್ ತಂಡ ಶ್ರೀಲಂಕಾವನ್ನು 124 ರನ್ಗಳಿಂದ ಮಣಿಸಿ ಚಿನ್ನದ ಪದಕಕ್ಕೆ ಅರ್ಹತೆಯನ್ನು ಪಡೆದಿದೆ. ಪುರುಷ 97 ಕೆಜಿ ಗ್ರೀಕೋ ರೋಮನ್ ಕುಸ್ತಿಯಲ್ಲಿ ನಿತೇಶ್ ಸಿವಾಚ್ ಬೆಳ್ಳಿ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 1967 ಬಳಿಕ ಏಷ್ಯನ್ ಗೇಮ್ಸ್ನಲ್ಲಿ ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಮೊದಲ ಬೆಳ್ಳಿ ಪದಕ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 157ನೆಯ ಜಯಂತಿ, ಗಣ್ಯರಿಂದ ಗೌರವ ನಮನ, ರಾಜ್ಘಾಟ್ನಲ್ಲಿ ಸರ್ವಧರ್ಮ ಪ್ರಾರ್ಥನಾ ಸಭಾ ಆಯೋಜನೆ. ಜಾಗತಿಕ ಸಂಘರ್ಷಗಳ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಸಂದೇಶಗಳು ಮತ್ತಷ್ಟು ಪ್ರಸ್ತುತ, ರಾಷ್ಟಪತಿ ದ್ರೌಪದಿ ಮುರ್ಮು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೆಯ ಜಯಂತಿ, ದೇಶದಾದ್ಯಂತ ಗೌರವ ನಮನ. ಕ್ಯಾಪ್ಟನ್ ಸ್ಮಿತ್ ಮಚ್ಚರ್ ಆರೋಗ್ಯ ಸ್ಥಿತಿ ನಿರಂತರ ಪರಿಶೀಲನೆ, ಕೇಂದ್ರ ವಿದೇಶಾಂಗ ಸಚಿವಾಲಯ. ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಬೇಟೆ ಮುಂದುವರೆಸಿದ ಭಾರತ, ಹಲವು ಸ್ಪರ್ಧೆಗಳಲ್ಲಿ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ

0: ಕಾರ್ಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:30.
2: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lic.in ಗೆ ವಿಸಿಟ್ ಮಾಡಿ.
1: ನಿಧನ ಸುದ್ದಿ. ಕತ್ತಲಕಾಡು ನಿವಾಸಿ ರಾಧಾಕೃಷ್ಣ ಲಂಬೋದರ ರೈ ಅವರ ಪತ್ನಿ ವಸಂತಿ ರೈ

0: ಇಂದು ಮಧ್ಯಾಹ್ನ 12 ಗಂಟೆಯ ಬಳಿಕ ಕತ್ತಲೆಕಾಡು ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ತ್ಯಾಗತ್ತೂರು ಗ್ರಾಮ ದೊಡ್ಡೇಗೌಡನ ಲಿಂಗಪ್ಪ ಅವರ ಪತ್ನಿ ಪುಟ್ಟಮ್ಮ ಅವರು 76ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ ನಿಧನರಾದರು. ದೊಡ್ಡೇಗೌಡನ ಪುಟ್ಟಮ್ಮ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ ತ್ಯಾಗತ್ತೂರು ಗ್ರಾಮದಲ್ಲಿ ನಡೆಯಲಿದೆ. ಗರ್ಗಂದೂರು ಗ್ರಾಮದ ಹೊಸ್ತೋಟ ಚಿಟ್ಟಿಮಾಡ ದಿವಂಗತ ಕುಶಾಲಪ್ಪ ಅವರ ಪತ್ನಿ ರೋಹಿಣಿ ಅವರು 84ನೇ ವರ್ಷ ಪ್ರಾಯದಲ್ಲಿ ಇಂದು ಮುಂಜಾನೆ 5:30 ಗಂಟೆಗೆ ನಿಧನರಾದರು. ಚಿಟ್ಟಿಮಾಡ ರೋಹಿಣಿ ತವರುಮನೆ ಕುಂಭಗೌಡನ ಅಂತ್ಯಕ್ರಿಯೆ ಇಂದು ಅಪರಾಹ್ನ 4 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಗಾಳಿಬೀಡು ಗ್ರಾಮ ಅಚ್ಚಿಪಟ್ಟಿರ ಬಾಲಕೃಷ್ಣ ರವಿ ಅವರ ಪತ್ನಿ ಶಾಂತಿಕುಮಾರಿ ಶಾಂತಿ ಅವರು 65ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ರಾತ್ರಿ 8:30 ಗಂಟೆಗೆ ನಿಧನರಾದರು. ಅಚ್ಚಿಪಟ್ಟಿರ ಶಾಂತಿಕುಮಾರಿ ತವರುಮನೆ ಅಮೆಮನೆ ತಾವೂರು ಅಂತ್ಯಕ್ರಿಯೆ ಇಂದು ಅಪರಾಹ್ನ 3 ಗಂಟೆಗೆ ಗಾಳಿಬೀಡುವಿನಲ್ಲಿ ನಡೆಯಲಿದೆ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವಾಟ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
4: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
5: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. LED TV, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
9: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
12: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
13: ನೆಕ್ಸಾ.
14: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
15: ಕೊರಗರಹಳ್ಳಿಯ AK ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂತ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ EMI, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ. ಟೀಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. AK ಫರ್ನಿಚರ್, BM ರೋಡ್, ಕೊರಗರಹಳ್ಳಿ.
16: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
17: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
18: ಸುದ್ದಿ ಸಮಾಚಾರ ಓದಿಯನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಇಂದತ್ರ ಮಕ್ಕಕ್ಕ ಶಿಕ್ಷಣತ್ರ ಕೂಟಕ್ಕೆ ಬಾರೆ ಬಾರೆ ಕೌಶಲ್ಯ ತರಬೇತಿ ಕೊಡ್ತಂಡ್ ಪೈಪೋಟಿರ ಮನೋಭಾವ ಬೋಳ್ತು ಕಾದ್ಯತೆ ಕೊಡ್ತನ್ನು ಉಂಡು. ಇದನ್ನ ಕೂಟಕ್ಕೆ ಮಾನವೀಯ ಮೌಲ್ಯ, ಕುಟುಂಬತರ ಸಂಬಂಧ, ಪಿಂಜ ಪೆರಿಯಂಗಕ್ಕೆ ಗೌರವ ಕಾಟುವ ಸಂಸ್ಕೃತಿನ ಕೂಡಿ ಪಡಪುಚುಡು ಅವಶ್ಯಕತೆ ಉಂಡು ಎಂದು ಪಿರಿಯ ಸಿವಿಲ್ ನ್ಯಾಯಾಧೀಶಗಳು, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತ್ರ ಸದಸ್ಯ ಕಾರ್ಯದರ್ಶಿಯು ಅನ್ನ ಶುಭ ಅರಿಚಿಟತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಮ್ಮಕ್ಕ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಪಿರಿಯ ನಾಗರಿಕಂಗಡ ಸ್ವಯಂ ಸೇವಾ ಸಂಸ್ಥೆಯ ಪಿಂಜ, ವಿಕಲಚೇತನಂಗ, ಪಿಂಜ ಪಿರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆಯ ಕೂಡು ಕೂಟತ್. ದೀರ್ಘಾಯುಷ್ಯದ ಯುಗ, ಸುದೀರ್ಘ ಜೀವನಕ್ಕಾಗಿ ಜೀವನ ಕ್ರಮಗಳ ಮರುಚಿಂತನೆ ಅನ್ನುವ ಘೋಷವಾಕ್ಯತರ ಅಡಿಲು ಮಡಿಕೇರಿ ಶಿಶು ಕಲ್ಯಾಣ ಸಂಸ್ಥೆಯಲ್ಲೂ ನಿನ್ನಂದು ನಡೆದ ವಿಶ್ವ ಪಿರಿಯ ನಾಗರಿಕಂಗಡ ನಾಳು ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತು. ತಕ್ಕ ಬರಂದ ಅವು, ತಂತ್ರಜ್ಞಾನ ಸುಲಭತೆ ಕಟ್ಟಿನುಳ್ಳ ಇಂದತ ಕಾಲತ್ ಮಾನವೀಯತೆ ಪಿಂಜ ಒತ್ತೋರ್ಮೆ ಜನರಲ್ಲಿ ಕಮ್ಮಿ ಆಯ್ಡುಳ್ಳದ ಬೇರುಚಿಡುವಂಥದ್ದು ಅನ್ನನಾಯ್ತು. ಭಾರತೀಯ ಸಂಸ್ಕೃತಿ ಉಳ್ಳಂತ ಕುಟುಂಬ ಮೌಲ್ಯ ಪಿಂಜ ಪೆರಿಯಂಗಕ್ಕೆ ಗೌರವ ಕೊಡುವ ಪರಂಪರೆಯನ್ನ ಮಿನ್ನಕ್ಕೆ ಕೊಂಡೊಪ್ಪ ಅವಶ್ಯಕತೆ ಉಂಡೊಂದು ಅಣಿತು ಪೆರಿಯ ನಾಗರಿಕಂಗಕ್ಕಾಯ್ತು ಉಳ್ಳ ಕಾನೂನರ ಮೇಲೆ ಮಾಹಿತಿ ಮಾಡಿಕೊಡ್ತದೆ.

0: ಕಪಿಣ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಗಳನ್ನ ಸುಮಂಗಲ ಹಿರೇಮನಿ ಐಂಡಕೊರು ಕಾರಿಕೆಲ್ ನಡೆದ ಕಾರ್ಯಕ್ರಮತ್ ವಿಶ್ವ ಪೆರಿಯ ನಾಗರಿಕಂಗಡ ನಾಳರ ಮಾರಿಪತ್ ಏರ್ಪಾಡು ಮಾಡಿತಿಂಚ ಕಳಿಪಿಣ ಸಾಂಸ್ಕೃತಿಕ ಪೈಪೋಟಿಲ್ ಗದ್ದಂಗಕ್ಕೆ ಮೊದ ಕೊಡ್ತದಲ್ಲತೆ ಪೆರಿಯ ನಾಗರಿಕಂಗಕ್ಕೆ ಸನ್ಮಾನ ಮಾಡಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾಪಿಣ ಸಾರ್ವಜನಿಕ ಸಂಪರ್ಕ ಇಲಾಖೆ ಕೂಡನನಿಕೆ ಬಾರೆ ಬಾರೆ ಇಲಾಖೆ ಪಿಣ ಸಂಘ ಸಂಸ್ಥೆರ ಕೂಡು ಕೂಟತ್ ಮೋಹನ್ ದಾಸ್ ಕರ್ಮಚಂದ ಗಾಂಧಿರ 157ನೇ ಪುಟ್ಟನ ನಾಳು ಪಿಣ್ಯ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಐಂಡ 162ನೇ ಪುಟ್ಟನ ನಾಳನ ಇಂದು ಪಲಕ 10:30 ಗಂಟೆಗೆ ಮಡಿಕೇರಿ ಗಾಂಧಿ ಭವನದ ಕೈಪ. ವಿಶ್ವ ಪ್ರವಾಸೋದ್ಯಮ ನಾಳು ಪಿಣ್ಯ ವನ್ಯಜೀವಿ ಸಪ್ತಾಹತ್ರ ಮಾರಿಪತ್ ಪ್ರವಾಸೋದ್ಯಮ ಇಲಾಖೆರ ಆದನೆಲ್ಲು ಸೈಕ್ಲೋಥಾನ್ ಇಂದು ನಡಪ. ಕೊಡಗರ ಪಚ್ಚ ಪರಿಸರತನ ಕಾತು ರಕ್ಷಣೆ ಮಾಡುವ ಮಹತ್ವತನ ಅರಿಚಿಟುಕೊಡುವ ಉದ್ದೇಶತ್ ಪ್ರವಾಸೋದ್ಯಮ ಇಲಾಖೆ, ಅರಣ್ಯ ಇಲಾಖೆ, ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ಪಿಣ್ಯ, ಗ್ರೀನ್ ಸಿಟಿ ಫೋರಂರ ಕೂಡು ಕೂಟತ್ ಜೀರೋ ವೇಸ್ಟ್ ಟ್ರಾವೆಲ್ ಟು ಕೊಡಗು ಡಿಸ್ಟ್ರಿಕ್ಟ್ ಅನ್ನುವ ಘೋಷವಾಕ್ಯತರ ಅಡಿಲು ಮಡಿಕೇರಿ ಅರಣ್ಯ ಭವನದಿಂದ ಇಂದು ಪಲ 8 ಗಂಟೆಗೆ ಶುರುವಾದ ಸೈಕ್ಲೋಥಾನ್ ಸಾಲುಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಎತ್ತನೆ ನಡಪ. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನು ನರೇಂದ್ರ ಸ್ವಾಮಿ ನಾಳೆ ಜಿಲ್ಲೆಗೆ ಬಪ್ಪ. ನಾಳೆ ಪಲಕ 10 ಗಂಟೆಗೆ ಬಿಟ್ಟಂಗಲತ್ರ ಕೂರ್ಗ್ ಎಥ್ನಿಕ್ ಹಾಲಲ್ಲಿ ನರಪ ಪ್ರಜಾಸೇವೆ ಅಭಿಯಾನದ ಕೂಡಿಯಾಡುವ ಸಚಿವಂಗ, ತಲಕಾವೇರಿಯಲ್ಲಿ ನರಪ ಪವಿತ್ರ ತೀರ್ಥೋದ್ಭವ ಕೂಡನನೆಕೆ, ದಸರಾ ಜನೋತ್ಸವಕ್ಕೆ ಸಂಬಂಧಪಟ್ಟನೆಕೆ ಜನಪ್ರತಿನಿಧಿಯ ಪಿಣ್ಯ ಅಧಿಕಾರಿಯ ಕೂಡ ಸಭೆನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಧ್ಯಾಹ್ನ 10 ಗಂಟೆಗೆ ನಡತ್ವ. ಸುಂಟಿಕೊಪ್ಪ ಹೋಬಳಿ ಮಠತ್ರ ಪ್ರಜಾಸೇವೆ ಅಭಿಯಾನ ಶಾಸಕ ಡಾ ಮಂತ್ರಗೌಡ ಎಂಡಕೊರುವ ಕಾರಿಕೆಯಲ್ಲಿ ನಾಳೆ ಪಲಕ 11 ಗಂಟೆಗೆ ಕೊಡಗರಹಳ್ಳಿ ನೇತಾಜಿ ಸಮುದಾಯ ಭವನದ ನಡಪ. ತೇನು ಕೃಷಿನ ಲಾಭ ಬಪ್ಪಂತ ಉದ್ಯಮ ಆಯ್ತು ಬಳತುವ ಉದ್ದೇಶದ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಇದೇ ಆರಾಂಗ್ ತೇನು ಕೃಷಿ ಕಂಗಡ ಮೋಪುಕೂಟತನ್ನು ಏರ್ಪಾಡು ಮಾಡಿತು ಎಂದು ಘಟಕತ್ರ ಮುಖ್ಯಸ್ಥಗಳನ್ನು ಡಾ ಕೆಂಚಾರೆಡ್ಡಿ ಅರಿಚಿಟತ್. ಸುದ್ದಿಗೋಷ್ಠಿ ನರ್ತಿತ ಮಾಹಿತಿ ತಂದ ಅವು ಮಂಡ್ಯ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ ಡಾ ನಾರಾಯಣ ಸ್ವಾಮಿ ಉದ್ಘಾಟನೆ ಮಾಡುವ ಕಾರ್ಯಕ್ರಮದ ತೇಂದು ಕುಟುಪತ್ರ ನಿರ್ವಹಣೆ ಮಾಡುವಲ್ಲಿ ಪುದಿಯ ತಂತ್ರಜ್ಞಾನ ಕೂಡನನೆಕೆ ತೇನು ಕೃಷಿನ ವೈಜ್ಞಾನಿಕ ಆಯ್ತು ಚಾಕು ಆಂಡ ಮೀದ ಅರಿಚಿಟುಕೊಡಪ್ಪ ಕೂಟಕ್ ತೇನು ಕೃಷಿಯಲ್ಲಿ ಸಾಧನೆ ಮಾಡಿನಂಗಕ್ಕೆ ಸನ್ಮಾನ ಮಾಡುವ ಅಂದು ಅರಿಚಿಟತ್. ವಿಸ್ತರಣಾ ಘಟಕತ್ರ ಡಾ ಹೇಮಂತ್ ಕುಮಾರ್ ಪಿಣ್ಯ ಡಾ ಲತಾ ಸುದ್ದಿಗೋಷ್ಠಿಯಲ್ಲಿ ಹಾಜರಿಂಜತ್. ಬೇಲ್ ಕೃಷಿ ಕಮ್ಮಿಯಾಂಡುಳ್ಳ ಇಂದತ ಕಾಲತ್ ಕೃಷಿ ಸಂಸ್ಕೃತಿ ಕೊತ್ತ ಕೈಲ್ಪೊಳ್ದನ ಉಳ್ತುವ ಕಾಯ್ತು ಸಾಮೂಹಿಕ ಕೈಲ್ಪೊಳ್ದನ ಕೈಪ ಪದ್ಧತಿ ರೂಢಿಲು ಉಂಡು. ಬಹುಸರ ಪೀಳಿಗೆಕ್ಕೆ ನಮ್ಮೆರ ಮಹತ್ವತನ ಅರಿಚಿಟ್ಟು ಕೊಡಪ ಕಾಯ್ತು ಇದನ್ನ ಮಿನ್ನಕ್ಕು ಕೊಂಡು ಪೊಪ್ಪದ ಮುಖ್ಯ ಆಯ್ತುಂಡೆಂದು ಕೊಡವ ಸಮಾಜ ಒಕ್ಕೂಟತ್ರ ಅಧ್ಯಕ್ಷಗಳು ಆನ ಕುಟ್ಟ ಕೊಡವ ಸಮಾಜತ್ರ ಅಧ್ಯಕ್ಷ ಕಳಿಚನ ವಿಷ್ಣು ಕಾರ್ಯಪ್ಪ ಅಭಿಪ್ರಾಯಪಟ್ಟತ್. ಕುಟ್ಟ ಕೊಡವ ಸಮಾಜತ್ರ ಆದನಲ್ಲಿ ಏರ್ಪಾಡು ಮಾಡಿ ತಿಂಜ ಕೈಲ್ಪೊಲ್ದು ಒತ್ತೋರ್ಮೆ ಕೂಟ ಕಾರ್ಯಕ್ರಮತ್ರ ಕೊರುವ ಕಾರ್ಯಕ್ರಮ ಅವು ತಕ್ಕ ಪರಂದತ್. ಕಾರ್ಯಕ್ರಮದ ಮುಖ್ಯ ಬಿಂದು ಆಯ್ತು ಕೂಡಿ ಆಡಿತು ತಕ್ಕ ಪರಂದ ಪೆರಿಯ ಪತ್ರಕರ್ತಗಳು ಆನ ಸಾಹಿತಿ ಐತಿಚಂದ ರಮೇಶ್ ಉತ್ತಪ್ಪ ಲೋಕತ್ ಉಳ್ಳ ಬಾರೆ ಬಾರೆ ಜನಾಂಗ ಪಿಜ ಧರ್ಮತನ್ನ ಪಾಲನೆ ಮಾಡುವವು ದೇವಳ ತೊತ್ತಿ ಬೋಡುವಕ್ಕೆ ತಂಗಡದೇ ಆನ ಆಧ್ಯಾತ್ಮಿಕ ಪಿಜ ಧಾರ್ಮಿಕ ಪದ್ಧತಿ ನರತಿನ ಉಂಡೆಂಗಿಯು ದೇವಳ ಕಾಂಬಕ ಕೈಯುಲೆ ಆಚೆಂಗೆ ಕೊಡವ ತಂಗಡ ಅಪ್ಪ ಅವ್ವ ಪೆರಿಯಂಗಳ ತಂಗಡ ದೇವಾಂತ ಪೂಜೆ ಮಾಡುವ ಪದ್ಧತಿ ನರತಿನ ಉಳಿದು ವಿಶೇಷ ಆನ ಶಕ್ತಿ ಆಯ್ತು ಉಂಡದು ಅರಿಚಿಟಿತ್. ವಿಶಿಷ್ಟ ಆನ ಕೊಡವ ಸಂಸ್ಕೃತಿ ಪಿಜ ಪರಂಪರೆಯ ಉಳಿತಿಯನ್ನು ಪೋಪ ಮಹತ್ವತರ ಮೀದ ಮಾಹಿತಿ ಮಾಡಿಕೊಡ್ತದ. ಜಬ್ಬುಮಿ ಚಾರಿಟೇಬಲ್ ಟ್ರಸ್ಟ್ ಸಂಚಾಲಕ ಚೊಟ್ಟಗಮಡ ರಾಜೀವ್ ಗೋಪಯ್ಯ ಈ ಸಂದರ್ಭ ತಕ್ಕ ಬರದತ್ತು ಕಾರ್ಯಕ್ರಮ ಹತ್ರ ಮಾರಿಪತ್ತು ಏರ್ಪಾಡು ಮಾಡಿ ತಿಂಜ ಬಾರೆ ಬಾರೆ ಕಳಿ ಪೈಪೋಟಿ ಕೂಡಿಯಾಡಿನ ಸದಸ್ಯಂಗ ಖುಷಿಪಟ್ಟತ್ತು. ಕೊಡವ ಸಂಸ್ಕೃತಿ ಉಡುಪು ತೊಡುಪು ಆಚಾರ ವಿಚಾರ ನೆಲ ನೀರು ದೇವಕಾಡು ದೇವನೆಲೆ ಕುಂದು ಪಚ್ಚೆ ಪರಿಸರತನ ಉಳಿತು ಅವಶ್ಯಕತೆ ಮೇಲೆ ಜನರ ಅರಿವಿಕೆ ಬೀಳ್ತುವ ಉದ್ದೇಶದ ಕೊಡಗು ಶಕ್ತಿ ಕಾನರಪು ನಾಳೆ ನರಪ. ಬಲ್ಯಟಂಡ ಕವೇರ ಪೂರ್ಣಚಯನ ಮುಂದಾಳ ತನ್ನತ್ ನಾಳೆ ಪಲಕ 6 ಗಂಟೆಗೆ ತಲಕಾವೇರಿಂಜ ಶುರುವಾಪ ಕಾನರಪು ಭಾಗಮಂಡಲ ಅಯ್ಯಂಗೇರಿ ಪುಲಿಕೋಟು ಬಲ್ಲಮಾವಟಿ ಪೇರೂರು ಪಿಂಜ ನೆಲಜಿ ಇಗುತಪ್ಪ ತಿರಿಕೆ ಕಾಲೆ ಪೋಯಿತು ಪಾಡಿಶ್ರೀ ಇಗುತಪ್ಪ ತಿರಿಕೆಲ್ ಆಕಿರಿ ಆಪ. ಕೊಡವಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕೂಡನನಿಗೆ ಸಂವಿಧಾನ ತಡೆಯಲು ಕೊಡವಕ್ಕೆ ಕಟ್ಟಿಂಡಿ ಹಕ್ಕರ ಮೀದ ಜನರಲ್ಲಿ ಅರಿವಿಕೆ ಬೋಳ್ತಿತ್ತು ಅದನ್ನು ಸರ್ಕಾರ ಹತ್ರ ಅರಿವಿಕೆಗೂ ಕೊಂಡೊಬ್ಬಪ್ಪ ಉದ್ದೇಶತ್ತು ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದನಲ್ಲಿ ನರ್ತಿಂಡುಳ್ಳ ಮಾಲವ ಚಂಗೋಲೆ ಕೂಡನನಿಗೆ ಜನಸಂಪರ್ಕ ಅಭಿಯಾನತ್ರ ಮಿನ್ಯತ್ರ ಮುಟ್ಟರ ಸಭೆ ಇದೆ ಆರಂಗ್ ಚೇರಂಬಾಣಿಯಲ್ಲಿ ಪಿಣ್ಯ 14 ನಾಡಲು ನಡಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನ ರೇವಣ್ಣ ನಾಚಪ್ಪ ಅರಿಚಿಟಿತು. ಇಲ್ಲಿಕ್ಕೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
4: ಸರ್ಪ್ರೈಸ್ ಗಿಫ್ಟ್
3: ಓಪನ್ ಮಾಡು.
4: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
3: ಮುಳಿಯಾದಿಂದ.
2: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪೇಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪೇಟು ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಮಡಿಕೇರಿ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಮಹಾಸಭೆ ಹಾಗೂ ನಾರಾಯಣ ಗುರು ಜಯಂತ್ಯೋತ್ಸವ ಇಂದು ಶುಕ್ರವಾರ ಮಡಿಕೇರಿ ಬಾಲಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದ್ದು ಸಮಾಜ ಬಾಂಧವರು ಇದನ್ನರಿತು ಸಹಕರಿಸುವಂತೆ ಕೋರಲಾಗಿದೆ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ ಕೆಪಿಟಿ ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು ಅಕ್ಟೋಬರ್ 4ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. ಕೆಪಿಟಿ ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
6: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30ಕ್ಕೆ ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಹಿರಿಯರಿಗೆ ಶಿಕ್ಷಣ ದೊರೆತಂತೆಲ್ಲ ಅವರು ತಮ್ಮ ಸಾಮರ್ಥ್ಯವನ್ನು ಅರಿಯಬಲ್ಲರು. ಆಗ ಅವರು ಸ್ವಾಭಾವಿಕವಾಗಿ ಸಮಾಜದಲ್ಲಿರುವ ಘೋರ ಅಸಮಾನತೆಯನ್ನು ವಿರೋಧಿಸುವರು. ಹೀಗೆಂದವರು ಮಹಾತ್ಮ ಗಾಂಧಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ ಅವರು.

ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ನನ್ನದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0872722 228 558 ಅಥವಾ 228 129. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30:40. ಭೂಮಿಯು ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲದು, ಆದರೆ ಎಲ್ಲರ ದುರಾಸೆಗಳನ್ನು ಪೂರೈಸುವಷ್ಟು ಸಂಪದ್ಭರಿತವಾಗಿಲ್ಲ. ಹೀಗೆಂದವರು ಮಹಾತ್ಮ ಗಾಂಧಿ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

ಶ್ರೋತೃಗಳೇ, ಈ ಬೆಳಿಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪಾಲ್ಗಾಟ್ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ಗಾನಬಜಾನ ಹಿಂದಿ ಚಿತ್ರಗೀತೆಗಳು 10:30. 11:00 ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827 22 228 ಅಥವಾ 228 129. ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲ ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಚರ್ಮೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 5:00 ಮಹಿಳಾ ಲೋಕದಲ್ಲಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗುಣಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಆರ್ ರಜನಿ. 6:50 ಕೃಷಿ ರಂಗದಲ್ಲಿ ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾ ಎಚ್ ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಕರೆ ಮಾಡಿ ದೂರವಾಣಿ ಸಂಖ್ಯೆ 228558 ಮತ್ತೊಂದು ದೂರವಾಣಿ ಸಂಖ್ಯೆ 228129 ಕೋಡ್ ಸಂಖ್ಯೆ 08272. ಕೊನೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ.

ಪ್ರಕಟಣೆ. ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ. ಇಲ್ಲಿಂದ ಬಂದ ಪ್ರಕಟಣೆ. 2025-26 ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ, ಮಡಿಕೇರಿ ಇಲ್ಲಿಂದ ಪಡೆದು ನವೆಂಬರ್ 15 ಒಳಗಾಗಿ ಸಲ್ಲಿಸಬಹುದು ಎಂದು ಜಂಟಿ ನಿರ್ದೇಶಕರ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನಿಂದ ಬಂದ ಪ್ರಕಟಣೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ ಇಂದು ಗಾಂಧಿ ಜಯಂತಿ ಪ್ರಯುಕ್ತ ಮುಚ್ಚಲ್ಪಟ್ಟಿರುತ್ತದೆ ಹಾಗೂ ನಾಳೆ ದಂತವೈದ್ಯರು ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯ ಇರುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.

ಪ್ರಕಟಣೆ ಕೇಳಿದ್ರಿ. ಆಕಾಶವಾಣಿ ಮಡಿಕೇರಿ. ಈಗ ಚಿತ್ರಗೀತೆಗಳನ್ನ ಕೇಳೋಣ. ಮೊದಲಿಗೆ ಒಂದೇ ಕುಲ ಒಂದೇ ದೈವ ಚಿತ್ರಕ್ಕಾಗಿ ಬಿಕೆ ಸುಮಿತ್ರಾ ಹಾಡಿದ ಗೀತೆ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ರಾಜನ್ ನಾಗೇಂದ್ರ.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳು 9:45 ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:50 ಆಗಲಿದೆ. ಇನ್ನು ಮುಂದೆ ಕಗ್ಗದ ಸಿರಿ, ಕವಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು ಬೆಂಗಳೂರು ಕೇಂದ್ರದಿಂದ.

ನವ ನವ ಪ್ರಶ್ನೆಗಳು, ನವ ನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ನವ ನವ ಪ್ರಶ್ನೆಗಳು, ನವ ನವ ಪರೀಕ್ಷೆಗಳು, ದಿವಸಾಬ್ದ ಯುಗಚಕ್ರ ತಿರುತಿರುಗಿದಂತೆ. ಪ್ರವಹಿಪ್ಪುದವರಂತೆ ಪೌರುಷ ಹಿತಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ. ಪ್ರವಹಿಪ್ಪುದವರಂತೆ ಪೌರುಷ ಹಿತಪ್ರಜ್ಞೆ ಅವಿರತದ ಚೈತನ್ಯ ಮಂಕುತಿಮ್ಮ.

ನಂತರ ಮನುಷ್ಯನ ಪ್ರಯತ್ನ ಹೇಗಿರಬೇಕು, ಜೀವನದಲ್ಲಿ ಹೇಗಿರ್ಬೇಕು ನಾವು ಅನ್ನೋದನ್ನ ತಿಳಿಸ್ತಾರೆ. ಬಹಳ ವಿಶೇಷ ಗುಂಡಪ್ಪನವರದು ಅಂತ ಹೇಳಿದ್ರೆ ಮಂಗುತಿಮ್ಮನ ಕಗ್ಗ ಆಧ್ಯಾತ್ಮಿಕ ಚಿಂತನೆ ಅಂತ ನಾವು ಅನ್ಕೋತೀವಿ. ಹಾಗಲ್ಲ, ಬರೀ ಆಧ್ಯಾತ್ಮವನ್ನು ಕುರಿತು, ಆತ್ಮನ ಕುರಿತು, ಮೋಕ್ಷವನ್ನು ಕುರಿತು ಗುಂಡಪ್ಪನವರು ಹೆಚ್ಚು ಮಾತಾಡೋದೇ ಇಲ್ಲ, ತಿಳಿಸ್ತಾರೆ ಇಲ್ಲ ಅಂತಲ್ಲ. ಅವ್ರಿಗೆ ಬಹಳ ಮೆಚ್ಚುಗೆ ಆಗಿರೋದು, ಇಷ್ಟವಾಗಿರೋದು ಅಂತ ಹೇಳಿದ್ರೆ ಇಂದಿನ ಬದುಕು, ಜಗತ್ತು, ನಾವೆಲ್ಲ ಇಲ್ಲಿ ಜೀವಿಸಿದ ಮೇಲೆ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳ ಬಗ್ಗೆ ನಮ್ಮನ್ನ ಎಚ್ಚರಿಸ್ತಾರೆ. ಅದೇ ಗುಂಡಪ್ಪನವರ ವಿಶೇಷ. ಹಾಗಾಗಿ ಭಗವದ್ಗೀತೆಯನ್ನು ಕೂಡ ಅವರು ಮೋಕ್ಷಾರ್ಥ ಅಲ್ಲ, ಲೋಕ ಕಲ್ಯಾಣಾರ್ಥವಾಗಿರಬೇಕಾದದ್ದು ಅನ್ನೋ ಮಾತನ್ನ ಭಗವದ್ಗೀತಾ ತಾತ್ಪರ್ಯ ಜೀವನದ ಹಮಿಯೋಗದಲ್ಲಿ ತಿಳಿಸಿದ್ದಾರೆ. ನೋಡಿ, ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು ಅನ್ನೋದನ್ನು ವಿಚಾರ ಮಾಡ್ತಾ ಹೇಳ್ತಾರೆ. ದಿವಸ, ವರ್ಷ, ಯುಗ ಅಂತ ಎಣಿಕೆ ಕಾಲಚಕ್ರ ತಿರುಗ್ತಾ ಹೋಗ್ತಾ ಇದೆ. ಆಯುನ್ನ ಶತಿ ಪಶ್ಯದ ಅಂಬದಿನಂ ಯಾತಿ ಕ್ಷೇಮ ಯೌವನಂ ಪ್ರತ್ಯಯ ಅಂತ ಕಥಾ ನಪುರ್ನ ದಿವಸ ಕಾಲೋ ಜಗದ್ಭಕ್ಷಃ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೊಸ ಹೊಸದಾಗಿರ್ತಕ್ಕಂತಹ ಪ್ರಶ್ನೆಗಳು ಮತ್ತು ಪರೀಕ್ಷೆಗಳು ನಮ್ಮ ಎದುರು ನಿಲ್ತಾ ಇದೆ. ನಾಗರಿಕತೆ, ತಂತ್ರಜ್ಞಾನ, ವಿಜ್ಞಾನ, ಕಲೆ ಮುಂತಾದೆಲ್ಲ ನಿರಂತರ ಬದಲಾವಣೆಗಳಿಂದ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಹಾಗೆ ಅನೇಕ ಪ್ರಶ್ನೆಗಳಿಗೆ ನಾವು ಎದುರಾಗ್ತೇವೆ. ಸಂಶೋಧನೆ, ಬದಲಾವಣೆಗಳಿಗೆ ಅನುಗುಣವಾಗಿ ಅದರ ಹುಡುಕನ ಪ್ರಯತ್ನ ಮಾಡ್ತೇವೆ. ಪೌರುಷ ಸರ್ವರಿಗೂ ಒಳ್ಳಿತನಾಗ್ತಕ್ಕಂತಹ ಒಂದು ಪ್ರಜ್ಞೆ, ಕಾರ್ಯಕೌಶಲ, ಯಂತ್ರ ಸಾಧನೆ ಬೆಳೆದು ಬರ್ತಾ ಹೋಗುತ್ತೆ. ಅವಿರತವಾಗಿ ಬಿಡುವಿಲ್ಲದೆ ಪ್ರವಹಿಸ್ತಾ ಇರತಕ್ಕಂತಹ ಪೌರುಷ ಹಾಗೂ ಹಿತವಾದ ಪ್ರಜ್ಞೆ, ಇವು ನಿರಂತರವಾದ ಚೈತನ್ಯ ನದಿಯಾಗಿದೆ. ಸಹಸ್ರಾರು ವರ್ಷಗಳಿಂದ ಸೃಷ್ಟಿಯ ರಹಸ್ಯದ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದೆ. ಸಂಗೀತ, ಸಾಹಿತ್ಯ, ಕಲೆ, ವಿಜ್ಞಾನ, ಭೌತೋಮುಖ ಪ್ರತಿಭೆಗಳು ಹೊರಹೊಮ್ಮತಾ ಇದೆ. ಸಾಕು ಅನ್ನೋ ಹಾಗಿಲ್ಲ, ಸೋತರೆ ಎಂಬ ಹತಾಶೆ ಇಲ್ಲ. ಬುಸುಗುಡುತ್ತಿರುವ ಸಂಸ್ಕೃತಿ, ನಾಗರಿಕತೆಯ ಐಹಿಕ ಸುಖ, ಆಂತರಿಕ ನೆಮ್ಮದಿ ಇವುಗಳನ್ನು ಅರಸುವ ಕರ್ಮಗಳು ನಡೀತಾನೆ ಇವೆ. ಕಾಲ ಸರಿದು ಹೋಗ್ತಾ ಇದೆ, ಕಾಲಚಕ್ರ ತಿರುಗ್ತಾ ಇದೆ. ಮೇಲು ಕೇಳು, ಮೇಲು ಕೆಳಗಾಗ್ತಾ ಇದೆ, ಕೆಳಗು ಮೇಲಾಗ್ತಾ ಇದೆ. ಅದರಂತೆ ಪೌರುಷ, ಹಿತಪ್ರಜ್ಞೆ, ಸರಿಯಾದ ಬುದ್ಧಿ ನಿರಂತರವಾಗಿ ಪ್ರವರ್ತ ಇರತಕ್ಕಂತಹ ಚೈತನ್ಯಗಳಾಗಿವೆ.

0: ಇದನ್ನು ತುಂಬಾ ಗಂಭೀರವಾಗಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಲೋಕದ ಎಲ್ಲರಿಗೂ ಸೌಖ್ಯ, ಭೂಮಿಯಲ್ಲಿ ಸ್ಥಿರವಾಗಿರುವವರೆಗೆ ಒಬ್ಬನೂ ನಿಜವಾದ ಅರ್ಥದಲ್ಲಿ ಪೂರ್ಣ ಸುಖಿಯಾಗಿದ್ದಾನೆ ಅನ್ನೋ ಹಾಗಿಲ್ಲ. ಒಬ್ಬ ದುಃಖದಿಂದ ಬಿಡುವ ನಿಟ್ಟುಸಿರಿದೆಯಲ್ಲ, ಅದು ವಿಷಯವಾಗಿ ಭೂಮಿಯನ್ನು ಮುಸುಕ್ತಾ ಇದೆ, ಎಚ್ಚರ ಇರಲಿ. ಸಮಾಜದಲ್ಲೆಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಗೊತ್ತಿದ್ದೋ ಗೊತ್ತಿಲ್ವೋ ಪರಸ್ಪರ ಸಂಬಂಧವನ್ನು ಹೊಂದಿರ್ತಾರೆ. ಕೊಡು ಕೊಳ್ಳುವ ನಂಟು ಇದ್ದೇ ಇದೆ, ಗಿವ್ ಅಂಡ್ ಟೇಕ್ ಪಾಲಿಸಿ. ಒಂದು ಕಡೆ ಜನ ಯಾವಾಗಲೂ ಕಷ್ಟದಲ್ಲಿದ್ದರೆ ಮತ್ತೊಂದು ಕಡೆ ಜನರು ಪೂರ್ಣವಾಗಿ ಸುಖ ಅನುಭವಿಸೋಕೆ ಸಾಧ್ಯ ಇಲ್ಲ. ಪ್ರವಾಹ ಪೀಡಿತಕ್ಕೆ ನೆರವು ನೀಡಬೇಕಾದ್ರೆ ನೀವು ಕೊಡುವ ತೆರಿಗೆ ಹಣ ಬೇಕು. ಅದರಿಂದ ನೀವು ಒಂದು ರೀತಿಯಲ್ಲಿ ಕಷ್ಟಪಡಬೇಕು. ಜಗತ್ತಿನ ಎಲ್ಲೆಡೆಯೂ ಎಲ್ಲ ಕಾಲಕ್ಕೂ ಕೂಡ ಸುಖವಾಗಿದ್ದರೆ ಮಾತ್ರ ನಾನು ಪೂರ್ಣ ಸುಖಿ ಅಂತ ಅರ್ಥ ಆಗತ್ತೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅನ್ನುವ ಪ್ರಾರ್ಥನೆಯೂ ಈ ಒಂದು ದೃಷ್ಟಿಯಿಂದನೇ ಕೂಡ. ಮಹಾಬೋಧಿ ಸೊಸೈಟಿನಲ್ಲಿ ಬುದ್ಧ ದೇವಸ್ಥಾನದಲ್ಲಿ ಒಳ್ಳೆಯ ಒಂದು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗ ಲೆಟ್ ಮೈ ಫಾದರ್ ಬಿ ಹ್ಯಾಪಿ, ಲೆಟ್ ಮೈ ಮದರ್ ಬಿ ಹ್ಯಾಪಿ, ಲೆಟ್ ಮೈ ಬ್ರದರ್ ಬಿ ಹ್ಯಾಪಿ, ಲೆಟ್ ಮೈ ಸಿಸ್ಟರ್ ಬಿ ಹ್ಯಾಪಿ, ಲೆಟ್ ಮೈ ನೇಬರ್ ಬಿ ಹ್ಯಾಪಿ, ಲೆಟ್ ಮೈ ಫ್ರೆಂಡ್ಸ್ ಬಿ ಹ್ಯಾಪಿ, ಸೋ ದಟ್ ಐ ಕ್ಯಾನ್ ಬಿ ಹ್ಯಾಪಿ ಅಂತ ಕೊನೆಗೆ ಹೇಳ್ತಾರೆ. ಅಂದರೆ ಇವರೆಲ್ಲರೂ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ. ಅಂದರೆ ಮನೆ ಪಕ್ಕದಲ್ಲಿ ಯಾರೋ ಗಲಾಟೆ ಮಾಡ್ತಾ ಇದ್ರೆ, ಅಳ್ತಾ ಇದ್ರೆ ನಾವು ಮನೇಲಿ ಕೂತ್ಕೊಂಡು ಸಂಗೀತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ನೆಮ್ಮದಿಯಾಗಿದ್ದು ಪಕ್ಕದ ಮನೆ ಇನ್ಯಾವುದೋ ಕೆಟ್ಟ ವಾಸನೆ ಬರ್ತಾ ಇದ್ರೆ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅಕ್ಕಪಕ್ಕದ ಮನೆಯವರು ಕೂಡ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಹಾಗೆ ಅಕ್ಕಪಕ್ಕ ಅಂತ ಅಷ್ಟೇ ಅಲ್ಲ, ಸಮಾಜದ ಇತರ ವರ್ಗದ ಜನವೂ ಕೂಡ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ದೊಡ್ಡ ಮಾತನ್ನ ಉಣ್ಣಪ್ಪನವರು ತಿಳಿಸಿದ್ದಾರೆ.
1: ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಪ್ರಾರ್ಥನೆ ನನ್ನ ಜೀವ ಉಳಿಸಿತು. ಪ್ರಾರ್ಥನೆಯ ಮಹತ್ವ ತಿಳಿದಿರುತ್ತಿದ್ದರೆ ನಾನು ಮೂರ್ಖನಾಗುತ್ತಿದ್ದೆ. ಆದ್ದರಿಂದ ಪ್ರಾರ್ಥನೆ ಮನುಷ್ಯ ಜೀವನದ ಮೂಲ ದ್ರವ್ಯವಾಗಬೇಕು. ಧ್ಯಾನವೆಂಬ ಜಲದಿಂದ ಮನಸ್ಸನ್ನು ತೊಳೆಯಿರಿ, ಆಗ ನಿಮ್ಮ ಅಂತರಂಗ ಶುದ್ಧವಾಗುತ್ತದೆ. ಹೀಗೆಂದವರು ಮಹಾತ್ಮ ಗಾಂಧಿ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಚೂಸ್ ಮಾಡಬೇಕು?
1: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೋ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡು ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
0: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಶ್ರೋತೃಗಳೇ, ಗಮನಿಸಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಾಲ್ಗಟ್ KV ನಾರಾಯಣ ಸ್ವಾಮಿ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. 11 ಗಂಟೆಗೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ. ನಮ್ಮ ದೂರವಾಣಿ ಸಂಖ್ಯೆ 2285558. ಇನ್ನೊಂದು ಸಂಖ್ಯೆ 2281129. ಎಸ್ಟಿಡಿ ಕೋಡ್ 08272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇಂದು ಸಂಜೆ 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿ ವಾದವು ಕನ್ನಡ ಸಾಹಿತ್ಯ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ SM ರಜನಿ ಅವರು. ಸಂಜೆ 6:50 ಕೃಷಿರಂಗ, ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾ HG ಸೀತಾರಾಮ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

ಪ್ರಕಟಣೆಗಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಇಲ್ಲಿಂದ ಬಂದ ಪ್ರಕಟಣೆ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯು ಪದವಿ ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಅರೆಭಾಷೆ ಸಾಹಿತ್ಯ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಅರೆಭಾಷೆ ಲೇಖನ ಹಾಗೂ ಅರೆಭಾಷೆ ಕವನ, ಹೀಗೆ ಎರಡು ವಿಭಾಗದಲ್ಲಿ ಸ್ಪರ್ಧೆ ನಡೆಸಲಾಗುವುದು. ಪದವಿ ವಿದ್ಯಾರ್ಥಿಗಳಿಗೆ ಲೇಖನ ಸ್ಪರ್ಧೆ, ವಿಷಯ ಅರೆಭಾಷೆ ಅಂದು ಇಂದು ನಾಳೆ. ಕವನ ಸ್ಪರ್ಧೆ, ವಿಷಯ ಸಂಬಂಧಗ. ಇನ್ನು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಲೇಖನ ಸ್ಪರ್ಧೆ, ವಿಷಯ ಅರೆಭಾಷೆ ಸಂಸ್ಕೃತಿನ ಪೊರ್ಲು. ಕವನ ಸ್ಪರ್ಧೆ, ವಿಷಯ ಬುದುಕ್. ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗುವುದು. ಸ್ಪರ್ಧೆಯಲ್ಲಿ ಭಾಗವಹಿಸಲು ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಒಬ್ಬರು ಒಂದು ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬೇಕು. ತಮ್ಮ ಅತ್ಯುತ್ತಮ ಆಯ್ಕೆಯ ಒಂದು ಲೇಖನ ಅಥವಾ ಕವನ

ಇದನ್ನು ಕಳಿಸಬೇಕು. ಒಬ್ಬರೇ ಒಂದಕ್ಕಿಂತ ಹೆಚ್ಚು ಲೇಖನ ಬರಹಗಳನ್ನು ಕಳಿಸಿದರೆ ಅವುಗಳನ್ನು ಅನರ್ಹಗೊಳಿಸಲಾಗುವುದು. ವಿದ್ಯಾರ್ಥಿಗಳು ತಮ್ಮ ಹೆಸರು, ವಿಳಾಸ, ಕಾಲೇಜು ಮತ್ತು ತರಗತಿಯನ್ನು ಸ್ಪಷ್ಟವಾಗಿ ನಮೂದಿಸಿ ಬರಹಕ್ಕೆ ತಮ್ಮ ಕಾಲೇಜಿನ ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಹಾಕಿಸಿ ಕಳಿಸಬೇಕು. ಪ್ರಾಂಶುಪಾಲರ ಸಹಿ ಇಲ್ಲದ ಬರಹಗಳನ್ನು ಸ್ಪರ್ಧೆಗೆ ಪರಿಗಣಿಸಲಾಗುವುದಿಲ್ಲ. ಲೇಖನ ಆದಲ್ಲಿ ಕನಿಷ್ಠ 1000 ಶಬ್ದಗಳು ಮತ್ತು ಗರಿಷ್ಠ 1100 ಶಬ್ದಗಳ ಮಿತಿಯೊಳಗಿರಬೇಕು. 16 ಸಾಲಕ್ಕಿಂತ ಹೆಚ್ಚಿನ ಕವನಗಳು ಮೀರಿರಬಾರದು. ಲೇಖನಗಳನ್ನು ಕಳಿಸಲು ಕೊನೆಯ ದಿನಾಂಕ ಈ ತಿಂಗಳ 10. ಹೆಚ್ಚಿನ ಮಾಹಿತಿಯನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಇಲ್ಲಿಂದ ಪಡೆದುಕೊಳ್ಳಬಹುದು. ಪುರಸಭೆ ಕಾರ್ಯಾಲಯ ಕುಶಾಲನಗರ ಕೊಡಗು ಜಿಲ್ಲೆ ಇಲ್ಲಿಂದ ಬಂದ ಪ್ರಕಟಣೆ. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಂಡಿದ್ದು ಯೋಜನಾ ವ್ಯಾಪ್ತಿಯ ಮನೆಗಳು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಯೋಜನಾ ವ್ಯಾಪ್ತಿಯ ನಾಗರಿಕರು ತಮ್ಮ ಮನೆ ಮತ್ತು ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತು ಅಡುಗೆ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರನ್ನು ಮಾತ್ರ ಯುಜಿಡಿ ವ್ಯವಸ್ಥೆಗೆ ಸಂಪರ್ಕಿಸುವುದು ಅಗತ್ಯವಾಗಿರುತ್ತದೆ. ಯುಜಿಡಿ ಸಂಪರ್ಕ ಪಡೆಯಲು ಸಂಬಂಧಪಟ್ಟ ನಾಗರಿಕರು ನಿಗದಿತ ಅರ್ಜಿ ನಮೂನೆ, ಈ ಸ್ವತ್ತು ದಾಖಲೆ ಅಥವಾ ಹಿಂದಿನ ಕೈಬರಹದ ನಮೂನೆ ಮೂರರ ಪ್ರತಿಯೊಂದಿಗೆ ಪುರಸಭೆಗೆ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕುಶಾಲನಗರ ಪುರಸಭೆ ಕಚೇರಿ ಸಹಾಯವಾಣಿ ಸಂಖ್ಯೆ 8105 3431 74 ಅನ್ನು, ಕುಶಾಲನಗರ ನೀರು ಸರಬರಾಜು ನಿರ್ವಹಣಾ ಕಚೇರಿ ಸಹಾಯವಾಣಿ ಸಂಖ್ಯೆ 08276 2662 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಪ್ರಕಟಣೆಯಲ್ಲಿ ಕೋರಲಾಗಿದೆ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಆಕಾಶವಾಣಿ ಮಡಿಕೇರಿ. ಈಗ ಸಮಯ 9:10 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:46. ಮಾನವೀಯ ಗುಣ ಎನ್ನುವುದು ಸಮುದ್ರ ಇದ್ದ ಹಾಗೆ. ಸಮುದ್ರದ 4 ಹನಿ ಮಲಿನವಾಗಬಹುದು, ಅಷ್ಟು ಮಾತ್ರಕ್ಕೆ ಇಡೀ ಸಮುದ್ರವೇ ಮಲಿನಗೊಂಡಿತು ಎಂದು ತಿಳಿಯಬಾರದು. ಮಾನವತೆಯ ಮೇಲೆ ಎಂದಿಗೂ ಭರವಸೆ ಕಳೆದುಕೊಳ್ಳದಿರಿ. ಹೀಗೆಂದವರು ಮಹಾತ್ಮ ಗಾಂಧಿ.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

0: ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
1: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗೆ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಈಗ ಕೆಲವು ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಗಾಂಧಿನಗರ ಚಿತ್ರಕ್ಕಾಗಿ PB ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ ಗೀತೆ. ಸಂಗೀತ ಸತ್ಯಂ, ಸಾಹಿತ್ಯ ಜಿ ಉದಯಶಂಕರ್.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ರೇಡಿಯೋ ಸಮಯ ಸರಿಯಾಗಿ 10:01:08. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದ್ವಾನ್ ಪಾಲ್ಘಟ್ ಕೆವಿ ನಾರಾಯಣಸ್ವಾಮಿ ಅವರ ಹಾಡುಗಾರಿಕೆ, ನಿನ್ನೆ ನಮ್ಮಿ ನಾನು ಶ್ಯಾಮಾಶಾಸ್ತ್ರಿಗಳ ಕೃತಿ, ರಾಗ ತೋಡಿ ಮಿಶ್ರಛಾಪುತಾಳ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಪಾಲ್ಘಟ್ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಈ ಕಾರ್ಯಕ್ರಮವು ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಪ್ರಾರ್ಥನೆ ನನ್ನ ಜೀವ ಉಳಿಸಿತು. ಪ್ರಾರ್ಥನೆಯ ಮಹತ್ವ ತಿಳಿಯದಿರುತ್ತಿದ್ದರೆ ನಾನು ಮೂರ್ಖನಾಗುತ್ತಿದ್ದೆ. ಆದ್ದರಿಂದ ಪ್ರಾರ್ಥನೆ ಮನುಷ್ಯ ಜೀವನದ ಮೂಲ ದ್ರವ್ಯವಾಗಬೇಕು. ಧ್ಯಾನವೆಂಬ ಜಲದಿಂದ ಮನಸ್ಸನ್ನು ತೊಳೆಯಿರಿ, ಆಗ ನಿಮ್ಮ ಅಂತರಂಗ ಶುದ್ಧವಾಗುತ್ತದೆ. ಹೀಗೆಂದಿದ್ದಾರೆ ಮಹಾತ್ಮಾ ಗಾಂಧಿ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಈಗ ಸಮಯ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಪರಿವಾರ್ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಗುಲ್ಷನ್ ಬಾವ್ರಾ ಅವರದ್ದು, ರಾಗ ಸಂಯೋಜನೆ ಮಾಡಿದ್ದಾರೆ ಕಲ್ಯಾಣ್ಜಿ ಆನಂದ್ಜಿ.

ವಿಧು ವಿನೋದ್ ಚೋಪ್ರಾ ಹಾಗೂ ಸ್ವಾನಂದ್ ಕಿರ್ಕಿರೆಯವರ ಸಾಹಿತ್ಯ ರಚನೆಯ ಲಗೆ ರಹೋ ಮುನ್ನಾ ಭಾಯ್ ಚಿತ್ರದ ಗೀತೆ, ಸಂಗೀತ ಸಂಯೋಜಿಸಿದ್ದಾರೆ ಶಾಂತನು ಮೊಯ್ತ್ರಾ ಅವರು, ಸೋನು ನಿಗಮ್, ಶ್ರೇಯಾ ಘೋಷಾಲ್ ಹಾಗೂ ಪ್ರಣಬ್ ಬಿಸ್ವಾಸ್ ಅವರ ಗಾಯನದಲ್ಲಿ.

ದಿ ಅಟ್ಯಾಕ್ಸ್ ಆಫ್ 2611 ಚಿತ್ರಕ್ಕೆಂದು ಸುನಾ ಮೊಯ್ದುತ್ತಿ, ಅನಿತಾ ಶ್ರೀಧರನ್ ಹಾಗೂ ಬೋರ್ನಲ್ಲಿ ಹಾಡಿರುವ ಗೀತೆ. ಲಿಯಾಖತ್ ಜಾಗ್ರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಶಾಲ್ ಖೋಸ್ಲಾ ಹಾಗೂ ಸುನಿಲ್ ಖೋಸ್ಲಾ.

0: ಮಾನವೀಯ ಗುಣ ಎಂಬುದು ಸಮುದ್ರ ಇದ್ದ ಹಾಗೆ. ಸಮುದ್ರದ ನಾಲ್ಕು ಹನಿ ಮಲಿನವಾಗಬಹುದು, ಅಷ್ಟು ಮಾತ್ರಕ್ಕೆ ಇಡೀ ಸಮುದ್ರವೇ ಮಲಿನಗೊಂಡಿತು ಎಂದು ತಿಳಿಯಬಾರದು. ಮಾನವೀಯತೆಯ ಮೇಲೆ ಎಂದಿಗೂ ಭರವಸೆ ಕಳೆದುಕೊಳ್ಳದಿರಿ, ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
0: ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11:00 ನಮ್ಮ ನಿಲಯದಿಂದ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬೇಕೆಂದರೆ ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಸಂಖ್ಯೆ ಹೀಗಿದೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಈಗ ಸಮಯ 10:46:20. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಪ್ರದೀಪ್ ಅವರ ಸಾಹಿತ್ಯಕ್ಕೆ ಸಂಗೀತ ಹೇಮಂತ್ ಕುಮಾರ್ ಅವರದ್ದು, ಹಾಡಿದ್ದಾರೆ ಆಶಾ ಭೋಸ್ಲೆ ಹಾಗೂ ಸಂಗಡಿಗರು. ಚಿತ್ರ ಜಾಗೃತಿ.

ಇನ್ನು ಕೇಳೋಣ ಎ ಆರ್ ರೆಹಮಾನ್ ಅವರ ರಾಗ ಸಂಯೋಜನೆ ಇರುವ ಗಾಂಧಿ ಟಾಕ್ಸ್ ಚಿತ್ರದ ಗೀತೆ. ಸಾಹಿತ್ಯ ವಿಶ್ವನಾಥ್ ವಿಶ್ವದೀಪ್ ಝೀಸ್ಟ್ ಅವರದ್ದು, ಸಾರ್ಥಕ್ ಕಲ್ಯಾಣಿ ಹಾಗೂ ಖತೀಜಾ ರೆಹಮಾನ್ ಅವರ ಗಾಯನದಲ್ಲಿ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕುಚ್ ಕುಚ್ ಹೋತಾ ಹೇ ಚಿತ್ರದ ಗೀತೆ. ಅಲ್ಕಾ ಯಾಜ್ಞಿಕ್, ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಟಿನ್ ಲಲಿತ್.

0: ಶಿಕ್ಷಣ ಎಂದರೆ ಅಕ್ಷರ ಜ್ಞಾನವಲ್ಲ ಅಥವಾ ವಸ್ತು ಜ್ಞಾನವಲ್ಲ. ಶಿಕ್ಷಣ ಎಂದರೆ ಶೀಲ ಸಂವರ್ಧನೆ, ಕರ್ತವ್ಯ ಪ್ರಜ್ಞೆಯ ಅರಿವು. ನಿಮ್ಮ ದೇಹ ಮತ್ತು ಮನಸ್ಸು ಶುಚಿಯಾಗಿರಲಿ. ವಿದ್ವತ್ತು, ಅಧ್ಯಯನದ ಬೋಧನೆ ಇವು ನಿತ್ಯದ ಆಚರಣೆಯಲ್ಲಿ ಬಾರದೇ ಹೋದರೆ ಎಲ್ಲವೂ ವ್ಯರ್ಥ. ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:34.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಅಮ್ಮಂಡ ಸೋನಿ ಪೂವಣ್ಣ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದಂದು ಪ್ರಸಾರವಾಗುವ ಈ ಕಾರ್ಯಕ್ರಮದ ಕೆಲವು ನಿಯಮಗಳು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆಯೇ ಹೊಸದಾಗಿ ಕರೆ ಮಾಡುವ ಶ್ರೋತೃಗಳಿಗಾಗಿ ಮತ್ತೊಮ್ಮೆ ನಿಯಮಗಳನ್ನು ಹೇಳ್ತೇನೆ. ಯಾವುದೇ ನೀವು ಕರೆ ಮಾಡಿ ಕರೆ ಸಿಕ್ಕಾಗ ನಮ್ಮೊಡನೆ ಮಾತನಾಡುವಾಗ ಕಾರ್ಯಕ್ರಮದಲ್ಲಿ ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಕೂಡ ಮಾತನಾಡೋದು ಬೇಡ. ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಇದು ಮಾಹಿತಿ ಮತ್ತು

0: ಮನರಂಜನೆಯ ಕಾರ್ಯಕ್ರಮ. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೀವಿ, ನೀವು ಅದಕ್ಕೆ ಸ್ವಂತ ವಾಕ್ಯ ರಚನೆ ಮಾಡಬೇಕು, ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಆ ಹಾಡು ಯಾಕಾಗಿ ಇಷ್ಟ ಅಂತ ಹೇಳೋದನ್ನು ಮರಿಬೇಡಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ನಮ್ಮೊಂದಿಗೆ ಇದ್ದಾರೆ ನಿಮ್ಮ ಪ್ರೀತಿಯ
1: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ, ಹಾಗೆಯೇ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ನಮಸ್ಕಾರ, ಹಾಗೂ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ.
0: ಧನ್ಯವಾದಗಳು ಮೇಡಮ್.
1: ಹೇಗಿದ್ದೀರಿ?
0: ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಅಂತ ಹೇಳಬೇಕಾದ್ರೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನು ನೋಡಿಕೊಂಡಿದ್ದೀನಿ ಅಂತ ಹಲವರು ಹೇಳ್ತಾರೆ. ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ದೈನಂದಿನ ಜೀವನದಲ್ಲಿ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳ್ತೀರಿ?
0: ಜೀವನ ಶೈಲಿ ಆರೋಗ್ಯಕರವಾಗಿರಬೇಕು. ನೀವು ಹೇಳಿರೋ
1: ಹೇಳ್ತಿದ್ದೀನಿ, ಆರೋಗ್ಯಕರವಾಗಿರ್ಬೇಕಾದ್ರೆ
0: ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯಕರವಾಗಿರ್ಬೇಕು ಅಂದ್ರೆ ದೇಹವನ್ನು ಶುಚಿಯಾಗಿಟ್ಕೋಬೇಕಾಗುತ್ತೆ, ವ್ಯಾಯಾಮ ಮಾಡ್ಬೇಕಾಗುತ್ತೆ, ಉತ್ತಮ ಪೌಷ್ಟಿಕಾಂಶ ಆಹಾರಗಳನ್ನ ಸೇವಿಸಬೇಕಾಗುತ್ತೆ. ಇದು ಮೂರು ಮುಖ್ಯ ಆಗುತ್ತೆ.
1: ದೇಹ ಹಾಗೂ
0: ಪೌಷ್ಟಿಕ ಆಹಾರಗಳನ್ನ
1: ಈಗ ಬೈ ಒನ್ ಗೆಟ್ ಒನ್ ಅಂತ ಸಿಗುತ್ತೆ, ಅದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಮಾತನಾಡೋಣ. ಒಂದು ಆಮಿಷ, ಒಂದು ತಿಕ್ಕೊಂಡ್ರೆ ಒಂದು ಫ್ರೀ ಅಂತ,
0: ಹೌದು
1: ಅಲ್ವಾ? ಆಗ ಅದರ ಗುಣಮಟ್ಟ ಏನಿರಬಹುದು, ಯಾವಾಗ ಅದನ್ನ ತಯಾರು ಮಾಡಿರ್ತಾರೆ, ಅದರ ಅವಧಿ ಏನು,
0: ಅವಧಿ ಮುಕ್ತಾಯವಾಗುವ ಹಂತದಲ್ಲಿ
1: ಇನ್ನೇನು ಒಂದು ದಿನ ಎರಡು ದಿನ ಇದೆ ಅನ್ನುವಾಗ ತಗೊಂಬಂದು ಮನೇಲಿ ಇಟ್ಕೊಂಡ್ಬಿಟ್ರೆ ಅದು ವಿಷ.
0: ಗ್ರಾಹಕರು ಜಾಗೃತವಾಗಿರ್ಬೇಕು.
1: ಜಾಗೃತ ಮನೋಭಾವದಿಂದ ನೀ ಈ ಎಲ್ಲ ಅಂಶಗಳನ್ನ
0: ಪರೀಕ್ಷೆ
1: ನಮ್ಮದನ್ನಾಗಿಸ್ಕೊಳ್ಬೇಕಾದ್ರೆ ನೀವು ಹೇಳಿದ್ರಲ್ಲ ಶುಚಿಯಾಗಿಡಬೇಕು ಶರೀರವನ್ನ, ಅಂದ್ರೆ ವೈಯಕ್ತಿಕ ಸ್ವಚ್ಛತೆಯತ್ತ ಗಮನ ಹರಿಸಬೇಕು ಅನ್ನೋದು ಒಂದು. ಎರಡನೇದು ಉತ್ತಮ ಹಾಗೂ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ದೇಹದ ಆರೋಗ್ಯ ಅಂತ ಕಾಪಾಡ್ಕೊಳ್ಬಹುದು ಅಂತ. ಈಗ ನಾವು ಅಂಗಡಿಗಳಿಗೆ ಹೋದಾಗ ಸ್ವಲ್ಪ ಯೋಚನೆ ಮಾಡೋದೇ ಇಲ್ಲ, ನಾವು ಅದನ್ನ ನಾವು ಒಪ್ಕೊಳ್ಬೇಕಾಗತ್ತೆ ಅಲ್ವಾ? ಮಹಾತ್ಮ ಗಾಂಧೀಜಿಯವರು ಸುಳ್ಳು ಹೇಳೋದನ್ನ ಬಾಲ್ಯದಲ್ಲಿಯೇ ವಿರೋಧಿಸ್ತಿದ್ರಂತೆ. ಯಾಕಾಗಿ ಅಂತ ಅಂದರೆ ಪ್ರಾಮಾಣಿಕತೆ ಅನ್ನೋದು ಅಲ್ಲಿ ಇರಬೇಕು, ಇಲ್ಲ ಅಂದರೆ ಸುಳ್ಳು ಹೇಳೋದು ಇವತ್ತು ಒಂದು ಸಣ್ಣ ಸುಳ್ಳಾಗಬಹುದು, ನಾಳೆ ಅದು ದೊಡ್ಡ ಅಪರಾಧವಾಗಿ ಪರಿಣಮಿಸಿ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ, ನನ್ನನ್ನು ಹೇಗೆ ಗುರುತಿಸ್ತಾರೆ ಅಂತ ಬಾಲ್ಯದಲ್ಲಿಯೇ ಅವರು ಯೋಚನೆಯನ್ನು ಮಾಡಿಕೊಂಡು ಒಂದು ಘಟನೆಯನ್ನು ನಾವು ಆಮೇಲೆ ನಾವು ಹೇಳೋಣ ನಮ್ಮ ಶ್ರೋತೃಗಳ ಜೊತೆ. ಇವತ್ತು ಖುಷಿ ಖುಷಿಯಾಗಿ ಬಂದಿದ್ದೀರಿ ಆರೋಗ್ಯದ ಬಗ್ಗೆ. ಅಂದರೆ ಒಂದು ಗಮನಾರ್ಹ ಸಂಗತಿ ಏನು ಗೊತ್ತಾ, ವೈಯಕ್ತಿಕ ಸ್ವಚ್ಛತೆ. ವೈದ್ಯರು ಹೇಳೋದು ಅದೇನೆ ಅಲ್ವಾ, ಪ್ರತಿದಿನ ಸ್ನಾನ ಮಾಡಿ ಮತ್ತು ಉಗುರುಗಳನ್ನು ಸ್ವಚ್ಛಗೊಳಿಸಿ. ಈಗ ಮಕ್ಕಳಿಗೆ ಊಟವನ್ನು ತಿನ್ನಿಸ್ತಾರೆ, ಪುಟ್ಟ ಪುಟ್ಟ ಮಕ್ಕಳು ಎಲ್ಲರ ಮನೆಯಲ್ಲೂ ಸಾಮಾನ್ಯ ಇರುತ್ತಲ್ಲ, ಆ ಮಕ್ಕಳಿಗೆ ಅಥವಾ ನಾವೇ ಊಟ ಮಾಡುವಾಗ ಒಮ್ಮೆ ಈ ಉಗುರುಗಳನ್ನೆಲ್ಲ ನೋಡಬೇಕು.
0: ಹೌದು,
1: ಒಂದ್ಸರಿ ಶೌಚಕ್ಕೆ ಹೋಗಿ ಬಂದ ನಂತರ ನಾವು ಸಾಬೂನಿನಿಂದ ಕೈ ತೊಳೆದಿದ್ದೀವ ಏನು ಅಂತ ಒಂದ್ಸರಿ. ಅಂದರೆ ವೈಯಕ್ತಿಕ ಸ್ವಚ್ಛತೆಯಲ್ಲಿ ಇದೇ ಪ್ರಥಮ.
0: ಹೌದು,
1: ಇವತ್ತು ಬ್ಯಾಕ್ಟೀರಿಯಾಗಳು ವೈರಸ್ಗಳು ನಮ್ಮ ಶರೀರವನ್ನ ಸೇರಿಸೋದನ್ನ ತಡೆಯೋದನ್ನ ನಾವು ನೋಡಬಹುದು.
0: ಮತ್ತೆ ಆಚೆ ಹೋಗಿ ಮನೆಗೆ ಬಂದಾಗ ಕಾಲ್ಕೈನ ತೊಳ್ಕೊಂಡು,
1: ಹೌದು,
0: ಬಟ್ಟೆ ಚೇಂಜ್ ಮಾಡ್ಬೇಕಾಗುತ್ತೆ.
1: ಈಗ ಮಕ್ಕಳು ಏನ್ ಮಾಡ್ತಾರೆ ಹೇಳಿ, ಸೋಮಾರಿತನ ಇರುವಂತವ್ರು ಶಾಲೆಯಿಂದ ಮನೆಗೆ ಬರ್ತಾರೆ, ಆ ಡ್ರೆಸ್ ಕೂಡ ಚೇಂಜ್ ಮಾಡಲ್ಲ,
0: ಯೂನಿಫಾರ್ಮ್
1: ಕೈಯೂ ಕೂಡ ತುಳಿಯಲ್ಲ, ಮತ್ತೆ ಏನಾದ್ರೂ ನೀರಿಂದ ಬಾಯಿನ ಏನಾದ್ರು ಸ್ವಚ್ಛಗೊಳಿಸ್ತಾರ, ಇಲ್ಲ, ಸೀದಾ ಏನಾದ್ರೂ ಇದ್ರೆ ಅದನ್ನ ತಿನ್ಬೇಕು ಅನ್ನೋ ಆಸೆ. ಸ್ವಚ್ಛತೆ ಕಡೆ ಗಮನ ಯಾವಾಗ ಇರಲ್ಲ ಅಂತ ಅಂದ್ರೆ ತಿನ್ನುವ ಆಸೆಯತ್ತ ಗಮನ ಹೋದಾಗ. ಆ ತಿನ್ನೋದೇ ಒಂದು, ಅಂದ್ರೆ ತಿನ್ನುವ ಆಹಾರದಲ್ಲಿ ಎಷ್ಟು ಏನು ಬ್ಯಾಕ್ಟೀರಿಯಾಗಳು ಇರುತ್ತೋ ಏನೋ ಅಂತ ಯೋಚನೆ ಮಾಡೋದಕ್ಕೆ ಮುನ್ನ
0: ಕೈಯಲ್ಲಿ
1: ಎಷ್ಟು. ಈಗ ಮಕ್ಕಳು ನಮ್ಮನ್ನೇ ನಂಬಿರ್ತಾರಲ್ವಾ, ಅವಾಗ ನಾವು ಉಗುರು ಸ್ವಚ್ಛ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಪಾಪ ಆ ಮಕ್ಕಳಿಗೆ ಏನು ಏನು ಗೊತ್ತಿರಲ್ಲ, ಮುಗ್ಧತೆ, ತುಂಬಾ ಮುಗ್ಧತೆ. ಇದಕ್ಕೆ ಒಂದು ಏನು ಹೇಳ್ತಾರೆ, ಪ್ರತ್ಯೇಕವಾಗಿ ನಾವು ಆಸಕ್ತಿಯನ್ನ ಹೊಂದಬೇಕು. ಈ ಮಕ್ಕಳಿಗೆ ನಾವು ಊಟ ತಿನ್ನಿಸ್ಬೇಕಾದ್ರೆ ಒಂದು ಖರ್ಚೀಫ್ ಇಟ್ಕೊಳ್ಬೇಕು, ಮತ್ತೆ ಕಾಯಿಸಿ ಆರಿಸಿದ ನೀರನ್ನ ಇಟ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಒಂದು ಅಂಶವನ್ನ ನಾವು ನೆನಪಿಟ್ಕೊಳ್ಬೇಕು, ಅಮ್ಮನಿಗೆ ತುಂಬಾ

0: ಕಾಳಜಿ ಮಕ್ಕಳ ಬಗ್ಗೆ. ಓ, ನಮ್ಮ ಮಕ್ಕಳು ಬಿಸಿ ನೀರನ್ನ ಕುಡಿಬೇಕು, ವೈದ್ಯರು ಹೇಳ್ಬಿಟ್ಟಿದ್ದಾರೆ. ಕಾಯಿಸಿರೋ ನೀರನ್ನ ಕಾಯಿಸಿ ಆರಿಸಿದ ನೀರನ್ನ ಕುಡಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಸಮಯ ಇಲ್ಲ, ಕುದಿತಾ ಇರೋ ನೀರನ್ನ ಬಾಟ್ಲಿಗೆ ಹಾಕಿ ಅದನ್ನ ಬಟ್ಟೆ ತಗೊಂಡು ಅದನ್ನ ಮುಟ್ಟಿ ಅದನ್ನ ಒಳಗಡೆ ಇಟ್ಬಿಟ್ಟು ಕಳಿಸ್ಬಿಡೋದು. ಆಗ ಏನಿರುತ್ತೆ ಅಂತಂದ್ರೆ, ಆ ತಕ್ಷಣದಲ್ಲಿ ಬಿಸಿನೀರು ಕೊಡಬೇಕು ಅಂತ ಪಾಪ ಆ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಕೆಲವೊಂದೆಲ್ಲ ಇವಾಗ ಮಾರುಕಟ್ಟೆಗಳಲ್ಲಿ ಲಭ್ಯ ಇದೆ ನೋಡಿ, ಮುಟ್ಟಿದ್ರೆ ಅದೇನು ಬಿಸಿ ಇರಲ್ಲ, ಒಳಗಡೆ ಬಿಸಿ ಇರುತ್ತೆ. ತುಂಬಾ ಒಂಥರ ಆತಂಕಕಾರಿ. ಅದೇನಾದ್ರೂ ಅದು ಹಿಡ್ಕೊಂಡು ಮಗು ಮರ್ತ್ಕೊಂಡು ಬಾಯಿಯರಿಕೆ ಆಗಿದೆ ಅಂತ ಕುಡಿದು ಬಿಟ್ರೆ ಗತಿ ಏನು ಅಲ್ವಾ? ನಾವು ಎಷ್ಟೋ ಕಡೆ ನಾವು ಗಮನಿಸ್ತೀವಿ, ಪತ್ರಿಕೆಗಳಲ್ಲೂ ಕೂಡ ಓದ್ತೀವಿ. ಆ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಆ ಬಿಸಿ ನೀರು ಕುಡಿದು ಬಿಟ್ರೆ ಅದು ಗಂಟ್ಲೆಲ್ಲ ಸುಟ್ಟು ಹೋಗೋದು ಎಷ್ಟು ಒಂದ್ ರೀತಿ ಇದಲ್ಲ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆ
1: ಹೇಳ್ತಾರೆ, ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಅಲ್ವಾ?
0: ಯಾವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮಕ್ಕಳು ಇದ್ದಾಗ ಸ್ವಲ್ಪ ಯೋಚನೆ ಮಾಡಿದ್ರೆ, ಈಗ ಬಿಸಿ ಆಹಾರವನ್ನ ತಿನ್ನಿಸ್ತ್ರೆ ತಕ್ಷಣ ನೀರಿರ್ಬೇಕು. ಅಲ್ಲಿ ನೀರಿಲ್ಲ ಅಂದ್ರೆ ಆ ಮಕ್ಕಳು ಬಾಯಿ ಬಡ್ಕೊಳ್ತಾ ಇರ್ತಾರೆ, ಅಯ್ಯೋ ಬಿಸಿ ಬಿಸಿ ಬಿಸಿ ಅಂತ. ಏನಂದ್ರೆ ಅರ್ಧ ಬಿಸಿ ತುಪ್ಪ ಅಂತಾರಲ್ಲ, ಬಹುಶಃ ನೀವು
1: ನುಡಿಗಟ್ಟು
0: ಅದು ರುಚಿಯಾಗಿರುತ್ತೆ ಅಂತ ತಿಂದ್ರೆ ಬಿಸಿ ಯಾರು ಅದನ್ನ ನೋಡ್ತಾರೆ? ಅದಕ್ಕೆ ಪ್ರತಿ ಕಾರ್ಯಕ್ರಮಗಳಲ್ಲೂ ನಾವು ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ಒಂದೊಂದು ಅಂಶವನ್ನ ನಾವು ಶ್ರೋತೃಗಳಿಗೆ ಹೇಳ್ತಾ ಹೋಗ್ತೀವಿ. ಈಗ ನಮ್ಗೆ ಎಲ್ಲವೂ ಗೊತ್ತಿರುತ್ತೆ, ಆದರೆ ಆ ಸಂದರ್ಭದಲ್ಲಿ ನಾವು ಮರೆಯೋ ಚಾನ್ಸಸ್ ಜಾಸ್ತಿ ಅಲ್ವಾ? ವೈದ್ಯರು ಕೂಡ ಹೇಳ್ತಾರೆ, ನುರಿತ ತಜ್ಞರು ಅವರು ಕೂಡ ಈ ವ್ಯಕ್ತಿತ್ವ ವಿಕಸನ ಶಿಬಿರಗಳಲ್ಲೂ ಹೇಳ್ತಾರೆ. ಎಲ್ಲ ಎಲ್ಲವನ್ನು ಕೇಳಿರ್ತೀವಿ,
1: ವಿಷಯಗಳು ಎಲ್ರಿಗೂ ಗೊತ್ತಿರುತ್ತೆ, ಆದ್ರೆ ಪಾಲನೆ ಮಾಡೋರು ತುಂಬಾ ಕಡಿಮೆ.
0: ಆಕಸ್ಮಿಕ ಅನ್ನೋ ಪದ ಬಂದಿದೆಯಲ್ಲ, ಆಕಸ್ಮಿಕವಾಗಿ ಏನಾದ್ರೂ ಆ ರೀತಿ ಆಗ್ಬಿಟ್ರೆ ಬಹಳ ಕಷ್ಟ. ಅದಕ್ಕೋಸ್ಕರ ಎಷ್ಟು ಹಾನಿ ಆಗತ್ತಲ್ವಾ, ತುಂಬಾ ಕಷ್ಟ. ದುಗುಡ ದುಮ್ಮಾನವಿಲ್ಲದೆ ನಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ್ರಲ್ಲ ಅಹಿಂಸಾ ತತ್ವ, ಅದನ್ನ ನಾವು ತಪ್ಪದೆ ಪ್ರತಿದಿನ ಪಾಲನೆ ಮಾಡ್ಬೇಕು ಅಲ್ವಾ? ತುಂಬಾ ಹೊತ್ತಾಯ್ತು ಬರೀ ಮಾತಾಡ್ತಾ ಇದ್ದಾರೆ. ಕಾರ್ಯಕ್ರಮ ಯಾವಾಗ ಆರಂಭ ಮಾಡ್ತಾರೆ ಅಂತ ಶ್ರೋತೃಗಳು ಕೇಳ್ತಾ
1: ಇದ್ದಾರೆ. ನಮಸ್ತೆ, ಯಾರು, ಎಲ್ಲಿಂದ? ನಮಸ್ತೆ ಪುಷ್ಪರಾಜ್ ಅವರೇ, ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೇವೆ.
0: ಯಾವ ಹಾಡ್ಬೇಕು ಪುಷ್ಪರಾಜ್ ಅವ್ರಿಗೆ?
2: ಮೇಡಮ್, ಕಾಟೇರ ಚಿತ್ರದಲ್ಲಿ ಹೇಮಂತ್ ಕುಮಾರ್ ಹಾಗೂ ರಕ್ಷಿತಾ ಸುರೇಶ್ ಅವರು ಆಡಿರುವ ಯಾವ ಜನುಮದ ಗೆಳತಿ ಆಗಿದೆ ಮೇಡಮ್?
1: ಯಾವ ಜನುಮದ ಗೆಳತಿ, ಯಾಕೆ ಈ ಹಾಡು ಇಷ್ಟ?
0: ನಿಮ್ಮ ಗೆಳತಿ ಹೆಸರೇನು?
2: ಗೆಳತಿ ಯಾರಿಲ್ಲ ಮೇಡಮ್, ಹಾಡು ಚೆನ್ನಾಗಿದೆ ಹಾಗೆ ಮೇಡಮ್. ಅಂದ್ರೆ ರೇಡಿಯೋನೇ ಮೇಡಮ್,
0: ರೇಡಿಯೋನೇ ಗೆಳತಿ.
1: ಮತ್ತೆ ಹೇಳ್ಬೇಕಲ್ವಾ, ಯಾರು
0: ನಾವಾಗಿ ಹೇಳೋದಕ್ಕಿಂತ ನೀವು ಹಾಗೆ ಹೇಳಿದಾಗ ಸ್ವಲ್ಪ
1: ಮೇಡಮ್ ಅದನ್ನೇ ಹೇಳ್ತೀರಾ ನೀವು ಅಂತ ಕಾಯ್ತಿದ್ರು. ನೀವ್ ಯಾರು ಇಲ್ಲ ಅನ್ಬಿಟ್ರಿ.
0: ರೇಡಿಯೋನೇ ಗುರು, ರೇಡಿಯೋನೇ ಸ್ನೇಹಿತ ಸ್ನೇಹಿತೆ ಸದಾ ಕಾಲ. ಅಂದ್ರೆ ಬೆಳಗಿನ ಜಾವದಿಂದ ಮಲಗುವ ತನಕವೂ ಕೂಡ ನಮ್ಮ ಜೊತೆ ಇರುವಂತದ್ದು ಏಕೈಕ ಸಂಗಾತಿ ಅಂತ ಅಂದ್ರೆ ರೇಡಿಯೋ ಅಂತ ಹಲವರ ಅಭಿಪ್ರಾಯ ಅಲ್ವಾ ಪುಷ್ಪರಾಜ್ ಅವರೇ? ಈ ದಿನದ ವಿಶೇಷ ಏನು?
2: ಇವತ್ತು ಗಾಂಧಿ ಜಯಂತಿ ಮೇಡಮ್, ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ
0: ಮೇಡಮ್,
2: ಹಾಗೆ ಎರಡು ದಿನದ ಶುಭಾಶಯಗಳು ಮೇಡಮ್
0: ಶ್ರೋತೃಗಳಿಗೆ,
2: ನಿಮಗೆ ಹಾಗೆ ಎಲ್ಲ ಕೇಳುಗರಿಗೆ,
0: ಎಲ್ಲ ಶ್ರೋತೃಗಳಿಗೆ.
1: ಧನ್ಯವಾದ.
0: ಈ ಮುಖಾಂತರ ಪುಷ್ಪರಾಜ್ ಅವರು ಹೇಳ್ತಾ ಇದ್ದಾರೆ, ಶುಭಾಶಯವನ್ನ ಕೋರ್ತಾ ಇದ್ದಾರೆ, ಮತ್ತೆ ಅವರ ನೆಚ್ಚಿನ ಹಾಡನ್ನು ಕೂಡ ಹೇಳಿದ್ದಾರೆ. ಈಗ ನುಡಿಗಟ್ಟು.
1: ಪುಷ್ಪರಾಜ್ ಅವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟು ಹೀಗಿದೆ, ತಲೆ ಕೆಡಿಸಿಕೊಳ್ಳು ಅಂತ, ತಡೆ ಕೆಡಿಸಿಕೊಳ್ಳು ಅಂತ ನುಡಿಗಟ್ಟು. ಅದರ ಅರ್ಥ ಹೆಚ್ಚು ಚಿಂತೆ ಮಾಡುವುದು ಅಂತ. ಇದಕ್ಕೆ ಒಂದು ವಾಕ್ಯ ರಚನೆ ಮಾಡಬಹುದಾ?
2: ಅಂದ್ರೆ ಪರೀಕ್ಷೆ ಸಮಯದಲ್ಲಿ
1: ಸರಿಯಾಗಿ ಹೇಳಿದ್ರಿ.
0: ಅಲ್ಲ, ಧೈರ್ಯ ಹೇಳ್ಬೇಕು ನೀವು, ಸಹಜವಾಗಿ ವಾಕ್ಯ ಹೇಳ್ಬಿಟ್ರೆ ಆಗತ್ತಾ?
1: ತಲೆ ಕೆಡಿಸಿಕೊಳ್ಳಿ
0: ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಪರೀಕ್ಷೆ ಅಂತ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ನುಡಿಗಟ್ಟಿರೋದು ಏನಕ್ಕೆ? ಬುದ್ಧಿವಾದ ಹೇಳುವಂತಹ ಒಂದು ರೂಪ ಅದು. ಅವರು ಸಹಜವಾಗಿ ಹೇಳ್ಬಿಟ್ರು ಪುಷ್ಪರಾಜ್ ಅವರು. ಅವರ ಹಾಡನ್ನ ಕೇಳೋಣ ಅಲ್ವಾ?
1: ಪುಷ್ಪರಾಜ್ ಅವರೇ ಧನ್ಯವಾದಗಳು,
0: ವಾಕ್ಯವನ್ನ ಹೇಳಿದ್ದಾರೆ. ಪುಷ್ಪರಾಜ್ ಅವರೇ, ಏನು ಮಾತಾಡ್ತಾ ಇಲ್ಲ? ಅಲ್ಲ, ನಾವ್ ಇಷ್ಟೊಂದು ಮಾತಾಡಿದ್ರು ನೀವು ಏನು ಪ್ರತಿಕ್ರಿಯಿಸ್ತಾ ಇಲ್ವಲ್ಲ, ಬೇಸರ ಮಾಡ್ಕೊಂಡ್ಬಿಟ್ರ ಅಂತ. ಈ ಕಾರ್ಯಕ್ರಮ ಇರುವಂತಹದ್ದು ಮಾಹಿತಿ ಮತ್ತು ಮನರಂಜನೆಗಾಗಿ. ಯಾವ ಶ್ರೋತೃವೂ ಕೂಡ ಮನಸ್ಸನ್ನ ನೋಯಿಸ್ಕೊಳ್ಬಾರ್ದು ಅಂದ್ರೆ, ಇವ್ರು ಹೇಳ್ತಾರಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಅಂತ, ಮನಸ್ಸನ್ನ ನೋಯಿಸ್ಕೊಳ್ಬಾರ್ದು.
1: ಯಾವೆಲ್ಲ ಕಾರ್ಯಕ್ರಮ ಕೇಳಿದ್ರಿ ಪುಷ್ಪರಾಜ್ ಅವ್ರೆ ಇವತ್ತು?
2: ನಿನ್ನೆ ಕೊಡವಸಿರಿ ಕೇಳಿದೆ ಮೇಡಮ್.

0: ಇವತ್ತು 9:45ಗೆ ಚಿತ್ರಗೀತೆ, ಹಾಗೆ 8:45ಗೆ ಚಿತ್ರಗೀತೆ ಕೇಳಿದೆ ಮೇಡಮ್.
1: ಹ್ಮ್, ಓಕೆ, ಹೌದು, ಚಿತ್ರಗೀತೆ ಪ್ರಿಯರು.
2: ಹೌದು ಹೌದಲ್ವಾ.
1: ಹ್ಮ್, ತುಂಬಾ ಸಂತೋಷ ಆಯ್ತು ತಮ್ಮ ಅಭಿಪ್ರಾಯಕ್ಕೆ. ಧನ್ಯವಾದಗಳು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ಕೇಳೋಣ.
0: ನಮಸ್ತೆ ಮೇಡಮ್.
1: ನಮಸ್ತೆ. ಇನ್ನು ನೀವು ಹೇಳಲೇ ಇಲ್ಲ ವಾಕ್ಯ.
2: ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಮೇಡಮ್. ನನ್ನ ವಾಕ್ಯ, ಹೆಚ್ಚು ಚಿಂತೆ ಮಾಡುವುದು, ಸಣ್ಣ ಸಮಸ್ಯೆಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಪರಿಹಾರ ಹುಡುಕಬೇಕು.
1: ಇಷ್ಟು ದೊಡ್ಡ ವಾಕ್ಯ ಹೇಳ್ಬಿಟ್ರೆ,
2: ಸಣ್ಣ ಸಮಸ್ಯೆಗಳಿಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಪರಿಹಾರನ ಹುಡುಕ್ಬೇಕು.
1: ಆದ್ರೂ ದೊಡ್ಡದೇ ಆಯ್ತು ಬಿಡಿ, ದೀರ್ಘ ವಾಕ್ಯವನ್ನ ಹೇಳಿದಿರಿ ಪುಷ್ಪರಾಜ್ ಅವರೇ, ಪರವಾಗಿಲ್ಲ, ಚಿಕ್ಕ ವಾಕ್ಯವನ್ನ ಹೇಳಿದ್ದಾರೆ.
2: ಸರಿ, ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೋಬೇಡಿ,
1: ತಲೆ ಕೆಡಿಸಿಕೊಳ್ಳಬಾರದು.
2: ಹಾ, ತಲೆ ಕೆಡಿಸಿಕೊಳ್ಳ, ಎಲ್ಲದಕ್ಕೂ ಪರಿಹಾರ ಇರುತ್ತೆ. ಶಾಂತವಾಗಿ ಪರಿಹಾರ ಗೊತ್ತಾ,
1: ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂದ ಮಾತ್ರಕ್ಕೆ ಅದನ್ನ ಯಾರು ಕೇಳ್ತಾರೆ ಅಂತ ಅಲ್ಲ. ಆಲ್ರೆಡಿ ತಲೆ ಕೆಟ್ಟೋಗಿರತ್ತೆ, ಗೊಂದಲ ಆಗಿರುತ್ತೆ, ನಿರ್ಧಾರ ತಗೊಳ್ಳೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದನ್ನ ಹೇಗೆ ಹೇಳಬೇಕು ಅಂತ ಅಂದ್ರೆ, ನೋಡಿ, ವಿಷಯ ಏನೇ ಇರಲಿ, ಸದ್ಯಕ್ಕೆ ನೀವು ತಲೆ ಕೆಡಿಸಿಕೊಳ್ಳದೆ ಸ್ವಲ್ಪ ಮನಸ್ಸಿಗೆ ಧೈರ್ಯ ತೆಗೆದುಕೊಂಡು ಆ ನಂತರ ಕಾರ್ಯವನ್ನು ಮಾಡಿದ್ರಾಯ್ತು. ಪರೀಕ್ಷೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತಾರೆ. ಹೌದು ಅಂತ ಇದ್ದೀರಾ? ಆ ಯುದ್ಧ ಕಾಲದಲ್ಲಿ ನಾಳೆ ಪರೀಕ್ಷೆ?
2: ಅಲ್ಲ, ಪರೀಕ್ಷೆಗೆ ನಾನು ಹೇಳಿದ್ದು ಅದಕ್ಕೆ ಹೌದು ಅಂತಲ್ಲ,
1: ಆದ್ರೆ ಶಾಂತವಾಗ್ಬಿಟ್ರಲ್ಲ ಆ ಮಾತು ಕೇಳಿ ಅಂತ ನನಗೆ ಆಶ್ಚರ್ಯ ಆಯ್ತು. ನಮ್ಮ ಶ್ರೋತೃಗಳು ಈಗ ಕಾಯ್ತಾ ಇದ್ದಾರೆ ಕಾಟೇರ ಚಿತ್ರದ
2: ಹಾಡನ್ನು,
1: ಸುಂದರ ಗೀತೆಯನ್ನ ಕೇಳಿ ಬರೋಣ.
2: ಹೇಮಂತ್ ಕುಮಾರ್ ಹಾಗೂ ರಕ್ಷಿತಾ ಸುರೇಶ್ ಅವರ ಧ್ವನಿಯಲ್ಲಿ ಕಾಟೇರ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಇನ್ನು ಮತ್ತೊಮ್ಮೆ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೊಸ ಶ್ರೋತೃಗಳಿಗಾಗಿ ದೂರವಾಣಿ ಸಂಖ್ಯೆ ಹೇಳಬೇಕಲ್ಲ?
1: ಹಾ, ದೂರವಾಣಿ ನಮ್ಮನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281219. ಕೋಡ್ ಸಂಖ್ಯೆ 08272.
0: ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನೋಡೋಣ, ಬನ್ನಿ ಶ್ರೋತೃಗಳೇ. ಹಲೋ, ನಮಸ್ತೆ.
1: ಯಾರು, ಎಲ್ಲಿಂದ?
2: ಓ ನಮಸ್ತೆ ಮೇಡಮ್.
0: ಯಾರು?
2: ನಾನು ಮೂರ್ನಾಡಿಂದ ಶಾರದಾ ರಮೇಶ್ ಮೇಡಮ್.
0: ಶಾರದಾ ಅವರೇ, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್.
0: ಚೆನ್ನಾಗಿದ್ದೀರಾ?
2: ಹೇಗಿದ್ದೀರಾ ಮೇಡಮ್?
0: ಎಲ್ಲರೂ ಚೆನ್ನಾಗಿದ್ದೀವಿ. ಮತ್ತೆ ನಿಮ್ಮ ನೆಚ್ಚಿನ ಹಾಡು?
2: ಶ್ರುತಿ ಚಿತ್ರದಿಂದ ಹಾಡುವೆ ನನ್ನ ಹಾಡುವೆ ಹೃದಯ ರಾಗದಲ್ಲಿ. ಅದು
1: ಹಾಡುಂದ ನಾ ಹಾಡುವೆನು ಅಲ್ವಾ?
2: ಹಾಡುವೆನು ಹೃದಯ ರಾಗದಲ್ಲಿ. ಅದು
1: ಯಾಕಾಗಿ ಈ ಹಾಡು
0: ಹಾಡ್ತಾ ಇದ್ದಾರಾ ಅಂತ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಭಾಗವಹಿಸೋದಿಕ್ಕೆ ಶಾರದಾ ರಮೇಶ್ ಅವರು.
2: ಅದು ಯಾಕೆ ಇಷ್ಟ ಅಂತ ಹೇಳಿದ್ರೆ, ನಾವು ಮನೇಲಿರುವಾಗ ಏನಾದ್ರು ಕೆಲಸ ಮಾಡುವಾಗ ಅಥವಾ ನಮಗೆ ಹೊರಗಡೆ ನಮ್ಮ ಪ್ರತಿಭೆ ಏನು ಅಂತ ಕೇಳ್ಕೊಳ್ಳಿಕ್ಕೆ ಬಂದಿಲ್ಲ, ಸಿಗೋದಿಲ್ಲ ಅವಕಾಶ. ಸಿಕ್ಕದ ಸಂದರ್ಭದಲ್ಲಿ ಸಿಕ್ಕೆ ಸಿಗುತ್ತೆ, ಆದ್ರೆ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕು. ಮನೆ ಹಾಡಿ ನಾವು ಇದನ್ನ ಉಪಯೋಗಿಸ್ಕೊಳ್ಬೇಕು, ಸಿಕ್ಕಿದ ಅವಕಾಶ ನಾವು ಉಪಯೋಗಿಸ್ಕೊಳ್ಬೇಕು.
0: ಒಂದು ಒಳ್ಳೆಯ ಮಾತು,
2: ಎಲ್ಲರಲ್ಲೂ ಅದು ಇರ್ತದೆ, ಎಲ್ಲರಲ್ಲಿ ಇರ್ಲೂಬೇಕು, ಮನೋರಂಜನೆ ಅಲ್ವಾ ಅದು.
0: ಹಾಗಾಗಿನೇ ಮಡಿಕೇರಿ ಆಕಾಶವಾಣಿ ನೇರ ಪ್ರಸಾರದ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು. ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ?
2: ರೇಡಿಯೋ ಸರಿ ಇರ್ಲಿಲ್ಲ, ಒಂದ್ ಎರಡ್ ದಿವಸ ಕೇಳಿದೆ.
1: ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಯತ್ನಿಸಿದ್ದೀರಿ ನೀವು?
2: ಇವಾಗ ಚಿತ್ರಕಾವೇರಿ ಆಗಲಿ, ಇದು ತುಂಬಾ ಇದು ನನ್ನದೇ ಹಾಡಲ್ಲಿ ಗೊತ್ತಿರ್ಲಿಲ್ಲ, ನನ್ನ ಸ್ನೇಹಿತೆ ತಿಳಿಸಿದ್ರು.
0: ಅವ್ರ ಹೆಸರೇನು?
2: ಪ್ರೀತು ಅಂತ.
1: ಪ್ರೀತು ಪ್ರೀತು ಅವರು ಹೇಳಿ ಶಾರದಾ ಅವರು ಕರೆ ಮಾಡಿದ್ದಾರೆ.
0: ಈಗ ಅವರ ನೆಚ್ಚಿನ ಹಾಡು
2: ಹೇಳಿದ್ರು ಮಾಡು ಕರೆ ಮಾಡಿ ಅಂತ.
1: ನೀವು ಅಂತ್ಯಾಕ್ಷರಿಗೂ ಕರೆ ಮಾಡ್ಬೇಕು. ಒಳ್ಳೆ
0: ಬಾಲ್ಯದ ಗೆಳತಿನ, ಬಾಲ್ಯದ ಗೆಳತಿನ.
2: ನಾನು ಅವರು ತರಗತಿ ಮಾಡುವಾಗ ನಾನು ಪುಷ್ಪಾವತಿ ಪ್ರೀತು ನಾವೆಲ್ಲ ಜೊತೆಯಲ್ಲೇ ಇದ್ದೀವಿ.
0: ಈಗಲೂ ಕೂಡ ಆ ಸ್ನೇಹ ಮುಂದುವರೆದಿದೆ?
2: ಹೌದು.
0: ಒಂದೇ ಕಡೆ ಇದ್ದೀರಾ, ಒಂದೇ ಊರಲ್ಲಿ?
2: ಪುಷ್ಪಾವತಿ ಮಡಿಕೇರಿಯಲ್ಲಿದ್ದಾಳೆ, ಪ್ರೀತು ಚಾರಮ್ಮನೆಯಲ್ಲಿದ್ದಾಳೆ, ನಾನು ಇಲ್ಲಿದ್ದೀನಿ
1: ಮೂರ್ನಾಡಲ್ಲಿ.
0: ಮೂರ್ನಾಡು ಒಟ್ಟಿಗೆ ಸೇರ್ತೀರಿ? ಫೋನ್ ಇದೆಯಲ್ಲ ಈಗ ಅಲ್ವಾ, ಫೋನಲ್ಲೇ ಸೇರ್ಬಿಡ್ತೀರಾ? ಈಗ ಒಂದು ನುಡಿಗಟ್ಟು. ತುಂಬಾ ಸಂತೋಷ ಆಯ್ತು. ಯಾಕೋ ಆರಂಭದಿಂದಲೂ ಗೆಳೆತನನೇ ಹೆಚ್ಚು ಪ್ರಾಮುಖ್ಯತೆ ಪಡೀತಾ ಇದೆ. ಪುಷ್ಪರಾಜು ಅವರು ಕೂಡ ಗೆಳತಿ ಎನ್ನುವಂತ ಹಾಡನ್ನ ಕೇಳಿದ್ರು, ಇವರು ಕೂಡ ನನ್ನ ಗೆಳತಿ ಹೇಳಿದಳು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷ ಆಯ್ತು, ಪ್ರಯತ್ನ ಪಟ್ಟಿದ್ದೀರಲ್ಲ. ಮತ್ತೆ ಒಂದು ಚಂದದ ಮಾತನ್ನ ನೀವು ಹೇಳಿದ್ರಿ, ಅವಕಾಶ ಇರುವಾಗ ನಾವು ಬಳಸ್ಕೊಳ್ಬೇಕು ಅಂತ.
2: ಹೌದು
0: ಅಲ್ವಾ? ಹೊರಗಡೆ ನಾವು ಬಳಸ್ಕೊಳಕ್ ಆಗುತ್ತೋ ಇಲ್ವೋ ಅಲ್ಲೂ ಕೂಡ ನಾವು ಬಳಸ್ಕೊಳಕ್ ಪ್ರಯತ್ನ ಪಡಬೇಕು. ಆದ್ರೆ ನಮ್ಮ ಮನೆಯ ಒಳಗಡೆ ಈ ರೀತಿಯ ಒಂದು ಸದವಕಾಶ ಇದ್ದಾಗ ನಾನು ಅದನ್ನ ಬಳಸ್ಕೊಳ್ತೀನಿ ಅಂತ. ತುಂಬಾ ಖುಷಿಯಾಯ್ತು, ಇತರರು ಕೂಡ ಪ್ರಯತ್ನ ಪಡ್ಲಿ ಅಂತ ಹೇಳ್ತಾ ಒಂದು ನುಡಿಗಟ್ಟು ಹೇಳ್ತಾರೆ ಸೋನಿ ಅವರು.
1: ಶಾರದಾ ಅವ್ರೆ, ನಿಮ್ಗೆ ಇವತ್ತಿನ ನುಡಿಗಟ್ಟು ಹೀಗಿದೆ: ಕೈ ಕಟ್ಟಿ ಕುಳಿತು. ಏನ್ ಹೇಳಿ? ಗೊತ್ತಿಲ್ಲ ಅಂದ್ರೆ ನಾನ್ ಸಹಾಯ ಮಾಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ಅರ್ಥ ಹೇಳ್ಕೊಡ್ತೇನೆ, ನಿಮ್ಗೆ ಸುಲಭ ಆಗುತ್ತೆ. ಆಯ್ತಾ? ಇವತ್ತಿನ ನುಡಿಗಟ್ಟು ಕೈ ಕಟ್ಟಿ ಕುಳಿತುಕೊಳ್ಳು ಅಂತ. ನುಡಿಗಟ್ಟು ಕೈ ಕಟ್ಟಿ ಕುಳಿತುಕೊಳ್ಳು ಅಂತ, ಅದ್ರದ ಅರ್ಥ ಏನೂ ಮಾಡದೇ ಇರುವುದು ಅಂತ.
0: ಅಲ್ಲ, ಒಟ್ಟೊಟ್ಟಿಗೆ ಹೇಳ್ಬಿಟ್ರೆ ಹೇಗೆ ಸೋನಿ ಅವ್ರೆ?
1: ಶಾರದಾ ಅವ್ರೇ,
0: ಕೇಳಿಸ್ತಿದ್ಯಾ?
1: ಕೈ ಕಟ್ಟಿ ಕುಳಿತು.
2: ಕೈ ಕೆಸರಾದ್ರೆ ಬಾಯಿ ಮೊಸರಾಗುತ್ತೆ.
0: ಅಲ್ಲ, ಅವ್ರು ಹೇಳಿದ್ದಿ, ನೀವು ಹೇಳಿದ್ದು ಯಾವ್ದು ಹೇಳಿ?
1: ನಾನ್ ಹೇಳಿದ್ದು ಕೈ ಕಟ್ಟಿ ಕುಳಿತುಕೊಳ್ಳು ಅಂತ.
0: ಸುಲಭವಾದದ್ದೇ ಕೊಟ್ಟಿದ್ದೀರಿ, ಅದಕ್ಕೆ ಅರ್ಥ ಬೇಡ.
1: ಆಯ್ತು,
0: ಕೈ ಕಟ್ಟಿ ಕುಳಿತುಕೋ ಅಂತನ?
1: ಕುಳಿತುಕೊಳ್ಳು ಅಂತ.
0: ಕೈ ಕಟ್ಟಿ ಕುಳಿತುಕೋ. ಹೇಳಿ ಶಾರದಾ ಅವ್ರೆ.
2: ನಾವು ಯಾವುದೇ ರೀತಿಯಲ್ಲಿ ಕೈ ಕಟ್ಟಿ ಕುಳಿತುಕೊಳ್ಳಬಾರದು.
0: ಯಾವುದೇ ರೀತಿಯಲ್ಲಿ ಅಂತಂದ್ರೆ, ನಾನು ಈ ಕೈ ಕಟ್ಕೊಂಡೆ ನಿಮ್ ಹತ್ರ ಮಾತಾಡ್ತೀನಪ್ಪ. ಅಂದ್ರೆ ಅವರು

0: ಅಂಡರ್ಸ್ಟುಡ್ ಅಂದ್ರೆ ಈಗಾಗ್ಲೇ ನಾನು ಹೇಳಿದ್ದೀನಿ ಅದನ್ನ ಮುಂದುವರಿಸ್ಕೊಳ್ಳಿ ಅಂದ್ರೆ ಕೈ ಕಟ್ಟಿ ಕುಳಿತುಕೊಳ್ಬೇಡಿ, ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀರಲ್ವಾ?
1: ಎಲ್ಲರೂ ಕೂಡ, ಯಾಕೆಂದ್ರೆ ನಾವು ಕಲ್ತಿದ್ರು ಕೂಡ ಪುನಃ ಕಲಿಯಕ್ಕೆ ಸಾಕಷ್ಟು ಇರ್ತದೆ.
0: ಹೌದು ಹೌದು, ಒಂದು ಒಳ್ಳೆಯ ಭಾವನೆಯನ್ನ ಹಂಚಿಕೊಂಡಿದ್ದೀರಿ ನಮ್ಮ ಶ್ರೋತೃಗಳ ಜೊತೆ. ಶಾರದಾ ಅವರೇ, ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗವಹಿಸಿ. ಆಕಾಶವಾಣಿ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಶ್ರೋತೃಗಳ ಮೇಲೆ.
2: ಅಂತ್ಯಾಕ್ಷರಿ ಕಾರ್ಯಕ್ರಮ ಯಾವಾಗ ಅಂತ ಗೊತ್ತಿದೆ ಅಲ್ಲ ಶಾರದಾ ಅವರೇ? ಭಾನುವಾರ, ಭಾನುವಾರ 11 ಗಂಟೆ.
0: ಕಡೆಯ ಭಾನುವಾರವನ್ನ ಹೊರತುಪಡಿಸಿ ಪ್ರತಿ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ, ಸ್ವರ ಸಾಂಗತ್ಯ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಕಾರ್ಯಕ್ರಮ ಇರುತ್ತೆ.
2: ಇದೇ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ಭಾಗವಹಿಸಿ.
0: ಧನ್ಯವಾದ ಶಾರದಾ ಅವರೇ, ಒಳ್ಳೆಯ ಸಂಗತಿಗಳನ್ನ ಹಂಚಿಕೊಂಡಿದ್ದೀರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
2: ಶುಭ ದಿನ.
0: ಈಗ ಸೋನಿಯವರೇ, ಹೊಸ ಕಾರ್ಯಕ್ರಮಗಳತ್ತ ಒಮ್ಮೆ ನಾವು ಶ್ರೋತೃಗಳಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಮುಂಬರುವ ದಿನಗಳಲ್ಲಿ ನುಡಿಯ ಬೆಡಗು ಅಂತ ಬೆಳಗ್ಗೆ ಪ್ರಸಾರ ಆಗುತ್ತೆ, ನುಡಿಯ ಬೆಡಗು ಅಂತ. ಮತ್ತು ಮಿಶ್ರ ಮಾಧುರ್ಯ ಕಾರ್ಯಕ್ರಮಗಳ ಶೀರ್ಷಿಕೆ ಮಾತ್ರ ಹೇಳೋಣ ಇವತ್ತು. ಮಿಶ್ರ ಮಾಧುರ್ಯ, ಎಲ್ಲ ಗೀತೆಗಳು ಕೂಡ ಇದರಲ್ಲಿ ಪ್ರಸಾರ ಆಗುತ್ತೆ. ಮತ್ತು ಆರೋಗ್ಯ ಸಂಚಿಕೆ, ಇದರಲ್ಲಿ ವಿವಿಧ ವೈದ್ಯರ ಜೊತೆ ಸಂವಾದ ಇರುತ್ತೆ. ಹಾಗೆಯೇ ಸಂಸ್ಕಾರ ಗೀತ್, ಇದರಲ್ಲಿ ಕೊಡವ ಹಾಗೂ ಅರೆಭಾಷೆ ಹಾಡುಗಳು ಪ್ರಸಾರ ಆಗುತ್ತೆ. ಮತ್ತು ಮಾತ್ ಮಾತಲ್ಲಿ ಅಂತ ಒಂದು ಕಾರ್ಯಕ್ರಮ, ಆಕಾಶದೀಪ ಸಂದರ್ಶನವನ್ನಾಧರಿಸಿದ ಕಾರ್ಯಕ್ರಮ, ಕಲಿಸು ಗುರುವೇ ಕಲಿಸು ನುರಿತ ಶಿಕ್ಷಕರನ್ನು ಸಂದರ್ಶಿಸುವಂತಹ ಕಾರ್ಯಕ್ರಮ, ಮತ್ತು ಚಿತ್ರಚಿತ್ತಾರ ಕಾರ್ಯಕ್ರಮ, ಅಂತ್ಯಾಕ್ಷರಿ, ಇವುಗಳನ್ನೆಲ್ಲ ನಮ್ಮ ಶ್ರೋತೃಗಳು ಕೇಳಿದ್ದಾರೆ. ಹಾಗೆಯೇ ಕೊಡಗಿನ ಕಾವೇರಿ ಅಂತ ನೇರ ಪ್ರಸಾರದ ಕಾರ್ಯಕ್ರಮ, ರಸಪ್ರಶ್ನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇರುತ್ತೆ. ಮತ್ತು ಭಾರವೇನಿಲ್ಲ ಈ ಬದುಕು ಅಂತ ಒಂದು ಶೀರ್ಷಿಕೆ, ಇದರಲ್ಲಿ ಪತ್ರದಲ್ಲಿಯೂ ಕೂಡ ಅವರು ಬರೆಯಬಹುದು, ವೈಯಕ್ತಿಕವಾಗಿ ಕೂಡ ಅವರು ಭಾಗವಹಿಸಿ ಈ ಜೀವನ ಭಾರ ಅಲ್ಲ ಅಂತ ಆತ್ಮಸ್ಥೈರ್ಯ ತುಂಬಬಹುದು ಶ್ರೋತೃಗಳಿಗೆ. ಎಷ್ಟೋ ಜನರು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ವ, ಅಯ್ಯೋ ಏನಪ್ಪ ಈ ಜೀವನ ಹೀಗೆ ಅಂತ, ಅಂತಹವರಿಗೆ ಒಂದು ಮಾದರಿಯಾಗುವಂತಹ ಮಾತುಗಳು ಅದರಲ್ಲಿ ಪ್ರಸಾರ ಆಗುತ್ತೆ. ಮತ್ತು ಭಾವಗೀತೆಗಳಿರುತ್ತೆ, ಭಾವಲಹರಿ ಇರುತ್ತೆ, ಕೊಡಗಿನ ಜನಪದ ಗೀತೆಗಳಿರುತ್ತೆ, ಮತ್ತು ಭಕ್ತಿ ಗೀತೆಗಳು, ಈಗಾಗಲೇ ಹೇಳಿದ್ವಿ ಕೊಡಗಿನ ಕಾವೇರಿ ಅಂತ ಕ್ವಿಜ್ ಬೇಸ್ಡ್ ಪ್ರೋಗ್ರಾಮು, ಹಾಗೆಯೇ ಗಾದೆ ಘಮ ನೈದಿಲೆ ಆ ಕಾರ್ಯಕ್ರಮ ಇರುತ್ತೆ. ಬೆಳ್ಳಿ ಬಟ್ಟಲು ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ತವರಿನ ಸಿರಿಯನ್ನು ನೆನಪು ಮಾಡಿಕೊಳ್ಳುವಂಥದ್ದು. ನಮ್ಮ ಶ್ರೋತೃಗಳಿಗೆ ಒಂದು ಸಂಶಯ, ಇವರು ಪತ್ರಾಧಾರಿತ ಕಾರ್ಯಕ್ರಮ ಅಂತ ಹೇಳ್ತಾರೆ, ಕೊನೆಯ ದಿನಾಂಕವನ್ನೇ ಹೇಳೋಲ್ಲ ಅಂತ. ನಾವು ಅಲ್ಲಿ ಹೇಳ್ಬಿಟ್ಟಿದ್ದೀವಿ ಪ್ರೋಮೋದಲ್ಲಿ, ತವರಿನ ನೆನಪು ನಿರಂತರ ಅಂತ. ಅವ್ರು ನಿರಂತರವಾಗಿ ಬರೀತಾನೇ ಇರಬಹುದು ಆ ಕಾರ್ಯಕ್ರಮದಲ್ಲಿ ನಾವು ಬಳಸ್ಕೊಳ್ತೀವಿ. ಮತ್ತೆ ಚಿನ್ನದುಂಗುರ ಅಂತ ಒಂದು ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಏನು ಅಂತಂದ್ರೆ, ದಾಂಪತ್ಯದ ಕುರಿತಾಗಿ ಒಂದು ಈಗ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಆ ಒಂದು ಹಾಡಿನಲ್ಲಿ ಇಷ್ಟೆಲ್ಲ ಅಂಶಗಳಿದೆ ಅಲ್ವಾ. ಈಗ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಬಿರುಕು ಮೂಡಿದ್ರೆ ಅದು ವಿಚ್ಛೇದನ ತನಕ ಹೋಗ್ಬಿಡುತ್ತೆ, ಅದರ ಪರಿಣಾಮ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರೋದು ಸಹಜ ಅಲ್ವಾ. ಅಮ್ಮನ ಅಮ್ಮ ಅಪ್ಪನ ಪ್ರೀತಿ ಸಿಕ್ಕುವಾಗ ಸಿಕ್ಕೋದಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಚಂದದ ಕಾರ್ಯಕ್ರಮವನ್ನು ನಮ್ಮ ಶ್ರೋತೃಗಳಿಗೆ ಪ್ರಸಾರ ಮಾಡಬೇಕು ಅಂತ. ಅವರು ಈ ಒಂದು ಒಗ್ಗಟ್ಟು ಅಂತಂದರೆ ಒಂದು ಪ್ರೀತಿಯಿಂದ ದಾಂಪತ್ಯವನ್ನು ನಡೆಸ್ಕೊಂಡು ಹೋಗೋದ್ರ ಬಗ್ಗೆ ಈಗ ಸಹಿಸ್ಕೊಂಡು ಅಂತ ಹೇಳ್ತಾರೆ. ಈಗ ಏನು ಅಂತಂದ್ರೆ, ನಾನು ನಾನು ನಾನು ನೀನು ನಾನು ನೀನು ಅಂತ ಜಗಳ ಮಾಡ್ತಾ ಇದ್ರೆ ಅದು ಮನೆ ಹಿರಿಯರು ಹೇಳ್ತಾರಲ್ಲ ಮನೆ ಒಡೆದು ಹೋಗುತ್ತೆ. ಒಬ್ರಾದ್ರೂ ಕೂಡ ಬಾಗಬೇಕು, ಬಾಗಿ ಬೀಗಬೇಕು ಅಂತ ಹೇಳ್ತಾರೆ. ಇದರಲ್ಲಿ ಏನು ಅಂದ್ರೆ ಆತ್ಮೀಯತೆಯಿಂದ ಜೀವನವನ್ನು ನಡೆಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಅವರು ಮಾತನಾಡಬಹುದು. ಮತ್ತೆ ಇಂಥ ಹಾಡು ನನಗಿಷ್ಟ, ಇದರಲ್ಲಿದೆ ಈ ಒಂದು ಸಾರಾಂಶ ಈ ರೀತಿ ಇದೆ ಅಂತ ಎಲ್ಲ ಶ್ರೋತೃಗಳು ಅದರಲ್ಲಿ ಭಾಗವಹಿಸಬಹುದು.
2: ಇದು ನೇರ ಪ್ರಸಾರ ಇರುತ್ತೆ.
0: ಇದು ಚಿನ್ನದುಂಗುರ ಅಂತ ನೇರ ಪ್ರಸಾರ ಇರುತ್ತೆ. ಇನ್ನು ಭಾನುವಾರ ಬಂಗಾರದ ಹಾಡುಗಳು ಅಂತ

0: ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಇರುತ್ತೆ.
1: ನಮ್ಮ
0: ಶ್ರೋತೃಗಳು, ಹೌದು,
1: ಹಳೆಯ ಹಾಡು,
0: ಗೋಲ್ಡನ್ ಸಾಂಗ್ ಅಂತ ಹೇಳ್ತೀವಲ್ವಾ, ನೆನಪು ನೀನಾದ ಕಾರ್ಯಕ್ರಮದಲ್ಲಿ ಇಷ್ಟು ಜನರು ಕೇಳ್ತಾರೆ. ಅಯ್ಯೋ, ಯಾವ ಕಾರ್ಯಕ್ರಮ ಕೇಳ್ತೀರಾ ನಮ್ಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಲ್ಲಿ ಅಂತಂದ್ರೆ, ಮೊದಲು ಹೇಳೋದು ನೆನಪು ನೀನಾದ ಅಂತ ಹೇಳ್ತಾರೆ. ಪ್ರತಿ ಭಾನುವಾರ ಬೆಳಗ್ಗೆ ಅದು ಪ್ರಸಾರ ಇರುತ್ತೆ. ನಿರೀಕ್ಷೆ ಇಟ್ಕೊಳ್ಳಿ ಯಾವಾಗ ಅಂತ. ಒಂದು ಏನ್ ಹೇಳ್ತಾರೆ ಅದಕ್ಕೆ, ಒಂದು
1: ಹುಳು ಇಟ್ಟಿದ್ದೀರಾ,
0: ಹೌದು, ಒಂದು ನಿರೀಕ್ಷೆ ಇಟ್ಕೊಳ್ಳಿ. ಆಗ ಈ ರೀತಿಯ ಕಾರ್ಯಕ್ರಮದಲ್ಲಿ ಹೇಗಿತ್ತು ಕಾರ್ಯಕ್ರಮ ಅಂತ ಕೇಳೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಯಾರಿಗಾಗಿ?
1: ಶ್ರೋತೃಗಳಿಗಾಗಿ,
0: ನಮ್ಮ ಪ್ರೀತಿಯ ಶ್ರೋತೃಗಳಿಗಾಗಿ ಅಂತ ಹೇಳ್ತಾ, ಈಗ ಶಾರದಾ ರಮೇಶ್ ಅವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ.
1: ಶ್ರುತಿ ಚಿತ್ರದ್ದು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ? ನನ್ನೆದೆ ಹಾಡು ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ
1: ನಮಸ್ತೆ, ಯಾರು, ಎಲ್ಲಿಂದ?
2: ನಮಸ್ತೆ ಮೇಡಮ್, ಇಬ್ಬರಿಗೆ ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಶ್ರೀಧರ್ ಅವರು ಸುಳ್ಯದಿಂದ.
1: ಹೇಗಿದ್ದೀರಿ ಶ್ರೀಧರ್ ಅವರೇ?
0: ಆಕಾಶವಾಣಿ ಗುರುತಿಸ್ಬಿಟ್ಟಿದೆ ನಿರಂತರವಾದ ಶ್ರೋತೃಗಳನ್ನ.
1: ಹೌದು.
0: ಶ್ರೀಧರ್ ಸರ್ ಹೇಗಿದ್ದೀರಾ? ತುಂಬಾ ಸಂತೋಷ, ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತಾ ಇದೆ ಪ್ರೀತಿಯ ಮಹಾಪೂರ ಆಕಾಶವಾಣಿಯ ಮೇಲೆ. ಹೌದು, ಹಾಡೆಲ್ಲ ಹೇಳ್ತೀರಲ್ಲ. ನಿಮ್ಮ ನೆಚ್ಚಿನ ಹಾಡು?
2: ನನಗಿವತ್ತು ಒಂದೇ ಕುಲ ಒಂದೇ ದೈವ ಅಂತ ಹೇಳಿ ಗಾಂಧಿ ತಾತನ ಬಗ್ಗೆ ಮೇಡಮ್. ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ಡಿ ಕೆ ಸುಮಿತ್ರ ಅವರು ಹಾಡಿದ.
0: ಪ್ರಸಾರ ಆಯ್ತಲ್ಲ ನಮ್ಮ ಆಕಾಶವಾಣಿಯಿಂದ. ಒಂದು ನುಡಿಗಟ್ಟು ಶ್ರೀಧರ್ ಅವರೇ ನಿಮ್ಗೆ
2: ಹೇಳಿ ಮೇಡಮ್,
0: ಅದಕ್ಕೂ ಮುನ್ನ ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸಿದ್ದೀರಿ?
2: ನಾನು ನಿಜವಾಗಿ ಹೇಳ್ಬೇಕಾದ್ರೆ ನಾನು ಹಳೆ ಚಿತ್ರಗೀತೆಗಳನ್ನು ಇಷ್ಟಪಡುವ.
0: ಹಾ, ನಾವು ಇವಾಗ ತಾನೇ ಹೇಳಿದ್ವಿ,
1: ಅದೇ ಮಾತಾಡ್ಕೊಂಡ್ವಿ. ನೆನಪು ನಿನ್ನದಕ್ಕೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಂತ.
2: ಹೌದು ಮೇಡಮ್, ಈಗ ನೀವು ಹೇಳಿದಾಗೆ ನಮ್ಮ ತಲೆಯಲ್ಲಿ ಹುಳ ಬಿಟ್ಟಾಗ ಯಾವ
0: ವಹಿಸ್ಬಿಟ್ಟಿದ್ರು ಇಷ್ಟೆಲ್ಲ ಕಾರ್ಯಕ್ರಮಗಳು ಅಂತ. ಅದಕ್ಕೆ ಯಾರಿಗಾಗಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ನೈಸ್ ಆಗಿ ಹೇಳ್ತಾ ಇದ್ದಾರೆ, ಶ್ರೋತೃಗಳಿಗಾಗಿ ಅಂತ.
1: ವಾಸವಿ, ವಸಿಷ್ಠ ಹಾಗೂ ಸಾನ್ವಿ. ಯಾರು ಹೆಸರಿಟ್ಟಿದ್ದು ಇವ್ರಿಗೆಲ್ಲ?
2: ಮೇಡಮ್, ನನಗೆ ನನ್ನ ಮೊಮ್ಮಕ್ಕಳಿಗೆ ನನ್ನ ಮಕ್ಕಳೇ ಮಾಡಿದ ಅವಳಿ ಮಕ್ಕಳು ನನಗೆ ಇಬ್ರು, ವಸಿಷ್ಠ ಕೃಷ್ಣ ಮತ್ತು ವಾಸ್ತವಿ ಕೃಷ್ಣ ಅಂತ.
1: ಚೆನ್ನಾಗಿದೆ ಹೆಸರು.
2: ಹೌದು, ಅವರಿಗೆ ವಸಿಷ್ಠ ಕೃಷ್ಣ ವಾಸ್ತವಿ ಕೃಷ್ಣ ಅಂತ ಇದ್ದೇವೆ ಮೇಡಮ್. ಮತ್ತೆ ಇನ್ನೊಬ್ಬ ದೊಡ್ಡ ಮಗನಿಗೆ 6 ತಿಂಗಳ ಮಗು, ಹೆಣ್ಣು ಮಗು, ಅವರಿಗೆ ಸಾನ್ವಿ ಕೃಷ್ಣ ಅಂತ ಇದ್ದೇವೆ.
1: ಸಾನ್ವಿ ಕೃಷ್ಣ ಅಂತ. ಹಾ, ಚೆನ್ನಾಗಿದೆ ಹೆಸರುಗಳು.
0: ತುಂಬಾ ಸಂತೋಷ ಆಯ್ತು. ಈಗ ನಿಮ್ಮ ನಿಮಗಾಗಿ ಒಂದು ನುಡಿಗಟ್ಟು.
1: ಹಾ, ನಿಮ್ಗಾಗಿ ಒಂದು ನುಡಿಗಟ್ಟಿದೆ. ಹಾ, ಪ್ರಯತ್ನ ಮಾಡಿ, ಆಗ್ಲಿಲ್ಲ ಅಂದ್ರೆ ನಾನು ಸಹಾಯ ಮಾಡ್ತೇನೆ ನಿಮ್ಗೆ ಅರ್ಥ ಹೇಳ್ಬಿಟ್ಟು. ಆಯ್ತಾ? ಮಾತು ತಪ್ಪು ಅಂತ.
2: ನಾವ್ ಯಾವ್ದಾದ್ರು ಒಂದು ಯಾರಿಗಾದ್ರು ಒಂದು ಮಾತು ವಾಗ್ದಾನ ಮಾಡಿದ್ರೆ ಅದನ್ನು ತಪ್ಪಿದ್ರೆ ಮೇಡಮ್, ನಮ್ಮ ವಾಕು ಕೊಟ್ಟವನಿಗೆ ಬಹಳ ಬೇಸರ ಆಗ್ಬೋದು ಮೇಡಮ್.
1: ಹೌದು, ಮಾತು ತಪ್ಪಬಾರದು ಅಂತ ಅದ್ರದ್ದು.
0: ನಮ್ಮ ಗೋವಿನ ಹಾಡು.
1: ಹೌದು ಹೌದು,
0: ನೋಡಿ ಅದು ವಚನ ಅಂತ ಅಂದ್ರೆ ಎಷ್ಟು ಒಂದ್ ರೀತಿ ಯಾವಾಗ್ಲೂ ಇಷ್ಟ ಆಗುವಂತದ್ದು, ಬಂಗಾರದ ಹಾಡು ಅಂತ ಹೇಳ್ಬಿಡೋಣ. ತುಂಬಾ ಖುಷಿ ಆಯ್ತು. ಹಾ, ಹೌದಾ? ಏನೆಲ್ಲ ಕಲಿಸ್ತೀರಿ ನೀವು?
2: ಅವರು ಈಗ 1.5 ವರ್ಷ ಮೇಡಮ್, ಕಲಿಸ್ಲಿಕ್ಕೆ
1: ಆಟ ಆಡ್ಸೋದಷ್ಟೇ.
2: ಆಟ ಆಡ್ತಾರೆ, ನಮಗೆ ತಂಟೆ ಮಾಡ್ತಾ ಇದ್ದಾರೆ, ಅವರನ್ನು ನೋಡಿಕೊಳ್ಳಿಕ್ಕೆ ಬೇಕಂತ ಜನಗಳು.
1: ಹೌದು, ಎಷ್ಟು ಜನ ಇದ್ರು ಸಾಲದು, ತುಂಬಾ ತಂಟೆ ಮಾಡುವಂತ ವಯಸ್ಸದು ಅಲ್ವಾ.
0: ತುಂಬಾ ಸಂತೋಷ ಆಯ್ತು, ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ.
1: ಧನ್ಯವಾದಗಳು ಶ್ರೀಧರ್ ಅವರೇ, ಶುಭ ದಿನ.
2: ಅವಕಾಶಕ್ಕಾಗಿ ಧನ್ಯವಾದಗಳು.
0: ನಮಸ್ಕಾರ ಶ್ರೀಧರ್ ಅವರೇ.
2: ನಮಸ್ತೆ ಮೇಡಮ್.
0: ಈಗ ಅವರು ಹಾಡನ್ನೇ ಹಾಡ್ಬಿಟ್ರು ಶ್ರೀಧರ್ ಅವರು. ಒಂದು ಸಾಲನ್ನ ಹೇಳ್ಬೋದಿತ್ತು ಅವರು, ಯಾವ್ದು ಗೊತ್ತಾದ? ಗಾಂಧಿ ತಾತನ ಸನ್ನಿಧಿಗೊಂದು ಬಾಲಕಿ ಬರೆದ ವಿನಂತಿ, ವಂದಿಸಿ ಮೊದಲು

0: ಗಾಯಕಿ ಬಿ ಕೆ ಸುಮಿತ್ರಾ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ, ರಚನೆ ಹುಣಸೂರು ಕೃಷ್ಣಮೂರ್ತಿ ಅವರದು. ಚಿತ್ರ ಯಾವುದು ಹೇಳಿ?
1: ಒಂದೇ ಕುಲ
0: ಒಂದೇ ದೈವ. ಆ ಹಾಡನ್ನು ಕೇಳಿ ಬರೋಣ.

ನೋಡಿ ಈ ಹಾಡಿನ ಸಾಲುಗಳು, ಲಾಟಿ ಏಟು ಗುಂಡಿನ ಏಟು ಬಿದ್ದರೂ ನೀನು ಜಗ್ಗಲಿಲ್ಲ, ಒಂದೇ ಮಾತರಂ ಒಂದೇ ಮಾತರಂ ಅನ್ನೋ ಘೋಷ ಬದುಕಿರೋ ತನಕ ಬಿಡಲಿಲ್ಲ, ಅಂದು ನೀನು ಮಾಡಿದ ತ್ಯಾಗ ಇಂದಿನ ಪ್ರಜೆಗಳು ತಿಳಿದಿಲ್ಲ, ಒಂದಿಗೆ ಬಾಳುವ ಬುದ್ಧಿಯಂತೂ ಇನ್ನೂ ಇವರಿಗೆ ಹುಟ್ಟಿಲ್ಲ ಅಂತ ಬಾಲಕಿ ಗಾಂಧಿ ತಾತನಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಭಾರತ ದೇಶದ ವಾಸಿಗಳೆಲ್ಲ ಒಂದೇ ಕುಲವೆಂದು ಹೇಳಿದೆ, ಹೇಳಿದಂತೆ ಆಚರಿಸಿ ಸ್ವಾತಂತ್ರ್ಯ ತಂದು ನೀಡಿದೆ, ಹೇಳಿದಂತೆ ನಡೆದು ಸ್ವಾತಂತ್ರ್ಯ ತಂದು ನೀಡಿದೆ. ನೀನು ಮತ್ತು ಚಾಚಾ ನೆಹರು ಕಟ್ಟಿದ ಈ ರಾಮರಾಜ್ಯ ಗಾಳಿಗೆ ಎಗರೋ ಕಾಲ ಬಂತು, ಗೊತ್ತಿದೆ ಬುದ್ಧಿ ಹೇಳೋ ಬಾರೋ ತಾತ ಅಂತ ಕೇಳುವಂಥದ್ದು. ಕಣ್ಣಲ್ಲಿ ನೀರು ಬರುತ್ತೆ ನಿಜವಾಗಿ ಅಲ್ವಾ. ಅವರು ಶ್ರಮಪಟ್ಟು ಒಂದು ಸರಳತೆಯನ್ನು ಅವರು ಆಚರಿಸ್ಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರಲ್ಲಿ ಅವರೂ ಕೂಡ ಒಬ್ಬರಾಗಿ ಮಹಾತ್ಮರೆನಿಸ್ತರು. ಎಷ್ಟು ಸರಳತೆ, ಶೌಚವನ್ನು ಅಂದರೆ ಶೌಚಾಲಯವನ್ನು ತಾವೇ ಸ್ವಚ್ಛಗೊಳಿಸ್ಕೊಳ್ತಾ ಇರ್ತಕ್ಕಂಥದ್ದು.

0: ನಾವು ಕೂಡ ಒಂದು ಮಾದರಿನೇ ನಮಗೆ ಅಲ್ವಾ. ಇದನ್ನ ಒಂದು ರೀತಿಯಲ್ಲಿ ನಾವು ವೈಯಕ್ತಿಕವಾಗಿ ನಾವು ಪಾಲನೆ ಮಾಡಬೇಕು,
1: ಅಳವಡಿಸ್ಕೋಬೇಕು.
0: ಈಗ ಅವರು ಮಹಾತ್ಮರಾಗಿದ್ದು ಯಾವ ಕಾರಣಕ್ಕಾಗಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಅದರಲ್ಲಿ ಒಂದನ್ನಾದರೂ ನಾವು ಅರ್ಥ ಮಾಡ್ಕೊಳ್ಬೇಕು, ಪಾಲನೆ ಮಾಡಬೇಕು. ನಾವು ಪ್ರತಿ ಒಂದು ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಾವು ಒಂದಾದರೂ ವಾಕ್ಯಗಳನ್ನು ನಾವು ಹೇಳ್ತಾ ಇರ್ತೀವಿ. ಅವರು ಹೇಳ್ತಾರೆ, ನೀನೊಬ್ಬ ಜಗತ್ತಿನಲ್ಲಿ ನೀನೊಬ್ಬ ಬದಲಾದರೆ ಒಬ್ಬ ಮೂರ್ಖರ ಸಂಖ್ಯೆಯಲ್ಲಿ ಒಬ್ಬ ಕಡಿಮೆಯಾದಂತೆ ಅಂತ. ಹೌದಲ್ವಾ? ಅದನ್ನು ವಿಚಾರ ಲಹರಿಯಾಗಿ ನಾವು ತೆಗೆದುಕೊಂಡ್ರೆ ನಾವು ಏನಾದರೂ ತಪ್ಪು ಮಾಡ್ತಾ ಇದ್ದೀವಿ ಎಂದಾಗ ಆ ತಕ್ಷಣದಲ್ಲಿ ನಾವು ನಮ್ಮ ಮನಸ್ಸಿಗೆ ಒಂದು ಆಕಾರವನ್ನು ಕೊಟ್ಟು ಮತ್ತೆ ವಾಪಸ್ ಬರಬೇಕು, ಇದು ತಪ್ಪಾಗ್ತಾ ಇದೆ. ಆ ಮುಖಾಂತರ ನಾವು ಗಾಂಧೀಜಿಯವರನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು. ನೀವು ಆರಂಭದಲ್ಲೇ ಹೇಳಿದ್ರಿ ವೈಯಕ್ತಿಕ ಸ್ವಚ್ಛತೆ, ಸ್ವಚ್ಛತೆ ಅಂದ ಕೂಡಲೇ ನಮಗೆ ಏಕ್ ಕದಂ ಅಂತ ಬರುತ್ತಲ್ಲ ನೋಡಿ, ಒಂದು ಹೆಜ್ಜೆ ಸ್ವಚ್ಛತೆಯತ್ತ ಒಂದು ಹೆಜ್ಜೆ ಅಂತ.
1: ಹೌದು,
0: ಆ ಒಂದು ಸಂಗತಿ ನಿರಂತರವಾಗಿ ನಾವೆಲ್ಲರೂ ಕೂಡ ಒಂದು ಆಲೋಚನೆ ಮಾಡಿ ಪಾಲನೆ ಮಾಡಲೇಬೇಕು ಅಂತ.
1: ಇವತ್ತು ನಾವು ಸ್ವಚ್ಛ ಭಾರತ ಮಿಷನ್ ನ ದಿವಸವನ್ನು ಕೂಡ ಆಚರಿಸ್ತಾ ಇದ್ದೇವೆ,
0: ಅಭಿಯಾನ.
1: ಹೌದು,
0: ಹಲವು ಕಚೇರಿಗಳಲ್ಲಿ ಸ್ವಚ್ಛತಾ ಕಾರ್ಯಗಳು ನಡೀತಾ ಇದೆ ಸಿಬ್ಬಂದಿ ಕಡೆಯಿಂದ. ಒಂದು ವಾರದಿಂದ ನಾವು ಗಮನಿಸಿದ್ದೇವೆ, ಇಲ್ಲಿ ನಾವು ನೆಹರು ಮಂಟಪ ಆಗಬಹುದು, ಇತ್ತ
1: ಎಲ್ಲ ಕಡೆ ನಡೀತಾ ಇದೆ.
0: ಸಿಬ್ಬಂದಿಗಳು ಒಂದು ಆಸಕ್ತಿದಾಯಕವಾಗಿ ಪಾಲ್ಗೊಂಡು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದನ್ನು ನೋಡಿದ್ರೆ ನಾವು ಕೂಡ ಪಾಲ್ಗೊಳ್ಬೇಕು ಅಂತ
1: ಅನ್ಸುತ್ತೆ.
0: ಈಗ ಯಾರು ದೂರವಾಣಿ
1: ಕರೆ ಯಾರಿದ್ದಾರೆ ನೋಡೋಣ. ನಮಸ್ತೆ, ಯಾರಿದು, ಎಲ್ಲಿಂದ?
2: ನಾನು ಪುತ್ತೂರಿನಿಂದ ಸರಸ್ವತಿ ಸಿಂಗಪ್ಪ ಮಾತಾಡ್ತೀನಿ.
0: ಸರಸ್ವತಿ ಅವರೇ ನಮಸ್ಕಾರ, ನಿಮ್ಮ ನೆಚ್ಚಿನ ಹಾಡು.
2: ನಮಸ್ತೆ ಮೇಡಮ್. ಮಂಡ್ಯ ಮಗ ಚಿತ್ರದಿಂದ ಮೇಡಮ್. ನನಗೆ ಅದರಲ್ಲಿ ಇದೇ ನಮ್ಮ
0: ಸಂಸ್ಕೃತಿ
2: ಎಲ್ಲರಿಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯ, ಎಲ್ಲ ಸಿಬ್ಬಂದಿಯವರಿಗೆ, ಎಲ್ಲ ಸಮಸ್ತ ರೇಡಿಯೋ ಕೇಳುವವರಿಗೆ.
0: ತುಂಬಾ ಧನ್ಯವಾದ. ಯಾವೆಲ್ಲ ಕಾರ್ಯಕ್ರಮಗಳನ್ನ ಆಲಿಸಿದ್ದೀರಿ?
2: ನಾವು ಬೆಳಿಗ್ಗೆ ಕೇಳ್ತೇವೆ, ಮಾತ್ರ ಹಳೆ ಸಂಜೆ ಹಳೆ ಚಿತ್ರಗೀತೆ ಆಗುವಾಗ ನಾವು ಅಲ್ಲಿಂದ ಸ್ವಲ್ಪ ಚಿತ್ರಗೀತೆ ಆಗಿ ಮತ್ತೆ 5 ಗಂಟೆ ಕಾರ್ಯಕ್ರಮ ಆಗುವಾಗ ನಾವು ಹೊರಡ್ತೇವೆ ಅಲ್ಲಿಂದ. ಹೊರಡಿ ಬಂದು ಮನೆಯಲ್ಲಿ ಕೇಳುದು ಮೇಡಮ್. ಇದು ನಿನ್ನೆ ಒಂದು ಕಾರ್ಯಕ್ರಮ ಇತ್ತು, ಇದು
0: ಯಾವ್ದು?
2: ಕೊಡಗಿನ ಇದು ಇದ್ರಲ್ಲಿ
1: ಕೊಡವ ಸೀರಿಯಲ್ಲಿ
2: ಗಾಂಧೀಜಿಯವರ ಮಾಹಿತಿಗೆ ಕೊಟ್ಟಿದ್ರಲ್ಲ, ತುಂಬಾ ಖುಷಿ ಆಯ್ತು ಮೇಡಮ್ ನಂಗೆ ಕೇಳಿ.
0: ಖುಷಿ ಆಯ್ತು. ಏನ್ ಕಲ್ತ್ರು
2: ಮೇಡಮ್,
0: ಏನ್ ಕಲ್ತ್ರು ಅಂತ?
2: ಅದ್ರಲ್ಲಿ ನಾವು ಏನ ಒಬ್ರಲ್ಲಿ ನಮ್ ನೋವು ಮಾಡುವಂತ ಮಾತ್ರ ಆಡ್ಲಿಕ್ಕೆ ಬಾರದು ಮೇಡಮ್. ಒಳ್ಳೆ ಅವರ ಹಾಗೆ ಸತ್ಯ ಧರ್ಮದಲ್ಲಿ ನಡಿಬೇಕು ಮೇಡಮ್, ಅದು ನಮಗೆ ತುಂಬಾ ಖುಷಿ.
0: ಅದು ನಮ್ಮನ್ನ ಏನು ನಮಗೆ ಸರಸ್ವತಿ ಅವರೇ, ಈಗ ನಾವು ಅದನ್ನ ಪಾಲನೆ ಮಾಡೋದ್ರಿಂದ ನಾವು ಏನು ಲಾಭ ಪಡ್ಕೊಳ್ತೀವಿ, ಏನು ಉಪಯೋಗವನ್ನ?
2: ನಾವು ಎಷ್ಟು ಕಷ್ಟ ಬಂದ್ರೆ ಹಾಗೆ ಪಾಲನೆ ಮಾಡಿದ್ರೆ ಒಂದಲ್ಲ ಒಂದು ದಿವಸ ನಮ್ಗೆ ಅದರ ಫಲ ಸಿಗ್ತದೆ ಮೇಡಮ್.
0: ನಮ್ಮ ಶ್ರೋತೃಗಳೆಲ್ಲ ಕೂಡ ನಿಮ್ಮ ಮಾತನ್ನ ಕೇಳ್ತಾ ಇದ್ದಾರೆ.
2: ಒಬ್ರು ನಮಗೆ ವೈಷಮ್ಯ ಮಾಡಿದ್ರು, ನಾವು ಅದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಮೇಡಮ್.
0: ನಿಮಗೆ
2: ಶಾಂತಿ ಸಮಾಧಾನದಲ್ಲಿ ಇದ್ರೆ ನಾವು ಗಾಂಧೀಜಿ ಅವರ ಹಾಗೆ ಆಗ್ತೀವಿ
0: ಮೇಡಮ್. ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ.
2: ಗಾಂಧಿ ಜಯಂತಿಯ 150ನೇ ಬಹುಮಾನ ಸಿಕ್ಕಿದೆಯಲ್ಲ ಮೇಡಮ್.
0: ಹಾ ಹೌದು,
2: ಗಾಂಧಿ ಪಾರ್ಕ್ನಲ್ಲಿ ಕೊಟ್ಟಿದ್ದಾರೆ.
0: ಯಾರಿಗೆ?
2: ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದಾರೆ ಮೇಡಮ್.
0: ಹೌದಾ?
2: ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದಾರೆ.
0: ಹೌದಾ, ತುಂಬಾ ಸಂತೋಷ ಆಯ್ತು. ವಿಶೇಷ ಸುದ್ದಿಯನ್ನ ಹಂಚ್ಕೊಂಡಿದ್ರಿ. ಈಗ ನುಡಿಗಟ್ಟು
1: ಸರಸ್ವತಿ ಅವರೇ, ನಿಮ್ಗೆ ಇವತ್ತಿನ ನುಡಿಗಟ್ಟು ರೈಲು ಬಿಡು ಅಂತ.
2: ರೈಲು ಬಿಡು ಅಂತಂದ್ರೆ ಮೇಡಮ್, ನಾವು ಮಾತಾಡುವಾಗ ಒಬ್ಬರಿಗೆ ಅರ್ಥ ಆಗುವಾಗೆ ಮಾಡ್ಬೇಕು, ಇಲ್ಲದಿದ್ರೆ ರೈಲು ಬಿಟ್ಟಾಗೆ ಆಗ್ತದೆ ಮೇಡಮ್.
1: ಇಲ್ಲ, ನಾನು ಅರ್ಥ ಹೇಳ್ಕೊಡ್ತೇನೆ ನಿಮ್ಗೆ. ರೈಲು ಬಿಡು ಅಂದ್ರೆ ಸುಳ್ಳು ಹೇಳು ಅಂತ.
2: ಒಂದು ಮಾತಿನಲ್ಲಿ ಸುಳ್ಳು ಹೇಳಿದ್ರೆ ರೈಲು ಬಿಟ್ಟಾಗೆ ಅಲ್ಲ ಮೇಡಮ್.
1: ಹಾ, ಅದನ್ನ ರೈಲು ಬಿಡು ಅಂತ ನುಡಿಗಟ್ಟನ್ನ ಉಪಯೋಗಿಸ್ಕೊಂಡು ಒಂದು ವಾಕ್ಯ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಸಮಾಧಾನವಾಗಿ ನಿಧಾನವಾಗಿ ಯೋಚನೆ ಮಾಡಿ ಪ್ರಯತ್ನ ಪಡಿ.
2: ನಾವು ಯಾರಲ್ಲಿ ಮಾತಾಡುವಾಗ ಒಳ್ಳೆ ರೀತಿಯಲ್ಲಿ ಮಾತಾಡಿ ರೈಲು ಬಿಡದಾಗೆ ಮಾತಾಡಿದ್ರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು, ನಮ್ಮ ದೇಹಕ್ಕೂ ಒಂದು ಜ್ಞಾನ ಶಕ್ತಿಗೆ ಒಳ್ಳೇದು.
1: ಆರೋಗ್ಯಕ್ಕೆ ಹೇಗೆ ಒಳ್ಳೇದಾಗುತ್ತೆ?

0: ಆರೋಗ್ಯಕ್ಕೆ ಅಂದ್ರೆ ನಾವು ನಿಧಾನವಾಗಿ ಮಾತಾಡಿದ್ರೆ ನಮಗೆ ಇದು ಬಿಪಿ ಶುಗರ್ ಎಲ್ಲ ಬರ್ಲಿಕ್ಕಿಲ್ಲ.
1: ಆನಂದವಾಗಿ ಮಾತಾಡ್ಬೇಕು ಅಂತ ಹೇಳ್ತಾ ಇರೋದವರು ಅಲ್ವಾ?
2: ರೈಲು ಬಿಡಬಾರ್ದು ಅಂತ ಹೇಳ್ತಿದ್ದೀರಾ, ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಿದ್ದೀರಾ ಅಲ್ವಾ? ಅದೇ ಅದೇ ಹೌದು, ಅರ್ಥ ಆಯ್ತಲ್ವಾ? ಸಂತೋಷ ನಿಮ್ಮ ವಾಕ್ಯಕ್ಕೆ.
1: ಸರಸ್ವತಿ ಅವರೇ ಹೀಗೆ ಕರೆ ಮಾಡ್ತಾ ಇರಿ, ಚಿತ್ರಕಾವ್ಯರಿಗೂ ಕೂಡ ಕರೆ ಮಾಡ್ತಾ ಇರಿ.
0: ಕಾರ್ಯಕ್ರಮದಿಂದ ನಾನು ಇಲ್ಲಿಗೆ ಭಾಗವಹಿಸಿ ನನ್ನ ಮೆದುಳು ಶಕ್ತಿ ಚೆನ್ನಾಗಿ ಬಂತು.
1: ಹೌದಾ? ಎಂತ ಶಕ್ತಿ
0: ಮೆದುಳು ಕಾರ್ಯಕ್ರಮ ಕೊಟ್ಟದ್ರಿಂದ ನನಗೆ ಹಾಡು ಹೇಳಲಿಕ್ಕೆ, ನನಗೆ ನಾವು ಭಜನೆ ಮಾತ್ರ ಹೇಳಿಕೊಂಡಿದ್ದದ್ದು.
2: ಏನ್ ಹೇಳಲಿಕ್ಕೆ ಕಳೆದ ಸರಿ ಮೇಡಮ್ ನಿಮ್ಗೆ ಸರಿ ಮಾಡಿದ್ರು ಆ ಪದನ
0: ಮಾಡ್ಬೇಕು ಅವರ ಕಾರ್ಯಕ್ರಮಕ್ಕೆ ಅಂತ ನನ್ನೊಂದು ಅಭಿಪ್ರಾಯ
1: ಮೇಡಮ್. ಏನ್ ಹೇಳಿ?
0: ಶಕುಂತಲ ಮೇಡಮ್ ಕಾರ್ಯಕ್ರಮ ಮಾಡಿದಾರಲ್ಲ ಒಂದು, ನಾವು ಭಕ್ತಿ ಗೀತೆ ಆಡ್ಲಿಕ್ಕೆ.
1: ಹಾ ಹಾ ಹಾ, ಗೀತ ಮಾಧುರ್ಯ
0: ನಾವು ಭಾಗವಹಿಸುತ್ತೇವೆ. ನಾನು ಭಜನೆ
2: ದೋಷ ನಿಮ್ಮ ವಾಕ್ಯಕ್ಕೆ.
1: ಸರಸ್ವತಿ ಅವರೇ ಹೀಗೆ ಕರೆ ಮಾಡ್ತಾ ಇರಿ, ಚಿತ್ರಕಾವ್ಯರಿಗೂ ಕೂಡ ಕರೆ ಮಾಡ್ತಾ ಇರಿ.
0: ಕಾರ್ಯಕ್ರಮದಿಂದ ನಾನು ಇಲ್ಲಿಗೆ ಭಾಗವಹಿಸಿ ನನ್ನ ಮೆದುಳು ಶಕ್ತಿ ಚೆನ್ನಾಗಿ ಬಂತು.
1: ಹೌದಾ? ಎಂತ ಶಕ್ತಿ
2: ಮೆದುಳು
0: ಕಾರ್ಯಕ್ರಮ ಕೊಟ್ಟದ್ರಿಂದ ನನಗೆ ಹಾಡು ಹೇಳಲಿಕ್ಕೆ, ನನಗೆ ನಾವು ಭಜನೆ ಮಾತ್ರ ಹೇಳಿಕೊಂಡಿದ್ದದ್ದು.
2: ಏನ್ ಹೇಳಲಿಕ್ಕೆ ಕಳೆದ ಸರಿ ಮೇಡಮ್ ನಿಮ್ಗೆ ಸರಿ ಮಾಡಿದ್ರು ಆ ಪದನ
0: ಮಾಡ್ಬೇಕು ಅವರ ಕಾರ್ಯಕ್ರಮಕ್ಕೆ ಅಂತ ನನ್ನೊಂದು ಅಭಿಪ್ರಾಯ
1: ಮೇಡಮ್. ಏನ್ ಹೇಳಿ?
0: ಶಕುಂತಲ ಮೇಡಮ್ ಕಾರ್ಯಕ್ರಮ ಮಾಡಿದಾರಲ್ಲ ಒಂದು, ನಾವು ಭಕ್ತಿ ಗೀತೆ ಆಡ್ಲಿಕ್ಕೆ.
1: ಹಾ ಹಾ ಹಾ, ಗೀತ ಮಾಧುರ್ಯ
0: ನಾವು ಭಾಗವಹಿಸುತ್ತೇವೆ. ನಾನು ಭಜನೆ ದೇವಸ್ಥಾನದಲ್ಲಿ ಎಲ್ಲ ನಾವು ಭಜನೆಗೆ ಹೋದ್ರೆ ಭಜನೆ ಆಗ್ತೇವೆ ಮೇಡಮ್.
1: ಹೌದಾ?
0: ನಾವು ಶಕುಂತಲ ಮೇಡಮ್ ನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ನಾನು ಹಾಡುವುದು ಮೇಡಮ್.
1: ಆ ಕಾರ್ಯಕ್ರಮದ ಮುಖಾಂತರ ನೀವು ಬೇರೆ ಹಾಡುಗಳನ್ನು ಹಾಡೋದಿಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀರಿ?
0: ಹೌದು ಮೇಡಮ್. ಮೇಡಮ್ ಗೆ ತುಂಬಾ ಧನ್ಯವಾದ ಹೇಳ್ತೇನೆ ನಾನು, ಶಕುಂತಲ ಮೇಡಮ್.
1: ತುಂಬಾ ಖುಷಿ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ, ಧನ್ಯವಾದಗಳು. ಮಡಿಕೇರಿ ಆಕಾಶವಾಣಿ ಶ್ರೋತೃಗಳಿಗಾಗಿ ಇನ್ನೂ ವಿನೂತನ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೆ, ನಿರೀಕ್ಷಿಸಿ ಅಂತ ಕೇಳೋಣ.
0: ನಾನು ಸಂಗೀತಕ್ಕೆ ಎಲ್ಲ ಹೋಗ್ಲಿಕ್ಕೆ ನಮ್ಗೆ ಪುರ್ಸೋತಿಲ್ಲ ಮೇಡಮ್. ಮತ್ತೆ ತೋಟದ ಕೆಲಸ ಎಲ್ಲ ಉಂಟಾ ಮೇಡಮ್?
1: ಮತ್ತೆ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿರಲ್ಲ, ಅಭ್ಯಾಸ ಮಾಡ್ತಾ ಇದ್ದೀರಾ? ತುಂಬಾ ಸಂತೋಷ ಆಯ್ತು. ನಿಮ್ಮ ಹಾಡು ಪ್ರಸಾರ ಆಗುತ್ತೆ, ನಿಮ್ಮ ನೆಚ್ಚಿನ ಹಾಡು.
2: ಶುಭ ಧನ್ಯವಾದ ಅವರೇ, ಧನ್ಯವಾದಗಳು.
1: ಅವರು ಕೇಳಿರುವಂತ ಹಾಡು ಯಾವ್ದು ಹೇಳಿ?
2: ಮಣ್ಣಿನ ಮಗ ಅಲ್ವಾ ಇದೇನು ಸಭ್ಯತೆ?
1: ಇದೇನ್ ಗೊತ್ತಾದ್ರು ನಾವು ಆರಂಭದಲ್ಲಿ ಒಂದ್ ಎರಡು ಸಾಲ ಹಾಡೋಣ. ಇದೇನು

0: ಸೋನಿಯವರೇ,
1: ಹೇಳಿ ಮೇಡಮ್.
0: ಈ ಸಂದರ್ಭದಲ್ಲಿ ಒಂದು ಸಭ್ಯತೆ, ಒಂದು ಸಂಸ್ಕೃತಿ, ಈ ಆಚಾರ ವಿಚಾರಗಳನ್ನು ನಾವು ಪಾಲನೆ ಮಾಡುವಾಗ ಹಿರಿಯರನ್ನು ಹೆಚ್ಚು ನಾವು ಆಶ್ರಯಿಸ್ತೀವಿ. ಒಂದು ನೈಜ ಘಟನೆ. ಒಂದು ಅಂಗಡಿಯಲ್ಲಿ ಒಬ್ಬರು ತಾಯಿ ಸ್ಕೂಟ್ರಲ್ಲಿ ನಿಂತ್ಕೊಂಡು, ಅಂದರೆ ಸ್ಕೂಟ್ರಲ್ಲಿ ಇದ್ದುಕೊಂಡು ನಿಲ್ಲಿಸ್ಕೊಂಡು ಸ್ಕೂಟರಲ್ಲಿ ಮಗಳನ್ನು ಕಳಿಸಿ ಅಲ್ಲಿ ಏನೋ ಬಿಸ್ಕೆಟ್ ಏನೋ ತಗೊಂಬ ಅಂತ. ಅವಳು ಸ್ವಲ್ಪ ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು, ಸ್ವಲ್ಪ ಉದ್ದ ಬೆಳ್ಕೊಂಡಿದ್ದಾಳೆ. ಅವಳು ಹೋಗಿ ಅಂಗಡಿಯವ್ರಿಗೆ, ಅಂಕಲ್ ನನಗೆ ಒಂದು ಬಿಸ್ಕೆಟ್ ಕೊಡಿ ಅಂತ. ಅವ್ರು ಏನು ಅಂದಿರಬಹುದು, ಅವ್ರು ಏನಂತ ಹೇಳಿರಬಹುದು,
1: ಏನು ಹೇಳಿದ್ರು?
0: ಆಂಟಿ ಆ ಬಿಸ್ಕೆಟ್ ಇಲ್ಲ ಅಂತ ಹೇಳಿದೆ
1: ಆ ಹುಡುಗಿಗೆ,
0: ಆ ಮಗುಗೆ. ಆಮೇಲೆ ನನಗೆ ನಗು ತಡಿಲಿಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಹಿರಿಯರಾದಂಥವರು ಏನು ಹೇಳ್ಕೊಡ್ಬೇಕಿತ್ತಪ್ಪ, ಇಲ್ಲಿ ಒಂದು ಸಭ್ಯತೆ, ಒಂದು ಸಂಸ್ಕೃತಿ ಅನ್ನೋದು. ಅವರು ಹೇಳ್ತಾ ಇದ್ದಾರೆ ಅಣ್ಣ ಅಂತ ಕರೀಬೇಕು, ಇಲ್ಲ ಸರ್ ಅಂತ ಕರೀಬೇಕು.
1: ಸರ್ ಅಂದ್ಬಿಟ್ರೆ ಬೆಟರ್ ಅನ್ಸುತ್ತೆ.
0: ಹಾಗಿಲ್ಲ ಹಾಗಿಲ್ಲ ಮಾತಾಡಕ್ಕೂಡ್ದು, ಆಂಟಿ ಅಂಕಲ್ ಅನ್ನೋದು ಯಾವ ಸಂಸ್ಕೃತಿ ಅಂತ ಅವರು ಪಾಠ ಮಾಡಿದ್ರು ಅವ್ರಿಗೆ. ಆಗ ನನಗೆ ಇನ್ನೂ ಕೂಡ ನನಗೆ ಆ ಘಟನೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ಮಗು ಕೇಳಿದ್ದಕ್ಕಿನೋ ಆ ಧ್ವನಿಗೆ ಅವ್ರು ಹೇಳಿದ್ದು ಸರಿ ಇಲ್ಲ. ಇವರು ಅಂದರೆ ಈ ಮಗುವಿಗೆ ಗೊತ್ತಿಲ್ಲ, ಬಿಸ್ಕೆಟ್ ಮಾತ್ರ ಬೇಕು, ಆ ವ್ಯಕ್ತಿಯನ್ನು ನೋಡೇ ಇಲ್ಲ. ಆಗ ಆ ಮಗು ಏನು ಹೇಳಿದ್ದು ಗೊತ್ತಾ, ಇನ್ಯಾವತ್ತೂ ನಾನು ಯಾರನ್ನು ಅಂಕಲ್ ಅಂತ ಕರೆಯಲ್ಲ, ಬಿಸ್ಕೆಟ್ ಅಂತೂ ತಗೊಳಕ್ಕೆ ಹೋಗಲ್ಲ. ಅಯ್ಯೋ ಎಷ್ಟು ಬೇಜಾರು ಮಾಡ್ಕೊಳ್ತು ಆ ಹುಡುಗಿ ಅಂತ ಅಂದ್ರೆ, ಅಯ್ಯೋ ನನ್ನನ್ನ ಆಂಟಿ ಅಂತ ಅನ್ನೋದಾ ಅಂತ. ಆಮೇಲೆ ನಾವು ಕೇಳಿದ್ವಿ, ನಿಮ್ಗೆ ಎಷ್ಟು ಬೇಜಾರಾಗಿದೆಯೋ ಹಾಗೆ ಅವ್ರಿಗೂ ಅಂಕಲ್ ಅಂದಾಗ ಅವ್ರಿಗೂ ಬೇಜಾರಾಗಿರುತ್ತಲ್ವಾ,
1: ಅವ್ರಿಗೂ ವಯಸ್ಸು ಜಾಸ್ತಿ ಆಗಿರಲ್ಲ ಅನ್ಸುತ್ತೆ ನೋಡಕ್ ಹಂಗಾಗಿರ್ತಾರೆ.
0: ಹೌದಲ್ಲ, ನಾವು ಯಾರನ್ನಾದ್ರೂ ಮಾತನಾಡಿಸ್ಬೇಕಾದ್ರೆ ಅವ್ರಿಗೊಂದು ಹೆಸರು ಇರುತ್ತೆ, ಅವ್ರ ಅಮ್ಮ ಇಟ್ಟಿರ್ತಾರೆ. ಮತ್ತೆ ನಾವು ಯಾರನ್ನು ಆಂಟಿ ಅಂಕಲ್ ಅಂತ ಅಂದ್ರೆ, ಅಯ್ಯೋ ನಮ್ಮ ಅಪ್ಪನ ತಮ್ಮನನ್ನ ಅಂಕಲ್ ಚಿಕ್ಕಪ್ಪ ಅಂತ ಹೇಳಿದ್ರೆ ನಡೆಯುತ್ತೆ. ನಾನು ಹೋಗಿ ಹೋಗಿ ಅಂಗಡಿಯವ್ರಿಗೆ ಅಂಕಲ್ ಬಿಸ್ಕೆಟ್ ಕೊಡಿ ಅಂದ್ರೆ ಅವರು ನನ್ನನ್ನು ಆಂಟಿ ಅಂತ ಅಂದ್ಬಿಟ್ಟು ತಿದ್ದುಬಿಟ್ರಲ್ಲ, ಇನ್ಯಾವತ್ತೂ ನಾನು ಆ ಥರ ಅನ್ನಲ್ಲ ಅಂತ. ಹಿರಿಯರು ಮಾದರಿ ಆಗಬೇಕು ಅಂತ ಅಂದರೆ ಸ್ವಲ್ಪ ಮಟ್ಟಿಗಾದ್ರೂ ಕಲಿಸ್ಬೇಕು ಅನ್ನೋದು ಇದರಿಂದ
1: ಅಂಕಲ್ ಆಂಟಿ ಅಂತ
0: ಕರೆಯಲು ಯಾವುದೇ ಒಂದು ಬೇಸರ ಮನಸ್ತಾಪ ಅನ್ನೋದಿಲ್ಲ. ಇದು ಒಂದು ಮಾಹಿತಿ, ನೈಜ ಘಟನೆಯ ಮುಖಾಂತರ ಒಂದು ನೋಡಿ, ಅಂಗಡಿಯವರು ಹೇಳೋ ಅಗತ್ಯ ಇರಲಿಲ್ಲ, ಬಿಸ್ಕೆಟ್ ಕೊಟ್ಟು ಕಳಿಸ್ಬೋದಾಗಿತ್ತು. ಆದಾಗ್ಯೂ ಅವ್ರು ಬಿಸ್ಕೆಟ್ ಕೊಡಲೇ ಇಲ್ಲ, ಅಂಕಲ್ ಅಂತ ಅಂದಾಗ ಆ ಬಿಸ್ಕೆಟ್ ಕೊಡಲೇ ಇಲ್ಲ, ಆಂಟಿ ಬಿಸ್ಕೆಟ್ ಇಲ್ಲ ಅಂತ. ಅಂಕಲ್ ಅಲ್ಲಿ ಇದೆಯಲ್ಲ

0: ಅಂತಂದ್ರೆ ಅದಲ್ಲ ನೀವು ಕೇಳ್ತಾ ಇರೋದಲ್ಲ ಅಂತ ವಾಪಸ್ ಕಳಿಸಿದಾರೆ ಅವರು. ಆಮೇಲೆ ಮತ್ತೆ ಕೇಳಿದಾಗ, ನಾನು ವಿಚಾರಣೆ ಮಾಡಿದಾಗ ಅಂದರೆ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಏನು ಕಲಿಸ್ತಾರೆ ಮೇಡಮ್ ತಂದೆ ತಾಯಿಗಳು, ಈ ರೀತಿ ಬಂದು ಅಂಕಲ್ ದೊಡ್ಡ ದೊಡ್ಡ ಮಕ್ಕಳಿರ್ತಾರೆ, ಅವರು ನನ್ನನ್ನು ಅವ್ರಿಗೆ ಏನು ಬೇಕು, ಅದು ನನಗೆ ಬಿಸ್ಕೆಟ್ ಬೇಕು ಅಂತ ಅಂದರೂ ನಡೆಯುತ್ತೆ. ಅದು ಬಿಟ್ಟು ಅಂಕಲ್ ನನಗೆ ಅದು ಕೊಡಿ, ಅಂಕಲ್ ನನಗೆ ಎಷ್ಟು ಜನಕ್ಕೆ ಅಂತ ಹೇಳೋದು, ಅದು ಮನೆಯಲ್ಲೇ ಅವರು ತಿದ್ದಿ ಕಳಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಆ ಮುಖಾಂತರನಾದರೂ ಆ ಮಗು ಕಲೀಲಿ ಅಂತ ಅಂದ್ಕೊಂಡು
1: ಅಂಕಲ್ ಆಂಟಿ ಅಂತ ಕರೆಯೋದ್ರ ಬದಲು ಸರ್ ಮೇಡಮ್ ಅಂದ್ಬಿಟ್ರೆ ಒಳ್ಳೆ.
0: ಅವ್ರು ಹೇಳ್ತಾ ಇದ್ದಾರೆ ನನಗೆ ಅಣ್ಣ ಅಂತ ಕರೆದ್ರು ಓಕೆ ಅಂತ ಹೇಳ್ತಾರೆ, ಅಣ್ಣ ಅಂತ ಕರಿಬಹುದಂತೆ, ಆದ್ರೆ ಅಂಕಲ್ ಆಂಟಿ ಅನ್ನೋದು ಅದು ಸರಿಯಲ್ಲ ಅಂತ ಅವರ ಅಭಿಪ್ರಾಯ. ಇಷ್ಟ ಆಗಲ್ಲ ಇನ್ನು ಆ ಮಗುಗೆ ಆಂಟಿ ಅಂತ ಅನ್ನಿಸ್ಕೊಂಡಾಗ ಆ ಮಗು ಎಷ್ಟು ನೊಂದ್ಕೊಂಡ್ರು.
1: ಹೌದು ಹೌದು,
0: ಅದಕ್ಕೆ ತುಂಬಾ ಕಲಿಯೋದು ಬಹಳಷ್ಟು ಇರುತ್ತೆ. ಸ್ವಲ್ಪ ಮಟ್ಟಿಗೆ ಆಸಕ್ತಿಯನ್ನ ಸ್ವಲ್ಪ ಮಟ್ಟಿಗೆ ಗಮನವನ್ನ ಕೊಟ್ರೆ ಖಂಡಿತ ತಿದ್ದಬಹುದು ಅಂತ ಹೇಳ್ತಾ ಸರಸ್ವತಿಯವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ.
1: ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮಣ್ಣಿನ ಮಗ ಚಿತ್ರದ ಗೀತೆ, ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

ಇನ್ನು ನನ್ನೆದೆ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ನಾವು ಹೇಳೋಣ ಈ ಮುಖಾಂತರ. ಹಾಗೆಯೇ ನಮ್ಮ ಸಾಕಷ್ಟು ಶ್ರೋತೃಗಳು ಶುಭಾಶಯವನ್ನು ಇತರ ಶ್ರೋತೃಗಳಿಗೆ ಹೇಳಿದರು, ಮುಕ್ತವಾಗಿ ಹೇಳಿದರು, ಖುಷಿಯಿಂದ ನಮ್ಮ ಶ್ರೋತೃಗಳು ಸ್ವೀಕರಿಸಿದ್ದಾರೆ. ಮತ್ತೆ ಮರಳಿ ಯತ್ನವ ಮಾಡುವಂಥ ಕರೆ ಮಾಡ್ತಾ ಇರಲಿ. ಮುಂದಿನ ದಿನಗಳಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಶೀರ್ಷಿಕೆಗಳನ್ನು ತಿಳಿಸಿದ್ದೀವಿ, ತಪ್ಪದೆ ಕೇಳಲಿ ಜೊತೆಗೆ

0: ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತೆ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ,
1: ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಸಿ ಮುರುಗೇಸನ್ ಹಾಗೂ ರಂಜಿತ್ ಕುಮಾರ್.
0: ಇನ್ನು ಕಾರ್ಯಕ್ರಮದಲ್ಲಿ ನೀವು ಕೂಡ ಅಂದ್ರೆ ಸೋನಿಯವರು ಕೂಡ ಭಾಗವಹಿಸಿದ್ರಿ. ಉತ್ತಮ ನುಡಿಗಟ್ಟುಗಳನ್ನ ಹೇಳಿದ್ರೆ ಒಂದೊಂದು ನುಡಿಗಟ್ಟು ಒಂದೊಂದು ಪದಗುಚ್ಛ ಅಂತ ಹೇಳ್ತೀವಲ್ಲ, ಒಂದು ಅಂಶವನ್ನ ಸಂದೇಶವಾಗಿ ಕೊಡುತ್ತು ಅಂತ ಹೇಳ್ಬೋದು. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
2: ಇದುವರೆಗೆ
3: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
3: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ಅಹಿಂಸೆ ಸತ್ಯಾಗ್ರಹದಂಥ ಅಸ್ತ್ರಗಳ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧೀಜಿ ಅವರ ಬದುಕು ಮತ್ತು ಸಂದೇಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂಬ ಉದ್ದೇಶದಿಂದ ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಇಂದು ಧಾರವಾಡ ಆಕಾಶವಾಣಿ ಕೇಂದ್ರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧೀಜಿಯವರ ಭಾವಚಿತ್ರಕ್ಕೆ ಉಪ ಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಹಾಗೂ ವಿವಿಧ ವಿಭಾಗಗಳ ಅಧಿಕಾರಿಗಳು ಪುಷ್ಪ ಸಮರ್ಪಿಸುವ ಮೂಲಕ ಗೌರವ ಸಲ್ಲಿಸಿದರು. ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಂಗವಾಗಿ ಆಕಾಶವಾಣಿ ಆವರಣದಲ್ಲಿ ಆಯೋಜಿತ ಸ್ವಚ್ಛತಾ ಕಾರ್ಯದಲ್ಲಿ ಸಿಬ್ಬಂದಿ ಪಾಲ್ಗೊಂಡಿದ್ದರು. ಹಾವೇರಿ ಜಿಲ್ಲೆಯ ಹೊಸರಿತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯಲ್ಲಿ ಪಠ್ಯಕ್ರಮದ ಜೊತೆಗೆ ಸ್ವಾವಲಂಬನೆ ಶಿಕ್ಷಣ ನೀಡುವ ಮೂಲಕ ಗಾಂಧಿ ತತ್ವವನ್ನು ವಿದ್ಯಾರ್ಥಿಗಳಲ್ಲಿ ರೂಢಿಸಲಾಗುತ್ತಿದೆ. ಈ ಕುರಿತು ಹೊಸರಿತಿ ಗ್ರಾಮದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗಲಿಂಗಪ್ಪ ಹಸರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಗುರುಕುಲದ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಪಠ್ಯಕ್ರಮದೊಂದಿಗೆ ಮಹಾತ್ಮ ಗಾಂಧೀಜಿಯವರ ಕನಸಿನ ಕೂಸಾದ ಸ್ವಾವಲಂಬನೆ ಶಿಕ್ಷಣವನ್ನ ನೀಡುವುದು. ನೂಲು ನೇಯ್ಗೆ, ಕೃಷಿ, ಹೈನುಗಾರಿಕೆ ಶಿಕ್ಷಣವನ್ನ ನೀಡ್ತೇವೆ. ಮಕ್ಕಳು ತಮ್ಮ ಬಟ್ಟೆಗಳನ್ನ ತಾವೇ ತೊಳ್ಕೊಂತಾರ, ಸ್ನಾನಗೃಹಗಳನ್ನ ಶೌಚಾಲಯಗಳನ್ನ ತಾವೇ ಸ್ವಚ್ಛ ಮಾಡ್ಕೊಂತಾರ, ತಾವೇ ನೇಯ್ದ ಖಾದಿ ಬಟ್ಟೆಗಳನ್ನ ಧರಿಸ್ತಾರ, ತಾವೇ ಕೃಷಿ ಮಾಡಿದಂತಹ ಹಣ್ಣು ಹಂಪಲಗಳನ್ನ ಧಾನ್ಯಗಳನ್ನ ಸೇವಿಸಿ ಸಹಜೀವನವನ್ನ ನಡೆಸ್ತಾರ. 32 ಎಕರೆ ಭೂಮಿ ಐತಿ. ತೆಂಗು, ಹಣ್ಣು, ಕಾಯಿಪಲ್ಯಗಳನ್ನು ಬೆಳೆದು ಮಕ್ಕಳಿಗೆ ನೀಡಲಾಗ್ತದೆ. ಸುಸಜ್ಜಿತ ಶಾಲಾ ಕಟ್ಟಡ, ಭೋಜನಾಲಯ, ಮಕ್ಕಳಿಗೆ ಬಿಸಿನೀರಿನ ಸ್ನಾನದ ವ್ಯವಸ್ಥೆ, ಕಂಪ್ಯೂಟರ್ ಲ್ಯಾಬ್, ಮೆಡಿಕಲ್ ರೂಮ್, ಪ್ರಯೋಗಾಲಯ ಮೈದಾನ ಐತಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಐತಿ. ಪ್ರತಿ ವರ್ಷ ನಮ್ಮ SSLC ಫಲಿತಾಂಶ 100ಕ್ಕೆ 100ರಷ್ಟು. ಇನ್ಸ್ಪೈರ್ಡ್ ಅವಾರ್ಡ್, ಮಕ್ಕಳ ವಿಜ್ಞಾನ ಸಮಾವೇಶದೊಳಗೆ ರಾಷ್ಟ್ರ ಮಟ್ಟದಲ್ಲಿ ಸಹ ಯೋಜನೆಗಳನ್ನು ಮಂಡಿಸಿ ಶಭಾಸಗಿರಿಯನ್ನು ಪಡೆದುಕೊಂಡಿದ್ದಾರೆ. ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಟಿಟಿಸ್, ಚೆಸ್ ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದವರೆಗೂ ಸ್ಪರ್ಧಿಸ್ತಾರೆ. ಕರ್ನಾಟಕ ಸರ್ಕಾರವು ಕಳೆದ ವರ್ಷ ಗಾಂಧಿ ಸೇವಾ ಗೌರವ ಪ್ರಶಸ್ತಿಯನ್ನು ನೀಡಿರ್ತಾರ ಎಂಬುದು ಒಂದು ಹೆಮ್ಮೆಯ ಸಂಗತಿಯಾಗಿದೆ.
0: ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 36ರಲ್ಲಿ ಆಯೋಜಿತ 7 ದಿನಗಳ ಸ್ವಚ್ಛತಾ ಸಪ್ತಾಹ ಅಭಿಯಾನವು ಯಶಸ್ವಿಯಾಗಿ ಸಂಪೂರ್ಣಗೊಂಡಿದೆ. ಸ್ವಚ್ಛತಾ ಸಪ್ತಾಹದ ಕುರಿತು ಪಾಲಿಕೆ ಸದಸ್ಯ ರಾಜಣ್ಣ ಕೊರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ.
2: September 20ರಿಂದ 26ರವರೆಗೂ ಸಪ್ತಾಹ ಸ್ವಚ್ಛತಾ ಅಭಿಯಾನವನ್ನ ವಾರ್ಡ್ ನಂಬರ್ 36ರಲ್ಲಿ ನಾವು ಹಮ್ಮಿಕೊಂಡಿದ್ದೆವು. ನಮ್ಮ ಜೊತೆ NSS 18 ಕಾಲೇಜಿನ ವಿದ್ಯಾರ್ಥಿಗಳು, ಧರ್ಮಸ್ಥಳ ಮಹಿಳಾ ಸಂಘದವರು, ಮಹಾನಗರ ಪಾಲಿಕೆಯ ಹೆಲ್ತ್ ಡಿಪಾರ್ಟ್ಮೆಂಟ್ ನವರು, ಪೌರ ಕಾರ್ಮಿಕರು ಮತ್ತು ಸ್ಥಳೀಯರು ನಮ್ಮ ಜೊತೆ ಪಾಲ್ಗೊಂಡು ಬಹಳಷ್ಟು ಯಶಸ್ವಿಯಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನ ನಾವು ಸಂಪೂರ್ಣಗೊಳಿಸಿದ್ದೇವೆ. ಈ ಒಂದು ಅಭಿಯಾನವನ್ನ ನಾವು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ, ಪ್ಲಾಸ್ಟಿಕ್ ಗಳನ್ನ ಬೇರೆ ಮಾಡಿ ವಾಹನ ಏನು ಬರ್ತಾವೋ ತಮ್ಮ ಮನೆಗಳ ಮುಂದೆ ಅವಾಗಲೇ ನೀವು ಕಸ

0: ಹಾಕಬೇಕು, ಎಲ್ಲೆಂದರಲ್ಲಿ ಕಸವನ್ನ ಚೆಲ್ಲಬಾರದು ಅನ್ನುವಂತ ಜಾಗೃತಿಯನ್ನ ಎಲ್ಲ ಸಾರ್ವಜನಿಕರಿಗೆ ನಾವು ಮೂಡಿಸಿದ್ದೇವೆ. ಆದ್ದರಿಂದ ಈ ಸ್ವಚ್ಛ ಭಾರತ ಅಭಿಯಾನ ಬಹಳಷ್ಟು ಯಶಸ್ವಿಯಾಗಿದೆ. ಇದು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೂ ಪ್ರಧಾನಮಂತ್ರಿಯಾದಂತ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸ್ವಚ್ಛತಾ ಅಭಿಯಾನವನ್ನ ಬಹಳ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದೇವೆ. ಈ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ ಸರ್ವರಿಗೂ ನಾನು ಅನಂತ ಅನಂತ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವಾ ಸೇ ದೇಶ ಸೇವಾ ಮಂತ್ರದೊಂದಿಗೆ ಅಭಿಯಾನ ನಡೆಯುತ್ತಿದೆ. ಬ್ಯಾಂಕಿಂಗ್ ವಲಯದ ಬೆಳವಣಿಗೆಯ ಅನ್ವೇಷಣೆ ಎನ್ನುವುದು ಬ್ಯಾಂಕ್ಗಳ ಆರ್ಥಿಕ ಸ್ಥಿತಿ ಸುಧಾರಿಸಲು, ವಂಚನೆ ತಡೆಯಲು ಮತ್ತು ಬ್ಯಾಲೆನ್ಸ್ ಶೀಟ್ಗಳನ್ನು ಸದೃಢಗೊಳಿಸಲು ಕೈಗೊಂಡ ಪ್ರಮುಖ ಪ್ರಕ್ರಿಯೆಯಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರ ವಹಿಸಿಕೊಂಡ ಕೂಡಲೇ ಆಸ್ತಿ ಗುಣಮಟ್ಟ ಪರಿಶೀಲನೆಗೆ ಆದೇಶಿಸಿತು. ಪ್ರತಿ ಬ್ಯಾಂಕ್ ತನ್ನ ಒತ್ತಡವನ್ನು ಪ್ರಾಮಾಣಿಕವಾಗಿ ವರ್ಗೀಕರಿಸುವಂತೆ ಸೂಚನೆ ನೀಡಿತು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಬಹುದಾದ ಚಂಡಮಾರುತದಂತಹ ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಉದ್ದೇಶದಿಂದ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ವತಿಯಿಂದ ಆಯೋಜಿಸಿದ್ದ ಅಂತಾರಾಜ್ಯ ಚಂಡಮಾರುತ ಅಣುಕು ಕಾರ್ಯಾಚರಣೆ ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಚಂಡಮಾರುತದ ಸಂದರ್ಭದಲ್ಲಿ ಉಂಟಾಗಬಹುದಾದ ಬೃಹತ್ ಮಳೆ, ಬಿರುಗಾಳಿ, ಸಮುದ್ರದ ಅಬ್ಬರ, ಕಡಲ ಕೊರೆತ, ಪ್ರವಾಹ, ಮರಗಳ ಉರುಳುವಿಕೆ ಹಾಗೂ ವಿದ್ಯುತ್ ಕಂಬಗಳಿಗೆ ಹಾನಿ ಸೇರಿದಂತೆ ವಿವಿಧ ತುರ್ತು ಪರಿಸ್ಥಿತಿಗಳನ್ನು ಅಣುಕು ಕಾರ್ಯಾಚರಣೆಯಲ್ಲಿ ಸೃಷ್ಟಿಸಿ ಅವುಗಳನ್ನು ನಿಭಾಯಿಸುವ ಇಲಾಖೆಗಳ ಸಿದ್ದತೆಯನ್ನು ಪರಿಶೀಲಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೇಳಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
2: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ, ಆಧುನಿಕ ವಚನಗಾರ್ತಿ ಶಿವಲೀಲಾ ಎಸ್ ಗೆ ಸ್ವಾಗತ.
3: ತಮ್ಮ ಆತ್ಮೀಯ ಕರೆಯೋಲೆಗೆ ತುಂಬು ಹೃದಯದ ಧನ್ಯವಾದಗಳು.
2: ಶಿವಲೀಲಾ ಮೇಡಮ್ ಅವರೇ, ಮೊದಲಿಗೆ ತಮ್ಮ ಬಾಲ್ಯದ ಜೀವನ, ತಾವು ಎಲ್ಲಿ ಹುಟ್ಟಿ ಬೆಳೆದಿತು, ಇದ್ರ ಬಗ್ಗೆ ತಿಳಿಸ್ಕೊಡಿ.
3: ನನ್ನ ಬಾಲ್ಯದ ಜೀವನ ಅಂದ್ರೆ ಅರಮನೆಯ ಆಸ್ಥಾನದಲ್ಲಿರುವ ಮಹಾರಾಣಿಯಂತೇನಿರಲಿಲ್ಲ. ನಾನು ಒಂದು ಬಡವನ ಕುಟೀರದಲ್ಲಿ ಹುಟ್ಟಿ ಬೆಳೆದ ಒಂದು ಮಲ್ಲಿಗೆಯಂತೆ ನನ್ನ ಬಾಲ್ಯದ ಜೀವನ. ನಾನು ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಜವಳಿ ಡಿ ಎಂಬ ಗ್ರಾಮದಲ್ಲಿ ಹುಟ್ಟಿದ್ದೇನೆ.
2: ತಮ್ಮ ಶಿಕ್ಷಣ ಎಲ್ಲ ಜವಳಿ ಡಿಯಲ್ಲೇ ಆಗಿದೆ?
3: ನನ್ನ ಶಿಕ್ಷಣ ನಮ್ಮ ಜವಳಿ ಡಿ, ನಮ್ಮ ಊರಿನಲ್ಲಿ 7ನೇ ತರಗತಿಯವರೆಗೆ ಮಾತ್ರ ಇತ್ತು. 8, 9, 10ನೇ ತರಗತಿ ನಾನು ಅಲ್ಲೇ ಪಕ್ಕದಲ್ಲಿರುವ ದಂಗಾಪುರ ಎಂಬ ಗ್ರಾಮದಲ್ಲಿ ನನ್ನ ಶಿಕ್ಷಣ ಆಗಿದೆ 10ನೇ ತರಗತಿವರೆಗೆ.
2: ಈಗ ಶಿವಲೀಲಾ ಅವರೇ, ತಾವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾವಾಗ ಅನಿಸ್ತು ನಿಮಗೆ?
3: ನನಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಂತ, ನಾನು ಚಿಕ್ಕ ವಯಸ್ಸಿನಿಂದಲೂ ನಾನು ಓದುವುದು ನನ್ನ ಗೀಳಾಗಿತ್ತು, ಒಂದು ಹವ್ಯಾಸ ಆಗಿತ್ತು ನಂದು ಚಿಕ್ಕ ವಯಸ್ಸಿನಿಂದಲೂ. ಯಾಕಂದ್ರೆ ನಾನು ಸಣ್ಣಕ್ಕೆ ಇದ್ದಾಗಿಂದ ನಮ್ದು ತಾಯಿ ತವರು ಊರಲ್ಲಿ, ನಮ್ದು ತಾತ ಅವರು ಅಂದ್ರೆ ಅವರು ಕಿರಾಣಿ ಅಂಗಡಿ ಇತ್ತು, ಅವರೆಲ್ಲ ಪೊಟ್ಟಣ ಕಟ್ಟಕ್ಕಂತ ಹೇಳಿ ಎಲ್ಲ ಮಾಸ ಪತ್ರಿಕೆಗಳು, ವಾರ ಪತ್ರಿಕೆಗಳು ಇವೆಲ್ಲ ತರ್ತಿದ್ರು. ಅವಾಗ ಏನದ ಅವರು ಪೊಟ್ಟಣ ಕಟ್ಟಕ್ಕೆ ತಂದಿದ್ರಲ್ಲ, ನಾನು ಓದಿ ಮುಗಿಸಿದ್ಮೇಲೆ ನಾನು ಅಂಗಡಿಗೆ ಒಯ್ದು ಕೊಡ್ತೀವಿ, ಎಲ್ಲ ನಾನು ಓದಿಲ್ಲ ಬಾಬಾ, ನಾನು ಓದೋದ್ ಬಳಕ್ ಕೊಡ್ತೀನಿ ಅಂತ ಹೇಳಿ ಅಂತಿದೆ. ಅಷ್ಟು ನನಗೆ ಹವ್ಯಾಸ ಇತ್ತು, ಎಲ್ಲಿ ಒಂದು ಪುಸ್ತಕ ಇತ್ತು ಅಂದ್ರೆ ಅದನ್ನು ಓದ್ಲಾರ್ದೆ ನಾನು ಬಿಡಂಗಿರ್ತಿಲ್ಲ ಅಷ್ಟು ನಾನು. ಆಮೇಲೆ ಪ್ರತಿದಿನ ನಾನು ಒಂದು 4-5 ಲೈನ್ ಓದೋದ್ ಬಳಕ ನನಗೆ ನಿದ್ದೆ ಬರ್ತಿತ್ತು, ಅದೊಂದು ನನ್ನ ಹವ್ಯಾಸನೇ ಆಗ್ಬಿಟ್ಟಿತ್ತು ನನ್ನ.
2: ಈಗ ಓದುವ ಹವ್ಯಾಸವನ್ನ ನೀವು ಬರವಣಿಗೆಯನ್ನಾಗಿ, ಅಂದ್ರೆ ನೀವು ಬರೀಬೇಕು ಅನ್ನಂತ ಯಾವಾಗ ಡಿಸೈಡ್ ಮಾಡಿದ್ರಿ?
3: ನಾನು ಓದುವ ಹವ್ಯಾಸ ನಾನು ಬರೀಬೇಕು ಅಂತ ನಾನು ಯಾವಾಗ ಅನ್ಕೊಂಡಿದ್ದೆ ಅಂದ್ರೆ, ನಾನು 16-17 ವರ್ಷಕ್ಕೆ ನನ್ನ ಮದುವೆ ಆಯ್ತು. ಮದುವೆ ಆದ್ಬೇಕು ನಾನು 3ವರ್ಷಕ್ಕೆ ನಮ್ಮ ಮನೆಯವ್ರು ತೀರ್ಕೊಂಡ್ ಬಳಕ ನಾನು ಮರಳಿ ನಾನು ಮತ್ತೆ ತವ್ರ ಮನೆಗೆ ಬರಬೇಕಿತ್ತು, ಮರಳಿ ಗುಡಿಗೆ ಅನ್ನೋ ತವ್ರ ಮನೆಗೆ ಸೇರ್ದ. ಆ ಟೈಮ್ನಾಗ ನನ್ನ ಭಾವನೆಗಳನ್ನ ಹಂಚ್ಕೊಳಕ್ ನನ್ನ ಯಾರು ಇರ್ಲಿಲ್ಲ. ಆ ಟೈಮ್ ಭಾವನೆಗಳನ್ನ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ಒಂದು ನನ್ನ ತುಂಬಿದ ಕುಟುಂಬ ನಾನು. ಆದ್ರೂ ಏನೋ ನನ್ನ ಮನಸ್ಸಿನಲ್ಲಿರುವ ಒಂದು ದುಃಖ ದುಮಾನಗಳು, ಒಂದು ಹೆಣ್ಣಿನ ಅಂತರಾಳದಲ್ಲಿರುವ ಒಂದು ಭಾವನೆಗಳನ್ನ, ಆ ಬುತ್ತಿಯನ್ನು ಹಂಚ್ಕೊಳಕ್ ನನ್ನ ಜೊತೆ ಯಾರು ಇರಲಿಲ್ಲ. ಆ ಟೈಮ್ನ ನನಗನ್ನಿಸ್ತಿತ್ತು ನಾ ಯಾರ

0: ಹಂಚ್ಕೋಬೇಕು ಇದನ್ನ ನಾ ಯಾರ್ದ ಯಾಕಂದ್ರೆ ಇವತ್ತ ನಮ್ಮ ಅದೇನು ಹಳ್ಳಿ ಭಾಷೆ ಒಳಗೆ ಹೇಳ್ತಾರ ಅಂದ್ರೆ ಏನು ಸುಖ ಇದ್ದವ್ರ ಮುಂದೆ ಸುಖ ಹಂಚ್ಕೋಬೇಕು, ದುಃಖ ಇದ್ದವ್ರ ಜೊತೆ ದುಃಖ ತೋಡ್ಕೋಬೇಕು ಅಂತ. ಹಂಗ ನಾನು ಯಾರ ಹತ್ರನೂ ಏನು ಹಂಚ್ಕೋಕ್ ಹೋಗ್ತಿದ್ದಿಲ್ಲ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗ 80% ಮಂದಿ ಅಷ್ಟು ಇಷ್ಟಪಡಂಗಿಲ್ಲ, ಒಂದು ಅದ್ರ ದುರುಪಯೋಗನೇ ಪಡೋರು ಇರ್ತಾರ, ಅದ್ರ ಖುಷಿನೇ ಪಡೋರು ಇರ್ತಾರ. ಆದ್ರೆ ಒಂದು 20% ಮಂದಿ ಮಾತ್ರ ನಮ್ಗೆ ಸಾಂತ್ವನ ಹೇಳೋರು ಇರ್ತಾರ. ಆ ಉದ್ದೇಶದಿಂದ ನಾನು ಮನಸ್ಸಿನಲ್ಲಿರೋ ದುಃಖವನ್ನು ನಾನು ಯಾರ ಜೊತೆನೂ ಹಂಚ್ಕೋತಿದ್ದಿಲ್ಲ, ಅದನ್ನು ನಾನು ನನ್ನ ಹತ್ರನೇ ಇಟ್ಕೋತಿದ್ದೆ. ಯಾವಾಗ ನಾನು ಈ ಕರೋನಾ ಟೈಮ್ನಾಗ ಎಲ್ಲ ಒಂದು ಏನೋ ಒಂದು ಸಮಯ ಉಳಿತಿತ್ತು ಆ ಟೈಮ್ನಾಗ ಏನದ ಈ ಮೊಬೈಲ್ ಒಳಗೊಂದು ಎಲ್ಲ ಸಾಹಿತ್ಯಿಕ ಗ್ರೂಪ್ಗಳು ಅವು ಇವು ಎಲ್ಲ ಒಂದು ಜಾಲತಾಣದೊಳಗೆ ಹೆಚ್ಚಿಗೆ ಅದು ಆ ಟೈಮ್ನಾಗ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನ ನಾನು ಏನೋ ಒಂದು ಹೊರಗೆ ಹಾಕೋಬೇಕು ಅಂತ ಆ ಟೈಮ್ನಾಗ ನನಗೆ ಅನಿಸ್ತು. ಅದೇ ಟೈಮ್ನಾಗ ನಮ್ದು 10th ಗ್ರೂಪ್ ಅಂತೇಳಿ ನಮ್ದೆಲ್ಲ ನಾವು ಕ್ಲಾಸ್ಮೇಟ್ಗಳೆಲ್ಲ ಕಲಿತು ಒಂದು 10th ಗ್ರೂಪ್ ಅಂತ ಗ್ರೂಪ್ ಮಾಡಿದ್ರು. ಆ ಟೈಮ್ ನಾವು ಏನೋ ಒಂದು ಬಾಲ್ಯದ ಜೀವನಕ್ಕೆ ನಾವು ಮತ್ತೆ ಮರಳದಂಗೆ ನನಗೊಂಥರ ಏನೋ ಒಂದು ಖುಷಿ ಅನಿಸ್ಬಿಡ್ತು. ಅವಾಗ ನನ್ನ ಜೊತೆ ನನ್ನ ಭಾವನೆಗಳು ಹಂಚ್ಕೊಳಕ್ಕೆ ಮತ್ತೆ ನಂದೆಲ್ಲ ಫ್ರೆಂಡ್ಸು ಅವರೆಲ್ಲ ಸಿಕ್ಕ್ರೇನು ಅನ್ನೋಂಗೆ ನನಗೆ ಹಂಗೆ ಅನಿಸ್ತು. ಆ ಟೈಮ್ನಾಗ ನಂದೇನು ನನ್ನ ಮನಸ್ಸಿನಾಗ ಅನಿಸ್ತು ಅವೆಲ್ಲ ಬರೆದು ನಾನು ಗ್ರೂಪಿಗೆ ಹಾಕ್ತಿದ್ದೆ. ನಾನು ಬಳಗದಲ್ಲೇ ಆಗಲಿ ಗ್ರೂಪ್ನಲ್ಲೇ ಅವಾಗೆಲ್ಲ ಒಂದು ಎಂಕರೇಜ್ ಮಾಡ್ತಿದ್ರು ನಮ್ಮ ಫ್ರೆಂಡ್ಸ್ಗಳಲ್ಲಿ, ಚಲೋ ಬರೀತಿ ನಿನ್ನಲ್ಲಿ ಏನೋ ಒಂದದ, ನಿನ್ನ ಕಡೆ ಏನೋ ಒಂದದ, ಅದನ್ನು ಹೊರಗೆ ಹಾಕಿ, ನಿನ್ನ ಬಲ್ಲಿ ಒಂದೇನೋ ಪ್ರತಿಭೆ ಅದ ನಿನ್ನ ಹತ್ರ ಅಂತ ಹೇಳಂದು ಅವ್ರು ಹೇಳ್ತಾರೆ. ಮನೆಯಾಗ ಅಲ್ಲಿ ನಮ್ದು ತಂಗಿ ಶಿಕ್ಷಕಿ, ನಮ್ ತಂಗಿ ಮೊದಲೇ ಕಾಡ್ತಾವ ನೆನಪು ಅಂತ ಬುಕ್ ಬರ್ದಿದ್ರು ಆಕಿ. ಆಕಿ ಬರ್ದಿದ್ದೇನೆಲ್ಲ ನನ್ನ ಹತ್ರ ಹಂಚ್ಕೋತೀವಿ ಹೇಳ್ತಿದ್ರು. ಅವಾಗ ನನಗೆ ತಿಳಿತದ ಅಂತಿದ್ ನಾನು, ತಿಳಿತದ ನೀವು ಬರ್ದಿದ್ದೆಲ್ಲ ನನಗೆ ಅರ್ಥ ಆಗ್ತದೆ, ಆದ್ರೆ ನನಗೆ ಬರ್ಲಿಕ್ಕೆ ಬರಲ್ಲ ಅಂತ ಹೇಳಕ್ಷಣ ಹತ್ತಿದ. ಇಲ್ಲ ಬರಿಬಹುದು, ನಿನ್ನ ಭಾವನೆಗಳಿಗೆ ಬಹಳ ಮುಚ್ಚಿಟ್ಕೋತ ಬಂದಿದ್ದಿ, ನಿನ್ನ ಮನಸ್ಸಿನಾಗ ನೀ ಎಲ್ಲ ಮುಚ್ಚಿಟ್ಕೋತ ಬಂದಿದ್ದೆ 20 ವರ್ಷದಿಂದ, ಯಾರ ಹತ್ರನು ಹೇಳ್ಕೊಳ್ಳಲಾಗಿದ್ ನೀನು. ನಿನ್ನ ಭಾವನೆಗಳನ್ನು ಬರವಣಿಗೆಯ ಮೂಲಕ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು ಅಂತೇಳಿ ನಮ್ಮ ತಂಗಿ ನಂದೊಂದೇನು ಕರಳಿನ ಗೆಳತಿ ಇದ್ದಂಗೆ ಎಲ್ಲವನ್ನು ನಾವು ಸ್ನೇಹಿತರ ಥರ ಹಂಚ್ಕೋತಿರ್ತೀವಿ. ಆ ಟೈಮ್ನಾಗ ನೀನು ಬರ್ಲಿಕ್ಕೆ ಪ್ರಯತ್ನ ಮಾಡು, ನಿನ್ನಲ್ಲೂ ಒಂದು ಏನೋ ಒಂದು ಪ್ರತಿಭೆ ಅದ ಅದನ್ನು ಹೊರಗೆ ಹಾಕೋಕೆ ಪ್ರಯತ್ನ ಮಾಡು ಅಂತ ಅಂತಿದ್ಳು. ಅವಾಗ ಯಾರ ಜೊತೆನೂ ಹಂಚ್ಕೋಬಾರ್ದು ಅಂತ ಹೇಳಿ ನಾನು ನಾನು ಬರೆಯುವ ಮೂಲಕ ನನ್ನ ಮನಸ್ಸಿನಲ್ಲಿ ಇರುವ ನನ್ನ ಮನೆಯವ್ರದ್ದಾಗ್ಲಿ ಇದು ಆಗ್ಲಿ ನಮ್ಮ ಯಜಮಾನ್ರದ್ದಾಗ್ಲಿ ನಾನು ಏನ್ ಹೇಳ್ಕೋಬೇಕು ಕೇಳ್ಕೋಬೇಕು ಅಂದಿವೆಲ್ಲ ಭಾವನೆಗಳನ್ನ ಬರ್ದಿಡುತ್ತಾ ಬಂದವ.
1: ಅದೇ ನಿಮ್ಮ ಭಾವನೆಗಳೇ ಮೊದಲ ಕೃತಿ ಆಯ್ತು ಅಂದ್ರೆ ನಿಮ್ಮ ಜೀವನದ ನಿಮ್ಮ ಸ್ವಂತ ಭಾವನೆಗಳು ಮೊದಲ ನಿಮ್ಮ ಮೊದಲ ಕೃತಿ ಆಯ್ತು. ಯಾವ್ದು ಹೆಸರೇನು
0: ಅದರ ಹೆಸರು? ಕಾಡ ಕುಸುಮ ಅಂತ ಹೇಳಿ.
1: ಹೌದಾ?
0: ನಾನು ಯಾವಾಗ್ಲೂ ನಾನು ಅಕ್ಕ ಮಾದೇವಿ ಅದು ತರಂಗಿಣಿ ಅಂತ ಹೇಳಿ ನಾನು ಓದ್ತಿದ್ರಿ ಯಾವಾಗ ನಮ್ಮ ಸಿದ್ಧಾರೂಢರಾಜರ ಪುರಾಣ ಪ್ರವಚನ ಹಿಂಗ ಬಹಳ ನಂದು ಏನೋ ಒಂದು ಹವ್ಯಾಸ ನಂದು ಆಧ್ಯಾತ್ಮಿಕ ವಿಷಯದೊಳಗ. ಅದಕ್ಕೆ ನಾನು ಅಕ್ಕ ಮಹಾದೇವಿ ತರಂಗಿಣಿ ಅಂತ ಹೇಳಿ ಅದು ಓದೋ ಟೈಮ್ನಾಗ ನನಗೆ ಒಂದ್ ದಿವಸ ಅವರು ಮಹಾದೇವಿ ಅಕ್ಕ ಮಹಾದೇವಿ ಅಂದಿದ್ದು ನನಗೆ ಅದೊಂದು ನಮ್ಮ ಬದುಕೊಂದು ಕಾಡು ಕುಸುಮ ಕಾಡು ಮಲ್ಲಿಗೆ ಇದ್ದಂಗ ಕಾಡು ಕುಸುಮ ಇದ್ದಂಗ ನಮ್ದು ಅಂತ ಇದ್ರೊಳಗೆ ಅದೊಂದು ವರ್ಡ್ ಬಂದಿದ್ದು. ಅದಕ್ಕೆ ಅವಾಗ ಅನಿಸ್ತು ನಂದು ಒಂದು ಜೀವನ ಒಂದೇನೋ ಕಾಡ ಕುಸುಮ ಇದ್ದಂಗ ಆಕ್ ಮಾದೇವಿ ಕಳೆದಂಗ. ಯಾಕಂದ್ರೆ ಇವತ್ ಇದ್ದವ್ರ ಜೊತೆ ಜೀವನ ಮಾಡ್ತಾರ, ಆದ್ರೆ ಇಲ್ಲದೆ ಇದ್ರು ಬಿ ನನ್ನ ಮನೆಯವ್ರು ಇಲ್ಲದೆ ಇದ್ದು ಈಗ ಇವತ್ತಿಗೆ ಒಂದು 20 ವರ್ಷ ಆಯ್ತು, ಆದ್ರೂ ಏನೋ ನನ್ನ ಜೊತೆಯಾಗಿ ನನ್ನ ಉಸಿರಿನಲ್ಲಿ ಉಸಿರಾಗಿ ನನ್ನ ಹೆಸರಿಗೆ ಅಂಟಿ ಇನ್ನೂ ಅದಾರ ನನ್ನ ಮನಸ್ಸಿನ ಜೀವಂತ ಅಂದ ಬಳಕ ಅದಕ್ಕೆ ನಾನು ನಂದು ಒಂದು ಜೀವನ ಕಾಡು ಮಲ್ಲಿಗೆ ಇದ್ದಂಗ ಅಂತೇಳಿ ನಾನು ಕಾಡು ಕುಸುಮ ಅಂತೇಳಿ ಆ ಕೃತಿ ಹೆಸರಿಟ್ಟಿದ್ದೀನಿ.
1: ಕವನ ಸಂಕಲನ. ನಿಮ್ಮ ಈ ಕವನ ಸಂಕಲನದೊಳಗೆ ನಿಮ್ಮ ನೆಚ್ಚಿನ ಒಂದು ಕವನ ಈಗ ನಿಮ್ಮ ಜೀವನದ ಮೇಲೆ ನೀವು ಬರೆದಿರಂದ್ಮೇಲೆ ಎಲ್ಲಾನು ನಿಮಗೆ ಇಷ್ಟಾನೆ, ಆದ್ರೆ ಅದರಲ್ಲಿ ನಿಮಗೆ ಅತಿಯಾಗಿ ಪ್ರೀತಿಯಾದಂತಹ ಒಂದು ಕವನ ಹೇಳಿ.
0: ಈಗ ನಾ ಬರಹ ಅಂದ ಬಳಕ ಎಲ್ಲಾನು ನನ್ನ ಇಷ್ಟವಾದ ಬರಹನೇ, ಆದ್ರೂ ಮೊಟ್ಟ ಮೊದಲಿಗೆ ನನ್ನ ಜೀವನದ ಬರೆದಿದ್ದನ ನಾನು ನಿಮ್ಮೊಂದಿಗೆ ನಾನು ವಾಚನ ಮಾಡ್ತೀನಿ. ನಾನು ಕಾಡ ಕುಸುಮ ಅಂತ ಹೇಳಿ ಅದರ ಕವನ ಕವಿತೆ ಹೆಸರು. ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಕಾನನದಿ ಅರಳಿದ ಕುಸುಮವೇ ಏಕೆ ನೀನಿಷ್ಟು ಮೌನವಾಗಿರುವೆ? ಜೊತೆ ಯಾರಿಲ್ಲವೆಂದು ಬೇಸರವೇ? ಒಂಟಿಯಾಗಿರುವೆನೆಂದು ತಳಮಳವೆ? ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆ ಒಬ್ಬಂಟಿ. ಬಾಗೆಳತಿ ನಾನಾಗುವೆ ನಿನಗೆ ಜಂಟಿ, ನಾನು ಕೂಡ ನಿನ್ನಂತೆ ಒಬ್ಬಂಟಿ. ನಾನೊಂದು ನಿಜ ಹೇಳುವೆ ಕೇಳು ಸಖಿ, ನಾನೊಂದು ನಿಜ ಹೇಳುವೆ ನೀ ಕೇಳು ಸಖಿ. ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ, ಹಿತ್ತಲದ ಮಲ್ಲಿಗೆಗಿಂತ ನಾವು ಎಷ್ಟೋ ಸುಖಿ. ನಮಗೆ ಕೊಳ್ಳುವರಿಲ್ಲ ಕೊಟ್ಟು ಕಾಂಚಾಣ, ಮುಡಿಗೇರಿಸಿಕೊಂಡು ಮಾಡರು ಬಿನ್ನಾಣ. ಬೀಳದು ನಮ್ಮ ಮೇಲೆ ಯಾವ ಕಾಮುಕರ ಕಣ್ಣ, ಇತ್ತ ಕಾನನದ ಕಡೆ ಬರುವನ್ಯಾವ ಜಾಣ. ಪ್ರಸ್ತದ ಕೋಣೆಯ ಅತಿಥಿಗಳು ನಾವಲ್ಲ, ವಿವಸ್ತ್ರ ಭಂಗಿ ನೋಡುವ ಮುಜುಗರ ನಮಗಿಲ್ಲ. ಶ್ರಾದ್ದ ಸಂಸ್ಕಾರಕ್ಕೆ ಬದ್ಧ ಇರಬೇಕು ಎಂದೇನಿಲ್ಲ,

0: ಗದ್ದುಗೆ ಮುಕುಟವೇರುವ ಜಿದ್ದುಗುದ್ದಾಟ ನಮಗಿಲ್ಲ. ಬಾಲೆಯರು ಮನಸೋತಾರೆಂಬ ಭಯವಿಲ್ಲ, ನೀರಿಯರು ನೀರು ಉಣಿಸಿದರೆಂಬ ಹಂಗಿಲ್ಲ. ಮಾಲೆ ಮುಡಿದು ಮೂಲೆಗೆಸಿದಾರೆಂಬ ತಲ್ಲಣವಿಲ್ಲ. ಇಲ್ಲಿರುವ ಸ್ವಾತಂತ್ರ್ಯದ ಸೌರಭ ನಮಗೆಲ್ಲೂ ಇಲ್ಲ. ಯಾರ ಬೇಡಿಕೆಗೂ ನಿಲುಕದ ಕಾಡಮಲ್ಲಿಗೆ ನೀರೆಯಾಗಿ ಜೀವತೆಯಿದಳು ಮೆಲ್ಲಗೆ. ನಲ್ಲನ ಮಾಸದ ನೆನಪಿನಲ್ಲಿ ಮೆಲ್ಲಗೆ ದಿನಗಳು ದೂಡಿ ಹೋಗಬೇಕಾಗಿದೆ ಅಲ್ಲಿಗೆ. ಭಾಸ್ಕರನ ಜೊತೆ ಜೊತೆಯಾಗಿ ಅರಳೋಣ, ಸುಗಂಧವ ಈ ಜಗದ ತುಂಬ ಪಸರಿಸೋಣ. ಇಳೆಯ ಮಡಿಲ ಮಲ್ಲಿಗೆಯಾಗಿ ದಿನ ಕಳೆಯೋಣ, ಜಗದೊಡೆಯನ ಪಾದ ಕುಸುಮವಾಗೋಣ. ನೋವು ಮರೆಮಾಚುವ ನಗು ಕಲಿಯೋಣ, ಸಾವೇ ಬಂದರೂ ಸರಿ ಜೊತೆಯಾಗಿರೋಣ. ಇರುವಷ್ಟು ದಿನ ನಗು ನಗುತ ಕಾಲ ಕಳೆಯೋಣ, ಭರವಸೆಯ ಬೆಳಕಿನಡಿ ಉತ್ಸವದಿ ಬಾಳೋಣ, ಉತ್ಸವದಿ ಬಾಳೋಣ.
1: ತುಂಬಾ ಚೆನ್ನಾಗಿದೆ ಶಿವಲೀಲಾ ಅವರೇ. ಇದಾದ್ಮೇಲೆ ಅಂದ್ರೆ ಈ ಕವನ ಸಂಕನ ಆದ್ಮೇಲೆ ನೀವು ಮತ್ತೆ ಏನು ಕಥೆಗಳು ಅದು ಬರೀತಾ ಹೋದ್ರೆ?
0: ನಾನು ಇದಾದ ನಂತರ ಕಾಡ ಕುಸುಮ ಆದ ನಂತರ ಹಂಗೆ ಗ್ರೂಪ್ ನಲ್ಲಿ ಹಂಗೆ ದಿನ ಸ್ಪರ್ಧೆಗಳು, ಒಂದು ವಿಷಯ ಕೊಡ್ತಿದ್ರು, ಚಿತ್ರ ಕವನಗಳಾಗಲಿ ಸ್ಪರ್ಧೆ ಇಡ್ತಿದ್ರು, ಆ ಸ್ಪರ್ಧೆಗಳಾಗಲಿ, ಆಮೇಲೆ ಒಂದು ಹೈಕುಗಳು, ಆಮೇಲೆ ಟಂಕಗಳು. ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಅದಾವ. ಅವೆಲ್ಲ ಪ್ರಕಾರಗಳನ್ನ ಹಂಗೆ ನಾನು ಬರಿತಾ ಹೋಗ್ತಿದ್ದೆ. ದಿನಾಲು ಸ್ಪರ್ಧೆಗಳನ್ನು ಒಂದು ಏಳೆಂಟು ಹತ್ತಾರು ಗ್ರೂಪ್ನಲ್ಲಿ ನಾನು ಬರಿತಾ ಹೋಗ್ತಿದ್ದೆ. ಹಂಗೆ
1: ಕಥೆ ಕವನ ಬರೆಯೋದಕ್ಕೂ ಈ ಹೈಕುಗಳು ಏನ್ ವ್ಯತ್ಯಾಸ ಇದೆ?
0: ಈಗ ಕಥೆ ಕವನಗಳಂದ್ರೆ ಈ ಹತ್ತಾರು ಸಾಲಿನಲ್ಲಿರುವುದನ್ನ ಒಂದೆರಡು ಸಾಲಿನಲ್ಲಿ ಅರ್ಥಗರ್ಭಿತವಾಗಿ ಬರೆಯೋದಕ್ಕ ಒಂದು ಕವನ ಟಂಕ ಆಗಲಿ, ಹೈಕುಗಳಾಗಲಿ, ರುಬಾಯಿಗಳಾಗಲಿ, ಹಿಂಗ ಸಾಹಿತ್ಯ ಹಲವಾರು ಪ್ರಕಾರಗಳು, ವಚನ ಆಧುನಿಕ ವಚನಗಳಾಗಲಿ, ಹಿಂಗೆಲ್ಲ ಪ್ರಕಾರಗಳು ಇದಾವ ಅರ್ಥಗರ್ಭಿತ. ಆಮೇಲೆ ಅದ್ರೊಳಗ ಒಂದು ಟಂಕದೊಳಗ ಹೈಕದೊಳಗೊಂದು ಇಷ್ಟೇ ಅಂತ ನಿಯಮಗಳು ಅದ್ರವ, ಇಷ್ಟೇ ಇದು ಲೈನ್ಗಳಿರ್ಬೇಕು, ಇಷ್ಟೇ ಸಾಲುಗಳಿರ್ಬೇಕು, ಆಮೇಲೆ ಇಷ್ಟೇ ಅಕ್ಷರಗಳಿರ್ಬೇಕು ಅಂತ ಅವುಗಳದೆಲ್ಲ ಒಂದು ಪ್ರಕಾರಗಳದ. ಈ ಸಾಹಿತ್ಯದೊಳಗು ನಾವು ಒಂದು ಏನೋ ಹೋಮ್ವರ್ಕ್ ಮಾಡ್ದಂಗ, ನಾವು ಮತ್ತ ನಾವು ಪಾಠ ಕಲ್ತಂಗ, ಅದ್ರೊಳಗು ನಾವು ಶಾಲೆ ಕಲ್ತಂಗ, ಅದ್ರೊಳಗ ಒಂದು ಸಬ್ಜೆಕ್ಟ್, ಅದೊಂದು ಸಾಹಿತ್ಯ ಅನ್ನೋದೊಂದು ಸಬ್ಜೆಕ್ಟ್ ಇದ್ದಂಗ, ಅದ್ರೊಳಗ ನಾವು ಬರ್ಕೋತ್ ಬರ್ಕೋತ್ ಹೋದೇವ್ ಅಂದ್ರ ಅದ್ರೊಳಗ ನಾವು ಹಂಗೆ ಕಲಿಕೆ ಅದ್ರೊಳಗ ಮುಂದುವರ್ಸ್ತಂಗ.
1: ಅಂದ್ರೆ ಬರೆಯೋದ ಅನುಭವದಿಂದಾನೇ ನೀವು ಮತ್ತೆ ಕಲ್ಕೋತ ಹೋಗ್ತೀರಿ ಸಾಹಿತ್ಯದ ಮಜಲ್ಗಳು ಯಾವ್ಯಾವ
0: ಯಾವ್ಯಾವ ಮುಂದಿನ ಮಜಲ್ಗಳು ನಾವು ಹೆಜ್ಜೆ ಇಟ್ಕೋತ ಹೋದಂಗ.
1: ಈ ಕವನಗಳು ಅಲ್ಲದೆ ಮತ್ತೆ ಬೇರೆ
0: ಬರ್ದಿದ್ದೇನ್ರಿ ಈ ಕವನಗಳ ಅಲ್ಲದೆ ನಾನು ಕಥೆಗಳು, ಸಣ್ಣ ಸಣ್ಣ ಕಥೆಗಳು ಬರ್ದೀನಿ, ಆಮೇಲೆ ಲೇಖನಗಳು ಬರ್ದೀನಿ, ಆಮೇಲೆ ವೈಚಾರಿಕ ಲೇಖನಗಳು, ಸತ್ಯ ಘಟನೆಗಳು. ಆಮೇಲೆ ನಾನು ಸಿದ್ಧಾರೂಢಜ್ಜನ ಪುರಾಣ ಪಾರಾಯಣ ಮಾಡ್ತೀನಿ ಅಂದ ಬಳಕ ಸಿದ್ಧಾರೂಢಜ್ಜನ ಪವಾಡಗಳು ಇಂದಿಗೂ ಕೂಡ ಜೀವಂತವಾಗಿವೆ ಅನ್ನೋದಕ್ಕ ನನ್ನ ಜೀವನದಲ್ಲಿ ನಡೆದಂತ ಹಲವಾರು ಘಟನೆಗಳನ್ನ ಅದನ್ನು ನಾನು ಲೇಖನದ ತರ ಮಾಡಿದ್ದೀನಿ. ಲೇಖನದ ತರ ಮಾಡಿ ಈಗ ಅದೊಂದು ಪುಸ್ತಕ ರೂಪದಲ್ಲಿ ನಾನು ಹೊರಗೆ ತರಬೇಕು ಅನ್ಕೊಂಡಿದ್ದೀನಿ. ಅದರ ಹೆಸರು ನಿತ್ಯ ನಡೆಯುವ ಸತ್ಯ ಘಟನೆಗಳು. ಅದರನ್ನ ಅಂದ್ರೆ ಇದ್ದಂಗ ಹೇಳ್ತೀನಿ. ಸಿದ್ಧನ ಲೀಲೆಗಳು ಅದರ ಒಂದು ಚೂರು ಕೂಡ ಸುಳ್ಳು ಇಲ್ಲ, ಸತ್ಯವನ್ನೇ ಅದರ ಅಡಗಿದೆ ಅಂತ ಅದು ಬರಿತಾ ಇದ್ದೀನಿ. ಆಮೇಲೆ ನಾನು ಈ ಕಾಡ ಕುಸುಮದ ನಂತರ ನಾವು ಮೂರು ಜನ ಸಾಹಿತಿಗಳು ಸೇರ್ಕೊಂಡು ಒಂದು ಭೂಮಿ ತೂಕದಾಕಿ ಅಂತ ಹೇಳಿ 141 ಸಾಹಿತಿಗಳ ಒಂದು ಕವಿತೆ ಕವನ ಸಂಕಲನ ಮಾಡಿದೀವಿ ನಾವು. ಅದ್ರ ಬೆನ್ನಿಗೆ ನಾನು ಒಂದು ಆಧುನಿಕ ವಚನಗಳು ಬರೆದಿದ್ದೆ. ನಾನು ಜ್ಞಾನ ಬಿಂದಿಗೆ ವಚನಗಳಲ್ಲ ನನ್ನ ಆಂತರ್ಯದ ನುಡಿ ನೈವೇದ್ಯ ಅಂತೇಳಿ ಜ್ಞಾನ ಬಿಂದಿಗೆ ಅಂತೇಳಿ ಒಂದು ಆಧುನಿಕ ವಚನಗಳ ಹೊತ್ತಿಗೆಯನ್ನು ಬರೆದಿದ್ದೆ.
1: ಒಂದು ವಚನವನ್ನು ಹೇಳ್ತೀರಾ?
0: ಹಾರಿ. ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ಹೆತ್ತವಳಿಗಿಂತ ಹೆಚ್ಚಿನ ನಿನ್ನ ಭೂತಕಾಲ ಬಲ್ಲವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ತಂದೆಗಿಂತ ಹೆಚ್ಚು ಭವಿಷ್ಯಕ್ಕೆ ಬುನಾದಿ ಹಾಕಿದವರುಂಟೆ, ಗುರುವಿಗಿಂತ ಹೆಚ್ಚಿನ ಮಾರ್ಗದರ್ಶನದ ದಾರ್ಶನಿಕರುಂಟೆ, ಹಿರಿಯರಿಗಿಂತ ಹೆಚ್ಚು ದಿಕ್ಕು ಸೂಚಿಸುವ ಮೈಲುಗಲ್ಲುಂಟೆ, ಹೆತ್ತವರಿಗಿಂತ ಹೆಚ್ಚಿಗೆ ಮತ್ಯಾರು ಬಲ್ಲರು ನಿನ್ನ ಭೂತ ಭವಿಷ್ಯವನ್ನು, ಜಗತ್ತಿನಲ್ಲಿ ಅವರಿಗಿಂತ ಹೆಚ್ಚಿನ ಜ್ಯೋತಿಷ್ಯಗಾರರಿಲ್ಲ ನೋಡೆಂದ ನಮ್ಮ ಗುರು ಸಿದ್ಧ ಬೊಮ್ಮಲಿಂಗೇಶ್ವರ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನಾನು ನಾನೆಂದು ಮೆರೆಯಬೇಡ, ಜಗದೊಳಗೆ 100 ಜನರಿದ್ದರೂ ಕೌರವರು ಮಣ್ಣಾಗಿದ್ದಾರೆ ಭೂಮಿಯೊಳಗೆ. ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ, ನನ್ನಿಂದಲೇ ಎಂದು ಬದುಕಬೇಡ ಅಹಂಕಾರದೊಳಗೆ. 10 ತಲೆಗಳಿದ್ದರೂ ದಶಕಂಠ ಧ್ವಂಸವಾಗಿ ಹೋಗಿದ್ದಾನೆ ಮಣ್ಣೊಳಗೆ. ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ, ನಾನೇ ರೂಪಶಿ ಎಂದು ನುಲಿಯಬೇಡ ಮನದೊಳಗೆ. ಮೊನಾಲಿಸರಂತಹ ಸೌಂದರ್ಯವೇ ಕರಗಿ ಹೋಗಿದೆ ಕೆಲವು ವರ್ಷಗಳ ಒಳಗೆ. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಆಸ್ತಿ ಅಂತಸ್ತು, ಒಂದು ದಿನ ಸಾವು ಕದ ತಟ್ಟದೆ ಬಿಡದು. ಎಷ್ಟಿದ್ದರೇನು ನಿನ್ನ ಶಕ್ತಿ ಸೌಂದರ್ಯ, ನೀರಿನಲ್ಲಿ ಹಿಮ ಕರಗಿದಂತೆ ನೋಡೆಂದ ನಮ್ಮ ಗುರು.

0: ಶುದ್ಧ ಬೊಮ್ಮಲಿಂಗೇಶ್ವರ.
1: ಈಗ ನೀವು ಒಂದು ಕಥೆ ಬರೀಬೇಕು ಇಲ್ಲ ಕವನ ಬರೀಬೇಕು ಅಂದಾಗ ಯಾವ ವಸ್ತುಗಳನ್ನ ನೀವು ಮೊದಲಿಗೆ ಆರಿಸ್ಕೋತೀರಿ?
0: ನಾನೀಗ ಒಂದು ಕಥೆ ಆಗ್ಲಿ ಕವನ ಆಗ್ಲಿ ಏನೇ ಬರಿಬೇಕು ಅಂದ್ರೆ ನಾನು ಸುತ್ತಮುತ್ತಲಿನ ವಾತಾವರಣ ಮತ್ತು ಸುತ್ತಮುತ್ತಲಿನ ಸತ್ಯ ಘಟನೆಗಳನ್ನ ಆಧರಿಸಿಕೊಂಡು ನಾನು ಅದನ್ನು ಒಂದು ಕೇಂದ್ರೀಕೃತ ಒಂದು ಅದೇ ಒಂದು ವಸ್ತು ವಿಷಯವನ್ನಾಗಿ ನಾನು ಕಾಲ್ಪನಿಕ ಕಥೆಗಳನ್ನು ಅಲ್ಲೊಂದು ಕಾಗಿ ಇತ್ತು ಇಲ್ಲೊಂದು ಗುಬ್ಬಿ ಅಂತ ಬರೆಯೋದಕ್ಕಿಂತ ಹೆಚ್ಚಾಗಿ ಇಂದಿನ ಜನಗಳಿಗೆ ನಾವು ಡೈರೆಕ್ಟ್ ಆಗಿ ಹೇಳಬೇಕಾಗಿದೆ. ಯಾಕಂದ್ರೆ ಮೊಬೈಲ್ ಸಾಮಾಜಿಕ ಜಾಲತಾಣದ ಯುಗ ಇದು. ಏನೇ ಇದ್ರೂ ನಮ್ಮ ಹಿಂದಿನ ಹಿರಿಯ ಕವಿಗಳ ಹಾಗೆ ನಾವು ಸುತ್ತಿ ಬಳಸಿ ಹೇಳಿದ್ರ ಕೇಳುವಂತಹ ಪುರುಸತ್ ಅವ್ರಿಗೆ ಇಲ್ದಂಗ ಆಗ್ಬಿಟ್ಟದ, ಒತ್ತಡ ಜೀವನ ಆಗ್ಬಿಟ್ಟದ ಈಗಿನ ಜನಗಳದೆಲ್ಲ. ನಾವು ಸುತ್ತಿ ಬಳಸಿ ಹೇಳಿದ್ರೆ ಅವರೆಲ್ಲ ಅದು ಸಮಾಧಾನವಾಗಿ ಕೂತು ಅದನ್ನ ವಿಮರ್ಶೆ ಪರಾಮರ್ಶೆ ಮಾಡ್ಕೊಳ್ಳಂತ ಅವರಿಗೆ ಇಲ್ಲ ಮನಸ್ಥಿತಿ ಪರಿಸ್ಥಿತಿ ಒಳಗೆ ಇಲ್ಲ ಈಗಿನ ಜನರದ್ದು. ಹಾಗಂತ ಹೇಳಿ ನಾನು ಏನೇ ಬರೆದ್ರು ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು. ಮೊಬೈಲ್ ತರ ನಾವು ಆಗ್ಬೇಕು ಬರಹಗಾರರು, ಮೊಬೈಲ್ ಹ್ಯಾಂಗ್ ಡೈರೆಕ್ಟ್ ಆಗಿ ತೋರಿಸ್ತದಲ್ಲ ಅದೇ ತರ ನಾವು ವಸ್ತು ವಿಷಯಗಳನ್ನ ನಾವು ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೆಯುವ ಸತ್ಯ ಘಟನೆಗಳನ್ನ ನಾವು ಬರವಣಿಗೆ ಮೂಲಕ ತೋರಿಸ್ಬೇಕಂತೇಳಿ ನಾನು ಏನೇ ಬರೆದ್ರು ಅದನ್ನ ವಸ್ತು ವಿಷಯ ಅವುಗಳನ್ನೇ ನಾನು ಆಯ್ಕೆ ಮಾಡ್ಕೋತೇನೆ.
1: ಈಗ ನೀವು ಸಮಾಜದ ಒಂದು ವಸ್ತುಗಳನ್ನ ನೀವು ತಗೊಂಡು ಅದರ ಮೇಲೆ ಸಾಹಿತ್ಯ ಕವನ ಕಥೆ ಬರೀತೀರಿ, ಈ ಕವನ ಕಥೆಗಳು ಎಷ್ಟು ಪರಿಣಾಮ ಬೀರ್ತವೆ ಅಂತ ಹೇಳ್ತೀರಿ?
0: ಈ ಕವನ ಕಥೆಗಳನ್ನು ಪರಿಣಾಮ ಬೀರ್ತವ ಇಲ್ಲ ಅಂತ ಹೆಂಗಂದ್ರೆ ಈಗ ಎಷ್ಟು ಓದುಗರನ್ನ ಇದ್ದಾರೆ ಈಗ ಮೊಬೈಲ್ ಒಳಗ ಓದ್ತಿರ್ತಾರೆ. ಈ ಪುಸ್ತಕಗಳು ಓದುವ ಒಂದ್ ಸ್ವಲ್ಪ ಇದು ಕಡಿಮೆ ಆಗಿರ್ಬೇಕು ಹವ್ಯಾಸ, ಆದ್ರೂ ಓದುವಂತ ಒಂದಿಷ್ಟು ವರ್ಗಗಳು ಅದರಿನ ತಗೋತಾರ. ಆಮೇಲೆ ಈ ಕತೆ ಕವನಗಳೆಲ್ಲ ನಾವು ಬರಿತಿರ್ತೇವಲ್ರಿ, ಅವು ಬರ್ದಿದ್ರ ಮೇಲೆ ಏನದ ನಾವು ಈ ಸತ್ಯ ಘಟನೆಗಳನ್ನ ಎತ್ತಿ ತೋರಿಸ್ತೇವೆ. ಎಲ್ಲೇ ಒಂದು ಕ್ರೈಮ್ ನಡೀತು, ಆಮೇಲೆ ಎಲ್ಲೇ ಒಂದು ಈಗ ನೋಡು ತೊಟ್ಟಿಲೊಳಗಳ ಒಂದು ಮಗುವಿನ ಹಿಡ್ಕೊಂಡು ಒಂದು ಚಟ್ಟಕ್ಕೇರು ವಯಸ್ಸಾದ ಒಂದು ಮುದುಕಿಯರವರೆಗೂ ಒಂದು ಹೆಣ್ಣಿನ ಮೇಲೆ ಒಂದು ದೌರ್ಜನ್ಯ ಆಗ್ಲಿ ಒಂದು ಅತ್ಯಾಚಾರ ಅನಾಚಾರಗಳೆಲ್ಲ ಒಂದು ಎಸಗ್ತಿರ್ತಾರ. ನಾವು ಅದನ್ನ ಅಕ್ರೂರವಾಗಿ ನಡೆದ ಅಂತ ಘಟನೆಗಳನ್ನ ನಾವು ಏನದ ಇದ್ದಂಗ ನಾವು ಹಿಂಗ ಆಗತ್ತ ಈ ಸಮಾಜದೊಳಗ ಅಂತ ಹೇಳಕ್ಷ ಅಂದ್ ನಾವು ಏನದ ಬರದು ಅದ್ರಾಗ ನಾವು ಹಾಕಿದೇವ ಅಂದ್ರ ಅದೆಷ್ಟು ಒಂದ್ ನೂರಕ್ ನೂರ್ ಜನ ಇಲ್ದೆ ಹೋದ್ರು ಒಂದು ಸಣ್ಣ ಒಂದು ಒಂದು 20-20% ಜನಗಳ ಮ್ಯಾಲಾದ್ರೂ ಒಂದು ಏನೋ ಪ್ರಭಾವ ಬೀರ್ತದ. ಅದ್ರ ಸಲುವಾಗಿ ನಾನು ನನ್ನ ಅನಿಸಿಕೆ ಪ್ರಕಾರ ಏನು ಒಂದು ಸಾಹಿತಿಗಳ ಪಾತ್ರ ಒಂದು ಸಮಾಜದೊಳಗ ಒಂದ್ ಏನೋ ನಮ್ದು ಒಂದು ಪಾತ್ರ ಅದ ಅಂದಂಗ ಸಮಾಜವನ್ನ ಮುನ್ನಡೆಸುವಲ್ಲಿ ಒಂದು ಸಮಾಜ ತಿದ್ದುವ ನಿಟ್ಟಿನೊಳಗ ಸಾಹಿತಿಗಳದ್ ಒಂದ್ ಏನೋ ಪಾತ್ರ ಅದ, ಬರಹಗಾರದ ಒಂದು ಪಾತ್ರ ಅದ. ಒಂದು 100 ಜನರಲ್ಲಿ ಒಂದು 10 ಜನರಾದ್ರೂ ಬರಹಗಳನ್ನ ಓದಿ ತಿಳ್ಕೊಳ್ಳುವಂತವ್ರು ಇನ್ನೂ ಇದ್ದಾರೆ ಅಂತ ನನ್ನ ಅನಿಸಿಕೆ.
1: ಈಗ ಸೋಷಿಯಲ್ ಮೀಡಿಯಾ ಅಂತೀವಿ, ಈಗ ನೀವ್ ಹೇಳಿದ್ರಲ್ಲ ಫೋನ್ ಒಳಗೆ ಎಲ್ಲ ಇದ್ ಮಾಡ್ತಾರೆ ನೋಡ್ತಾರೆ ಓದ್ತಾರೆ ಅಂತ ಹೇಳಿ, ಈಗ ಈ ಸಾಮಾಜಿಕ ಮಾಧ್ಯಮಗಳು ಸಾಹಿತ್ಯ ಕ್ಷೇತ್ರಕ್ಕೆ ವರ ಅಂತಿರೋ ಏನು ಸವಾಲ?
0: ಅದು ವರಹನು ಹೌದು ಸವಾಲ್ನು ಹೌದ್ರಿ. ಯಾಕಂದ್ರ ಅದ್ ಎಷ್ಟೋ ಎಲೆಮರಿಯ ಕಾಯಿಯಂತಹ ಸಾಹಿತಿಗಳನ್ನ ಇವತ್ತು ಈ ಸಾಮಾಜಿಕ ಜಾಲತಾಣದಿಂದ ಹೊರಗೆ ಬಿದ್ದಾರೆ. ಯಾಕಂದ್ರೆ ಹಿಂದಿನ ದಿನಮಾನದೊಳಗ ಎಲ್ಲೋ ಒಂದು ನಾವು ಕವಿತೆ ಬರೆದೇವ ಅಂದ್ರೆ ಯಾವಾಗ ಒಂದು ವೇದಿಕೆ ಸಿಕ್ತಂದ್ರ ಆ ವೇದಿಕೆ ಮೇಲೆ ಹೋಗಿ ನಾವು ಕವಿತೆ ವಾಚಿಸಿದೇವ ಅಂದ್ರ ಅವಾಗ ಆ ವೇದಿಕೆ ಒಂದು ಸಭಾಂಗಣದಲ್ಲಿ ಕೂತವ್ರಿಗೆ 4 ಜನರಿಗೆ ಗೊತ್ತಾತಿತ್ತು. ಆದ್ರೆ ಇವತ್ತಿನ ದಿನಮಾನದೊಳಗ ಹಂಗಿಲ್ಲ. ಒಂದು ಕವಿತೆ ಬರೆದೇವ ನಾವು ಒಂದು ಸ್ಟೇಟಸ್ ಇಟ್ಕೊಂಡೆ ಅಂದ್ರೆ ನಂಬಲ್ಲಿ ಇರೋ ಅಂತ ಎಷ್ಟು ಸೇವ್ ನಂಬರ್ ಇರ್ತಾವ ಅದನ್ನ 100-100 ನಂಬರ್ಗಳಿಗೆ ಹೋಗ್ತಿರ್ತದ. ಆಮೇಲೆ ಒಂದು ಗ್ರೂಪ್ನ್ಯಾಗ ಬರ್ದೇವ ಅಂದ್ರೆ 1000 ಜನ ಒಂದು ಗ್ರೂಪ್ನ್ಯಾಗ ಇದ್ದಿರ್ತ 1000 ಜನ ನಮ್ಮ ಬರಹವನ್ನ ಇವತ್ತು ನೋಡ್ತಾರ ಓದ್ತಾರ. ಇನ್ನೊಬ್ರ ಬರಹವನ್ನ ನಾವು ನೋಡ್ತೇವೆ ನಮ್ಮ ಬರಹವನ್ನ ಅವರು ಅವ್ರ ಬರಹ ಬರಹವನ್ನು ನಾವು ಓದಿ ನಾವು ಇನ್ನಷ್ಟು ತಿಳ್ಕೊಬಹುದು ನಮ್ದು ಅವ್ರು ತಿಳ್ಕೊಬಹುದು. ಅದಕ್ಕೆ ನಾ ಸಾಮಾಜಿಕ ಜಾಲದಿಂದ ನಾವು ವರಹ ಅಂದ್ರೆ ವರಹ ಮಾಡ್ಕೋಬಹುದು ಇಲ್ಲಾಂದ್ರೆ ಸವಾಲ್ ಅಂದ್ರೆ ಸವಾಲಾಗಿ ತಿಳ್ಕೊಬಹುದು.
1: ನಮ್ಮ ಮೇಲೆ
0: ಡಿಪೆಂಡ್ ಇದ್ದಾರೆ.
1: ನೀವು ನಿಮ್ಮ ಕೃತಿಗಳಲ್ಲಿ ಗ್ರಾಮೀಣ ಬದುಕಿಗೆ ಹೆಚ್ಚಿಗೆ ಪ್ರಾಮುಖ್ಯ ಕೊಡ್ತಿರೋ ಏನು ನಗರ ಇದಕ್ಕೆ?
0: ನಾನು ಪ್ರಾಮುಖ್ಯತೆ ವಿಷಯದೊಳಗಂದ್ರೆ ನಾನು ಹುಟ್ಟಿ ಬೆಳೆದ ಗ್ರಾಮೀಣದಲ್ಲಿ, ಆಮೇಲೆ ನಾನು ಒಂದು ಅಡಿಗೆ ಮನೆಯೊಳಗ ಸುತ್ತಾಡ್ದಕ್ಕೆ ನಾನು ಆ ಅಡಿಗೆ ಮನೆಯೊಳಗ ಸುತ್ತಾಡ್ದಕ್ಕೆ ಅಂದು ಒಂದು ಪುಟ್ಟ ಹಳ್ಳಿ ಒಳಗೆ ಸುತ್ತಾಡ್ದಕ್ಕೆ ಯಾಕೆ ಹೊರಗಿನ ಪ್ರಪಂಚ ಆಗ್ಲಿ 4 ಗೋಡೆಗಳ ಮಧ್ಯೆ ನಾನು ಇದ್ದಕ್ಕೆ ಹೊರಗಿನ ಜಗತ್ತು ನನಗೆ ಅಷ್ಟೊಂದು ಪರಿಚಯ ಇಲ್ಲ ನನಗ. ಅದ್ರ ಸಂಬಂಧ ನಾನು ಒಂದು ಹಳ್ಳಿ ಒಳಗೆ ಹುಟ್ಟಿ ಹಳ್ಳಿ ಒಳಗೆ ಬೆಳೆದಿನ ಹೆಣ್ಮಗಳು ಅಂದ ಬಳಕ ಹಳ್ಳಿಯ ಭಾಷೆ ಆಗಲಿ ನಮ್ಮ ಹಳ್ಳಿಯ ಸಂಸ್ಕೃತಿ ಸಂಪ್ರದಾಯಗಳಾಗಲಿ ನಮ್ಮ ಭಾರತೀಯ ಏನ್ ಸಂಪ್ರದಾಯ ಅವುಗಳನ್ನ ಉಳಿಸ್ಬೇಕು ಬೆಳೆಸಬೇಕು. ಇವತ್ ಎಲ್ಲರೂ ಎದುರು ಬೆನ್ನತ್ತದ ಸಮಾಜ ಅಂದ್ರೆ ಒಂದು ಪಾಸ್ಟ್ ಜನರೇಷನ್ ಅಂದ್ರೆ ಎಲ್ಲ ಸಿಟಿ ಲೈಫ್ ಫಾಸ್ಟ್ ಜನರೇಷನ್ ಅದ್ರದ್ದೆಲ್ಲ ಒಂದು ಬೆನ್ನ ಹತ್ತಿದೆ ನಾವು. ಅದಕ್ಕೆ ನಮ್ದು ಹಳ್ಳಿಯ ಸೊಗಡು ಒಂದು ಹಳ್ಳಿಯದನ್ನು ಉಳಿಸ್ಬೇಕು ಅಂತೇಳಿ ನನಗೆ ಇಷ್ಟವಾಗಿದ್ದು. ನನ್ನ ಹಳ್ಳಿಯ ಸೊಗಡಿನಲ್ಲಿ ಹಳ್ಳಿಯ ಬದುಕು ಹಳ್ಳಿ ಗ್ರಾಮೀಣ ಜೀವನ ಶೈಲಿನೇ ನನಗೆ ಇಷ್ಟ ರೀ ನನ್ನ ಬರವಣಿಗೆ ಒಳಗೆ.
1: ಈಗ ನಿಮ್ಮ ಬರವಣಿಗೆ ಒಂದು ಕಥೆ

0: ಬರೀತೀರಿ ಇಲ್ಲ ಕವನ ಬರೀತೀರಿ, ಬೇರೆ ಯಾರಾದರೂ ವಿಮರ್ಶೆ ಮಾಡಿದಾಗ ನೀವು ಅದನ್ನ ಯಾವ ರೀತಿ ತಗೋತೀರ?
1: ನಾನು ಬೇರೆ ಅವರ ವಿಮರ್ಶೆ ಮಾಡಿದಾಗ ನಾನು ನನಗೆ ಖುಷಿ ಅನಿಸ್ಬಿಡ್ತದ್ರಿ. ಯಾಕಂದ್ರೆ ಈಗ ನಮ್ಮ ಎಷ್ಟು ಒಂದು ಬರಹಗಳನ್ನು ವಿಮರ್ಶೆ ಮಾಡ್ತಾರ ಅಷ್ಟು ವಿಮರ್ಶೆ ಮಾಡಿದಾಗ ಆ ಬರಹಕ್ಕೆ ಒಂದು ಬೆಲೆ ಬರ್ತದೆ ಅಂತೇಳಿ ನನ್ನ ಅನಿಸಿಕೆ ಪ್ರಕಾರ, ನನ್ನ ಪ್ರಕಾರ. ಯಾಕಂದ್ರೆ ಸುಮ್ಮನೆ ನಾವು ಬರೆದು ನಾವು ಮುಚ್ಚಿಟ್ಟೇವೆ ಮನ್ಯಾಗ ಅಂದ್ರೆ ಅದಕ್ಕೆ ಹೆಚ್ಚು ಹೆಚ್ಚು ಉಪಯೋಗ ಆಗ್ಬೇಕು, ಅದು ವಿಮರ್ಶೆ ಮಾಡಬೇಕು. ಅದರ ತಪ್ಪು ಒಪ್ಪುಗಳನ್ನು, ಅದರ ಏಳು ಬೀಳುಗಳನ್ನು, ಆ ಪದದ ಅರ್ಥವನ್ನು, ಇದು ಹಿಂಗೈತ್ರಿ, ಇದು ಹಿಂಗೈತ್ರಿ, ಇನ್ನೂ ಹಿಂಗೆ ಮಾಡಬೇಕಾಗಿತ್ತು, ಇನ್ನೂ ಹಿಂಗೆ ಹೇಳಬೇಕಾಗಿತ್ತು ನೀವು ಅಂತ ಅವ್ರು ಹೇಳೋರು. ನಮಗೆ ಇನ್ನೂ ಕಲಿಕೆ, ನಾವು ಇನ್ನೂ ಬೇರೆ ಬೇರೆ ಮಜಲುಗಳನ್ನು ನಾವು ಹತ್ತಕ್ಕೆ ನಮಗೊಂದೇನೋ ಅವಕಾಶ ಆಗ್ಬಿಡ್ತದೆ. ಹಂಗತೇನೆ ನಾನು ವಿಮರ್ಶೆ ಮಾಡಿದಾಗ ನನಗೊಂಥರ ಖುಷಿ ಅನಿಸ್ಬಿಡ್ತದೆ. ಯಾಕೆ ವಿಮರ್ಶೆ ಆಗಬೇಕು, ಅದು ಬರಹ ಹಂಗೆ ಇರಬಾರ್ದು. ಅದು ವಿಮರ್ಶೆ ಆದಾಗಲೇ ನಾವು ಇನ್ನೂ ಹಿರಿಯರು ಮಾತು ಹ್ಯಾಂಗೆ ಹಿರಿಯರ ಬುದ್ಧಿ ಮಾತುಗಳೊಳಗೆ ಹ್ಯಾಂಗೆ ಸತ್ಯಾಂಶ ಇದ್ದಿರ್ತದಲ್ಲ, ಹಂಗೇನದ ಆ ವಿಮರ್ಶೆ ಮಾಡಿದೊಳಗ ಅದರೊಳಗೆ ಏನೋ ಒಂದು ಕಲಿಬಹುದು ನಾವು ಅಂತೇಳಿ ಅಂದ ನನ್ನ ಅನಿಸಿಕೆ.
0: ಈಗ ಎಷ್ಟು ಕೃತಿಗಳನ್ನು ನೀವು ರಚನೆ ಮಾಡಿದ್ದೆ?
1: ಈಗ ನಾನು ಕಾಡ ಕುಸುಮ ಒಂದು ಭೂಮಿ ತೂಕದಕ್ಕೆ, ಆಮೇಲೆ ಜ್ಞಾನ ಬಿಂದಿಗೆ ಮೊದಲನೇ ಮುದ್ರಣ, ಆಮೇಲೆ ಅದು ನಂದು ಮೊದಲನೇ ಮುದ್ರಣ ಏನು ಜ್ಞಾನ ಬಿಂದಿಗೆ ಏನು ವಚನ ಸಾಹಿತ್ಯದ ಏನದಲ್ರಿ, ಅದು ಎರಡು ತಿಂಗಳಲ್ಲಿ ಅದು ಮರುಮುದ್ರಣ ಆಯ್ತು. ಆಮೇಲೆ ಇನ್ನೊಂದು ಖುಷಿ ವಿಷಯ ಅಂದ್ರೆ ಜ್ಞಾನ ಬಿಂದಿಗೆ ನಾನು ಸಿದ್ಧಾರೂಢ ಅಜ್ಜನ ವರಪ್ರಸಾದನೇ ಅಂತ ಕರಿತೀನಿ, ನಾನ್ ಬರ್ದಿದ್ದೀನಿ ಅಂತ ನಾನು ಯಾವತ್ತು ಹೇಳ್ಕೊಳಲ್ಲ. ಯಾಕಂದ್ರೆ ನಾನು 10ನೇ ಸಾಲಿ ಕಲಿತಕ್ಕೆ ಒಯ್ದ ಅಂತ ಒಂದು ವಚನಗಳನ್ನು ಬರೆಸಿ ಇವತ್ತು ಅದು ನನ್ನ ಪುಸ್ತಕ ಜ್ಞಾನ ಬಿಂದಿಗೆ ವಚನ ಸಾಹಿತ್ಯದ ಪುಸ್ತಕ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಆಧುನಿಕ ವಚನಗಳ ಅಧ್ಯಯನಕ್ಕಾಗಿ ಆಯ್ಕೆ ಆಗುವುದಲ್ಲದೆ ಮರಾಠಿ ಭಾಷೆಯಲ್ಲಿ ಅನುವಾದಗೊಳ್ಳುತ್ತದೆ. ಅದಕ್ಕೆ ನಾನು ತುಂಬಾ ಖುಷಿ ಆಗ್ತದೆ ನನಗೆ. ಯಾಕಂದ್ರೆ ನಾನು ಕೊಟ್ಟಿದ್ದು ಮಹಾರಾಷ್ಟ್ರ ಉಮರ್ಗ ಅಂತೇಳಿ, ಆ ನನ್ನ ಗಂಡನ ಮನೆಗೂ ಕೂಡ ಮರಾಠಿ ಭಾಷೆಯಲ್ಲಿ ಹಾಗೂ ನನ್ನ ತವರು ಮನೆಯಾದ ಈ ಕರ್ನಾಟಕದಲ್ಲಿಯೂ ಎರಡೂ ಕಡೆ ನಂದೇನೋ ಸಾಹಿತ್ಯದ ಒಂದು ಬರವಣಿಗೆಯ ಮೆರವಣಿಗೆ ನಡೀತಾ ಇದೆ ಅಲ್ಲಿ ಅಂಥೇಳಿ ನನಗೆ ಬಹಳ ಖುಷಿ ಅನಿಸ್ತದ್ರಿ. ಆ ಸಿದ್ಧಾರೂಢ ಬೊಮ್ಮಲಿಂಗೇಶ್ವರ ವರಪ್ರಸಾದನೆ ಅಂತ ಅಂದಿನಿ, ಇಲ್ಲ ನನ್ನಂತ ಮೂಡಮತಿ ಕೈ ಅಂತ ಪುಸ್ತಕವನ್ನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಈಗ ನಾನು ಮರುಮುದ್ರಣ ಮಾಡಿದ್ದೀನಿ. ಈಗ ಈಗ ಮತ್ತೆ ಮುಂದೇನದ ನಾನು ಇದ್ದದ ಇದ್ದಂಗೆ ಹೇಳ್ತೀನಿ, ಸಿದ್ಧನ ಲೀಲೆಗಳು, ನಿತ್ಯ ನಡೆಯುವ ಸತ್ಯ ಘಟನೆಗಳು ಅಂತೇಳಿ ಸಿದ್ಧಾರೂಢ ಅಜ್ಜನ ಒಂದು ಲೇಖನಗಳು ನನ್ನ ಜೀವನದಲ್ಲಿ ಆಗಲಿ, ನನ್ನ ಸುತ್ತಮುತ್ತಲಿನ ಜೀವನ ಸತ್ಯ ಘಟನೆಗಳು, ಅವನ ಪವಾಡಗಳದ ಒಂದು ಅದೊಂದು ಬರ್ಲಿಗತ್ತಿದ್ದೀನಿ ನಾನು. ಆಮೇಲೆ ತೊಟ್ಟಿಲ್ಲ ತೂಗುವ ಕೈ ಜಗತ್ತನ್ನೇ ಆಳಿತು ಅಂತ ಹೇಳಿ, ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಹಿಳಾ ಸಾಹಿತ್ಯ, ಒಂದು ಹೆಣ್ಣು ಹುಟ್ಟಿದಾಗಿಲ್ ನಿಂತ ಅಂದ್ರೆ ಹೊಟ್ಟೆಗೆ ಇನ್ನ ಭ್ರೂಣವಾಗಿರುವ ಇದ್ದಾಗಿನಿಂದ ಹಿಡಿದು ಆಕಿ ವಯಸ್ಸಾಗಿ ಮಣ್ಣಾಗಿ ಮಣ್ಣಾಗಿ ಹೋಗುವವರೆಗೂ ಆಕಿ ಅನುಭವಿಸುತ್ತಿರುವ ಕಷ್ಟ, ನೋವು, ಸಂಕಟ, ಖುಷಿ, ಆಕಿ ಏನೇನು ಬದುಕಿನಲ್ಲಿ ಬಂದು ಹೋಗುವ ಎಲ್ಲಾ ಯಾವ ಆಯಾಮಗಳದೊಳಗೆ ಆಕಿ ಇರ್ತಾಳ, ಯಾವ್ಯಾವ ಪಾತ್ರ
2: ಬೇರೆ, ಯೌವನದೊಳಗೆ ಗಂಡನ ಮನೆ ಮತ್ತೆ ಮುಪ್ಪಿನೊಳಗೆ ಮಕ್ಕಳ ಜೊತೆಗೆ, ಅದೊಂದು ಎಲ್ಲ ಹಂತಗಳೇ ಬೇರೆ ಬೇರೆ ಇರ್ತವೆ ಮಹಿಳೆ.
1: ಆಕೆಯ ನಿರ್ವಹಿಸುತ್ತಿರುವ ಪಾತ್ರಗಳು ಹಲವಾರು ಪಾತ್ರಗಳು, ಒಂದು ಅಮ್ಮ, ಅಜ್ಜಿ, ಅಕ್ಕ, ತಂಗಿ, ಅತ್ತಿ, ನಾದ್ನಿ, ಒಂದು ಹೆಣ್ಣು ಒಂದು ಹಲವಾರು ಪಾತ್ರ ನಿರ್ವಹಿಸಬೇಕಾಗ್ತದೆ. ಅದನ್ನ ಕುರಿತು ಒಂದು ಹೆಣ್ಣಿನ ಬಗ್ಗೆನೆ ಒಂದು ಅದೊಂದು ತೊಟ್ಟಿಲು ತೂಗೋಕೆ ಜಗತ್ತನ್ನೇ ಆಡಿತು ಅಂತೇಳಿ ಅದನ್ನ, ಆಮೇಲೆ ಆಕಿ ಅನುಭವ ಆಕಿ ಒಂದು ಸಂಕಟ ನೋವು ಆಕಿ ಏನೋ ಒಂದು ಸೋತಾಳ ಆಕಿ ಹ್ಯಾಂಗ ಆಕಿ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಆಕಿ ಗೆದಿತಾಳಲ್ಲ, ಗೆದ್ ನಿಲ್ಲುವಂತ ಅಂತವು ಕೂಡ ಎಲ್ಲ ಕವಿತೆಗಳನ್ನ ಹಾಕಿ ಅದೊಂದು ಬರಿತಾ ಇದ್ದೀನಿ. ಆಮೇಲೆ ಇನ್ನೂ ಒಂದ್ ಎರಡು ಮೂರು ಇನ್ನು ಬರೆಯೋ ಉಳಿದವ್ರಿ ಸಣ್ಣ ಕಥೆಗಳದು ಒಂದು, ಆಮೇಲೆ ಎಲ್ಲ ಒಂದು ಪುಟ್ಟ ಮಕ್ಕಳಿಗೆ ಅಂತ ಹೇಳಿ ಅಂದ್ರೊಂದು ಸಣ್ಣ ಶಾಲೆ ಸ್ಕೂಲ್ ಮಕ್ಕಳಿಗೆ ಅದೊಂದು ಬರ್ದಿನಿ. ಆಮೇಲೆ ಚುಟುಕುಗಳದ ತಿಳಕೆ ಅಂದ ಸಣ್ಣ ಚುಟುಕುಗಳದೊಂದು ಮಾಡಕತ್ತೀನಿ.
2: ಇನ್ನ ಯಾವ್ಯಾವ ವಿಷಯದ ಮೇಲೆ ನೀವು ಬರಿಬೇಕು ಅಂತ ಅನ್ಕೊಂಡಿದ್ದೀರಿ? ವಚನ ಸಾಹಿತ್ಯ ಬರಿತಾ ಇದ್ದೀರಿ ನೀವು, ಅಂದ್ರೆ ನಿಮ್ಮ ಜೀವನದ ಕುರಿತು ನೀವು ಬರೀತೀರಿ, ಬೇರೆಯವರ ಜೀವನದ ಸತ್ಯ ಘಟನೆಗಳ ಮೇಲೆ ನೀವು ಬರೀದಿರಿ. ಇನ್ನು ಏನು ಸಬ್ಜೆಕ್ಟ್ಗಳು ನೀವು ತಗೋಬೇಕು ಅಂತ ಹಿಂಗ ಅನ್ಕೋತೀರಿ?
1: ನಾನು ಇನ್ನು ಅಂದ್ರೆ ಈ ಸಮಾಜದೊಳಗ ಒಂದ್ರೆ ಹೆಚ್ಚಾನ ಹೆಚ್ಚ ನಾನು ನೋವು ನಲಿವುಗಳನ್ನೆಲ್ಲ ಉಂಡು ಬೆಳೆದು ಬಂದಕ್ಕೆ ನಾನು ಕಷ್ಟನೂ ಅನುಭವಿಸಿದ್ದೀನಿ, ಸುಖನೂ ಅನುಭವಿಸಿದ್ದೀನಿ, ನಾನು ಸೋಲನ್ನು ಅನುಭವಿಸಿದ್ದೀನಿ, ಗೆಲುವನ್ನು ನೋಡಿದ್ದೀನಿ. ಆದ್ರ ಒಂದು ಹೆಣ್ಣಿನ ಬಗ್ಗೆನೇ ಹೆಚ್ಚು ಬೇರೆ ಬೇರೆ ಆಯಾಮಗಳದೊಳಗ ಆಕಿ ಹೆಣ್ಣು ಎಷ್ಟೋ ದುಃಖ ಕಣ್ಣೀರು ದುಃಖ ದುಮ್ಮಾನಗಳನ್ನೆಲ್ಲ ಎಷ್ಟೋ ಆಕಿ ಒಳಗಿನ ಇಟ್ಕೊಂಡಳ. ಒಂದು ಹೆಣ್ಣಿನ ಕುರಿತಾದ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನ ನಾನು ಇನ್ನೂ ಈ ಸಮಾಜದೊಳಗೆ ನಾ ಏನ ಬರೆದು ಈ ಸಮಾಜದೊಳಗಿನ ತೋರಿಸ್ಬೇಕು ಅಂದೇನೋ ನನ್ನ ಮನಸ್ಸಿನೊಳಗಿರುವಂತಹದ್ದನ್ನ ನಾನು ಅದು ನಂದೊಂದು ಆಸೆ ಅದ್ರಿ. ಆಮೇಲೆ ಏನದ ಈ ಸಮಾಜದೊಳಗೆ ಏನು ಈಗಿಂದ ಭ್ರಷ್ಟಾಚಾರ ಆಗ್ಲಿ, ಅನೈತಿಕ ಅನಾಚಾರ ಭ್ರಷ್ಟಾಚಾರ ಈಗಿಂದ ಏನು ಸಮಾಜದೊಳಗೆ ಇವೆಲ್ಲ ಕೆಟ್ಟ ಕೃತ್ಯಗಳನ್ನೆಲ್ಲ ನಡೆದವಲ್ಲ ಅವುಗಳನ್ನೆಲ್ಲ ನಾನು ಎತ್ತಿ ತೋರಿಸ್ಬೇಕು, ನನ್ನ ಕೈಲಾದಷ್ಟು ಮಟ್ಟಿಗೆ ಎತ್ತಿ

0: ತೋರಿಸಬೇಕು. ಒಬ್ಬ ಬರಹಗಾರನನ್ನ ನಾವು ಏನ್ ಬರೀಬಹುದು, ಆದ್ರೂ ಅವು ಎತ್ತಿ ತೋರಿಸೋದ್ರಲಿಂತ ಇಂಥದ್ ನಡೆದದಲ್ಲ ನಮ್ಮ ಸಮಾಜದೊಳಗ ಅಂತ ಓದುಗರಿಗಾಗ್ರಿ ಗೊತ್ತಾಗ್ತವು. ಅದಕ್ಕೆ ಇಂಥದಕ್ಕೆ ನಾವು ಪ್ರೋತ್ಸಾಹ ಕೊಡಬಾರದು. ಇದಕ್ಕೆ ನಾವು ಒಂದೇನೋ ಅದಕ್ಕೊಂದು ಇದು ಮಾಡ್ಕೊತ ಬರ್ಬೇಕು, ಖಂಡನೆ ಮಾಡಕ್ಕೆ ಒಂದು ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿ ಅಂದ್ರೆ ಓದೋರ ಮೇಲೆ ಮನಸ್ಸಿನ ಮೇಲೆ ಬೀಳಿ ಅಂಥೇಳಿ ಅನ್ನೋದೊಂದು.
1: ಶಿವಲೀಲಾ ಅವರೇ, ನೀವು ಬಾಲ್ಯದಿಂದಲೂ ಕಷ್ಟ ಜೀವನವನ್ನು ಅನುಭವಿಸಿ ಬಂದವರು, ಈ ಕಷ್ಟವನ್ನೇ ನೀವು ಮೆಟ್ಟಿಲಾಗಿ ತಗೊಂಡು ಕಥೆ ಕವನಗಳು ಬರೆದು ಒಬ್ಬ ಕಥೆಗಾರ್ತಿ ಆದ್ರಿ, ಸಾಹಿತಿ ಆದ್ರಿ, ಆದರೆ ಕಷ್ಟ ಪಡ್ತಾ ಇರ್ತಾರೆ, ತಮ್ಮ ನೋವನ್ನು ಯಾರ ಹತ್ರನು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಂತಹ ಒಂದು ಹೆಣ್ಣು ಮಕ್ಕಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತಾರೆ?
0: ಈ ಸಮಾಜದೊಳಗೆ ಹೆಣ್ಣಿಗೆ ನೋಡ ದೃಷ್ಟಿಕೋನನೇ ಒಂದು ಬೇರೆ ಅದ. ಆ ದೃಷ್ಟಿಕೋನ ಅಂದ್ರೆ ಒಂದು ಏನೋ ಒಂದು ನಾವು ನಾಲ್ಕು ಜನ ನಿಂತು ನಾವು ಒಂದು ಅಳಲು ತೋಡ್ಕೊಂಡೇವು ಅಂದ್ರೆ 80% ಜನ ಅದನ್ನು ದುರುಪಯೋಗ ಪಡಿಸ್ಕೊಳಕ್ ನಾವು ಬಳಸ್ಕೋತಾರ. ಅದ್ರ ಸಂಬಂಧ ಒಂದು ಹೆಣ್ಮಕ್ಳು ನೋವು ಸಂಕಟ ತಮ್ದು ಏನು ಹೇಳ್ಕೊಳ್ಳೋದಲ್ಲ, ಹುಷಾರಾಗಿ ಹೇಳ್ಕೊರಿ, ನಿಮ್ಗೆ ಆತ್ಮೀಯರ ಹತ್ರ ಅಷ್ಟೇ ನೀವು ಹಂಚಬರ್ರಿ ನೀವು.
1: ಶಿವಲೀಲಾ ಅವ್ರೆ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರದಲ್ಲಿ ಕಥೆಗಾರ್ತಿ ಶಿವಲೀಲಾ ಎಸ್ ಧನ್ನಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು.
4: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:28.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
9: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
8: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
9: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
8: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

ಸ್ವಾರ್ಥವೇ ಪ್ರತಿಯೊಬ್ಬನಲ್ಲಿಯೂ ಇರುವ ಪಿಶಾಚಿ. ಸ್ವಾರ್ಥದ ಪ್ರತಿಯೊಂದು ಚೂರು ಕೂಡ ಪೈಶಾಚಿಕವಾದುದು. ಸ್ವಾರ್ಥವನ್ನು ಒಂದು ಕಡೆಯಿಂದ ಹೊರದೂಡಿದರೆ ಮತ್ತೊಂದು ಕಡೆಯಿಂದ ದೇವರು ಬರುವನು, ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕು ಕಡ್ಡಿ ಹಾಗೂ ಕೂದಲು ಉದುರಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ನಿಲಯದಿಂದ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35 ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಕಾರ್ಯಕ್ರಮ ಹಾಸನ ಕೇಂದ್ರದಿಂದ.

0: आकाशवाणी ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ. ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್.
1: ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಚರ್ಮರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಕ್ಷಿತ್ ಡಿ ಅವರಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ ಮ್ಯಾಮ್,
1: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದು ಕೂದಲುದ್ರೋದು ಎಲ್ಲರಿಗೂ ಸಹಜವಾಗಿ ಕಾಡುತ್ತೆ. ಕೂದ್ಲು ಯಾಕೆ ಉದುರುತ್ತೆ, ಏನ್ ಮಾಡ್ಬೇಕು, ಉದುರದೇ ಇರೋ ಹಾಗೆ ಬೇರೆ ಬೇರೆ ಈಗ ಮಾರ್ಕೆಟ್ ಅಲ್ಲಿ ಜಗಮಗಿಸುವ ಎಲ್ಲಾ ಪ್ರಾಡಕ್ಟ್ಸ್ ಗಳಿದೆ, ಅದರಿಂದ ಆಗುತ್ತೋ ಅಥವಾ ಜೀವಸತ್ವಗಳ ಕೊರತೆಯಿಂದ ಕೂದಲು ಉದುರುತ್ತೋ ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು, ವಂಶವಾಹಿನಲ್ಲಿ ಏನಾದ್ರೂ ತೊಂದರೆಗಳು ಇದ್ದಾಗ ಕೂದಲು ಉದುರುತ್ತಾ ಅಥವಾ ಕೂದಲು ಕಮ್ಮಿ ಆಗುತ್ತೋ, ಕೂದಲು ತೆಳು ಆಗುತ್ತೋ, ಈ ಎಲ್ಲಾ ವಿಷಯಗಳನ್ನ ಕುರಿತಂಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಅದರ ಜೊತೆಗೆ ಹುಳುಕಡ್ಡಿ ಅನ್ನುವಂತಹ ಒಂದು ಚರ್ಮದ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ಮೊದಲಿಗೆ ಹುಳುಕಡ್ಡಿ ಅಂದ್ರೆ ಏನು, ಯಾಕಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ಮತ್ತೆ ಕೂದಲಿನ ಬಗ್ಗೆ ಮಾತಾಡೋಣ.
2: ಮೊದಲಿಗೆ ಹುಳುಕಡ್ಡಿ ಅಂತಂದ್ರೆ ನಾವು ಎಲ್ಲಾ ಕಡೆ ನೋಡಿರ್ತೀವಲ್ಲ, ಪಾಚಿ ಕಟ್ಟತ್ತೆ. ಎಲ್ ಕಟ್ಟತ್ತೆ ಪಾಚಿ ಕಟ್ಟೋದು? ಜಾಸ್ತಿ ತ್ಯಾವಾಂಶ ಎಲ್ಲಿರುತ್ತೆ? ಗಲೀಜಲ್ಲಿರುತ್ತೆ, ಕೆರೆ ಬದಿಯಲ್ಲಿರ್ಬೋದು, ಅಥವಾ ನೀರೆಲ್ಲೆಲ್ಲಿ ತೊಟ್ಟಿಲಿರ್ಬೋದು, ಅಲ್ಲೆಲ್ಲ ಪಾಚಿ ಕಟ್ಟೋದು ಬಹಳ ಸಹಜ. ಪಾಚಿ ಅಂದ್ರೆ ಏನಿಲ್ಲ, ಅದೊಂದು ಫಂಗಸ್ ಅಷ್ಟೇನೆ. ಅದೇ ತರ ನಮ್ಮ ಚರ್ಮದಲ್ಲಿ ಈ ತರ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗ್ಲಿ ಅಂತ ಪಾಚಿ ಅಂತ ಹೇಳಿದಷ್ಟು. ಪಾಚಿನೂ ಒಂದು ಫಂಗಸ್. ಒಂದು ಬ್ರೆಡ್ ಮೇಲೆ ಅಥವಾ ಚಪಾತಿನ ಒಂದಷ್ಟು ದಿನ
1: ಬಿಟ್ಟಿದ್ರೆ
2: ರೊಟ್ಟಿ ಮೇಲೆ ಆಗುತ್ತೆ, ಅದ್ರ ಮೇಲೆಲ್ಲ ಬೆಳೆಯುತ್ತಲ್ಲ, ಅದೇ ತರದ್ದು ಚರ್ಮದ ಮೇಲೆ ಆ ಒಂದು ಫಂಗಸ್ ಇಂದ ಇನ್ಫೆಕ್ಷನ್ ಆದಾಗ ಅದನ್ನ ಉಳ್ಕಡ್ಡಿ ಅಂತ ಸಾಮಾನ್ಯ ಭಾಷೆಯಲ್ಲಿ ಹಂಗ ಕರಿತೀವಿ. ನಮ್ಮ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಟೀನಿಯಾ ಅಂತ ಹೇಳಿ ಕರಿತೀವಿ. ಟೀನಿಯಾ ಅಂತ ಹೇಳಿ ಮುಖ್ಯವಾಗಿ ಅದಕ್ಕೆ ಕಾರಣ ಒಂದು ದಿನನಿತ್ಯ ಸ್ನಾನ ಮಾಡದೇ ಇರುವಂತದ್ದು. ಯೂಶ್ವಲಿ ಹಳ್ಳಿ ಭಾಗಗಳಲ್ಲಿ ಹೊಲ ಗದ್ದೆಗಳನ್ನ ಹೋಗ್ಬಿಟ್ಟು ನಾಟಿ ಮಾಡೋದು, ಸಿಕ್ಕಾಪಟ್ಟೆ ದೈಹಿಕವಾಗಿ ಡಿಮಾಂಡಿಂಗ್ ಆಗಿರುವಂತ ಕೆಲಸಗಳು ಮಾಡ್ತಾರೆ, ಬೆವರ್ತಾರೆ ಜಾಸ್ತಿ. ಆತರ ಅಷ್ಟು ಬೆವತ್ರು ದಿನನಿತ್ಯ ಸ್ನಾನ ಮಾಡ್ತಿರೋದ್ರಿಂದ ಏನಾಗತ್ತೆ, ಬೆವರೆಲ್ಲ ಅಲ್ಲೇ ನಿಂತು ನಿಂತು ತ್ಯಾವಾಂಶ ಜಾಸ್ತಿ ಆಗತ್ತೆ. ತ್ಯಾವಾಂಶ ಮತ್ತೆ ಮೈ ಮೇಲೆ ಗಲೀಜೆಲ್ಲ ಜಾಸ್ತಿ ನಿಂತಾಗ ಈ ಫಂಗಸ್ ನ ಅಟ್ರಾಕ್ಟ್ ಮಾಡೋದು ತುಂಬಾ ಸಹಜ. ಫಂಗಸ್ ಬಂದು ಕೂತ್ಕೊಂಡಿರುತ್ತೆ, ಅದನ್ನ ತೊಳ್ಕೊಳ್ಳೋದು ಕೂಡ ಇರೋದಿಲ್ಲ. ಸೊ ಅದರಿಂದ ಮುಖ್ಯವಾಗಿ ಆಗುವಂತದ್ದು ಇದು ಹುಳುಕಡ್ಡಿ. ಅದ್ರ ಜೊತೆಗೆ ಟೈಟ್ ಬಟ್ಟೆಗಳು ಹಾಕೊಳ್ಳೋದು, ಟೈಟ್ ಸ್ಕಿನ್ ಫಿಟ್ ಜೀನ್ಸ್ ಗಳು ಹಾಕೊಳ್ಳೋದು, ಈ ತರ ಎಲ್ಲ ಮಾಡಿದಾಗ ಏನಾಗತ್ತೆ, ಅಲ್ಲಿ ಗಾಳಿ ಆಡೋದಿಲ್ಲ, ಸೊ ಬೇಗ ಒಣಗದಿಲ್ಲ ಬೆವರು, ಅಂತ ಸಮಯದಲ್ಲಿ ಕೂಡ ಆಗತ್ತೆ. ಇನ್ನ ಒಂದು ಇದು ಅಂಟ್ರೋಗ, ಒಬ್ರಿಂದ ಒಬ್ರಿಗೆ ಹರಡುತ್ತೆ.
1: ಹೌದಾ?
2: ಹೌದು. ಇವಾಗ ಮನೆಯಲ್ಲಿ ಗಂಡಂಗ್ ಬಂದಿರುತ್ತೆ, ಗಂಡಿನಿಂದ ಹೆಂಡತಿಗೆ ಬರುತ್ತೆ, ಆ ಬಟ್ಟೆನೆಲ್ಲ ಒಟ್ಟಿಗೆ ಒಗೆಕಾಗ್ತಾರೆ ಮಕ್ಳು ಬಟ್ಟೆಗಳ ಜೊತೆಗೆ, ಅದೇ ಬಟ್ಟೆನ ತೆಗೆದು ಹಾಕೋತಾರೆ ಮಕ್ಳು, ಮಕ್ಳಿಗೂ ಬರೋ ಸಾಧ್ಯತೆಗಳು ಇರ್ತವೆ.

0: ಆ ತರ ಒಬ್ರಿಗ್ ಬಂದ್ರೆ ಫ್ಯಾಮಿಲಿಲಿ ಬೇರೆಯವ್ರಿಗೆ ಬರೋ ಚಾನ್ಸಸ್ ತುಂಬಾ ಕಾಮನ್. ಅದು ಇದೆ ರೀಸನ್ ಅದು ಟೀನಿಯಾ ಆಗೋದಿಕ್ಕೆ
1: ಬರುತ್ತೆ ಅದು ಫಂಗಸ್. ಅದೇ ನೀವ್ ಹೇಳಿದ್ರಿ, ಒಂದು ಗಾಳಿ ಆಡೋದಿಲ್ಲ, ಬೆವರು,
0: ಅನ್ಹೈಜಿನ್,
1: ಶುಚಿತ್ವ ಇಲ್ಲದೆ ಇರೋದೇ ಇದಕ್ಕೆ ಕಾರಣ. ಅದೇನು ಹೊರಗಡೆಯಿಂದ ಬಂದು ಅಂಟ್ಕೋಬೇಕಾಗಿಲ್ಲ.
0: ಅಂದ್ರೆ ಇವಾಗ ನಾರ್ಮಲಿ ನಮ್ ಮೇಲೂ ಫಂಗಸ್ ಬಂದು ಬೀಳೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ನಾವು ದಿನ ನಿತ್ಯ ಸ್ನಾನ ಮಾಡ್ತಿರ್ತೀವಿ, ನಮ್ ದೇಹನ ಶುಚಿಯಾಗಿ ಇಟ್ಕೊಂಡಿರ್ತೀವಿ, ಅದ್ ಮಾಡದೆ ಇರೋದು ಒಂದು ಕಾರಣ. ಆದ್ರೆ ಇನ್ನ ಒಂದು, ಅಕಸ್ಮಾತ್ ಈಗ ಏನಾದ್ರೂ ಡಯಾಬಿಟಿಸ್ ಇರ್ಬೋದು ಅಥವಾ ಈ ತರ ಏನಾದ್ರೂ ರೋಗಗಳಿದ್ರೆ ಅವರಿಗೆ ಏನೇ ಒಂದು ಇನ್ಫೆಕ್ಷನ್ ಆದ್ರೂ ಆ ಇನ್ಫೆಕ್ಷನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸೋ ಸಾಧ್ಯತೆ ಇರುತ್ತೆ. ಬೇಗ ಗುಣ ಆಗೋದಿಲ್ಲ ಯಾವ್ದೇ ಇನ್ಫೆಕ್ಷನ್ ಆದ್ರೂ. ಒಂದು ಡಯಾಬಿಟಿಸ್ ಇರೋರಿಗೆ ಒಂದು ಕಾಲಿಗೆ ಒಂದು ಗಾಯ ಆದ್ರೂ ಕೂಡ ಅದು ಬೇಗ ಗುಣ ಆಗೋದಿಲ್ಲ. ಸೊ ಅದೇ ತರ ಒಂದು ಫಂಗಲ್ ಇನ್ಫೆಕ್ಷನ್ ಆದ್ರೂ ಅದು ಬೇಗ ಗುಣ ಆಗೋದಿಲ್ಲ, ತುಂಬಾ ಜಾಸ್ತಿ ಸ್ಪ್ರೆಡ್ ಆಗೋದು ಹಂಗೆಲ್ಲ ಆಗೋ ಸಾಧ್ಯತೆ ಇರುತ್ತೆ.
1: ಸಾಮಾನ್ಯ ದೇಹದ ಯಾವ ಭಾಗದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ?
0: ಸಾಮಾನ್ಯವಾಗಿ ಕಾಣಿಸೋದು ತೊಡೆ ಸಂಧಿಗಳಲ್ಲಿ, ಅದ್ರಲ್ಲೂ ನಮಗೆ ಟೈಪ್ಸ್ ಇದೆ. ಸೊ ಈ ತೊಡೆ ಸಂಧಿಗಳಲ್ಲಿ ಒಂದ ಮಾಡ ಜಾಗ, ಆ ಜಾಗಗಳಲ್ಲಿ ಕಾಣಿಸ್ಕೊಂಡ್ರೆ ಅದನ್ನ ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಪ್ಯೂಬಿಕ್ ರೀಜನ್ ಅಂತ ನಾವ್ ಏನ್ ಹೇಳ್ತೀವಿ ಆ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ಟೀನಿಯಾ ಕ್ರೂರಿಸ್ ಅಂತ ಹೇಳಿ ಕರಿತೀವಿ. ಇನ್ನು ದೇಹದ ಬೇರೆ ಭಾಗ, ಹೊಟ್ಟೆ ಮೇಲೆ, ಬೆನ್ನ ಮೇಲೆ ಅಥವಾ ಕೂತ್ಕೊಳ್ಳೋ ಜಾಗದ ಮೇಲೆ ಎಲ್ಲ ಬಂದ್ರೆ ಅವಾಗ ಅದನ್ನ ಟೀನಿಯಾ ಕಾರ್ಪೋರಿಸ್, ಬಾಡಿ ಮೇಲೆ ಬೇರೆ ಎಲ್ಲ ಎಲ್ಲಿ ಕಾಣಿಸೋರು ಟೀನಿಯಾ ಕಾರ್ಪೋರಿಸ್, ಮುಖದ ಮೇಲೆ ಬಂದ್ರೆ ಟೀನಿಯಾ ಫೇಶಿಯೈ ಅಂತ ಹೇಳಿ ಕರಿತೀವಿ, ತಲೆ ಮೇಲೆ ಬಂದ್ರೆ ಅದನ್ನ ಟೀನಿಯಾ ಕೆಪೈಟಿಸ್ ಅಂತ ಹೇಳಿ ಕರಿತೀವಿ. ಇವಾಗ ಮುಂದೆ ಕೂದಲುದ್ರ ಬಗ್ಗೆ ಮಾತಾಡ್ಬೇಕಾಗತ್ತಲ್ಲ, ಸೊ ಟೀನಿಯಾ ಬಂದ್ರು ಅದು ಒಂದ್ ಕಾರಣ ಕೂದಲುದ್ರೋದಕ್ಕೆ. ಆಮೇಲೆ ಹಸ್ತದ ಮೇಲೆ ಬಂದ್ರೆ, ಕೈಗಳ ಹಸ್ತದ ಮೇಲೆ ಬಂದ್ರೆ ಅದನ್ನ ಟೀನಿಯಾ ಮ್ಯಾನಮ್ ಅಂತ ಹೇಳಿ ಕರಿತೀವಿ. ಪಾದದ ಮೇಲೆ ಬಂದ್ರೆ ಟೀನಿಯಾ ಪೀಡಿಸ್ ಅಂತ ಹೇಳಿ ಕರಿತೀವಿ. ಇದ್ರಲ್ಲೆಲ್ಲ ಮುಖ್ಯವಾಗಿ ಕಾಮನ್ ಆಗಿ ತುಂಬಾ ಕಾಮನ್ ಆಗಿ ಕಾಣಿಸೋದಂದ್ರೆ ತೊಡೆ ಸಂಧಿಗಳಲ್ಲಿ ಬರೋದು, ಇಲ್ಲ ಕಂಕಳಲ್ಲಿ ಬರೋದು, ಇಲ್ಲ ಕೂತ್ಕೊಳ್ಳೋ ಜಾಗದ ಮೇಲೆ, ಇಲ್ಲೆಲ್ಲ ಕಾಮನ್ ಆಗಿ ಬರೋದು.
1: ಅದ್ ಬಂದಾಗ ಏನ್ ಲಕ್ಷಣಗಳಿರುತ್ತೆ?
0: ಅದು ಬಂದಾಗ ತುರಿಕೆ ತುಂಬಾ ಇರುತ್ತೆ, ಸಿಕ್ಕಾಬಟ್ಟೆ ಕಡ್ತಾ ಇರುತ್ತೆ, ತಡ್ಕೊಳಕ್ ಆಗದಷ್ಟು ಕಡ್ತಾ ಇರುತ್ತೆ. ಮುಖ್ಯವಾಗಿ ಅದು ಕಾಣಿಸೋದು ಹೆಂಗೆ ಅಂತಂದ್ರೆ ಒಂದು ಕೆಂಪು ಅಥವಾ ಕಪ್ಪು ಬಣ್ಣದ ಲೀಷನ್ ಆಗಿರುತ್ತೆ, ಅಂದ್ರೆ ಚರ್ಮದಿಂದ ಸ್ವಲ್ಪ ಮೇಲೆ ಎದ್ದಿರೋ ಆಗಿರುತ್ತೆ. ಅದಕ್ಕೆ ಬೌಂಡ್ರೀಸ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಆ ಬೌಂಡ್ರೀಸ್ ತುಂಬಾ ಪ್ರಾಮಿನೆಂಟ್ ಆಗಿರುತ್ತೆ, ವೆಲ್ ಡಿಫೈನ್ಡ್ ಆಗಿರುತ್ತೆ ಆ ಬೌಂಡ್ರೀಸ್. ಸೊ ಅದ್ ನೋಡಿದ ತಕ್ಷಣ ನಾವ್ ಹೇಳ್ಬೋದು, ಓಕೆ ಇದು ಉಳ್ಕಡ್ಡಿನೇ, ಬೇರೆ ಇನ್ಯಾವ ಇದ್ರಿಂದ ಇವ್ರಿಗೆ ತುರ್ಕೆ ಬರ್ತಿಲ್ಲ ಅಥವಾ ಬೇರೆ ಇನ್ಯಾವ ಚರ್ಮದ ರೋಗನೂ ಅಲ್ಲ ಇದು, ಇದು ಉಳ್ಕಡ್ಡಿನೇ ಅಂತ ಹೇಳ್ಬೋದು ಅದನ್ನ ನೋಡಿದ ತಕ್ಷಣ.
1: ಒಂದು ತುರ್ಕೆ ಬರುತ್ತೆ, ತುರ್ಕೆ ಬಂದಾಗ ಮನೆಯಲ್ಲೇ ಔಷಧಿಗಳು ಮಾಡ್ಕೊಳಕ್ಕೆ ಶುರು
0: ಮಾಡ್ತಾರೆ.
1: ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ಇನ್ನೇನು ಅರಶಿನ ಹಚ್ಕೊಳ್ಳೋದು, ಅಥವಾ ಇನ್ಯಾರೋ ಏನೇನೋ ಹೇಳ್ತಾರೆ, ಅಲೋವೆರಾ ಹಚ್ಕೊಳ್ಳಿ, ಅದು ಹಚ್ಕೊಳ್ಳಿ, ಸರಿ ಹೋಗುತ್ತೆ. ಏನ್ ಮಾಡ್ಬೋದು ಸರ್ ಇದಕ್ಕೆ? ಅಂದ್ರೆ ಒಂದು ವೈದ್ಯರ ಹತ್ರ ಬರ್ಬೇಕು, ಬಂದು ಒಂದ್ಸರ್ತಿ ವಾಸಿ ಆದ್ರೆ ಮತ್ತೆ ಮತ್ತೆ ಬರುತ್ತಾ, ಅಥವಾ ಒಂದ್ಸರ್ತಿ ಬಂದು ಹೋದ್ರೆ ಮತ್ತೆ ಬರಲ್ವಾ, ಹೇಗೆ ಇದು?
0: ಅದೇ ನೀವ್ ಹೇಳಿದಂಗೆ ಮನೆ ಮದ್ದುಗಳು ಮಾಡೋದು ತುಂಬಾ ಸಹಜ, ಅರಶಿನ ಹಚ್ಚೋದು ಎಲ್ಲ ಮಾಡ್ತಾರಲ್ಲ, ಏನಾಗುತ್ತೆ ಫಸ್ಟ್ ಆಫ್ ಆಲ್ ಅದು ಇನ್ಫೆಕ್ಟೆಡ್ ಸ್ಕಿನ್ ಇನ್ಫೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲ ನಾವು ಹಚ್ಚೋದ್ರಿಂದ ಸೆನ್ಸಿಟಿವ್ ಇದ್ರೆ ಸ್ಕಿನ್ ಅಲ್ಲಿ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ, ಅದಾಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಫಸ್ಟ್ ಆಫ್ ಆಲ್ ಫಂಗಲ್ ಇನ್ಫೆಕ್ಷನ್ ಆಗಿರೋದ್ರ ಜೊತೆಗೆ ಇನ್ನ ಒಂದು ಎಕ್ಸ್ಟ್ರಾ ಏನೋ ಒಂದು ಚರ್ಮದ ರೋಗ ಮಾಡಿಕೊಂಡು ನಮ್ಮ ಹತ್ರ ಬರ್ತೀರಾ. ಇಲ್ಲ ಅಂತಂದ್ರೆ ಕೆಲವರು ತುಂಬಾ ಕಾಮನ್ ಆಗಿ ಮಾಡೋ ಮಿಸ್ಟೇಕ್ಸ್ ಏನಂತಂದ್ರೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಡ್ತಾರೆ, ಉಳ್ಕಡ್ಡಿ ಆಗಿದೆ ಅಂತ ಹೇಳಿ ಅವರೇ ಒಂದು ಕ್ರೀಮ್ ಕೊಟ್ಬಿಡ್ತಾರೆ. ಬಟ್ ಈ ಕ್ರೀಮ್ ಅಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ, ಸ್ಟೀರಾಯ್ಡ್ಸ್ ಹಚ್ಚಿದಾಗ ಏನಾಗತ್ತೆ, ಆ ತಕ್ಷಣಕ್ಕೆ ಏನೇ ಸ್ಟೀರಾಯ್ಡ್ ನೀವು ಹಚ್ಚಿದ್ರು ಅಲ್ಲಿ ಏನ್ ಇನ್ಫ್ಲಮೇಷನ್ ಇರುತ್ತಲ್ಲ, ಇನ್ಫ್ಲಮೇಷನ್ ನ ಕಮ್ಮಿ ಮಾಡ್ಬಿಡುತ್ತೆ. ಅದು ಕಮ್ಮಿ ಮಾಡಿದಾಗ ಅಂದ್ರೆ ನಮ್ಮ ಬಾಡಿ ಆ ಇನ್ಫೆಕ್ಷನ್ ವಿರುದ್ಧ ಹೋರಾಡ್ತಿರುತ್ತೆ, ಆ ಹೋರಾಡೋ ಶಕ್ತಿನೇ ನಾವು ಸಪ್ರೆಸ್ ಮಾಡ್ಬಿಡ್ತೀವಿ ಸ್ಟೀರಾಯ್ಡ್ ಹಾಕ್ಬಿಟ್ಟು. ಸೊ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡದೆ ನಿಲ್ಸ್ಬಿಡುತ್ತೆ ಆ ಜಾಗದಲ್ಲಿ. ಸೊ ಹೋರಾಡದೆ ಇರುವಾಗ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಕಡಿಮೆ ಆದಾಗ ಜನಕ್ಕೆ ಏನನ್ಸುತ್ತೆ, ನಮ್ಗೆ ತುರ್ಕೆ ಕಡಿಮೆ ಆಯ್ತು. ಇವಾಗ ತುರ್ಕೆ ಬರೋದಿರ್ಬೋದು ಅಥವಾ ಉರಿ ಬರೋದಿರ್ಬೋದು ಏನೇ ಇರ್ಬೋದು, ಅದೆಲ್ಲ ನಮ್ಮ ಬಾಡಿ ಅದ್ರ ವಿರುದ್ಧ ಹೋರಾಡಕ್ಕೆ ಸ್ಟಾರ್ಟ್ ಮಾಡಿದಾಗ್ಲೇನೆ ಬರೋದು. ಒಂದು ಜ್ವರ ಆಗಿದ್ರು ನಮ್ಮ ಬಾಡಿ ನಮ್ ಆ ರೋಗಾಣು ವಿರುದ್ಧ ಹೋರಾಡಕ್ಕೆ ಸ್ಟಾರ್ಟ್ ಮಾಡಿದ್ರೇನೆ ಜ್ವರ ಆಗ್ಲಿ ಬೇರೆ ಇನ್ನೇನಾದ್ರೂ ಆಗ್ಲಿ ಬರೋದು. ನಾವು ಅದನ್ನ ಹೋರಾಡೋದನ್ನ ನಿಲ್ಸ್ಬಿಟ್ಟಾಗ ಅದ್ ಯಾವ ಲಕ್ಷಣನೂ ಬರೋದಿಲ್ಲ. ಹಂಗಂತಂದ್ಬಿಟ್ಟು ಆ ಇನ್ಫೆಕ್ಷನ್ ಕ್ಲಿಯರ್ ಆಗಿದೆ ಅಂತಲ್ಲ, ಆ ಫಂಗಸ್ ಇನ್ನ ಅಲ್ಲೇ ಇರುತ್ತೆ. ಸೊ ನೀವು ಸ್ಟೀರಾಯ್ಡ್ ಹಚ್ಚೋದ್ ನಿಲ್ಸಿದ ತಕ್ಷಣ ರಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ ಎಲ್ಲಾ ಕಡೆ, ಜಾಸ್ತಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಸತಿ ಸ್ಪ್ರೆಡ್ ಆದಾಗ ಏನಾಗುತ್ತೆ, ನಾನು ನಿಮ್ಗೆ ಹೇಳದ್ನಲ್ಲ, ಇವಾಗ ಅದು ನೋಡಿದ ತಕ್ಷಣ ಇದು ಉಳ್ಕಡ್ಡಿನೇ ಅಂತ ಹೇಳ್ಬೋದು, ಆ ಲೀಷನ್ ಹಂಗಿರುತ್ತೆ. ಬಟ್ ಈ ಸ್ಟೀರಾಯ್ಡ್ ಹಚ್ಬಿಟ್ಟು ಏನಾಗ್ಬಿಡತ್ತೆ, ಶೇಪ್ ಏನಿರುತ್ತೆ ಅದು ಏನಂತಾರೆ, ಅದು
1: ಬದಲಾವಣೆ ಆಗುತ್ತೆ.
0: ಹಾ, ಅದು ಕಂಪ್ಲೀಟ್ ಆಗಿ ಬದಲಾವಣೆ, ಸ್ವರೂಪನೇ ಚೇಂಜ್ ಆಗ್ಬಿಟ್ಟಿರುತ್ತೆ.

0: ಆತರ ಇಟ್ಕೊಂಡು ನಮ್ಮ ಹತ್ರ ಬಂದಾಗ ನಮಗೇನೆ ಕಷ್ಟ ಆಗುತ್ತೆ ಡಯಾಗ್ನೋಸ್ ಮಾಡಕ್ಕೆ, ಓಕೆ ಇದು ಉಳ್ಕಡ್ಡಿನೇನ ಅಲ್ವಾ ಅಂತ. ಸೊ ಅವಾಗ ಒಂದು ಚಾಲೆಂಜ್ ಇರುತ್ತೆ, ಏನು ಅಂತ ಗೊತ್ತಾಗೋದಿಲ್ಲ. ಅವಾಗ ನಾವು ಹಿಸ್ಟ್ರಿ ಕೇಳ್ಬೇಕು, ಏನಾಗಿತ್ತು ಮುಂಚೆ, ಹೆಂಗಿತ್ತು, ಏನೇನಾದ್ರೂ ಹಚ್ಚಿದ್ರ ಇದಕ್ಕೆ, ಇದಂತೂ ನಾವು ಕೇಳಲೇಬೇಕಾಗತ್ತೆ. ಯಾವುದೇ ಉಳ್ಕಡ್ಡಿ ಕೇಸ್ ಬಂದ್ರು ನೀವು ಮುಂಚೆ ಏನಾದ್ರೂ ಹಚ್ಚಿದ್ರ ಅನ್ನೋದು ಕೇಳಲೇಬೇಕಾಗತ್ತೆ. ಸೊ ಮುಂಚೆ ಏನಾದ್ರೂ ಹಚ್ಚಿದ್ರೆ ನಾವು ಪ್ರಿಮಿಟಿವ್ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಕೊಡೋಕ್ಕಾಗಲ್ಲ, ಡೈರೆಕ್ಟ್ ಆಗಿ ಒಂದ್ ಸ್ವಲ್ಪ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಹೋಗ್ಬೇಕಾಗತ್ತೆ.
1: ಹೊರಗಡೆ ಸಿಗೋ ಕ್ರೀಮ್ಗಳಿಂದ ತಕ್ಕ ಮಟ್ಟಿಗೆ ಪರಿಹಾರ ಸಿಗಬಹುದು, ಆದ್ರೆ ಅದ್ರ ಮೂಲ ಎಲ್ಲಿದೆ ಅಂತ ಕಂಡು ಹಿಡಿಬೇಕು. ಮತ್ತೆ ಅದಕ್ಕೆ ಏನಾದ್ರು ಮಾತ್ರೆಗಳಿದೆಯಾ, ಆಂಟಿಬಯೋಟಿಕ್ ಕೊಡ್ತೀರಾ, ಹೇಗೆ
0: ಇದೆ ಮ್ಯಾಮ್? ಅದಕ್ಕೆ ಫಸ್ಟ್ ನಾವು ಡಿಪೆಂಡಿಂಗ್ ಅದು ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ವೈಟ್ ಸ್ಪ್ರೆಡ್ ಆಗಿದ್ಯಾ, ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲೋ ಒಂಚೂರು ಒಂದೆರಡು ಲೀಜನ್ ಇತ್ತು ಅಂತ ಆದ್ರೆ ಬರೀ ಟಾಪಿಕಲ್ಸ್ ಅಂದ್ರೆ ಕ್ರೀಮ್ಗಳ ತರ ಕೊಟ್ಟು ಕಳಿಸ್ತೀವಿ. ಆ ಕ್ರೀಮ್ನು ಹಚ್ಚೋ ವಿಧಾನ ಬೇರೆ ತರ ಇದೆ, ಅಂದ್ರೆ ಅದೆಲ್ಲಾಗಿದೆ ಆ ಜಾಗ ಮತ್ತೆ ಅದ್ರ ಸುತ್ತ ಒಂದ್ ಸೆಂಟಿಮೀಟರ್ ಜಾಗ ಹಚ್ಚಬೇಕು, ಬೆಳಿಗ್ಗೆ ರಾತ್ರಿ ಎರಡ್ ದಿನ ಹಚ್ಚಬೇಕು. ಈ ಕ್ರೀಮ್ ಹಚ್ಚಿದಾಗ ಏನಾಗುತ್ತೆ, ಈ ಕ್ರೀಮ್ ಹಚ್ಚಿರೋದ್ರಿಂದ ಅದು ವಾಸಿ ಆಗ್ತಿದೆ ಅಂತ ಅನ್ಸುತ್ತೆ, ಅಥವಾ ಕಂಪ್ಲೀಟ್ ಆಗಿ ವಾಸಿ ಆಗೋಗಿದೆ ಅಂತಾನು ಅನ್ಸುತ್ತೆ. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಹೆಂಗಿದ್ರು ವಾಸಿ ಆಗ್ತಿದೆ ಅಥವಾ ವಾಸಿ ಆಗೋಗಿದೆ ಅಂತ ಅಂದ್ಬಿಟ್ಟು ಕ್ರೀಮ್ ನಿಲ್ಸ್ಬಿಡ್ತಾರೆ. ನಿಲ್ಸ್ಬಿಟ್ಟಾಗ ಏನಾಗುತ್ತೆ, ಒಳಗಡೆ ಇನ್ನ ಡಾರ್ಮೆಂಟ್ ಸ್ಟೇಟ್ ಅಲ್ಲಿ ಇರುತ್ತೆ, ಇನ್ಆಕ್ಟಿವ್ ಆಗಿರುತ್ತೆ ಈ ಫಂಗಸ್. ನಿಲ್ಸ್ಬಿಟ್ಟಿದ ತಕ್ಷಣ ಮತ್ತೆ ವಾಪಸ್ ಬರುತ್ತೆ. ಸೊ ಅದನ್ನ ಕನಿಷ್ಠ ಅಂದ್ರು ಎರಡ್ ತಿಂಗಳ ಮಟ್ಟಿಗೆ ಅದು ಇರ್ಲಿ ಬಿಡ್ಲಿ, ವಾಸಿ ಆಗೋಗಿರ್ಲಿ, ಕಣ್ಣಿಗೆ ಕಾಣಿಸದೇ ಇರೋಷ್ಟು ವಾಸಿ ಆಗೋಗಿರ್ಲಿ, ಅದ್ ಯಾವ್ಯಾವ ಜಾಗದಲ್ಲಿ ಆಗಿತ್ತು ಆ ಜಾಗದಲ್ಲಿ ಬೆಳಿಗ್ಗೆ ರಾತ್ರಿ ಎರಡ್ ತಿಂಗಳ ಮಟ್ಟಿಗೆ ಆದ್ರೂ ಅವರು ಹಚ್ಚಬೇಕು ಈ ಕ್ರೀಮ್ ಅನ್ನು. ಮತ್ತೆ ಕಡತಕ್ಕೆ ಮಾತ್ರೆ ಕೊಟ್ಟಿರ್ತೀವಿ, ಆಂಟಿಹಿಸ್ಟಮಿನ್ಸ್ ಏನ್ ಹೇಳ್ತೀವಿ, ಸಿಟ್ರಿಸಿನ್ ಇರ್ಬೋದು ಅಥವಾ ಮಾಂಟೆಲ್ಯುಕಾಸ್ಟ್ ಅಂತೆಲ್ಲ ಬರುತ್ತಲ್ಲ, ಅದನ್ನ ಕಡತಕ್ಕೆ ಕೊಟ್ಟಿರ್ತೀವಿ. ವೈಟ್ ಸ್ಪ್ರೆಡ್ ಆಗಿತ್ತು ಅಂತಂದ್ರೆ ಈ ಆಂಟಿಫಂಗಲ್ ಕ್ರೀಮ್ ನಾವೇನ್ ಕೊಟ್ಟಿರ್ತೀವಲ್ಲ, ಅದೇ ತರ ಆಂಟಿಫಂಗಲ್ ಮಾತ್ರೆಗಳಿರ್ತವೆ, ಮಾತ್ರೆಗಳನ್ನ ಕೊಡ್ತೀವಿ. ಈ ಮಾತ್ರೆ ಒಂದ್ 20 ದಿನ ದಿನ ರಾತ್ರಿ 200 mg 20 ದಿನ ದಿನ ರಾತ್ರಿ ತಗೋಬೇಕಾಗತ್ತೆ. ಮತ್ತೆ ಅದನ್ನು ಪ್ರಿಸ್ಕ್ರೈಬ್ ಮಾಡುವಾಗ ಈ ಕಾರ್ಡಿಯಕ್ ಕಂಡೀಷನ್ ಇರಬಾರ್ದು ಅದೆಲ್ಲ ನೋಡಿ ಕೊಡ್ಬೇಕಾಗತ್ತೆ. ಅವರಾಗ ಅವರೇ ಹೋಗ್ಬಿಟ್ಟು ಮೆಡಿಕಲ್ ಸ್ಟೋರ್ ಅಲ್ಲಿ
1: ತಗೊಂಡು ಅದು ತಗೊಂಡ್ಮೇಲೆ ಇನ್ನೊಂದ್ ದೇಹದ ಮೇಲೆ ಬೇರೆ ಏನಾದ್ರು ದುಷ್ಪರಿಣಾಮಗಳಾಗಿ, ಅಡ್ಡ ಪರಿಣಾಮಗಳಾಗಿ ಮತ್ತ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು, ಅಷ್ಟೆಲ್ಲ ಬೇಡ. ಏನಾದ್ರು ಈಗ ನಮ್ಗೆ ಗೊತ್ತಿಲ್ಲದ ಇರೋ ವಿಷಯನ ತಿಳ್ಕೋಬೇಕು ಅಥವಾ ತಿಳಿದವ್ರ ಹತ್ರ ಹೋಗ್ಬೇಕು ಅಲ್ವಾ. ಈಗ ಎಲ್ಲರೂ ಡಾಕ್ಟರ್ ಓದಕ್ ಆಗಲ್ಲ, ಏನೋ ಕಾಯಿಲೆ ಬಂದಾಗ ಹೋಗಿ ನಾನು MBBS ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ತಿಳ್ಕೊಳಕ್ ಆಗಲ್ಲ. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿರೋರ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಹಳ ಒಳ್ಳೇದು.
0: ಅಷ್ಟಿಲ್ಲದೆ ನಮ್ಗೆ ಇವಾಗ 5 ವರ್ಷ MBBS ಮಾಡಿ ಮತ್ತೆ ಈ ಚರ್ಮ ರೋಗದ ಮೇಲೆ ಮತ್ತೆ 3 ವರ್ಷ ಓದಕ್ಕೆ ಸುಮ್ಸುಮ್ನೆ ಇರೋದಿಲ್ಲ ಅಲ್ಲ.
1: ಕರೆಕ್ಟ್ ಕರೆಕ್ಟ್. ಅದಕ್ಕೆ ನಾನು ಹೇಳೋದು, ಸ್ವಂತ ವೈದ್ಯನ ಯಾವ್ದಕ್ ಮಾಡ್ಬೇಕು ಯಾವ್ದಕ್ ಮಾಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಅರಿವನ್ನ ಪಡೆದುಕೊಳ್ಬೇಕು. ಇನ್ನೊಂದು ಸರ್, ಈಗ ಮಾತ್ರೆ ಕೊಡ್ತೀರಾ ನೀವು, ಕ್ರೀಮ್ಗಳನ್ನ ಕೊಡ್ತೀರಾ, ಅದೆಲ್ಲ ಸರಿ, ಅದು ಕಡಿಮೆ ಆಗತ್ತೆ, ಮತ್ತೇನಾರು ಇದ್ರೆ ವೈದ್ಯರ ಹತ್ರ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಅದ್ರ ಜೊತೆಗೆ ಅವರು ಜೀವನವಿಡೀ ಏನೇನನ್ನು ಪಾಲಿಸಬೇಕು ಅಂದ್ರೆ, ಕೆಲವು ಸರ್ತಿ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಲ್ವಾ, ಜೀವನ ಶೈಲಿಯ ಬದಲಾವಣೆಗಳನ್ನ ಏನೇನ್ ಮಾಡ್ಕೋಬೇಕು?
0: ಅದೇ ಮ್ಯಾಮ್ ಆಗ್ಲೇ ಹೇಳ್ದಂಗೆ, ದಿನನಿತ್ಯ ಸ್ನಾನ ಮಾಡ್ಬೇಕು. ತುಂಬಾ ದೈಹಿಕವಾಗಿ ಡಿಮಾಂಡಿಂಗ್ ಕೆಲಸಗಳು ಇತ್ತು ಅಂತಂದ್ರೆ, ಅಥವಾ ಜಾಸ್ತಿ ಬೆವರ್ತಾರೆ ಅನ್ನೋದಾದ್ರೆ, ದಿನನಿತ್ಯ 2 ಸತಿ ಸ್ನಾನ ಮಾಡಿದ್ರು ತೊಂದರೆ ಇಲ್ಲ. ಬೆಳಿಗ್ಗೆ 1 ಸತಿ, ಕೆಲಸ ಮುಗಿಸ್ಕೊಂಡ್ ಬಂದ್ಮೇಲೆ ಸಂಜೆ 1 ಸತಿ ಸ್ನಾನ ಮಾಡ್ಬೇಕು. ಮತ್ತೆ ಟೈಟ್ ಬಟ್ಟೆಗಳು ಹಾಕಕ್ ಹೋಗ್ಬಾರ್ದು. ಅಕಸ್ಮಾತ್ ಇವಾಗ ಉಳ್ಕಡ್ಡಿ ಕಾಣಿಸ್ಕೊಂತು ಅಂತಂದ್ರೆ ಜಾಸ್ತಿ ಕೆರ್ಕೊಳ್ಳೋದ್ರಿಂದ ಇನ್ನ ಜಾಸ್ತಿ ಹಾಳು ಮಾಡ್ಕೊಳ್ತೀವಿ ಹೊರತು ಸರಿ ಅಂತೂ ಆಗೋದಿಲ್ಲ. ತುಂಬಾ ಕಷ್ಟ ಆಗತ್ತೆ ಕಡತ ಆಗ್ತಿದ್ರೆ ಕೆರ್ಕೊಳ್ದೆ ಇರೋದು, ಬಟ್ ಆದಷ್ಟು ಕೆರ್ಕೊಳ್ದೆ ಇರೋ ನೋಡ್ಕೋಬೇಕು. ಇವಾಗ ಕಣ್ಣಲ್ಲಿ ಕಸ ಬಿದ್ರೆ ಇರಿಟೇಟ್ ಆಗುತ್ತೆ, ಉಜ್ಕೋಬಾರ್ದು ಅಂತ ಹೇಳ್ತಾರೆ, ಹಂಗೇನೆ ಇದನ್ನು ಅದೇ ತರ ಕೆರ್ಕೊಳ್ಬಾರ್ದು. ಆದಷ್ಟು ಜಾಸ್ತಿ ಆಗತ್ತೆ. ಮತ್ತೆ ಉಳ್ಕಡ್ಡಿ ಆಗಿರೋರು, ಇನ್ಫೆಕ್ಷನ್ ಆಗಿರೋರು, ಅವ್ರದೇ ಸಪ್ರೇಟ್ ಸೋಪು, ಸಪ್ರೇಟ್ ಬ್ರಷ್, ಸಪ್ರೇಟ್ ಟವಲ್ಲು ಯೂಸ್ ಮಾಡ್ಬೇಕು. ಅವ್ರ ಬಟ್ಟೆನ ಸಪ್ರೇಟ್ ಆಗಿ ನೆನೆಸಿ ಸಪ್ರೇಟ್ ಆಗಿ ಒಗೆಯಕ್ ಹಾಕ್ಬೇಕು ಬಿಸಿನೀರಲ್ಲಿ, ಇಲ್ಲ ಅಂತಂದ್ರೆ ಬೇರೆಯವ್ರಿಗೂ ಬರೋ ಸಾಧ್ಯತೆ ಇರುತ್ತೆ.
1: ಇದಿಷ್ಟು ಮಾಹಿತಿ ಉಳ್ಕಡ್ಡಿ ಬಗ್ಗೆ. ಇನ್ನ ಕೂದಲಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಈಗ ಕೂದಲು ಉದುರ್ತಿತ್ತು ಒಂದು 40 ವರ್ಷದ ನಂತರ ಎಲ್ಲರಿಗೂ, ಅಂದ್ರೆ ವಯಸ್ಸಾದ ಹಾಗೆ ಸ್ವಲ್ಪ ಕೂದಲು ಉದುರೋದು, ಕೂದಲು ಬೆಳ್ಳಗಾಗೋದು, ಕೂದಲು ತೆಳುವಾಗೋದು, ನಮ್ಮ ತಾಯಂದ್ರ ಕಾಲಕ್ಕೆ ಅಜ್ಜಿರ ಕಾಲಕ್ಕೆ ಹೀಗಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಇದೇ ಫಾರ್ಮುಲಾ ನಮ್ಗೆ ಅಪ್ಲೈ ಆಗಲ್ಲ. ಸಣ್ಣ ಮಕ್ಕಳಿಗೂ ಅತಿ ಹೆಚ್ಚು ಕೂದಲು ಉದುರುತ್ತೆ, ಸಣ್ಣ ಮಕ್ಕಳಿಗೂ ಬಾಲ್ಡ್ ಹೆಡೆಡ್ನೆಸ್ ಏನು ಹೇಳ್ತೀರಾ ಅದಾಗತ್ತೆ, ಬಿಳಿ ಕೂದಲಾಗುತ್ತೆ. ಇವೆಲ್ಲ ಕಾರಣಗಳು ವೈದ್ಯರಾಗಿ ನೀವು ಹೇಳ್ಬೇಕು, ಯಾಕೆ ಇದೆಲ್ಲ ಚಿಕ್ಕ ವಯಸ್ಸಿಗೆ ಕಾಣಿಸ್ಕೊಳ್ಳುತ್ತೆ?
0: ಹಲವಾರು ಕಾರಣಗಳಿರ್ತವೆ ಇದು ಆಗೋದಕ್ಕೆ. ಒಂದು ಮುಖ್ಯವಾಗಿ ವಂಶ ಪಾರಂಪರಿಕವಾಗಿ ಬರೋದು, ಹೆರಿಡಿಟಿ ಅಂತ ಏನ್ ಹೇಳ್ತೀವಿ ಜೆನೆಟಿಕ್, ಅದು ಒಂದು ಕಾಸ್. ಆದ್ರೆ ಬೇರೆ ಕಾಸ್ಗಳಿರ್ತವೆ, ಅಂದ್ರೆ ಇವಾಗ ನಮ್ ಕೂದಲು ಒಂದು ಸೈಕಲ್ ಇರುತ್ತೆ, ಹೇರ್ ಸೈಕಲ್. ಫಸ್ಟ್ ಅದು ಬೆಳವಣಿಗೆ ಆಗ್ತಿರುವಾಗ ಅದನ್ನ ಅನಾಜೆನ್ ಫೇಸ್ ಅಂತ ಕರಿತೀವಿ, ಆಮೇಲೆ ನೆಕ್ಸ್ಟ್ ಕ್ಯಾಟಜೆನ್ ಫೇಸ್ಗೆ ಹೋಗುತ್ತೆ, ಆಮೇಲೆ

ನೆಕ್ಸ್ಟ್ ಟು ಟೀಲೋಜನ್ ಫೇಸ್ಗೆ ಹೋಗುತ್ತೆ. ಟೀಲೋಜನ್ ಫೇಸ್ ಹೋಗಾದ್ಮೇಲೆ ಒಂದ್ ಎರಡ್ ಮೂರು ತಿಂಗಳಾದ್ಮೇಲೆ ಅದು ಉದ್ರೋಗುತ್ತೆ, ಆಮೇಲೆ ಮತ್ತೆ ಹೊಸ ಕೂದಲು ಹುಟ್ಟುತ್ತೆ, ಮತ್ತೆ ಅದು ಅನಾಜನ್ ಫೇಸ್ಗೆ ಹೋಗುತ್ತೆ. ಇದು ನಾರ್ಮಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಆಗುವಂತ ಒಂದು ಹೇರ್ ಸೈಕಲ್ ಇದು. ಆದ್ರೆ ಕೆಲವೊಂದ್ಸತಿ ಕೆಲವೊಂದು ಟ್ರಿಗರ್ಸ್ ಅಲ್ಲಿ ಏನಾಗತ್ತೆ, ಇವಾಗ ಏನೋ ಒಂದು ಇನ್ಫೆಕ್ಷನ್ ಆಗಿತ್ತು, ಇವಾಗ ನೀವು ಕೇಳಿರ್ಬೋದು COVID-19 ಬಂದಿತ್ತು, ಕೋವಿಡ್ ಇನ್ಫೆಕ್ಷನ್ ಆದ್ಮೇಲೆ ಕೂದಲು ಜಾಸ್ತಿ ಉದ್ರಕ್ ಸ್ಟಾರ್ಟ್ ಆಯ್ತು ಅಂತೆಲ್ಲ. ಸೊ ಇವಾಗ ಯಾವ್ದೇ ಒಂದು ಇನ್ಫೆಕ್ಷನ್, ಹೌದು, ಯಾವ್ದೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಯಾವ್ದೇ ಒಂದು ಇಮೋಷನಲ್ ಸ್ಟ್ರೆಸ್ ಇರ್ಬೋದು, ಇವಾಗ ಏನೋ ಒಂದು ಎಕ್ಸಾಮ್ ಬರ್ತಾ ಇದೆ, ಎಕ್ಸಾಮ್ ಓದ್ಕೊಂತಾ ಇದ್ದಾರೆ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಮಕ್ಕಳಿಗೆ ಅನ್ನೋದಾಗಿರ್ಬೋದು, ಇಲ್ಲ ತುಂಬಾ ದಪ್ಪ ಇದೀನಿ ಅಂತ ಸಣ್ಣ ಆಗ್ಬೇಕು, ರಾಪಿಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು, ಡಯಟ್ ಅದೆಲ್ಲ ಮಾಡ್ಕೊಳ್ಳೋದು, ಐರನ್ ಡಿಫಿಷಿಯನ್ಸಿ ತೊಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಇವೆಲ್ಲ ಇದ್ರೆ ಅದರಿಂದನೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಟೀಲೋಜನ್ ಎಫ್ಲೂಎಂ ಅಂತ ಕರಿತೀವಿ. ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಫೇಸಸ್ ಇರತ್ತಲ್ಲ, ಅನಾಜನ್ನು, ಕ್ಯಾಟೋಜನ್ನು, ಆಮೇಲೆ ಟೀಲೋಜನ್. ಆ ಟೀಲೋಜನ್ಗೆ ಬೇಗ ಹೋಗ್ಬಿಡುತ್ತೆ ಕೂದಲು ಈ ಟ್ರಿಗರ್ಸ್ ಇಂದ, ಅದು ಪುಷ್ ಮಾಡ್ಬಿಡುತ್ತೆ ಟೀಲೋಜನ್ಗೆ ಬೇಗ ಹೋಗ್ಬಿಡು ಅಂತ. ಸೊ ಹೋದಾಗ

0: ಅದರಿಂದನೂ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಟೀಲೋಜನ್ ಎಫ್ಲೂಎಂ ಅಂತ ಕರಿತೀವಿ. ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಫೇಸಸ್ ಇರತ್ತಲ್ಲ, ಆನಜನ್ ಕ್ಯಾಟೋಜನ್ ಆಮೇಲೆ ಟೀಲೋಜನ್. ಆ ಟೀಲೋಜನ್ ಗೆ ಬೇಗ ಹೋಗ್ಬಿಡುತ್ತೆ ಕೂದಲು ಈ ಟ್ರಿಗರ್ಸ್ ಇಂದ, ಅದು ಪುಷ್ ಮಾಡ್ಬಿಡುತ್ತೆ ಟೀಲೋಜನ್ ಬೇಗ ಹೋಗ್ಬಿಡು ಅಂತ. ಸೊ ಹೋದಾಗ ಟೀಲೋಜನ್ ಫೇಸ್ ಅಲ್ಲಿ ಇಟ್ಕೊಂಡು ಬೇಗ ಕೂದಲು ಉದ್ರೋಗ್ಬಿಡುತ್ತೆ. ಸೊ ಇದೆಲ್ಲ ಟ್ರಿಗರ್ಸ್. ಇದೆಲ್ಲ ಏನಕ್ಕೆ ಆಗ್ತಾ ಇದೆ, ಯಾವ ಇದ್ರಿಂದ ಆಗ್ತಾ ಇದೆ, ಒಂದು ಥೈರಾಯ್ಡ್ ಇಂದ ಆಗ್ತಾ ಇದೆಯಾ, ಅಥವಾ ವೈಟಮಿನ್ ಬಿ ಡಿಫಿಷಿಯನ್ಸಿ ಇದೆಯಾ, ಐರನ್ ಡಿಫಿಷಿಯನ್ಸಿ ಇದೆಯಾ, ಇಲ್ಲ ಯಾವ್ದಾದ್ರು ಜ್ವರ ಬಂದಿತ್ತ ಅವರಿಗೆ. ಇನ್ಫೆಕ್ಷನ್ ಅಂತಂದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೇ ಜ್ವರ, ಜ್ವರ ಬಂದಿತ್ತ, ಅಥವಾ ಅವ್ರಿಗೆ ಮೆನ್ಸ್ಟ್ರುಯೇಷನ್ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ, PCOS ಏನಾದ್ರು ಇದೆಯಾ, PCOD, ಇಲ್ಲ ಎಕ್ಸೆಸಿವ್ ಮೆನ್ಸ್ಟ್ರುಯೇಷನ್ ಆಗೋ ರಕ್ತಸ್ರಾವ ಜಾಸ್ತಿ ಇದ್ರೆ ಆವಾಗ ಐರನ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲಾ ಕಾರಣದಿಂದ ಹೇರ್ ಫಾಲ್ ಆಗ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಇದು ಅಂತಂದ್ರೆ ಒಂದು ಜೆನೆಟಿಕ್ ವಂಶ ಪಾರಂಪರಿಕವಾಗಿ ಬರೋದು. ಇನ್ನೊಂದು ಇನ್ಫೆಕ್ಷಿಯಸ್ ಕಾಸಸ್.
1: ವಂಶ ಪಾರಂಪರಿಕವಾಗಿ ಬಂದಾಗ್ಲೂ ಕೂದಲು ಉದುರುತ್ತ?
0: ಹೌದು ಮ್ಯಾಮ್. ಅದನ್ನ ಏನ್ ಹೇಳ್ತೀವಿ ಅಂತಂದ್ರೆ ನಾವು ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಇದನ್ನ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಕರಿತೀವಿ. ಆಯ್ತಾ, ಮೇಲ್ಸ್ ಗೆ ಸಪರೇಟ್ ಪ್ಯಾಟರ್ನ್ ಇರುತ್ತೆ, ಫಿಮೇಲ್ಸ್ ಗೆ ಸಪರೇಟ್ ಪ್ಯಾಟರ್ನ್ ಇರುತ್ತೆ. ಮೇಲ್ಸ್ ಪ್ಯಾಟರ್ನ್ ಏನು ಅಂತಂದ್ರೆ ಈ ತಲೆದು ಮುಂದಿನ ಭಾಗ,
1: ಮುಂದಿನ ಭಾಗ
0: ಹೇರ್ ಲೈನ್ ಏನಿರುತ್ತೆ ಅದು ಹಿಂದೆ ಹಿಂದೆ ಹಿಂದೆ ಹಣೆ ದೊಡ್ಡದಾಗ್ತಿದೆ ಅನ್ನೋ ತರ ಅನ್ಸುತ್ತೆ. ಸೊ ಅದು ಮೇಲ್ಸ್ ಅಲ್ಲಿ ಯೂಶಲಿ ಅದು, ಮತ್ತೆ ಇಲ್ಲಿ ಸುಳಿ ಹತ್ರ, ತಲೆಯಲ್ಲಿ ಸುಳಿ ಹತ್ರ ಮಧ್ಯಭಾಗದಲ್ಲಿ ಕೂದಲು ಉದ್ರೋದಂಗೆ ಹಂಗ ಅನ್ಸೋದು. ಫಿಮೇಲ್ಸ್ ಅಲ್ಲಿ
1: ಅದೇನು ಕಾಯಿಲೆ ಅಲ್ಲ ಅಲ್ವಾ?
0: ಅದು ನಾರ್ಮಲ್, ಅವ್ರ ಜೀನ್ಸ್ ಇರೋದ ಹಂಗೆ. ಆಯ್ತಾ, ಅವ್ರ ಜೀನ್ಸ್ ಇರೋದೇ ಹಂಗೆ, ಅದರಿಂದ ಕೂದಲು ಉದುರುತ್ತೆ. ಬಟ್ ಎಲ್ಲರಿಗೂ ಅ ಗುಡ್ ಹೇರ್ ಕಟ್ ಇಸ್ ಅ ಮ್ಯಾನ್ಸ್ ಮೇಕಪ್ ಅಂತ ಹೇಳ್ತಾರೆ.
1: ಎಲ್ಲರಿಗೂ ತಲೆ ತುಂಬಾ ಕೂದಲು ಇರಬೇಕು, ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು, ಚಂದ ಕಾಣ್ಬೇಕು. ಅಲ್ಲ, ತಪ್ಪೇನಲ್ಲ, ಅದು ಮನುಷ್ಯ ಸಹಜ ಆಸೆಗಳಲ್ವಾ?
0: ಅದು ಎಕ್ಸ್ಪೆಕ್ಟೇಷನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರಿಗೆ ಏನಾದ್ರೂ ಮಾಡಿ ನಮ್ ಕೂದಲು.
1: ಮೊದ್ಲೆಲ್ಲ ಯಾರ ತಲೆ ಕೆಡಿಸ್ಕೋತಿದ್ರು ಸರ್? ಈಗಾದ್ರೆ ನೂರಾರು ರೀತಿಯ ಚಿಕಿತ್ಸೆಗಳು ಲಭ್ಯ ಇದೆ ಈಗಿನ ಮಕ್ಕಳಿಗೆ, ವಯಸ್ಕರಿಗೆ. ಹಿಂದಿನ ಕಾಲದಲ್ಲಿ ಹೋದ್ರೆ ಹೋಯ್ತು ಅಷ್ಟೇ, ಕೂದಲು ಹೋಯ್ತು ಅಷ್ಟೇ, ಬೇರೆ ಏನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಅದಕ್ಕೇನು ಮದ್ದು ಕೂಡ ಮಾಡ್ಕೊಳ್ತಿರ್ಲಿಲ್ಲ ಅಲ್ವಾ? ಈಗ
0: ಹೇಳೋರು ಅನ್ಸುತ್ತೆ ಅವಾಗ ಮಾಡಿಕೊಳ್ಳುವಂತ ಸೌಲಭ್ಯಗಳು ಇರ್ಲಿಲ್ಲ, ಅದಕ್ಕೆ ಜನ ತಲೆ ಕೆಡಿಸ್ಕೊಳ್ತಾರಲ್ಲ. ಹೋದ್ರೆ
1: ಹೋಯ್ತು ಅಷ್ಟೇ.
0: ಬಟ್ ಇವಾಗ ಸೌಲಭ್ಯಗಳು ಇರೋದ್ರಿಂದ ಮಾಡಿಸ್ಕೊಳಕ್ ಬರ್ತಾರೆ. ಅವಾಗ್ಲೂ ಅವ್ನ್ ಬಾಳ್ಡಿ, ಅವ್ನ್ ಏನೋ ಇವಾಗ ಮದ್ವೆಗೂ ಮುಂಚೆ ಉದ್ರೋಗ್ಬಿಟ್ರೆ ಹುಡ್ಗನ್ ಕೂದ್ಲೆಲ್ಲ ಹೆಂಗ್ ಮದ್ವೆ ಆಗ್ಲಿ, ಅವಾಗ್ಲೂ ಯೋಚನೆ ಮಾಡ್ತಿದ್ರು ಅನ್ಸುತ್ತೆ. ಬಟ್ ಇವಾಗ ಇನ್ನೊಂದ್ ಸ್ವಲ್ಪ ಸೌಲಭ್ಯಗಳು ಇರೋದ್ರಿಂದ ಟ್ರೀಟ್ಮೆಂಟ್ ಆಪ್ಷನ್ಸ್
1: ಅದಕ್ಕೆ ಬೇಕಾದಂಗೆ ಟ್ರೀಟ್ಮೆಂಟ್ಸ್ ಎಲ್ಲ ಬಂದಿದೆಯಲ್ಲ.
0: ಹೌದು ಮ್ಯಾಮ್.
1: ಆ ಟ್ರೀಟ್ಮೆಂಟ್ಸ್ ಬಗ್ಗೆ ಏನ್ ಹೇಳ್ತೀರಾ, ಅದರಿಂದ ಏನಾದ್ರು ದುಷ್ಪರಿಣಾಮಗಳಿವೆ?
0: ಫಸ್ಟ್ ಒಂದು ಪೇಷಂಟ್ ನ ಕೌನ್ಸಿಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಇವಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ವರ್ಕ್ ಆಗ್ಬಿಡುತ್ತೆ, ಮ್ಯಾಜಿಕ್ ತರ ವರ್ಕ್ ಆಗ್ಬಿಡುತ್ತೆ. ಇವಾಗ ಜ್ವರ ಕೆಮ್ಮು ನೆಗಡಿಗೆ ಒಂದ್ ವಾರ ಮಾತ್ರೆ ಕೊಟ್ಟಿದ ತಕ್ಷಣ ಜ್ವರ ಕೆಮ್ಮು ನೆಗಡಿ ಹೆಂಗ್ ವಾಸಿ ಆಗ್ಬಿಡುತ್ತೆ, ಮಾತ್ರ ಇದು ವಾಸಿ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬಂದಿರ್ತಾರೆ ಎಷ್ಟೊಂದ್ ಜನ. ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡ್ಲೇಬೇಕಾಗತ್ತೆ, ಅದು ತುಂಬಾ ಅವಶ್ಯಕ. ನಮ್ ಮ್ಯಾಮ್ ಒಬ್ರಿದ್ರು, ಅವರು ಒಂದ್ ಮಾತು ಹೇಳೋರು, ಯಾವ್ದೇ ಪೇಷಂಟ್ಸ್ ಬಂದ್ರು. ಇವಾಗ ಡಾಕ್ಟರ್ ರಾಜ್ಕುಮಾರ್ ರಜನಿಕಾಂತ್ ಅಂತವ್ರು ಅಂದ್ರೆ ಆಕ್ಟರ್ಸ್ ಅವರು, ಅವ್ರಿಗೆ ಮುಖ ಕೂದ್ಲೆ ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ದುಡ್ಡಿಗೇನ್ ಕಡಿಮೆ ಇಲ್ಲ. ಅಂತವ್ರೇನೆ ಅವ್ರ ಕೂದ್ಲನ್ನ ಕಂಪ್ಲೀಟ್ ಆಗಿ ಉಳಿಸ್ಕೊಳಕ್ ಆಗಿಲ್ಲ. ಆತರ ಒಂದು ಸಿಚುವೇಶನ್ ಇರೋವಾಗ ಕಂಪ್ಲೀಟ್ ಆಗಿ ವಾಸಿ ಮಾಡ್ತೀವಿ ಅಥವಾ ಇದು ನಿಮ್ಗೆ ಕಂಪ್ಲೀಟ್ ಆಗಿ ಕೂದ್ಲು ವಾಪಸ್ ಬರುತ್ತೆ, ಇನ್ಯಾವತ್ತು ಮತ್ತೆ ಕೂದ್ಲು ಉದ್ರದೇ ಇಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸ್ ನಾವು ಕೊಡಕ್ ಆಗೋದಿಲ್ಲ ರಿಯಲಿಸ್ಟಿಕ್ ಆಗಿ ಮಾತಾಡ್ಬೇಕಂದ್ರೆ. ಸೊ ಇವಾಗ ಅದು ಸ್ಟೇಜಸ್ ಇರುತ್ತೆ, 1, 2, 3, 4, 5 ಅಂತ. ಸೊ ಆ ಸ್ಟೇಜಸ್ ನೀವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬಂದ್ರೆ, 1, 2, 3 ಸ್ಟೇಜ್ ಅಲ್ಲಿ ಬಂದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅದು ಮುಂದೆ ಪ್ರೊಸೀಡ್ ಆಗದೆ ಇರೋ ಹಾಗೆ, ಮುಂದೆ ಸ್ಟೇಜಸ್ ಹೋಗದೆ ಇರೋ ಹಾಗೆ ನಾವು ನೋಡ್ಕೊಬಹುದು. ಆಯ್ತಾ, ಅದು ಎಲ್ಲಿವರೆಗೂ ನೀವೆಲ್ಲಿವರೆಗೂ ಟ್ರೀಟ್ಮೆಂಟ್ ತಗೊಳಕ್ಕೆ ವಿಲ್ಲಿಂಗ್ ಇದ್ದೀರಾ ಅಲ್ಲಿವರೆಗೂ ಅಷ್ಟೇ. ನೀವು ಟ್ರೀಟ್ಮೆಂಟ್ ಯಾವಾಗ ನಿಲ್ಲಿಸ್ತೀರಾ, ಯಥ ಪ್ರಕಾರ ಕೂದಲು ಉದುರಕ್ಕೆ ಸ್ಟಾರ್ಟ್. ನಾನ್ ಮಾತಾಡ್ತಿರೋದು ಇದು ವಂಶ ಪಾರಂಪರಿಕವಾಗಿ ಬರೋ ಅಂತ ಕೂದಲು ಉದುರುವಿಕೆ ಬಗ್ಗೆ ಮಾತ್ರ. ಬೇರೆ ಇವಾಗ ಟೀಲೋಜನ್ ಎಫ್ಲೂಎಂ ಅಂತ ಹೇಳದ್ನಲ್ಲ, ಅದು ಜ್ವರ ಇರ್ಬೋದು, ಬೇರೆ ಇನ್ಯಾದ್ರಿಂದನೂ ಬಂದಿರ್ಬೋದು, ಅದನ್ನ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು, ಕ್ಯೂರ್ ಮಾಡ್ಬೋದು. ಅದ್ ಕಾಸ್ ಏನಿರುತ್ತೆ ತಿಳ್ಕೊಂಡು ಆ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ರೆ ಅದು ಸರಿ ಆಗ್ಬಿಡುತ್ತೆ. ಬಟ್ ಈ ವಂಶ ಪಾರಂಪರಿಕವಾಗಿ ಬರೋದು ನೀವೇ ಹೇಳ್ದಂಗ ಅದು ರೋಗ ಅಲ್ವೇ ಅಲ್ಲ, ಅದು ಜೆನೆಟಿಕ್ ಇಂದ ಬಂದಿರೋದು, ಅವ್ರ ಜೀನ್ಸ್ ಇರೋದೇ ಹಂಗೆ. ನಾವು ಅವ್ರ ಜೀನ್ಸ್ ಅಂತೂ ಚೇಂಜ್ ಮಾಡಕ್ ಆಗೋದಿಲ್ಲ, ನಾವು ಅದನ್ನ ಮೇಂಟೈನ್ ಮಾಡ್ಬೋದು ಅಷ್ಟೇ. ಮುಂದೆ ಪ್ರೋಗ್ರೆಸ್ ಆಗದಿರೋ ನೋಡ್ಕೊಬಹುದು. ಮಿನಾಕ್ಸಿಡಿಲ್ ಅಂತ ಹೇರ್ ಸಿರಮ್ ಬರುತ್ತೆ, ಅಥವಾ ಬೇರೆ ತರದ ಎಷ್ಟೊಂದು ಹೇರ್ ಸಿರಮ್ಸ್ ಗಳಿದಾವೆ, ಅದನ್ನ ಬಳಸ್ಬೋದು. ಮಿನಾಕ್ಸಿಡಿಲ್ ಅಂತ ಒಂದು ಹೇರ್ ಸಿರಮ್ ಇದೆ, ಅದನ್ನ ಹಚ್ಚಿ ಅದ ಎಲ್ಲಿವರೆಗೂ ನೀವು ಹಚ್ಚತೀರಾ ಅಲ್ಲಿವರೆಗೂ ನಿಮ್ಗೆ ಕೂದಲು ಇರುತ್ತೆ. ನೀವು ಅದನ್ನ ಯಾವಾಗ ನಿಲ್ಲಿಸ್ತೀರಾ ಮತ್ತೆ ಯಥ ಪ್ರಕಾರ ಕೂದಲು ಸಾಧ್ಯತೆ ಇರುತ್ತೆ.
1: ಒಂದೇನಂದ್ರೆ ಈಗ ಹೇಳಿದ್ರಲ್ಲ, ನೇರವಾಗಿ ಹೋಗಿ ಯಾರೋ ಕೂದಲು ಉದುರುತ್ತೆ ಅಂತ ಅದನ್ನ ತಗೊಂಡು ಹಚ್ಕೊಳ್ಳೋದಲ್ಲ, ತಜ್ಞ ವೈದ್ಯರನ್ನ ಕಂಡು ಅದು ನಿಮ್ಮ ಚರ್ಮಕ್ಕೆ ಹೊಂದುತ್ತಾ. ಕೂದಲು ಅಂದ್ರೆ ಬರೀ ದೇಹದ

0: ಹೊರಗಿನ ಭಾಗ ಅಷ್ಟೇ ಅಲ್ಲ, ದೇಹದ ಒಳಗೆ ಮತ್ತೆ ಆ ಸ್ಕಾಲ್ಪ್ ಅದಕ್ಕೆಲ್ಲ ಹಚ್ಚಾದ್ರಿಂದ ಅದರಿಂದ ಏನಾರ ತೊಂದರೆ ಆಗುತ್ತಾ, ಅವ್ರ ಚರ್ಮಕ್ಕದ್ ಹೊಂದುತ್ತಾ, ಅದನ್ನ ವೈದ್ಯರು ನಿರ್ಧಾರ ಮಾಡಿ ಮಾತ್ರ ಕೊಡ್ತಾರೆ. ಸುಮ್ನೆ ಯಾವ್ದೋ ಒಂದು ಗೊತ್ತಿದೆ, ಎಲ್ಲ ಒಂದ್ ಸರ್ಚ್ ಮಾಡಿದೆ, ಹೋದೆ ತಗೊಂಡೆ, ಅದರಿಂದ ಸೈಡ್ ಇಫೆಕ್ಟ್ಸೇ ಆಗುತ್ತೆ.
1: ಹೌದು, ಮತ್ತೆ ಅದು ಕಾಸ್ ಕೂಡ ಅವರು ಕಂಡಿಡಿಬೇಕು, ಕಾಸ್ ಏನಕ್ಕೆ ಆಗ್ತಿದೆ, ಇದು ವಂಶ ಪಾರಂಪರಿಕವಾಗಿ ಬಂದಿರೋದೇನಾ ಅಥವಾ ಬೇರೆ ಕಾಸ್ ಇಂದ ಆಗ್ತಾ ಇದೆಯಾ ಅಂತೆಲ್ಲ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರಾಗವರೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ ಕಾಸ್ ಏನು, ಯಾಕೆ ಬರ್ತಾ ಇದೆ, ಇದೇ ಟ್ರೀಟ್ಮೆಂಟ್. ಯಾಕಂದ್ರೆ ನಾನು ಹೇಳ್ದಂಗೆ ಎಷ್ಟೊಂದ್ ತರದ ಹೇರ್ ಫಾಲ್ಸ್ ಇರುತ್ತೆ. ಇವಾಗ ಪ್ಯಾಚಿ ಹೇರ್ ಲಾಸ್ ಆಗುತ್ತೆ, ಪ್ಯಾಚಿ ಹೇರ್ ಲಾಸ್ ಅಂದ್ರೆ ಬರೀ ಒಂದೊಂದು ಪ್ಯಾಚ್ ಅಲ್ಲಲ್ಲ, ಅದನ್ನ ಅಲೋಪೇಶಿಯೇರಿಯಾಟ ಅಂತ ಕರಿತೀವಿ. ಅದು ಆಟೋ ಇಮ್ಯೂನ್ ಡಿಸೀಸ್ ಇಂದ ಆಗೋದು. ಇವಾಗ ಥೈರಾಯ್ಡ್ ಡಿಸೀಸ್ ಏನಾದ್ರು ಇರೋರಿಗೆ, ಇಲ್ಲ ಶುಗರ್ ಟೈಪ್ ಟು ಡಯಾಬಿಟಿಸ್ ಮೆಲೈಟಿಸ್ ಇರುತ್ತಲ್ಲ, ಇಂಥವರಿಗೆಲ್ಲ ಅದಾಗೋ ಸಾಧ್ಯತೆ ಇರುತ್ತೆ. ಆಯ್ತಾ, ಸೊ ಅದು ಆಟೋ ಇಮ್ಯೂನ್. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದು ನಮ್ಮ ಕೂದಲು ಕಣದ ವಿರುದ್ಧನೇ ಹೋರಾಡಕ್ ಸ್ಟಾರ್ಟ್ ಮಾಡಿದಾಗ ಇಂಥದ್ದಾಗೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಇಂಜೆಕ್ಷನ್ಸ್ ಮಾಡ್ತೀವಿ. ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸಸ್, ಬೇರೆ ಬೇರೆ ತರಹದ ಕೂದಲುದುರುವಿಕೆ ಇರುತ್ತೆ. ಅದ್ ಯಾವ ತರ ಅಂತ ಕಂಡಿಡಿಯೋದು ಫಸ್ಟ್ ಮುಖ್ಯ. ಅದು ಕಂಡಿಡಿದು ಮತ್ತೆ ಇದು ಮಾಡ್ಬೇಕಾಗುತ್ತೆ.
0: ಇನ್ನೊಂದು ತುಂಬಾ ಜನರ ಪರವಾಗಿ ಪ್ರಶ್ನೆನ ಕೇಳ್ತಾ ಇದ್ದೀನಿ, ಮಾರ್ಕೆಟ್ ಅಲ್ಲಿ ಅಥವಾ ಬೇರೆ ಬೇರೆ ಕಡೆಗೆ ಬೇಕಾದಷ್ಟು ಟ್ರೀಟ್ಮೆಂಟ್ ಗಳು ಲಭ್ಯ ಇದೆ. ಹೇರ್ ಕಲರಿಂಗ್ ಇಂದ ಹಿಡಿದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಇದೆ. ಒಬ್ಬ ವ್ಯಕ್ತಿನ ಹೀಗೆ ಇದ್ದ ಅಂತ ಇವತ್ ನೋಡಿರೋ ವ್ಯಕ್ತಿಗೂ ನಾಳೆ ನೋಡೋಕ್ಕೂ ತುಂಬಾ ವ್ಯತ್ಯಾಸ ಮಾಡುವಂತ ಸೌಲಭ್ಯಗಳೆಲ್ಲ ಇದೆ. ಅದು ಹೇಗೆ ಅಂದ್ರೆ ವೈದ್ಯರೇ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಮಾಡಿಸ್ಕೋಬೇಕಾ ಅಥವಾ ಅವ್ರ ಹತ್ರ ದುಡ್ಡಿದೆ ಟೈಮ್ ಇದೆ ಅಂತ ಹೋಗಿ ಮಾಡಿಸ್ಕೋಬೇಕಾ?
1: ಇಲ್ಲ ಮ್ಯಾಮ್, ಅದು ವೈದ್ಯರೇ ನಿರ್ಧಾರ ಮಾಡ್ತಾರೆ. ಇವಾಗ ಪ್ರತಿಯೊಂದು, ಇವಾಗ ನಾನು ಹೇಳ್ದಂಗೆ ಸ್ಟೇಜಸ್ ಇರುತ್ತೆ ಅಂತ ಹೇಳಿದ್ನಲ್ಲ, ಹೇರ್ ಫಾಲಿಗೆ ಎಲ್ಲಾ ಹೇರ್ ಫಾಲಿಗೂ ಎಲ್ಲಾ ತರ ಟ್ರೀಟ್ಮೆಂಟ್ ಮಾಡಕ್ ಆಗೋದಿಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಇವಾಗ ಮಿನಾಕ್ಸಿಡಿಲ್ ಅಂತ ಹೇಳಿದೆ, ಮತ್ತೆ ಪಿ ಆರ್ ಪಿ ಜಿ ಎಫ್ ಸಿ ಅಂತ ಟ್ರೀಟ್ಮೆಂಟ್ ಬರುತ್ತೆ. ಸೊ ಇವಾಗ ಹೆಂಗೆ ಅಂತಂದ್ರೆ, ಮಿನಾಕ್ಸಿಡಿಲ್, ಇವಾಗ ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಅದಕ್ಕೆ ನೀರು ಮತ್ತೆ ಗೊಬ್ಬರ ಅವಶ್ಯಕತೆ ಇರುತ್ತೆ. ಹಂಗೆ ಕೂದಲಿಗೆ ನಾವು ಮಿನಾಕ್ಸಿಡಿಲ್ ಏನ್ ಬಳಸ್ತೀವಲ್ಲ ಅದು ನೀರಿದ್ದಂಗೆ ಪ್ರತಿದಿನ ಹಚ್ಬೇಕು ಅದನ್ನ. ಈ ಪಿ ಆರ್ ಪಿ ಜಿ ಎಫ್ ಸಿ ಮಾಡಿಸ್ಕೊಳ್ತಾರೆ, ಇಂಜೆಕ್ಷನ್ಸ್ ಏನ್ ಮಾಡಿಸ್ಕೊಳ್ತಾರೆ ಅದು ಗೊಬ್ಬರ ಇದ್ದಂಗೆ. ಅದು ಯಾವಾಗ, ಅದು ತಿಂಗಳಿಗೊಂದ್ಸತಿನೋ ಅಥವಾ ನಾಲ್ಕರಿಂದ ಒಂದ್ ಆರು ತಿಂಗಳು ಮಾಡಿಸ್ಕೊಂಡು ತಿಂಗಳಿಗೊಂದ್ಸತಿ, ಆಮೇಲೆ ಅದು ಇಂಪ್ರೂವ್ಮೆಂಟ್ ಆದ್ಮೇಲೆ ಮತ್ತೊಂದ್ ಸ್ವಲ್ಪ ಬ್ರೇಕ್ ತಗೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಬಹುದು. ಒಂದು ಟೂ ಮಂತ್ಸ್ ಗೊಂದ್ಸತಿ, ತ್ರೀ ಮಂತ್ಸ್ ಗೊಂದ್ಸತಿ, ಹಂಗ್ ಮಾಡಿಸ್ಕೋಬಹುದು. ಆ ತರ ಈ ತರ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲರಿಗೂ ನಾವು ಇದನ್ನ ಪ್ರಿಸ್ಕ್ರೈಬ್ ಮಾಡಲ್ಲ. ಇವಾಗ ಇನಿಷಿಯಲಿ ನಾವು ಬೇರೆ ತರ ಹೇರ್ ಸಿರಮ್ಸ್ ಅಲ್ಲಿ ಟ್ರೈ ಮಾಡ್ತೀವಿ, ಅದ್ ಯಾವಾಗ ವರ್ಕ್ ಆಗ್ತಿಲ್ಲ ಅವಾಗ ಮಿನಾಕ್ಸಿಡಿಲ್ ಶಿಫ್ಟ್ ಮಾಡ್ಕೊಂತೀವಿ. ಅದು ಮಿನಾಕ್ಸಿಡಿಲ್ ಜೊತೆಗೆ ಪಿ ಆರ್ ಪಿ ಜಿ ಎಫ್ ಸಿ ನಿಮಗೆ ವರ್ಕ್ ಆಗುತ್ತೆ. ಮಿನಾಕ್ಸಿಡಿಲ್ ಹಾಕೊಳ್ಳದೆ ಬರೀ ಪಿ ಆರ್ ಪಿ ಜಿ ಎಫ್ ಸಿ ಮಾಡ್ಕೊಳ್ತೀರಾ ಅಂದ್ರೆ ಅದು ವರ್ಕ್ ಆಗೋದಿಲ್ಲ. ಅದಾದ್ಮೇಲೆ ಮತ್ತೆ ಲಾಸ್ಟ್ ಸ್ಟೇಜಸ್ ಆಫ್ ಹೇರ್ ಫಾಲ್ ಹೋಗ್ತಾ ಇದೆ ಅಂತಂದ್ರೆ ಒಂದು ತ್ರೀ ಟು ಫೋರ್ ಹೋಗ್ತಾ ಇದೆ ಅಂದಾಗ ತ್ರೀ ಅಂತ ತಗೊಂಡ್ರೆ ಅವಾಗ ನೀವು ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಹೋಗ್ಬೋದು. ಇದನ್ನು ಕಂಪ್ಲೀಟ್ ಫಿಫ್ತ್ ಸ್ಟೇಜ್ ಹಂಗೆಲ್ಲ ಹೋಯಿತು ಅಂತಂದ್ರೆ ಮತ್ತೆ ನಿಮ್ಗೆ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಅವಕಾಶನೂ ಇರೋದಿಲ್ಲ. ಏನಕ್ಕೆ ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಬರೋದು ಅಂತ ಹೇಳಿದ್ನಲ್ಲ, ಅದು ಒಂದು ಹಾರ್ಮೋನ್ ಇಂದನೂ ಆಗುವಂತದ್ದು, ಟೆಸ್ಟೋಸ್ಟೆರಾನ್ ಮೇಲ್ ಹಾರ್ಮೋನ್ ಇರುತ್ತೆ, ಈ ಹಾರ್ಮೋನ್ ಇಂದ ಆಗುವಂತದ್ದು. ಸೊ ಇದು ಆಕ್ಚುಯಲ್ ಆಗಿ ಆಕ್ಟ್ ಮಾಡೋದ್ ಎಲ್ಲಿ ಅಂತಂದ್ರೆ ನಮ್ಮ ತಲೆಯ ಮಧ್ಯಭಾಗದಲ್ಲಿ, ಮೇಲ್ಭಾಗದಲ್ಲಿ ಮಾತ್ರ, ಈ ಕಿವಿ ಪಕ್ಕದಲ್ಲಿ ಸೈಡ್ ಅಲ್ಲಿ ಮತ್ತೆ ಹಿಂದೆ ಭಾಗದಲ್ಲಿ ಅಷ್ಟು ಆಗಿ ಆಕ್ಟ್ ಮಾಡೋದಿಲ್ಲ ಆ ಹಾರ್ಮೋನ್. ಅದಕ್ಕೆ ನೀವು ನೋಡಿದಾಗ ಬರೀ ಮೇಲ್ಗಡೆ ಮಾತ್ರ ತಲೆಗೂದು ಉದ್ರೋಗ್ಬಿಟ್ಟಿರುತ್ತೆ, ಸೈಡ್ ಅಲ್ಲಿ ಮತ್ತೆ ಹಿಂದೆ ತಲೆ ಕೂದಲು ಯೂಶಲಿ ಹಂಗೆ ಇರುತ್ತೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಸೊ ಏನಕ್ಕಂದ್ರೆ ಈ ಕೂದಲುಗಳು ಏನಿದಾವೆ ಅವು ಅಷ್ಟು ಸೆನ್ಸಿಟಿವ್ ಇರೋದಿಲ್ಲ ಆ ಹಾರ್ಮೋನಿಗೆ. ಸೊ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡುವಾಗ ಆ ಭಾಗದಿಂದ ತಗೊಂಡು, ಸೈಡ್ ಮತ್ತೆ ಹಿಂದೆಯಿಂದ ತಗೊಂಡು ಮೇಲ್ಭಾಗಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ನೀವು ಲಾಸ್ಟ್ ಸ್ಟೇಜಸ್ ಬಂದ್ರೆ ಏನಾಗುತ್ತೆ, ಅಲ್ಲಿನೂ ಕೂದಲಿರೋದಿಲ್ಲ. ನಾವ್ ಎಲ್ಲಿಂದ ಕೂದಲು ತಗೊಂಬೇಕು ಅಂತ ಇರ್ತೀವಿ ಅಲ್ಲಿಂದನೂ ಕೂದಲಿರೋದಿಲ್ಲ. ಮತ್ತೆ ಆ ಒಂದ್ ಸ್ಟೇಜ್ ಅಲ್ಲಿ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬಾ ಕಷ್ಟ ಆ ಟೈಮ್ ಅಲ್ಲಿ. ಹಾಗಾಗಿ ನಾವು ಅದ್ ಯಾವ ಸ್ಟೇಜ್ ಅಲ್ಲಿ ಇರುತ್ತೆ, ಕಾಸ್ ಏನು, ಏನಕ್ಕಾಗಿ ನಿಮ್ ಕೂದಲು ಉದುರ್ತಾ ಇದೆ, ಕೂದಲು ಉದುರ್ತಾ ಇದ್ರೆ ಅದು ವಂಶ ಪಾರಂಪರಿಕವಾಗಿ ಆಗಿದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ, ಅದೆಲ್ಲ ನೋಡ್ಕೊಂಡು ಅನಾಲಿಸಿಸ್ ಮಾಡಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀವಿ. ಸಿಬಿಸಿ ನಿಮ್ದು ನಾರ್ಮಲ್ ಥೈರಾಯ್ಡ್ ಟೆಸ್ಟ್, ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿಸಿ, ಐರನ್ ಟೆಸ್ಟ್ ಇವೆಲ್ಲ ಮಾಡಿಸಿ ಆಮೇಲೆ
0: ಕಾರಣವನ್ನ ಕಂಡುಹಿಡಿದು ಆಮೇಲೆ ಚಿಕಿತ್ಸೆ ಶುರು ಮಾಡ್ತೀವಿ.
1: ಯಾವ ಸ್ಟೇಜ್ ಅಲ್ಲಿ ಇದೆ ನೋಡ್ಕೊಂಡು ಅದ್ರ ಮೇಲೆ ಚಿಕಿತ್ಸೆ ಶುರು.
0: ತುಂಬಾ ಒಳ್ಳೆ ಮಾಹಿತಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು.
1: ಧನ್ಯವಾದಗಳು ಮ್ಯಾಮ್, ಥ್ಯಾಂಕ್ ಯು.
2: ಇದುವರೆಗೆ ಚರ್ಮ ಸಮಸ್ಯೆಗಳಲ್ಲಿ ಒಂದಾದ ಹುಳುಕಡ್ಡಿ ಹಾಗೂ ಕೂದಲು ಉದುರುವಿಕೆಗೆ ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಚರ್ಮರೋಗ ತಜ್ಞರಾದ ಡಾಕ್ಟರ್ ರಕ್ಷಿತ್ ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಲಿದ್ದಾರೆ ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ.
2: ವಿಶ್ವಕರ್ಮ ಜಯಂತಿಯ ಪ್ರಯುಕ್ತ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯು ಭಾರತ ಸರ್ಕಾರವು 17 ಸೆಪ್ಟೆಂಬರ್ 2023 ಆರಂಭಿಸಿದ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಸಾಂಪ್ರದಾಯಿಕ ಕೌಶಲ್ಯ ಹೊಂದಿರುವ ಕುಶಲಕರ್ಮಿಗಳು ಮತ್ತು ಕರಕುಶಲ ವೃತ್ತಿಪರರಿಗೆ ಆರ್ಥಿಕ ಕೌಶಲ್ಯ ತಾಂತ್ರಿಕ ಮತ್ತು ಮಾರುಕಟ್ಟೆ ಬೆಂಬಲ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಾಂಪ್ರದಾಯಿಕ ವೃತ್ತಿ ಮತ್ತು ಕಲೆಗಳನ್ನು ಸಂರಕ್ಷಿಸುವುದು, ಕುಶಲಕರ್ಮಿಗಳ ಕೌಶಲ್ಯವನ್ನು ಅಭಿವೃದ್ಧಿಪಡಿಸುವುದು, ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಒದಗಿಸುವುದು, ಕಡಿಮೆ ಬಡ್ಡಿದರದಲ್ಲಿ ಸಾಲದ ಸೌಲಭ್ಯವನ್ನು ಕಲ್ಪಿಸುವುದು, ಕುಶಲಕರ್ಮಿಗಳನ್ನು ಸ್ವಯಂ ಉದ್ಯೋಗಿ ಮತ್ತು ಉದ್ಯಮಿಗಳಾಗಿ ಅಭಿವೃದ್ಧಿಪಡಿಸುವುದು, ಡಿಜಿಟಲ್ ಪಾವತಿ ಮತ್ತು ಡಿಜಿಟಲ್ ವ್ಯವಹಾರವನ್ನು ಉತ್ತೇಜಿಸುವುದು, ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಮತ್ತು ಮಾರಾಟ ಅವಕಾಶ ಕಲ್ಪಿಸುವುದು, ಕುಶಲಕರ್ಮಿಗಳ ಆದಾಯ ಮತ್ತು ಜೀವನ ಮಟ್ಟವನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶಗಳು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ವೃತ್ತಿಗಳು ಪ್ರಮುಖವಾಗಿ ಒಳಗೊಂಡಿವೆ. ಕಟ್ಟಿಗೆ ಮಾಡುವುದು, ಬಡಗಿ, ಕಾರ್ಪೆಂಟರ್, ದೋಣಿ ತಯಾರಕ, ಬೋಟ್ ಮೇಕರ್, ಆಯುಧ ತಯಾರಕ, ಆರ್ಮೋರರ್, ಲೋಹದ ಕೆಲಸಗಾರ ಮಾಡುವನು, ಮೆಟಲ್ ಆರ್ಟಿಸನ್, ಬೀಗ ತಯಾರಕ, ಲಾಕ್ ಸ್ಮಿತ್, ಉಪಕರಣ ತಯಾರಕ, ಟೂಲ್ ಕಿಟ್ ಮೇಕರ್, ಚಿನ್ನದ ಕೆಲಸಗಾರ, ಗೋಲ್ಡ್ ಸ್ಮಿತ್, ಕುಂಬಾರ, ಪಾಟರ್, ಶಿಲ್ಪಿ, ಕಲ್ಲಿನ ಕೆಲಸಗಾರ, ಸ್ಕಲ್ಪ್ಚರ್, ಸ್ಟೋನ್ ವರ್ಕರ್, ಚಮ್ಮಾರ, ಕಾಬ್ಲರ್, ರಾಜಮಿಸ್ತ್ರಿ, ಮ್ಯಾಸನ್, ಬುಟ್ಟಿ, ಚಾಪೆ, ಪೊರಕೆ ತಯಾರಕ, ಸಾಂಪ್ರದಾಯಿಕ ಆಟಿಕೆ ತಯಾರಕ, ಡಾಲ್ ಮೇಕರ್, ಟಾಯ್ಸ್ ಮೇಕರ್, ಕ್ಷೌರಿಕ ಬಾರ್ಬರ್, ಹೂಮಾಲೆ ತಯಾರಕ, ಗಾರ್ಲೆಂಡ್ ಮೇಕರ್, ಅಗಸ ವಾಷರ್ಮ್ಯಾನ್, ದರ್ಜೆ ಟೇಲರ್, ಮೀನುಗಾರಿಕಾ ಬಲೆ ತಯಾರಕ, ಫಿಶ್ ನೆಟ್. ಈ ಎಲ್ಲ 18 ವೃತ್ತಿಗಳನ್ನು ಒಳಗೊಂಡಿರತಕ್ಕಂಥ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ 6 ಪ್ರಯೋಜನಗಳು. ಮೊದಲನೆಯದಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ಐಡಿ ಕಾರ್ಡನ್ನು ನೀಡಲಾಗುತ್ತದೆ. ಇದು ಅವರ ವೃತ್ತಿಗೆ ಅಧಿಕೃತ ಗುರುತನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ ಬೇಸಿಕ್ ಟ್ರೈನಿಂಗ್, 5-7 ದಿನಗಳ ಕಾಲ, 40 ಗಂಟೆಗಳ ಕಾಲ ಈ ತರಬೇತಿ ನೀಡಲಾಗುವುದು. ಅದಾದ ನಂತರ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳ ಖರೀದಿಗೆ 15,000 ರೂಪಾಯಿಗಳನ್ನು ಟೂಲ್ ಕಿಟ್ ಇನ್ಸೆಂಟಿವ್ ಆಗಿ ನೀಡಲಾಗುತ್ತದೆ. ಇದಾದ ನಂತರ ದೊಡ್ಡ ಪ್ರಯೋಜನ ಏನೆಂದರೆ ಸಾಲ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೊಲಾಟ್ರಲ್ ಫ್ರೀ ಎಂಟರ್ಪ್ರೈಸ್ ಡೆವಲಪ್ಮೆಂಟ್ ಲೋನ್ ಸಾಲದ ಸೌಲಭ್ಯ ಇರುತ್ತದೆ. ಒಟ್ಟು 300,000 ಸಾಲ ಇರುತ್ತದೆ. ಅದು ಮೊದಲನೇ ಹಂತ 100,000 ಸಾಲ ಇರುತ್ತದೆ. ಆ 100,000 ಸಾಲವನ್ನು 18 ತಿಂಗಳ ನಂತರ ಸಾಲವನ್ನು ಮರುಪಾವತಿಸಿದಲ್ಲಿ ನಿಮಗೆ ಎರಡನೇ ಸಾಲ, ಅದು 200,000 ಸಾಲ ದೊರೆಯುತ್ತದೆ. 200,000 ಸಾಲವನ್ನು 30 ತಿಂಗಳಲ್ಲಿ ಮರುಪಾವತಿಸಿಕೊಂಡರೆ ಮತ್ತು 3ನೇ ಸಾಲ, ಒಟ್ಟು 300,000 ಸಾಲ ಸೌಲಭ್ಯ ದೊರೆಯುತ್ತದೆ. ಈ ಎಲ್ಲ ಸಾಲಕ್ಕೆ ರಿಯಾಯಿತಿ ದರದಲ್ಲಿ 5%ರಷ್ಟು ಮಾತ್ರ ಬಡ್ಡಿದರ ಇರುತ್ತದೆ. ಈ ಒಂದು ಯೋಜನೆಯನ್ನು ಡಿಜಿಟಲ್ ವ್ಯವಹಾರಗಳಿಗೆ ಪ್ರೋತ್ಸಾಹನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಮಾರುಕಟ್ಟೆಯ ಸಹಾಯ ಅಂದರೆ ಎಕ್ಸಿಬಿಷನ್, ಟ್ರೇಡ್ ಫೇರ್, ಇ ಕಾಮರ್ಸ್ ಮುಂತಾದ ಮಾರುಕಟ್ಟೆಯಲ್ಲಿ

ಇವೆಲ್ಲವನ್ನ ಪ್ರಚಾರ ಮಾಡಬಹುದಾಗಿರುತ್ತದೆ. ಯೋಜನೆಯ ಅತ್ಯಂತ ಮುಖ್ಯವಾದ ಭಾಗಗಳಲ್ಲಿ ಒಂದು ಮಾರ್ಕೆಟಿಂಗ್ ಸಪೋರ್ಟ್. ಸಾಂಪ್ರದಾಯಿಕ ಆರ್ಟಿಸನ್ ಸಾಮಾನ್ಯವಾಗಿ ಉತ್ತಮ ಉತ್ಪನ್ನವನ್ನು ತಯಾರಿಸಬಹುದು, ಆದರೆ ಉತ್ಪನ್ನವನ್ನು ಯಾರಿಗೆ ಮಾರಬೇಕು? ಇದಕ್ಕೆ PM ವಿಶ್ವಕರ್ಮ ಯೋಜನೆ ಇದನ್ನು ಮಾರ್ಕೆಟಿಂಗ್ ಸಪೋರ್ಟ್ ಮೂಲಕ ಬ್ರ್ಯಾಂಡಿಂಗ್, ಕ್ವಾಲಿಟಿ ಇಂಪ್ರೂವ್ಮೆಂಟ್, ಪ್ಯಾಕೇಜಿಂಗ್, ಪ್ರಮೋಷನ್, ಎಕ್ಸಿಬಿಷನ್ಸ್, ಟ್ರೇಡ್ ಫೇರ್ಸ್, ಆನ್ಲೈನ್ ಪ್ಲಾಟ್ಫಾರ್ಮ್, ಇ ಕಾಮರ್ಸ್, ಇನ್ಸ್ಟಿಟ್ಯೂಷನಲ್ ಬಯರ್ಸ್ ಇತ್ಯಾದಿಗಳೊಂದಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶವಿದೆ. 2025 ಸುಮಾರು 30,000 ವಿಶ್ವಕರ್ಮ ಬೆನಿಫಿಷಿಯರ್ಸನ್ನು ಗೌರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಅಂದರೆ ಜೆಮ್ಗೆ ಆನ್ಬೋರ್ಡ್ ಮಾಡಲಾಗಿದೆ. ಪ್ರಸ್ತುತ ಈ ಯೋಜನೆಯ ಸಾಧನೆ ಮತ್ತು ಸ್ಥಿತಿಗತಿಗಳನ್ನು ಗಮನಿಸುವುದಾದರೆ 2026 ಇತ್ತೀಚಿನ ಸರ್ಕಾರಿ ಮಾಹಿತಿಯ ಪ್ರಕಾರ ಯೋಜನೆಯಲ್ಲಿ 30,00,000 ಹೆಚ್ಚು ಸಾಂಪ್ರದಾಯಿಕ ಕುಶಲಕರ್ಮಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 24.32 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೌಶಲ್ಯ ತರಬೇತಿ ನೀಡಲಾಗಿದೆ ಮತ್ತು 17.70 ಲಕ್ಷಕ್ಕೂ ಹೆಚ್ಚು ಜನರಿಗೆ ಟೂಲ್ ಕಿಟ್ ಸೌಲಭ್ಯ ದೊರೆತಿದೆ. ಈ ಯೋಜನೆಯ ಅರ್ಹತೆಯ ಮುಖ್ಯ ಅಂಶಗಳು: ಸಾಮಾನ್ಯವಾಗಿ ಅರ್ಜಿದಾರರು PM ವಿಶ್ವಕರ್ಮ ಪಟ್ಟಿಯಲ್ಲಿರುವ 18 ವೃತ್ತಿಗಳಲ್ಲಿ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿಸಿಕೊಂಡಿರಬೇಕು. ಈ ವೃತ್ತಿಯನ್ನು ಕೈಯಿಂದ ಸಾಂಪ್ರದಾಯಿಕ ಉಪಕರಣಗಳಿಂದ ನಡೆಸುತ್ತಿರುವ ಆರ್ಟಿಸನ್ ಅಥವಾ ಕ್ರಾಫ್ಟ್ಸ್ ಪರ್ಸನ್ ಆಗಿರಬೇಕು. ಸಾಮಾನ್ಯವಾಗಿ 18 ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ಇರಬೇಕು. ಒಂದೇ ಕುಟುಂಬದಿಂದ ಸಾಮಾನ್ಯವಾಗಿ ಒಬ್ಬ ಸದಸ್ಯನಿಗೆ ಮಾತ್ರ ಪ್ರಯೋಜನವಿರುತ್ತದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳಿಗೆ ಯೋಜನೆಯ ಅರ್ಹತೆ ನಿರ್ಬಂಧಗಳಿವೆ. ಇತರೆ ಸಾಲ ಸರ್ಕಾರಿ ಯೋಜನೆಗಳೊಂದಿಗೆ ಕೆಲವು ಎಲಿಜಿಬಿಲಿಟಿ ಕಂಡೀಷನ್ಸ್ ಅನ್ವಯಿಸಬಹುದು. ಅಂತಿಮ ಅರ್ಹತೆ ಅಧಿಕೃತ ವೆರಿಫಿಕೇಷನ್ ಪ್ರಕ್ರಿಯೆಯಲ್ಲಿ ನಂತರ ನಿರ್ಧಾರವಾಗುತ್ತದೆ. ಈ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗಿರುತ್ತದೆಂದರೆ, ಆರ್ಟಿಸನ್ ತನ್ನ ವಿವರಗಳೊಂದಿಗೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುತ್ತಾನೆ. ಸ್ಥಳೀಯ ಮಟ್ಟದಲ್ಲಿ ವೆರಿಫಿಕೇಷನ್ ನಡೆಯುತ್ತದೆ. ಅರ್ಹತೆ ದೃಢಪಟ್ಟ ನಂತರ PM ವಿಶ್ವಕರ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡನ್ನು ನೀಡುತ್ತಾರೆ. ಅದಾದ ನಂತರ ಸ್ಕಿಲ್ ವೆರಿಫಿಕೇಷನ್, ಬೇಸಿಕ್ ಟ್ರೈನಿಂಗ್, ಟೂಲ್ ಕಿಟ್ ಇನ್ಸೆಂಟಿವ್, ಇದಾದ ನಂತರ ಮೊದಲ ಹಂತದ 1,00,000 ಸಾಲಕ್ಕೆ ಅರ್ಹತೆ ಬರುತ್ತದೆ. ಈ 1,00,000 ಸಾಲ ಮರುಪಾವತಿಸಿದ ನಂತರ ಮತ್ತೆ ಅಡ್ವಾನ್ಸ್ಡ್ ಟ್ರೈನಿಂಗ್ 15 ದಿವಸಗಳ ಕಾಲ ಇರುತ್ತದೆ. ಎರಡನೇ ಹಂತದ 2,00,000 ಸಾಲಕ್ಕೆ ಮತ್ತೆ ಅರ್ಹತೆ ಬರುತ್ತದೆ. PM ವಿಶ್ವಕರ್ಮ ಯೋಜನೆಯ ಗುರಿ ಆರಂಭಿಕವಾಗಿ 2023-24 2027-28 ಅವಧಿಯಲ್ಲಿ 30,00,000 ಬೆನಿಫಿಷಿಯರ್ಸ್ ತಲುಪುವ ಗುರಿ ಇತ್ತು. ಆದರೆ ಈ ಗುರಿಯನ್ನು September 2025 ಸಾಧಿಸಲಾಯಿತು. ಅಂದರೆ ನಿಗದಿತ 5 ಅವಧಿಗಿಂತ ಬಹಳ ಮುಂಚೆಯೇ ಗುರಿಯನ್ನು ಮುಟ್ಟಿದ್ದಾರೆ. ಕರ್ನಾಟಕವು PM ವಿಶ್ವಕರ್ಮಗೆ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಯೋಜನೆಯು ಆರಂಭಿಕ ಹಂತದಲ್ಲಿಯೇ ಕರ್ನಾಟಕದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ಸ್ ಕಂಡುಬಂದಿದ್ದವು. 30 ಜನವರಿ 2024 ವೇಳೆಗೆ ಕರ್ನಾಟಕದಲ್ಲಿ 108,922 ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ಸ್ ದಾಖಲಾಗಿದ್ದವು. 2024 ಬೆಂಗಳೂರಿನ NSTI ಬೆಂಗಳೂರು ಸೇರಿದಂತೆ ಕರ್ನಾಟಕದ ವಿವಿಧ ಕೇಂದ್ರಗಳಲ್ಲಿ PM ವಿಶ್ವಕರ್ಮ ಟ್ರೈನಿಂಗ್ ಆಕ್ಟಿವಿಟೀಸ್ ನಡೆದಿದೆ. 2024 ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ 50 ಟ್ರೈನಿಂಗ್ ಸೆಂಟರ್ಸ್ ಅನ್ನು ಗುರುತಿಸಲಾಗಿತ್ತು ಮತ್ತು ಕರ್ನಾಟಕದಲ್ಲಿ 208,021 ಬೆನಿಫಿಷಿಯರ್ಸ್ ಟ್ರೈನ್ಡ್ ಆಗಿದ್ದಾರೆಂದು ಕಾರ್ಯಕ್ರಮದಲ್ಲಿ ತಿಳಿಸಲಾಗಿದೆ. PM ವಿಶ್ವಕರ್ಮ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಲವು ಇಲಾಖೆಗಳು ಅಥವಾ ಸಂಸ್ಥೆಗಳು ಭಾಗಿಯಾಗಿವೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ 2 ಮಾರ್ಗಗಳಿವೆ. ನಿಮ್ಮ ಹತ್ತಿರದ CSE ಹೋಗಿ PM ವಿಶ್ವಕರ್ಮ ರಿಜಿಸ್ಟ್ರೇಷನ್ಸ್ ಮಾಡಿಸಬಹುದು. ಸಾಮಾನ್ಯವಾಗಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ನಿಮ್ಮ ಆಧಾರ್ ಆಧಾರಿತ eKYC ಮತ್ತು ಅಪ್ಲಿಕೇಶನ್ ಪ್ರಕ್ರಿಯೆ ನಡೆಸುತ್ತಾರೆ. ಅಧಿಕೃತ PM ವಿಶ್ವಕರ್ಮ ವೆಬ್ಸೈಟ್ ಪೋರ್ಟಲ್ನಲ್ಲಿ ಅರ್ಜಿ ಮತ್ತು ಯೋಜನೆಯ ಅಧಿಕೃತ ಮಾಹಿತಿಗಾಗಿ PM ವಿಶ್ವಕರ್ಮ ಪೋರ್ಟಲ್ ಬಳಸಬಹುದು. ಸಾಮಾನ್ಯವಾಗಿ ಬೇಕಾಗುವ ದಾಖಲೆಗಳು: ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ಡ್ ಮೊಬೈಲ್ ನಂಬರ್, ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ನಿಮ್ಮ ವೃತ್ತಿಗೆ ಸಂಬಂಧಿಸಿದ ವಿವರಗಳು, ಇತರೆ ದಾಖಲೆಗಳು ವೆರಿಫಿಕೇಷನ್ ಸಮಯದಲ್ಲಿ ಕೇಳಬಹುದು. ಕರ್ನಾಟಕದ 30 ಜಿಲ್ಲೆಗಳಿಗೆ

0: ಪಿಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಂಪರ್ಕ ವ್ಯವಸ್ಥೆ ಡಿಐಸಿ ಅಂದರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸಂಪರ್ಕಿಸಬಹುದು. ಈ ಯೋಜನೆಯ ಮೂಲ ಮಂತ್ರ ಲೋಕಲ್ ಟು ವೋಕಲ್, ವೋಕಲ್ ಟು ಗ್ಲೋಬಲ್.
1: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ ನೀಡಿದವರು ವೃತ್ತಿಪರ ಕೌಶಲ್ಯ ತರಬೇತುದಾರರಾದ ಶ್ರೀಯುತ ಗುರುರಾಜ್ ಮಾಲವಿ ಕರ್ಣಂ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ, ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪನಮನ. G20 ವಾಣಿಜ್ಯ ಸಚಿವರ ಸಭೆ, ಫ್ರಾನ್ಸ್ ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ, ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕರ್ ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ವಾರ್ತೆಗಳ ವಿವರ: ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿಂದು ಸೇವಾಧರ್ಮ ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಹೇಳಿದ್ದಾರೆ. ಗುಜರಾತ್ನಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ಜಯಂತಿಯಂದು ಇಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ. ಪೋರ್ಬಂದರ್ನಲ್ಲಿರುವ ಗಾಂಧೀಜಿಯವರ ಜನ್ಮಸ್ಥಳ ಕೀರ್ತಿ ಮಂದಿರದಲ್ಲಿ ಆಯೋಜಿಸಲಾಗಿರುವ ಪ್ರಾರ್ಥನಾ ಸಭೆಯಲ್ಲಿ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಭಾಗವಹಿಸುತ್ತಿದ್ದಾರೆ. ಅಹಮದಾಬಾದ್ನ ಸಾಬರಮತಿ ಆಶ್ರಮದಲ್ಲೂ ಇಂದು ಸರ್ವಧರ್ಮ ಪ್ರಾರ್ಥನಾ ಸಭೆ ಆಯೋಜಿಸಲಾಗಿದೆ. ರಾಜ್ಯದಾದ್ಯಂತ ಬೃಹತ್ ಸ್ವಚ್ಛತಾ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಾಂಧಿ ಜಯಂತಿ ಅಂಗವಾಗಿ ಖಾದಿ ಮತ್ತು ಪಾಲಿವಸ್ತ್ರ ಉತ್ಪಾದನೆಗೆ 30% ವಿಶೇಷ ಮಾರುಕಟ್ಟೆ ಪ್ರೋತ್ಸಾಹ ಧನವನ್ನು ಗುಜರಾತ್ ಸರ್ಕಾರ ಘೋಷಿಸಿದೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಗುತ್ತಿದೆ. 1904 ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲೇ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದ್ದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿಯ ವಿಜಯ್ ಘಾಟ್ನಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಅಮೆರಿಕದ ಮಿಲ್ವಾಕಿಯಲ್ಲಿ ನಡೆದ G20 ವಾಣಿಜ್ಯ ಸಚಿವರ ಸಭೆಯ ಹಿನ್ನೆಲೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಫ್ರಾನ್ಸ್, ಕೆನಡಾ, ಸೌದಿ ಅರೇಬಿಯಾ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ವಾಣಿಜ್ಯ ಸಚಿವರೊಂದಿಗೆ ಸರಣಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಆಯಾ ದೇಶಗಳೊಂದಿಗೆ ವ್ಯಾಪಾರ ಹಾಗೂ ಹೂಡಿಕೆ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಈ ಪ್ರತ್ಯೇಕ ಸಭೆಗಳಲ್ಲಿ ಪ್ರಮುಖವಾಗಿ ಚರ್ಚಿಸಲಾಯಿತು. ಫ್ರಾನ್ಸ್ ಜೊತೆಗಿನ ಮಾತುಕತೆಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕ್ಷಿಪ್ರಗೊಳಿಸುವುದು, ಬಾಹ್ಯಾಕಾಶ ತಯಾರಿಕೆ, ಯುಪಿಐ ವಿಲೀನ ಹಾಗೂ ಜಂಟಿ ಆವಿಷ್ಕಾರಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಯಿತು. ಕೆನಡಾ ಸಚಿವರೊಂದಿಗೆ ನಡೆದ ಸಭೆಯಲ್ಲಿ 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಡಾಲರ್ಗೆ ಏರಿಸುವ ಗುರಿಯೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಪುನರುಚ್ಚರಿಸಲಾಯಿತು. ಇದಲ್ಲದೆ ಸೌದಿ ಅರೇಬಿಯಾ ಜೊತೆ ಭಾರತ ಜಿಸಿಸಿ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿಯನ್ನು ಪರಿಶೀಲಿಸಿದ ಸಚಿವರು ದಕ್ಷಿಣ ಕೊರಿಯಾ ಸಚಿವರೊಂದಿಗೆ ಭಾರತೀಯ ಕೃಷಿ, ಔಷಧ

0: ಮತ್ತು ಸಾಗರ ಉತ್ಪನ್ನಗಳಿಗೆ ಕೊರಿಯಾ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಪ್ರವೇಶಾವಕಾಶ ಕಲ್ಪಿಸುವ ಹಾಗೂ ಕೊರಿಯಾದ ತಯಾರಿಕಾ ಹೂಡಿಕೆಯನ್ನು ಭಾರತದಲ್ಲಿ ಹೆಚ್ಚಿಸುವ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಫ್ಲೈ ದುಬೈ ವಿಮಾನದಲ್ಲಿದ್ದ 170 ಪ್ರಯಾಣಿಕರ ಪ್ರಾಣ ಉಳಿಸಿದ ಪೈಲಟ್ ಕ್ಯಾಪ್ಟನ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಮೂಲಕ ಮಾತನಾಡಿದ್ದು ಅವರ ಧೈರ್ಯ ಹಾಗೂ ಸಾಹಸವನ್ನು ಪ್ರಶಂಸಿಸಿದ್ದಾರೆ. ಪ್ರಸ್ತುತ ಯುಎಇ ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿರುವ ಕ್ಯಾಪ್ಟನ್ ಸ್ಮಿತ್ ಅವರ ಶೀಘ್ರ ಚೇತರಿಕೆಗೆ ಪ್ರಧಾನಿ ಹಾರೈಸಿದ್ದಾರೆ. ಯುಎಇನಲ್ಲಿರುವ ಭಾರತೀಯ ರಾಯಭಾರಿ ದೀಪಕ್ ಮಿತ್ತಲ್ ಆಸ್ಪತ್ರೆಗೆ ಭೇಟಿ ನೀಡಿ ಮಚ್ಚಾರ್ ಆರೋಗ್ಯ ವಿಚಾರಿಸಿದ್ದು ಪೈಲಟ್ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕ್ಯಾಪ್ಟನ್ ಸ್ಮಿತ್ ಅವರ ಅಸಾಮಾನ್ಯ ಸಮಯ ಪ್ರಜ್ಞೆಗೆ ವಿಶ್ವಸಂಸ್ಥೆಯ ಮಹಾನಿರ್ದೇಶಕರು ಸೇರಿದಂತೆ ಜಾಗತಿಕವಾಗಿ ಪ್ರಮುಖರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ. ಫ್ಲೈ ದುಬೈ ವಿಮಾನದ ಭಾರತೀಯ ಪೈಲಟ್ ಸ್ಮಿತ್ ಮಚ್ಚಾರ್ ಅವರ ಮೇಲೆ ದಾಳಿ ನಡೆಸಿದ ಆರೋಪ ಎದುರಿಸುತ್ತಿರುವ ಓಮನ್ ಮೂಲದ ಸಹ ಪೈಲಟ್ನನ್ನು ಸೌದಿ ಅರೇಬಿಯಾ ಯುಎಇ ಅಧಿಕಾರಿಗಳಿಗೆ ಹಸ್ತಾಂತರಿಸಿದೆ. ಈ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಇದೇ 5-7ರವರೆಗೆ 3 ದಿನಗಳ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗ ಅವರೊಂದಿಗೆ ಆಗಮಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಧ್ಯಕ್ಷ ಪಾರ್ಮೆಲಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿ ವ್ಯಾಪಾರ, ಹೂಡಿಕೆ, ವಿಜ್ಞಾನ, ತಂತ್ರಜ್ಞಾನ, ಸಂಸ್ಕೃತಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರ ಪರಿಶೀಲಿಸಲಿದ್ದಾರೆ. ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಅಧ್ಯಕ್ಷ ಪಾರ್ಮೆಲಿನ್ ಅವರು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಇದೇ 7ರಂದು ನಡೆಯಲಿರುವ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದ 2ನೇ ಸಮೃದ್ಧಿ ಶೃಂಗಸಭೆಯಲ್ಲೂ ಅವರು ಭಾಗವಹಿಸಲಿದ್ದಾರೆ. ಅವರ ಭೇಟಿ ಭಾರತ ಸ್ವಿಟ್ಜರ್ಲೆಂಡ್ ದ್ವಿಪಕ್ಷೀಯ ಸಂಬಂಧ ಮತ್ತು ಹೊಸ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಳೊಂದಿಗೆ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆಯಿಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರುಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನೊಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳು ಇಂದು ಹಲವು ಪದಕಗಳನ್ನು ಗೆದ್ದಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವ್ಲಿನಾ ಬೊರ್ಗೊಹೇನ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು ಚೀನಾದ ಬಾವೋ ಝಿಯಿ ಯನ್ನು 5-0 ಅಂತರದಲ್ಲಿ ಸೋಲಿಸಿದರು. ಏಷ್ಯನ್ ಗೇಮ್ಸ್ನಲ್ಲಿ ಮಹಿಳೆಯರ ಬಾಕ್ಸಿಂಗ್ನಲ್ಲಿ ಭಾರತ ಗೆದ್ದಿರುವ 2ನೇ ಚಿನ್ನದ ಪದಕ ಇದಾಗಿದೆ. 2014ರಲ್ಲಿ ಮೇರಿ ಕೋಮ್ ಸ್ವರ್ಣ ಪದಕ ಗೆದ್ದಿದ್ದರು. ಮಹಿಳೆಯರ ರಿಕರ್ವ್ ಬಿಲ್ಲುಗಾರಿಕೆ ತಂಡ ವಿಭಾಗದಲ್ಲಿ ಅಂಕಿತಾ ಭಕತ್, ಕೀರ್ತಿ ಶರ್ಮಾ ಮತ್ತು ಕುಂಕುಮ್ ಮೊಹೋದ್ ಅವರ ತಂಡ ದಕ್ಷಿಣ ಕೊರಿಯಾವನ್ನು 5-3 ಅಂತರದಲ್ಲಿ ಮಣಿಸಿ ಐತಿಹಾಸಿಕ

0: ಪದಕ ಗೆದ್ದಿದೆ. ಮಿಶ್ರಾ ರೇಖವ್ ತಂಡ ವಿಭಾಗದಲ್ಲಿ ಕುಂಕುಮ್ ಮೊಹೋಡ್ ಮತ್ತು ಧೀರಜ್ ಬೊಮ್ಮದೇವರ ಜೋಡಿ ಬೆಳ್ಳಿ ಪದಕ ಪಡೆದಿದೆ. ಪುರುಷರ ರೇಖವ್ ಬಿಲ್ಲುಗಾರಿಕೆ ತಂಡ ಸ್ಪರ್ಧದಲ್ಲಿ ಭಾರತದ ಪುರುಷರ ತಂಡ ಬೆಳ್ಳಿ ಪದಕ ಗೆದ್ದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಗಾಂಧಿ ಜಯಂತಿ ಆಚರಣೆ. ರಾಜ್ಘಾಟ್ನಲ್ಲಿ ರಾಷ್ಟಪಿತರ ಸಮಾಧಿಗೆ ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ಪುಷ್ಪ ನಮನ. ಜಿ20 ವಾಣಿಜ್ಯ ಸಚಿವರ ಸಭೆ. ಫ್ರಾನ್ಸ್ ಕೆನಡಾ ಸೇರಿ ಹಲವು ರಾಷ್ಟಗಳ ಸಚಿವರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದ್ವಿಪಕ್ಷೀಯ ಮಾತುಕತೆ. ಫ್ಲೈ ದುಬೈ ವಿಮಾನ ಪ್ರಕರಣ. ಸಮಯ ಪ್ರಜ್ಞೆ ತೋರಿದ ಪೈಲಟ್ ಸ್ಮಿತ್ ಮಚ್ಚಾರ್ ಅವರೊಂದಿಗೆ ಪ್ರಧಾನಿ ದೂರವಾಣಿ ಮೂಲಕ ಮಾತುಕತೆ. ಇದೇ 5ರಂದು 3 ದಿನಗಳ ಭೇಟಿಗಾಗಿ ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್ ಭಾರತ ಪ್ರವಾಸ. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳಾ ಬಾಕ್ಸಿಂಗ್ ಹಾಗೂ ರೇಕಾರು ಬಿಲ್ಲುಗಾರಿಕೆ ಸ್ಪರ್ಧೆಯಲ್ಲಿ ಭಾರತಕ್ಕೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 1:21:31. ಸ್ತ್ರೀಯರಿಗೆ ಶಿಕ್ಷಣ ದೊರೆತಂತೆಲ್ಲ ಅವರು ತಮ್ಮ ಸಾಮರ್ಥ್ಯವನ್ನು ಅರಿಯಬಲ್ಲರು. ಆಗ ಅವರು ಸ್ವಾಭಾವಿಕವಾಗಿ ಸಮಾಜದಲ್ಲಿರುವ ಘೋರ ಅಸಮಾನತೆಯನ್ನು ವಿರೋಧಿಸುವರು. ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ. ಇನ್ನು ಮುಂದೆ ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಆಲಿಸೋಣ. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ಸಮೂಹ ಗಾಯನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:30 ಹತ್ತೊಂಬತ್ತು ಸೆಕೆಂಡುಗಳು. ಇದೊಂದು ನಿಧನ ಸುದ್ದಿ. ಮೂಲತ ಬಲಂಬೇರಿ ಕಾರಳಾನ ಬೆಂಗಳೂರಿಲ್ ವಾಸ ಇಂಜ ಬೊಲ್ತಂಡ ಪೌತಿ ನಂಜಪ್ಪ ಇಂಗಡ ಮೂವ ಬೊಲ್ತಂಡ ಚಂಗಪ್ಪ ಶಶಿ ಇಂಗ ಇಂದು ಪೊಲಾಕ ಮರಣಪಟ್ಟಿತ್ತು. 53 ಬಯತ್ರ ಬೊಲ್ತಂಡ ಚಂಗಪ್ಪ ಶಶಿ ಇಂಗಡ ಆಖಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆರ ಮೀದ ಬೆಂಗಳೂರು ಹೆಬ್ಬಾಳು ತೂಟುಂಗಳತ್ಲು ನಡ್ಪ.
1: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 MHz.
0: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಾವು ಗಾಂಧಿ ಜಯಂತಿ, ಅಹಿಂಸೆಯ ಅಂತಾರಾಷ್ಟ್ರೀಯ ದಿನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಹಾಗೂ ಸ್ವಚ್ಛ ಭಾರತ್ ದಿವಸ್ ಈ ವಿಷಯಗಳ ಕುರಿತು ಮಾತನಾಡೋಣ. ಕೈಯಲ್ಲಿ ಕೋಲು, ಮೈ ಮೇಲೆ ಸರಳವಾದ ಖಾದಿ, ಆದರೆ ಹೃದಯದಲ್ಲಿ ಅಪಾರವಾದ ಧೈರ್ಯ. ಸತ್ಯ ಮತ್ತು ಅಹಿಂಸೆಯನ್ನೇ ಅಸ್ತ್ರವಾಗಿಸಿಕೊಂಡು ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊಸ ದಿಕ್ಕು ನೀಡಿದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿ. ನಮಸ್ಕಾರ ಶ್ರೋತೃಬಂಧುಗಳೇ, ಇಂದು 2 ಅಕ್ಟೋಬರ್, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ. ದೇಶದಾದ್ಯಂತ ಈ ದಿನವನ್ನು ಗಾಂಧಿ ಜಯಂತಿಯಾಗಿ ಆಚರಿಸಲಾಗುತ್ತದೆ. ಇದೇ ದಿನವನ್ನು ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿಯೂ ಆಚರಿಸಲಾಗುತ್ತಿದೆ. 1869 ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದ ಮೋಹನದಾಸ್ ಕರಮಚಂದ ಗಾಂಧೀಜಿ

ಸತ್ಯ, ಅಹಿಂಸೆ ಮತ್ತು ಸರಳತೆಯನ್ನು ತಮ್ಮ ಜೀವನದ ಆದರ್ಶಗಳನ್ನಾಗಿ ಮಾಡಿಕೊಂಡಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಸಹಕಾರ ಚಳುವಳಿ, ದಂಡಿ ಉಪ್ಪಿನ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗಿ ಚಳವಳಿಗಳ ಮೂಲಕ ಅವರು ಬ್ರಿಟಿಷರ ವಿರುದ್ಧ ಅಹಿಂಸಾತ್ಮಕ ಹೋರಾಟ ನಡೆಸಿದರು. ಆದರೆ ಗಾಂಧೀಜಿಯವರ ಸಂದೇಶ ಕೇವಲ ಸ್ವಾತಂತ್ರ್ಯಕ್ಕೆ ಸೀಮಿತವಾಗಿರಲಿಲ್ಲ. ಸ್ವಚ್ಛತೆ, ಸಾಮರಸ್ಯ, ಸಮಾನತೆ ಮತ್ತು ಮಾನವೀಯತೆಯ ಮಹತ್ವವನ್ನು ಕೂಡ ಅವರು ಸಾರಿದರು. ಆದ್ದರಿಂದ ಗಾಂಧಿ ಜಯಂತಿ ಕೇವಲ ಒಂದು ಆಚರಣೆಯಾಗದೆ ಸತ್ಯವನ್ನು ಪಾಲಿಸುವ, ಅಹಿಂಸೆಯನ್ನು ಗೌರವಿಸುವ ಮತ್ತು ಸಮಾಜದಲ್ಲಿ ಉತ್ತಮ ಬದಲಾವಣೆಯನ್ನು ತರುವ ಸಂಕಲ್ಪದ ದಿನವಾಗಲಿ. ನೀವು ಜಗತ್ತಿನಲ್ಲಿ ಕಾಣಲು ಬಯಸುವ ಬದಲಾವಣೆ ನಿಮ್ಮಿಂದಲೇ ಆರಂಭವಾಗಲಿ. ಗಾಂಧೀಜಿಯವರ ಈ ಸಂದೇಶವನ್ನು ನೆನಪಿಸಿಕೊಳ್ಳುತ್ತಾ ಈ ಆಶಯದೊಂದಿಗೆ ಎಲ್ಲರಿಗೂ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ಶ್ರೋತೃಗಳೇ, ಕೇಳೋಣ ಪಿಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗಾಂಧಿನಗರ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಪ್ರಿಯ ಶ್ರೋತೃಗಳೇ, ಇಂದು ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ನಾವು ಅಹಿಂಸೆಯ ಅಂತಾರಾಷ್ಟ್ರೀಯ ದಿನವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಅಹಿಂಸೆ ಎಂದರೆ ಕೇವಲ ಯಾರಿಗೂ ದೈಹಿಕವಾಗಿ ನೋವುಂಟು ಮಾಡುವುದರಷ್ಟೇ ಅಲ್ಲ, ನಮ್ಮ ಮಾತು

ನಡವಳಿಕೆ ಮತ್ತು ಆಲೋಚನೆಗಳಲ್ಲಿಯೂ ಕರುಣೆ ಮತ್ತು ಗೌರವವನ್ನು ತೋರಿಸುವುದು. ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯನ್ನು ತಮ್ಮ ಜೀವನದ ಮಾರ್ಗವನ್ನಾಗಿಸಿಕೊಂಡಿದ್ದರು. ಅನ್ಯಾಯದ ವಿರುದ್ಧ ಹೋರಾಡಲು ಹಿಂಸೆಯೇ ಏಕೈಕ ದಾರಿ ಅಲ್ಲ ಎಂಬುದನ್ನು ಅವರು ಜಗತ್ತಿಗೆ ತೋರಿಸಿಕೊಟ್ಟರು. ಶಾಂತಿಯುತ ಹೋರಾಟ, ತಾಳ್ಮೆ ಮತ್ತು ದೃಢ ಸಂಕಲ್ಪ, ಇದರಿಂದಲೂ ದೊಡ್ಡ ಬದಲಾವಣೆ ತರಬಹುದು ಎಂಬುದಕ್ಕೆ ಅವರ ಜೀವನವೇ ಸಾಕ್ಷಿ. ಅಹಿಂಸೆಯ ಅಭ್ಯಾಸ ನಮ್ಮ ಮನೆಯಿಂದಲೇ ಆರಂಭವಾಗಬೇಕು. ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬಂದಾಗ ಕೋಪದಿಂದ ಪ್ರತಿಕ್ರಿಯಿಸುವ ಬದಲು ಪರಸ್ಪರ ಆಲಿಸುವುದು ಮುಖ್ಯ. ಮಕ್ಕಳೊಂದಿಗೆ ಪ್ರೀತಿಯಿಂದ ಹಾಗೂ ಹಿರಿಯರೊಂದಿಗೆ ಗೌರವದಿಂದ ಮಾತನಾಡಬೇಕು. ಇತರರ ಅಭಿಪ್ರಾಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಕೂಡ ದ್ವೇಷದ ಮಾತುಗಳನ್ನು ಹರಡುವುದನ್ನು ತಪ್ಪಿಸಿ ಜವಾಬ್ದಾರಿಯಿಂದ ಮಾತನಾಡುವುದು ನಮ್ಮೆಲ್ಲರ ಕರ್ತವ್ಯ. ಇಂದು ನಾವೊಂದು ಸಣ್ಣ ಸಂಕಲ್ಪ ಮಾಡೋಣ. ಅದೇನೆಂದರೆ, ಕೋಪದ ಬದಲು ಸಂವಾದವನ್ನು, ದ್ವೇಷದ ಬದಲು ಸಹಾನುಭೂತಿಯನ್ನು, ಸಂಘರ್ಷದ ಬದಲು ಶಾಂತಿಯನ್ನು ಆಯ್ಕೆ ಮಾಡೋಣ. ನಮ್ಮ ಮಾತು ಮತ್ತು ನಡೆ ಇನ್ನೊಬ್ಬರಿಗೆ ನೋವುಂಟು ಮಾಡದಂತೆ ಎಚ್ಚರ ವಹಿಸೋಣ. ಅಹಿಂಸೆ ದುರ್ಬಲತೆಯಲ್ಲ, ಅದು ಧೈರ್ಯ, ಆತ್ಮಸಂಯಮ ಮತ್ತು ಮಾನವೀಯತೆಯ ಸಂಕೇತ. ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಹಿಂಸೆಯನ್ನು ಅಳವಡಿಸಿಕೊಂಡರೆ ನಮ್ಮ ಮನೆ, ಸಮಾಜ ಮತ್ತು ಜಗತ್ತು ಇನ್ನಷ್ಟು ಶಾಂತಿಯುತವಾಗಬಹುದು ಅಂತ ಹೇಳ್ತಾ ರತ್ನಮಂಜರಿ ಚಿತ್ರದ ಈ ಗೀತೆಯನ್ನು ಕೇಳಿಬರೋಣ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ PB ಶ್ರೀನಿವಾಸ್.

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನ.

ಆಧಾರಿತ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ FM 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೆ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಪ್ರಿಯ ಶ್ರೋತೃಗಳೇ, ಇಂದು ನಾವು ಭಾರತದ ಎರಡನೇ ಪ್ರಧಾನಮಂತ್ರಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ. ಸರಳತೆ, ಪ್ರಾಮಾಣಿಕತೆ ಮತ್ತು ದೇಶ ಸೇವೆಗೆ ಹೆಸರಾದ ಶಾಸ್ತ್ರಿಯವರು 1904 ಅಕ್ಟೋಬರ್ 2 ಜನಿಸಿದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಾಲ್ಯ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಕಳೆದರೂ ಅವರಲ್ಲಿ ದೇಶಕ್ಕಾಗಿ ಏನಾದರೂ ಮಾಡಬೇಕೆಂಬ ದೃಢ ಸಂಕಲ್ಪವಿತ್ತು. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದರು. ಸ್ವಾತಂತ್ರ್ಯ ನಂತರ ಹಲವು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿ 1964 ಭಾರತದ ಪ್ರಧಾನಮಂತ್ರಿಯಾದರು. ಅವರು ಪ್ರಧಾನಮಂತ್ರಿಯಾಗಿದ್ದಾಗ ದೇಶವು ಆಹಾರದ ಕೊರತೆ ಮತ್ತು ಭದ್ರತಾ ಸವಾಲುಗಳನ್ನು ಎದುರಿಸುತ್ತಿತ್ತು. ಆ ಸಂದರ್ಭದಲ್ಲಿ ಅವರು ಜನರಲ್ಲಿ ಆತ್ಮವಿಶ್ವಾಸ ಮತ್ತು ದೇಶಭಕ್ತಿಯನ್ನು ಮೂಡಿಸಲು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದರು. ದೇಶವನ್ನು ಕಾಯುವ ಸೈನಿಕರಿಗೂ, ದೇಶಕ್ಕೆ ಅನ್ನ ನೀಡುವ ರೈತರಿಗೂ ಗೌರವ ಸಲ್ಲಿಸಿದರು. ಈ ಘೋಷಣೆ ಇಂದಿಗೂ ನಮ್ಮ ದೇಶದ ಶಕ್ತಿ ಮತ್ತು ಒಗ್ಗಟ್ಟನ್ನು ನೆನಪಿಸುತ್ತದೆ. ಶಾಸ್ತ್ರಿಯವರು ಅಧಿಕಾರದಲ್ಲಿದ್ದರೂ ಸರಳ ಜೀವನ ನಡೆಸಿದರು. ಪ್ರಾಮಾಣಿಕತೆ ಮತ್ತು ಹೊಣೆಗಾರಿಕೆಗೆ ಅವರು ಹೆಚ್ಚಿನ ಮಹತ್ವ ನೀಡಿದರು. ಸಾರ್ವಜನಿಕ ಜೀವನದಲ್ಲಿ ನಂಬಿಕೆ ಮತ್ತು ಸೇವಾಭಾವ ಎಷ್ಟು ಮುಖ್ಯ ಎಂಬುದನ್ನು ಅವರ ಬದುಕು ನಮಗೆ ಕಲಿಸುತ್ತದೆ. ಇಂದು ಅವರ ಜಯಂತಿಯಂದು ನಾವು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸೋಣ. ರೈತರು ಮತ್ತು ಸೈನಿಕರ ಕೊಡುಗೆಯನ್ನು ಗೌರವಿಸೋಣ. ದೇಶದ ಏಕತೆ ಮತ್ತು ಪ್ರಗತಿಗೆ ನಮ್ಮಿಂದಾದ ಕೊಡುಗೆ ನೀಡೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸರಳತೆ, ದೇಶಭಕ್ತಿ ಮತ್ತು ಸೇವಾ ಮನೋಭಾವ ನಮ್ಮೆಲ್ಲರಿಗೂ ಸದಾ ಪ್ರೇರಣೆಯಾಗಿರಲಿ. ಜೈ ಜವಾನ್ ಜೈ ಕಿಸಾನ್. ಇನ್ನು ಕೇಳೋಣ ಇಂದ್ರಾ ಅವರು ಸಾಹಿತ್ಯ ರಚಿಸಿ ಸಂಗೀತ ನೀಡಿರುವ ಬಿಡಲಾರೆ ಚಿತ್ರದ ಗೀತೆ, ಶಂಕರ್ ಶಾನ್ಭೋಗ್ ಅವರ ಧ್ವನಿಯಲ್ಲಿ.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40

0: ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ. ಭಾವಲಹರಿ
1: ಪ್ರಿಯ ಶ್ರೋತೃಗಳೇ, 2 October 2014 ಭಾರತದಲ್ಲಿ ಸ್ವಚ್ಛ ಭಾರತ ಮಿಷನ್ ಅನ್ನು ಆರಂಭಿಸಲಾಯಿತು. ಸ್ವಚ್ಛ ಮತ್ತು ಆರೋಗ್ಯಕರ ಭಾರತವನ್ನು ನಿರ್ಮಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಇನ್ನು ಸ್ವಚ್ಛತೆ ಎಂದರೆ ಕೇವಲ ನಮ್ಮ ಮನೆ ಅಥವಾ ಬೀದಿಯನ್ನು ಗುಡಿಸುವುದಷ್ಟೇ ಅಲ್ಲ, ಕಸವನ್ನು ಎಲ್ಲಿಂದರಲ್ಲಿ ಎಸೆಯದಿರುವುದು, ಒಣ ಮತ್ತು ಹಸಿ ಕಸವನ್ನು ಬೇರ್ಪಡಿಸುವುದು, ಶೌಚಾಲಯಗಳನ್ನು ಬಳಸುವುದು, ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು, ಇವೆಲ್ಲವೂ ಸ್ವಚ್ಛತೆಯ ಭಾಗಗಳಾಗಿವೆ. ಸ್ವಚ್ಛ ಪರಿಸರವು ನಮ್ಮ ಆರೋಗ್ಯವನ್ನು ಕಾಪಾಡಲು ಮತ್ತು ರೋಗಗಳು ಹರಡುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಈ ಕಾರ್ಯವನ್ನು ಸರ್ಕಾರ ಒಂದೇ ಮಾಡಲು ಆಗುವುದಿಲ್ಲ, ಪ್ರತಿಯೊಬ್ಬ ನಾಗರಿಕನ ಸಹಭಾಗಿತ್ವವು ಅತಿ ಅಗತ್ಯ. ಶಾಲೆ, ಮನೆ, ಕೆಲಸದ ಸ್ಥಳ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯ ಅಭ್ಯಾಸವನ್ನು ಬೆಳೆಸಿಕೊಳ್ಳೋಣ. ಪ್ಲಾಸ್ಟಿಕ್ ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಪ್ರಯತ್ನಿಸೋಣ. ಕಸವನ್ನು ಸರಿಯಾದ ಸ್ಥಳದಲ್ಲಿ ಹಾಕೋಣ ಮತ್ತು ಇತರರಿಗೂ ಸ್ವಚ್ಛತೆಯ ಮಹತ್ವವನ್ನು ತಿಳಿಸೋಣ. ಸ್ವಚ್ಛ ಭಾರತ ಮಿಷನ್ನ ಆಶಯವನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪಾಲಿಸುವುದೇ ಈ ದಿನದ ನಿಜವಾದ ಅರ್ಥ. ನನ್ನ ಮನೆ ಸ್ವಚ್ಛವಾಗಿರಲಿ ಎಂಬುದರ ಜೊತೆಗೆ ನನ್ನ ಊರು ಮತ್ತು ದೇಶವೂ ಸ್ವಚ್ಛವಾಗಿರಲಿ ಎಂಬ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋಣ. ಬನ್ನಿ, ಇಂದು ಒಂದು ಸಂಕಲ್ಪ ಮಾಡೋಣ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ, ಸ್ವಚ್ಛತೆಯನ್ನು ನಮ್ಮ ಅಭ್ಯಾಸವಾಗಿಸಿಕೊಳ್ಳುತ್ತೇವೆ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುತ್ತೇವೆ. ಸ್ವಚ್ಛ ಭಾರತ ನಿರ್ಮಾಣದಲ್ಲಿ ನಾವೆಲ್ಲರೂ ಕೈಜೋಡಿಸೋಣ ಅಂತ ಹೇಳ್ತಾ ಇಂದಿನ ಪ್ರಚಲಿತ ಕಾರ್ಯಕ್ರಮದ ಕೊನೆಯ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ, ಚಿತ್ರ ಎಡೆಯೂರು ಸಿದ್ಧಲಿಂಗೇಶ್ವರ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ನಲ್ಲಿ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕಡುಬಡವನೂ ಕೂಡ ಇದು ನನ್ನ ದೇಶವೆಂದು ತಿಳಿಯುವ ಹಾಗೂ ನನ್ನ ಮಾತಿಗೂ ಬೆಲೆ ಇದೆ ಎನ್ನುವಂಥ, ಮೇಲು ಕೀಳು ಎಂಬ ವರ್ಗವಿಲ್ಲದ ಹಾಗೂ ಎಲ್ಲ ಜಾತಿಗಳ ಜನರು ಪರಿಪೂರ್ಣ ಸೌಹಾರ್ದದಿಂದ ಇರುವಂತಹ ಭಾರತಕ್ಕಾಗಿ ನಾನು ಪರಿಶ್ರಮಿಸುತ್ತೇನೆ, ಹೀಗೆಂದಿದ್ದಾರೆ ಮಹಾತ್ಮ ಗಾಂಧಿ.

0: ಭಾರತದ ಸ್ವಾತಂತ್ರ್ಯವು ಅದರ ನಿಜವಾದ ವೀರರಾದ ಸ್ವಾತಂತ್ರ್ಯ ಹೋರಾಟಗಾರರ ಅಸಾಧಾರಣ ಶೌರ್ಯ ಮತ್ತು ನಿಸ್ವಾರ್ಥತೆಗೆ ಗೌರವವಾಗಿದೆ. ಸ್ವಾತಂತ್ರ್ಯದ ಪ್ರಯಾಣವು ಸವಾಲುಗಳಿಂದ ತುಂಬಿತ್ತು. ಲೆಕ್ಕವಿಲ್ಲದಷ್ಟು ದೇಶಭಕ್ತ ವ್ಯಕ್ತಿಗಳು ನಡೆಸಿದಂತಹ ದಂಗೆಗಳು, ಯುದ್ಧಗಳು ಮತ್ತು ಚಳುವಳಿಗಳಿಂದ ನಿರೂಪಿಸಲ್ಪಟ್ಟಿತು. ಬ್ರಿಟಿಷ್ ವಸಾಹತುಶಾಹಿಯ ವಿರುದ್ಧ ಅದರ ಅಚಲ ಹೋರಾಟವು ಭಾರತದ ಸಾರ್ವಭೌಮತ್ವವನ್ನು ಭದ್ರಪಡಿಸಿತು. ಈ ವೀರರನ್ನು ರಾಷ್ಟ್ರದ ಸ್ವಾತಂತ್ರ್ಯ ಚಳುವಳಿಯ ದಾರ್ಶನಿಕರನ್ನಾಗಿ ಸ್ಥಾಪಿಸಿತು.
1: ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು, ಈ ಕುರಿತು ಮಾತನಾಡುತ್ತಾರೆ ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ SM ರಜನಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ. ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಹಾತ್ಮ ಗಾಂಧೀಜಿ ರಾಜ್ಯಕ್ಕೆ ಭೇಟಿ ನೀಡಿದ್ದ ವಿವಿಧ 87 ಐತಿಹಾಸಿಕ ಸ್ಥಳಗಳಲ್ಲಿ ಗಾಂಧಿ ಸ್ಮಾರಕ ಸ್ತಂಭ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದೆ. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭವನ್ನು ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜು ಆವರಣದಲ್ಲಿ ಅನಾವರಣಗೊಳಿಸಿದರು. ಮಹಾತ್ಮ ಗಾಂಧೀಜಿಯವರು ತಮ್ಮ ಪತ್ನಿ ಕಸ್ತೂರಬಾ ಅವರೊಂದಿಗೆ 1915 ಮೇ 8 ಪ್ರಥಮ ಬಾರಿಗೆ ಬೆಂಗಳೂರಿಗೆ ಆಗಮಿಸಿದ್ದರು. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924 ಬೆಳಗಾವಿಯಲ್ಲಿ ನಡೆದ ಐತಿಹಾಸಿಕ ಕಾಂಗ್ರೆಸ್ ಅಧಿವೇಶನಕ್ಕೆ 100 ಪೂರೈಸಿದ ನೆನಪಿಗಾಗಿ ಗಾಂಧಿ ಭಾರತ ಅಭಿಯಾನದಡಿಯಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಈ ಸ್ಮಾರಕ ಸ್ತಂಭಗಳನ್ನು ನಿರ್ಮಿಸುತ್ತಿದೆ. ಮೈಸೂರಿನ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ ಈ ಸ್ಮಾರಕದ ಆಕರ್ಷಕ ಕಲಾಕೃತಿಯನ್ನು ಸಿದ್ದಪಡಿಸಿದ್ದು, ಸ್ಮಾರಕವು 10 ಎತ್ತರ ಹಾಗೂ 3.5 ಅಗಲದ ಏಕಶಿಲಾ ಗ್ರಾನೈಟ್ ಕಲಾಕೃತಿ ಹೊಂದಿದೆ. 2047 ವೇಳೆಗೆ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವುದು ಪ್ರಮುಖ ಧ್ಯೇಯವಾಗಿದೆ. ಈ ನಿಟ್ಟನಲ್ಲಿ ಪ್ರತಿಯೊಬ್ಬ ನಾಗರಿಕನೂ ನಿರಂತರ ಪರಿಶ್ರಮ ವಹಿಸಬೇಕಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ. ರೋಗ ರುಜಿನಗಳನ್ನು ತಡೆಗಟ್ಟಲು ಸಾರ್ವಜನಿಕ ಸ್ಥಳಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಕಡ್ಡಾಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಮಹಾತ್ಮ ಗಾಂಧಿಯವರು ಸ್ವಚ್ಛತೆಗೆ ಬಹಳ ಆದ್ಯತೆ ಕೊಟ್ಟಿದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಜಕಾರಣದಲ್ಲಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡಿದ್ದಾರೆ. ಇವತ್ತಿನಿಂದ 31 ತಾರೀಕಿನವರೆಗೆ ಸ್ವಚ್ಛತೆ ನಡೀತಾ ಇತ್ತು. ಈ ಸೇವಾ ಸಂಕಲ್ಪ ಅಭಿಯಾನದಲ್ಲಿ 2047 ಈ ದೇಶ ವಿಕಸಿತ ಭಾರತ ಆಗುತ್ತೆ. ಆ ಡೆವಲಪ್ಡ್ ಕಂಟ್ರಿಯಲ್ಲಿ ನಮ್ಮ ಸಾಮಾನ್ಯ ಜನ ಕೆಲಸ ಸದಾಕಾಲಕ್ಕೂ ಮಾಡ್ತಿರಬೇಕು ಮತ್ತು ದೇಶದ ಜನರ ಆದಾಯ ಜಾಸ್ತಿ ಆಗ್ತಾ ಹೋಗ್ಬೇಕು, ಬದುಕು ಅತ್ಯಂತ ಸರಳವಾಗಬೇಕು, ಅದರ ಜೊತೆಗೆ ಭಾರತ ಬಲಿಷ್ಠ ಆಗಬೇಕು.
0: ಓಕಲ್ ಫಾರ್ ಓಕಲ್ ಚಿಕೊಳ್ಳುವ ಮೂಲಕ ಸ್ವದೇಶಿ ಪರಿಕಲ್ಪನೆ ಬಲಪಡಿಸಬೇಕಾಗಿದೆ ಎಂದು ತಿಳಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಹಕ್ಕನ್ನೇ ಬಳಸಿಕೊಂಡು ಫಾರಂ 7 ನೀಡುತ್ತಿರುವ ಬಿಜೆಪಿ ಕಾರ್ಯಕರ್ತರ ವಿರುದ್ದ ಪ್ರಕರಣ ದಾಖಲಿಸುವಂತೆ ಆಯೋಗದ ಮೇಲೆ ಒತ್ತಡ ಹೇರುತ್ತಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಸಚಿವರ ನಡೆ ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಎಂಬುದನ್ನು ಮರೆತು ಮುಖ್ಯಮಂತ್ರಿ ಹಾಗೂ ಸಚಿವರು ಆಯೋಗದ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಎರಡು ಕಡೆ ಮತ ಇರುವ ಮತ್ತು ಮೃತಪಟ್ಟ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈಬಿಡಲು ಫಾರಂ 7 ನೀಡಲು ಆಯೋಗವೇ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಕಾಂಗ್ರೆಸ್ ಆಯೋಗದ ನಿಯಮಗಳ ವಿರುದ್ದ ನಡೆದು ಗೊಂದಲ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಮರು ತನಿಖೆಗಾಗಿ ರಚಿಸಲಾದ ವಿಶೇಷ ತನಿಖಾ ತಂಡ ತನಿಖೆ ಆರಂಭಿಸಿದೆ. ಈ ಹಿಂದೆ ತನಿಖೆ ನಡೆಸಿದ ಸಿಬಿಐ ಮತ್ತು ಸಿಐಡಿಯಿಂದ ದಾಖಲೆಗಳನ್ನು ಹಾಗೂ ಸಾಕ್ಷಿಗಳನ್ನು ಒದಗಿಸುವಂತೆ ಆಯಾ ಸಂಸ್ಥೆಗಳಿಗೆ ಪತ್ರ ಬರೆದಿದೆ. ಎಸ್ಐಟಿ ಮುಖ್ಯಸ್ಥ ಐಜಿಪಿ ಎನ್ ಶಶಿಕುಮಾರ್ ಹಾಗೂ ತಂಡದ ಸದಸ್ಯರಾದ ಗುಪ್ತಚರ ವಿಭಾಗದ ಎಸ್ಪಿ ನಿಶಾ ಜೇಮ್ಸ್ ಮತ್ತು ಸಿಐಡಿ ಎಸ್ಪಿ ಲೋಕೇಶ್ ಜಗರ್ಸಾರ್ ಮಂಗಳೂರಿಗೆ ಆಗಮಿಸಿ ಪೊಲೀಸ್ ಆಯುಕ್ತ

0: ಆಯುಕ್ತ ಸಿಎಚ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಭೇಟಿಯಾಗಿ ಚರ್ಚಿಸಿದ್ದಾರೆ. ಈ ಹಿಂದೆ ಸಿಬಿಐ ಮತ್ತು ಸಿಐಡಿ ಸೌಜನ್ಯ ಪ್ರಕರಣದ ತನಿಖೆ ನಡೆಸಿತ್ತು. ಮೈಸೂರಿನಲ್ಲಿ ಚಿತ್ರಸಂತೆಗೆ ನಗರಾಭಿವೃದ್ದಿ ಹಾಗೂ ಮೈಸೂರು ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಿತ್ರ ಬಿಡಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕಲಾವಿದರಿಗಾಗಿ ತೆರೆಯಲಾಗಿದ್ದ 88 ಮಳಿಗೆಯಲ್ಲಿ ಕಲಾಕುಂಜಗಳನ್ನು ಸಚಿವರು, ಶಾಸಕರು ಹಾಗೂ ಗಣ್ಯರು ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಮೈಸೂರು ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಸೇರಿದಂತೆ ಎಲ್ಲಾ ಪ್ರಕಾರದ ಕಲೆಗಳಿಗೆ ತವರು ಮನೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಪೌರ ಕಾರ್ಮಿಕರನ್ನು ಗೌರವಿಸಿ ಸನ್ಮಾನಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ, ಗಾಂಧಿ ಡಿಜಿಟಲ್ ಮ್ಯೂಸಿಯಂ ಮತ್ತು ಗಾಂಧಿ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಾಡೋಜ ಡಾಕ್ಟರ್ ಉಡೆಪಿ ಕೃಷ್ಣ ಅವರಿಗೆ ಗಾಂಧಿ ಸೇವಾ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು. ಮೈಸೂರಿನಲ್ಲಿ ಗಾಂಧಿ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಗಾಂಧೀಜಿಯವರ ಸತ್ಯ, ಅಹಿಂಸೆ ಮತ್ತು ಸರ್ವಧರ್ಮ ಸಮಭಾವದ ತತ್ವಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕೊಡುಗೆ ಅಪಾರವಾಗಿದ್ದು ಅವರ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಚಿಕ್ಕಮಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಜಿಲ್ಲಾಡಳಿತದ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಕಾರ್ಯಕ್ರಮ ನಡೆಯಿತು. ವಿಜಯಪುರದಲ್ಲಿ ಭಾವೈಕ್ಯತೆಯ ಸಂಕೇತವಾಗಿ ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಗಾಂಧೀಜಿಯವರು ಬಳ್ಳಾರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ರಾತ್ರಿ 8 ಗಂಟೆ ಕಾಲ ವಿಶ್ರಾಂತಿ ಪಡೆದಿದ್ದರು. ಈ ಸ್ಥಳದಲ್ಲಿ ಕರ್ನಾಟಕ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಹಾಗೂ ಬಳ್ಳಾರಿ ರೈಲ್ವೆ ನಿಲ್ದಾಣದ ಸಿಬ್ಬಂದಿ ಗಾಂಧಿ ಜಯಂತಿಯನ್ನು ಸ್ವಚ್ಛತಾ ಕಾರ್ಯ ಕೈಗೊಳ್ಳುವ ಮೂಲಕ ಆಚರಿಸಿದರು. ಬಾಗಲಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಆಚರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕ್ಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಲ್ಲಿದ್ದ ಕೆಟ್ಟ ಸಾಲದ ಪ್ರಮಾಣ ಶೇಕಡ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಮೊದಲ ಗಾಂಧಿ ಸ್ಮಾರಕ ಸ್ತಂಭ ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹುಬ್ಬಳ್ಳಿಯಲ್ಲಿ ಸ್ವಚ್ಛ ವಾರ್ಡ್ ಸುಂದರ ವಾರ್ಡ್ ಜಾಗೃತಿ ಅಭಿಯಾನದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿ.

0: ಚುನಾವಣಾ ಆಯೋಗದ ನಿಯಮಗಳ ವಿರುದ್ಧವೇ ಕಾಂಗ್ರೆಸ್ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಸೌಜನ್ಯ ಪ್ರಕರಣ, ಸಿಬಿಐ ಸಿಐಡಿಗೆ ಸಾಕ್ಷ್ಯ ದಾಖಲೆ ನೀಡುವಂತೆ ವಿಶೇಷ ತನಿಖಾ ತಂಡ ಪತ್ರ. ಹಾಗೂ ಮೈಸೂರಿನಲ್ಲಿ ಚಿತ್ರಸಂತೆಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
1: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿ ಹಿಂದೂ ಧರ್ಮದ ಮತ್ತು ಜಗತ್ತಿನ ಇತರ ಧರ್ಮಗಳ ಸ್ಥೂಲ ಪರಿಚಯ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ರು ಕೂಡ ಆಪತ್ತುಗಳಿಂದ ನನ್ನನ್ನು ಪಾರು ಮಾಡೋದಕ್ಕೆ ಅಷ್ಟೇ ಜ್ಞಾನ ಸಾಕಾಗೋದಿಲ್ಲ ಅನ್ನೋದು ಗೊತ್ತಾಗಿತ್ತು. ತನ್ನ ಕಷ್ಟ ಬಂದಾಗ ತನ್ನ ರಕ್ಷಣೆ ಮಾಡೋದು ಯಾವುದು ಅನ್ನೋ ಸುಳಿವು ಕೂಡ ಮನುಷ್ಯನಿಗಿರಲ್ಲ. ಮನುಷ್ಯ ನಾಸ್ತಿಕ ಆದರೆ ತಾನು ಸುರಕ್ಷಿತವಾಗಿ ಪಾರಾದದ್ದು ಒಂದು ಆಕಸ್ಮಿಕ ಅಂತ ತಿಳ್ಕೊಂಡ್ಬಿಡ್ತಾನೆ. ಆಸ್ತಿಕ ಆದರೆ ದೇವರು ನನ್ನ ಕಾಪಾಡಿದ ಅಂತಾನೆ. ಈ ದೈವ ಭಕ್ತಿ ಮೂಲದಲ್ಲಿ ತನ್ನ ಧಾರ್ಮಿಕ ವ್ಯಾಸಂಗ ಮತ್ತು ಆಧ್ಯಾತ್ಮಿಕ ಶಿಸ್ತು ಇತ್ತು ಅನ್ನೋ ಬುದ್ಧಿ ಹೊಳ್ಕೊತಾನೆ. ಮನುಷ್ಯನಿಗೆ ಅರ್ಥ ಆಗುತ್ತೆ ತನ್ನನ್ನು ಕಾಪಾಡಿದ್ದು ಆಧ್ಯಾತ್ಮಿಕ ಶಿಸ್ತೇ ಅಥವಾ ಬೇರೆ ಯಾವುದೋ ಶಕ್ತಿಯೇ ಅನ್ನೋದು ಅವನು ತಿಳಿದಿರೋಲ್ಲ. ಎಷ್ಟು ಚೆನ್ನಾಗಿದೆ, ಧರ್ಮದ ಬರೀ ತಿಳುವಳಿಕೆ ನಿರುಪಯೋಗ ಅನ್ನೋದು ನನಗೆ ಅರ್ಥ ಆದದ್ದು ಇಂಗ್ಲೆಂಡಲ್ಲಿದ್ದಾಗ. ಅದಕ್ಕೆ ಮುಂಚೆ ಯಾವ್ಯಾವ ಸಂಕಟಗಳಿಂದ ನಾನು ಪಾರಾದದ್ದು ಹೇಗೆ ಅಂತ ಹೇಳಲಾರೆ. ಸಣ್ಣವನಿದ್ದೆ ನಾನು, ಅವಾಗ ತಿಳಿತಿರಲಿಲ್ಲ. ಆದರೆ ಈಗ ನನಗೆ ವಯಸ್ಸು 20 ವರ್ಷ ಆಗಿತ್ತು. ಗಂಡಾಗಿದ್ದೇನೆ, ತಂದೆ ಆಗಿದ್ದೇನೆ, ಸ್ವಲ್ಪ ಅನುಭವನೂ ಇತ್ತು. ಅಂಥದ್ದೊಂದು ಘಟನೆ ಗಾಂಧೀಜಿ ಜೀವನದಲ್ಲಿ ಆಗುತ್ತೆ. ಬಹುಶಃ ಅದು ಇಂಗ್ಲೆಂಡಲ್ಲಿದ್ದ ಕೊನೆ ವರ್ಷದಲ್ಲಿ ಅನಿಸುತ್ತೆ. ಪೋರ್ಟ್ಸ್ಮತ್ ಅನ್ನೋ ಜಾಗಕ್ಕೆ ಹೋಗ್ತಾರೆ. ಅಲ್ಲವು ಶಾಖಾಹಾರಿ ಸಮ್ಮೇಳನ. ಇವರಿಗೂ ಮತ್ತು ಇನ್ನೊಬ್ಬ ಸ್ನೇಹಿತನಿಗೂ ಅಲ್ಲಿ ಆಹ್ವಾನ ಬಂದಿತ್ತಂತೆ. ಅಲ್ಲಿಗೆ ಹೋದರು. ಆ ಪೋರ್ಟ್ಸ್ಮತ್ ಒಂದು ದೊಡ್ಡ ರೇವು ಪಟ್ಟಣ, ಸಮುದ್ರ ದಂಡೆದು. ಅಲ್ಲಿ ನಾವಿಕರ ಜನಸಂಖ್ಯೆ ಜಾಸ್ತಿ, ಸಮುದ್ರ ದಂಡೆದು ನಾವಿಕರ ಜನಸಂಖ್ಯೆ ತುಂಬ ಜಾಸ್ತಿ ಇತ್ತು. ಅಲ್ಲಿ ಅನೀತಿಯುತರಾದಂಥ ಅನೇಕ ಸ್ತ್ರೀಯರ ಮನೆಗಳಿತ್ತು ಅಂತ. ನೀತಿಯಿಂದ ಇಲ್ಲದೇ ಇರುವಂಥ ಹೆಣ್ಮಕ್ಳು ಸಾಕಷ್ಟು ಮನೆ ಇತ್ತು. ಅವ್ರ ಸ್ತ್ರೀಯರೆಲ್ಲ ವೈಶ್ಯರು ಅಂತಲ್ಲ, ಮತ್ತು ಅವ್ರ ಗರ್ತಿಯರು ಅಲ್ಲ, ಅವ್ರು ಬದುಕೋ ರೀತಿಯೇ ಹಾಗೆ. ಆ ಸ್ವಾಗತ ಸಮಿತಿಯವರಿಗೆ ಅದು ಗೊತ್ತಿತ್ತೋ ಇಲ್ವೋ, ಒಂದು 2 ದಿವಸ ಬಂದಿದ್ದು ಹೋಗೋರಿಗೆ ಇಂಥ ದೊಡ್ಡ ನಗರದಲ್ಲಿ ವಸತಿ ಯಾವುದು ಯೋಗ್ಯ ಯಾವುದಲ್ಲ ಅಂತ ಬಹುಶಃ ಗೊತ್ತಾಗದೆ ಕಷ್ಟ ಆಗಿರಬೇಕು ಅವರಿಗೆ. ಇವರು ಸಮ್ಮೇಳನದಲ್ಲಿದ್ದು ಸಾಯಂಕಾಲ ಮನೆಗೆ ಬರಬೇಕು, ಬಿಡಾರಕ್ಕೆ ಬರಬೇಕು. ಊಟ ಆದಮೇಲೆ ಇಸ್ಪೇಟ್ ಆಡ್ತಾ ಕೂಡ್ತಿದ್ರಂತೆ. ಕಣ್ಣಿ ಕಟ್ಟುವಂಗೆ ಬರೀತಾರೆ. ಇಸ್ಪೇಟ್ ಆಡ್ಕೊಂಡು ಕೂತಾಗ ಮನೆ ಯಜಮಾನತಿ ಸಾಬಂದು ಸೇರಿಕೊಂಡ್ಲು ಇಸ್ಪೇಟ್ ಆಡೋದಕ್ಕೆ. ಅಲ್ಲೆಲ್ಲ ಇಂಗ್ಲೆಂಡಲ್ಲಿ ಮಹಿಳೆಯರು ಬಂದು ಗಂಡದ ಜೊತೆಗೆ ಆಟ ಆಡೋದೇನು ಪದ್ಧತಿ ಅದು. ಸ್ವಾಭಾವಿಕವಾಗಿ ಆಟ ಆಡುವಾಗ ಹಗರದ ಮಾತು ವಿನೋದದ ಮಾತು ಬರ್ತದೆ. ಆದರೆ ನನ್ನ ಜೊತೆ ಬಂದಿದ್ರಲ್ಲ ಸ್ನೇಹಿತರು, ಅವ್ರು ಹೇಳ್ತಾರೆ, ಚಂದ ಹೇಳ್ತಾರೆ, ಯಾರು ಕರ್ಕೊಂಡೋಗಿದ್ದಾರಲ್ಲ ಇವ್ರನ್ನ ಅಲ್ಲಿ ಪೋರ್ಟ್ಸ್ಮತ್ತಿಗೆ, ಆ ಮನುಷ್ಯ ಆ ಹೆಣ್ಮಗಳ ಜೊತೆಗೆ ಸ್ವಲ್ಪ ಅಶ್ಲೀಲವಾದಂಥ ವಿನೋದ ಶುರು ಮಾಡಿದರು ಮಾತಾಡೋದಕ್ಕೆ. ಈ ಮಿತ್ರ ಅಂಥ ಪ್ರವೀಣ ಆ ವಿಷಯದಲ್ಲಿ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಇವ್ರಿಗೂ ರುಚಿ ಬಂತು, ಇಸ್ಪೇಟ್ ಆಡ್ತಾ ಇದ್ರು. ಆಡ್ತಾ ಆಡ್ತಾ, ಇದು ಬಹಳ ಮುಖ್ಯ, ಇದು ನೀವು ಯಾರ ಜೊತೆಗೆ ಬದುಕ್ತೀರೋ ಅವ್ರಂಗೆ ಆಗ್ಬಿಡ್ತೀರಿ ಅನ್ನೋದನ್ನು ಚಂದ ಕಣ್ಣು ಮುಂದೆ ಕಟ್ಟಿಸ್ತಾರೆ ಗಾಂಧೀಜಿ. ಆ ಮನುಷ್ಯ ಅಶ್ಲೀಲ ಮಾತಾಡ್ತಿದ್ನಲ್ಲ ಹೆಣ್ಮಗಳ ಹತ್ರ, ಆಕೆನೂ ನಗನಗ್ತಾ ಮಾತಾಡ್ತಾ ಇದ್ಲು. ಆಕೆಯನ್ನು ತಪ್ಪು ತಿಳ್ಕೊಳ್ಳಿಲ್ಲ. ನನಗೂ ರುಚಿ ಸೇರಿ ನಾನು ಆ ವಿನೋದದಲ್ಲಿ ಸೇರ್ಕೊಂಡ್ಬಿಟ್ಟೆ. ಸೇರಿಕೊಂಡು ಮಿತಿಯನ್ನು ದಾಟಿ ಇಸ್ಪೀಟನ್ನು ಅವರಿಗೆ ಬಿಟ್ಟು ದುಶ್ಚೇಷ್ಟೆಯನ್ನು ಶುರು ಮಾಡಬೇಕು ಅವ್ರ ಮೈ ಮುಟ್ಟಿ ಅನ್ನೋ ಹೊತ್ತಿಗೆ ಆ ದೇವರು ನನ್ನ ಸ್ನೇಹಿತನ ಬಾಯಿಂದ ಏನು ಅಪ್ಪಣೆ ಕೊಡಿಸ್ಬಿಟ್ಟ ಅಂತ ಹೇಳ್ತಾರೆ. ಇದನ್ನು ದೇವರು ಕಾಪಾಡಿದ ಅಂತ ಹೇಳಿದವರು. ಇಂಥ ಕೆಟ್ಟ ವಿಚಾರ ನಿನ್ನ ಮನಸ್ಸಿನಲ್ಲಿ ಯಾಕೆ ಬಂತು, ಹೋಗಿಲ್ಲಿಂದ ಅಂದಂಗಾಯ್ತು, ನಾಚಿಕೆ ಆಗ್ಬಿಡ್ತು. ಎಲ್ಲಿದ್ದು ಓಡಿದರು. ಮಿತ್ರನಿಗೆ ಥ್ಯಾಂಕ್ಸ್ ಹೇಳಿ ತಾಯಿ ಕೊಟ್ಟ ಪ್ರತಿಜ್ಞೆ ನೆನಪಾಯಿತು. ಹೇಳಿದ್ರಲ್ಲ ಮದ್ಯ ಮಾಂಸ ಮತ್ತು ಸ್ತ್ರೀ ಇಟ್ಟಲ್ಲ ಅಂತ ಹೇಳಿದ್ರಲ್ಲ, ಓಡಿ ಬಂದರು ಮನೆಗೆ. ಎದೆ ಡಬಡಬ ಬಡ್ಕೋತಾ ಇತ್ತು. ಈ ಬೇಟೆಗಾರನ ಕೈಯನ್ನು ತಪ್ಪಿಸ್ಕೊಂಡು ಬಂದು ಪ್ರಾಣಿ ಆಗುತ್ತಲ್ಲ ಆ ಥರ. ಪ್ರಾಮಾಣಿಕವಾಗಿ ಬರೀತಾರೆ, ನನ್ನ ಹೆಂಡತಿಯ ಹೊರತಾಗಿ ಬೇರೊಬ್ಬ ಸ್ತ್ರೀಯಿಂದ ನಾನು ವಿಕಾರಕ್ಕೆ ವಶನಾದದ್ದು ಅದೇ ಮೊದಲನೇ ಸಲ. ರಾತ್ರಿ ನಿದ್ದೆ ಬರಲಿಲ್ಲ, ಬೇರೆ ಬೇರೆ ಯೋಚನೆ.

ಕಾಡ್ತಾ ಇತ್ತು. ಛೇ, ನಾನು ಯಾಕೆ ಬಂದೆ ಇಲ್ಲಿ? ಬಿಟ್ಟೆ ಹೋಗ್ಬಿಡ್ಲ ಊರಿಗೆ ನಾನು. ಇನ್ಮೇಲೆ ನಾನು ಬಹಳ ಎಚ್ಚರವಾಗಿರಬೇಕು. ಮನೆ ಬಿಟ್ಟು ಹೊರಗೆ ಹೋಗಬಾರ್ದು. ಆದರೆ ಪೋರ್ಟ್ಸ್ಮೌತ್ ನಗರವನ್ನು ಬಿಟ್ಟು ಹೋಗ್ಬೇಕು ಮೊದಲು. ಆ ಸಭೆ ನಡೆಯೋದು, ಸಮ್ಮೇಳನ ನಡೆಯೋದು 2-3 ದಿವಸ ಇರಬೇಕು. ನಾನು ಮರುದಿವಸನೇ ಅಲ್ಲಿಂದ ಹೊರಟು ಬಿಟ್ಟೆ. ನನ್ನ ಮಿತ್ರರು ಸ್ನೇಹಿತರು ಸಾಕಷ್ಟು ದಿವಸ ಅಲ್ಲಿ ಉಳ್ಕೊಂಡ್ರು. ಆಗ ನನಗೆ ಧರ್ಮ ಅಂದರೆ ಏನು, ಈಶ್ವರ ಹೇಗಿದ್ದಾನೆ, ನಮ್ಮ ಅಂತರಂಗದಲ್ಲಿ ಕೆಲಸ ಹೇಗಾಗ್ತದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ದೇವರು ನನ್ನ ಕಾಪಾಡಿದ ಅನ್ನೋದು ಮಾತ್ರ ಖಾತ್ರಿ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಅವತ್ತು ನನಗೇನಾಗಿತ್ತೋ ಅದಕ್ಕಿಂತ 100 ಪಟ್ಟು ಖಚಿತತೆ ನನಗೆ ಇವತ್ತಾಗಿದೆ. ಯಾವುದೋ ಸಂದರ್ಭದಲ್ಲಿ ನಾನು ಪಾರಾಗಿ ಬಂದರೆ ರಕ್ಷಣೆ ಕೊಟ್ಟವನು ಭಗವಂತ ಮಾತ್ರ ಅಂತ ನಂಬಿಕೆ ಆಗಿದೆ. ರಾಜಕೀಯದಲ್ಲಿ ಕೂಡ ದೇವರು ನನ್ನನ್ನು ಪಾರು ಮಾಡಿದ್ದಾನೆ. ಪೂರ್ತಿ ನಿರಾಸೆಯಾಗಿ ಸಹಾಯ ಇಲ್ಲ, ಸುಖ ಇಲ್ಲ ಅಂತ ಕೈ ಕಟ್ಟಿ ಕೂತ್ಕೊಂಡಾಗ ಎಲ್ಲಿಂದಲೋ ಯಾವುದೋ ರೀತಿಯಿಂದ ಸಹಾಯ ಬಂದು ಒದಗ್ತದೆ. ಆ ಪರಮಾತ್ಮನ ಕೃಪೆ ನನ್ನ ಮೇಲೆ ಇದೆ ಅಂತ ನಂಬಿಕೆ ನನಗೆ ಗಟ್ಟಿಯಾಗಿದೆ. ಬಹಳ ಚಂದದ ಮಾತನ್ನು ಗಾಂಧೀಜಿ ಹೇಳ್ತಾರೆ, ಪರಮಾತ್ಮನ ಸ್ತುತಿ, ಪ್ರಾರ್ಥನೆ, ಉಪಾಸನೆ ಇದು ಬರೀ ಅಂಧವಿಶ್ವಾಸ ಅಲ್ಲ. ಇದು ನಮ್ಮ ಆಹಾರ, ಪಾನೀಯ, ಕುಳಿತಿರೋದು, ಅಡ್ಡಾಡೋದು, ಈ ಎಲ್ಲ ಕಾರ್ಯಗಳಿಗಂತೂ ಹೆಚ್ಚು ವಾಸ್ತವವಾದದ್ದು ಅದು, ಆ ಪ್ರಾರ್ಥನೆ. ಉಳಿದದ್ದೆಲ್ಲ ಅಸತ್ಯ. ಈ ಉಪಾಸನೆ, ಪ್ರಾರ್ಥನೆ ಅನ್ನೋದು ಬರೀ ವಚನ, ಭಾಷಣ, ಮಾತು, ಧ್ವನಿ ಅಲ್ಲ. ಪ್ರಾರ್ಥನೆಯ ಮೂಲ ಇರೋದು ಕಂಠದಲ್ಲಿ ಅಲ್ಲ, ಹೃದಯದಲ್ಲಿ. ಆದ್ದರಿಂದ ನಾನು ಹೃದಯದಲ್ಲಿ ಪ್ರೇಮದ ಹೊರತು ಇನ್ನೇನು ಇಟ್ಟುಕೊಳ್ಳದೆ ಹೋದರೆ ಮಾತ್ರ ನನ್ನ ಪ್ರಾರ್ಥನೆಯಲ್ಲಿ ಪರಿಶುದ್ಧತೆ ಬರ್ತದೆ ಅಂತ. ಆಗ ನನ್ನ ಹೃದಯದಿಂದ ಬರುವಂಥ ಸ್ವರ ಗಗನಗಾಮಿ ಆಗ್ತದೆ. ಪ್ರಾರ್ಥನೆಗೆ ನಾಲಿಗೆ ಅವಶ್ಯಕತೆ ಇಲ್ಲ. ಸ್ವಭಾವದಿಂದಲೇ ಅದ್ಭುತ ವಸ್ತು ಪ್ರಾರ್ಥನೆ. ಅದು ಇಂದ್ರಿಯ ವ್ಯಾಪಾರಕ್ಕೆ ಒಳಪಟ್ಟದ್ದಲ್ಲ. ಅದು ಹೃದಯವನ್ನು ವಿಕಾರ ರೂಪದ ಕಲ್ಮಶದಿಂದ ಶುದ್ಧಿ ಮಾಡಬೇಕಾದ್ರೆ ಉಪಾಸನೆಯೇ ಜೀವನದ ಝರಿ ಅಂತ ನನಗೆ ತಿಳಿತು ಆಗ ಅಂತ ಹೇಳ್ತಾರೆ. ಇದರ ಜೊತೆಗೆ ಬಹುಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ಬರಬೇಕಾದದ್ದು ಪೂರ್ಣವಾದ ನಮ್ರತೆ ಬರಬೇಕು ಅಂತ ಅರ್ಥ ಆಯಿತು. ನಮ್ರತೆ ಇಲ್ಲದೆ ಹೋದರೆ ಪ್ರಾರ್ಥನೆಗೆ ಅರ್ಥ ಇಲ್ಲ ಅಂತ ಅರ್ಥ ಆಯಿತು. ಅದನ್ನು ತಿಳಿಸ್ಕೊಟ್ಟದ್ದು ಆ ಘಟನೆ ನನಗೆ. ಗಾಂಧೀಜಿ 3ನೇ ವರ್ಷ ಮುಗಿಸೋ ಹೊತ್ತಿಗೆ ಅಲ್ಲೊಬ್ಬ ವ್ಯಕ್ತಿ ಬಂದರು. ನೋಡಿ, ಯಾರ್ಯಾರ ಜೀವನದಲ್ಲಿ ಯಾವ ವ್ಯಕ್ತಿಗಳು ಬಂದು ಹೇಗೆ ಅರಿವಾಗದಂತೆ ಪರಿವರ್ತನೆ ಮಾಡ್ತಾರೆ ಅನ್ನೋದನ್ನು. ನಾರಾಯಣ ಹೇಮಚಂದ್ರ ಅನ್ನೋರು ಇಂಗ್ಲೆಂಡಿಗೆ ಬಂದರು. ಆತ ಗ್ರಂಥಕರ್ತ, ಭಾರತೀಯ ರಾಷ್ಟ್ರೀಯ ಸಂಘದ ಶ್ರೀಮತಿ ಮ್ಯಾನಿಂಗ್ ಅನ್ನೋರ ಮನೆಯಲ್ಲಿದ್ದರು. ಇವರು ಹೋದಾಗ ಅವ್ರು ಸಿಕ್ಕರು. ಎಲ್ಲರೂ ಸರಳವಾಗಿ ಬೆರೆಯುವಂಥ ವ್ಯಕ್ತಿ ಅಲ್ಲ ಈತ ಅಂತ ಹೇಳಿದರು ಮ್ಯಾನಿಂಗ್ ಇವರಿಗೆ. ಸುಮ್ಮನೆ ಬಾಯಿಗೆ ಬೀಗ ಹಾಕ್ಕೊಂಡಿರೋರು ಇವರು. ನಾರಾಯಣ ಹೇಮಚಂದ್ರಿ ಮಾತ್ರ ಪರಿಚಯ ಮಾಡಿಕೊಟ್ರು. ಆ ಮನುಷ್ಯ ಹೇಗಿದ್ದ ಅಂತ ವರ್ಣನೆ ಮಾಡ್ತಾರೆ. ಅವನಿಗೆ ಇಂಗ್ಲೀಷ್ ಬರ್ತಿರಲಿಲ್ಲ. ಆತನ ಉಡುಪು ವಿಚಿತ್ರವಾಗಿತ್ತು. ಒಡ್ಡೊಡ್ಡಾದ ಒಂದು ಶರಾಯಿ, ಸುಕ್ಕಾದ ಮಾಸಿದಂಥ ಒಂದು ಪಾರಸಿ ಮಾದರಿ ಒಂದು ಕಂದು ಬಣ್ಣದ ಕೋಟು, ನೆಕ್ಟೈ ಕಾಲರ್ ಅಲ್ಲ, ಹಾಗೆ ಉಣ್ಣೆ ಕುಚ್ಚಿರುವಂಥ ಕುಲಾವಿ, ಉದ್ದ ಗಡ್ಡ ಬಿಟ್ಟಿದ್ದ ಮನುಷ್ಯ, ಸಾಧಾರಣ ಆಕೃತಿ, ಎತ್ತರ ಇಲ್ಲ, ದುಂಡಾದ ಮೂಗಿನೊಳಗೆ ಸಿಡುವಿನ ಕಲೆ ಇತ್ತು. ಮೂಗೊಂಥರ ವಿಚಿತ್ರ, ಉದ್ದನೂ ಅಲ್ಲ, ಗಿಡ್ಡನೂ ಅಲ್ಲ, ಯಾವಾಗಲೂ ಗಡ್ಡ ನೀವುಕೋತಾ ಇರ್ತಿದ್ದ. ಇಂಥ ಇಂಗ್ಲೆಂಡಿನ ನಾಗರಿಕ ಉಡುಪನ್ನು ಧರಿಸಿದಂಥ ಸಭ್ಯ ಸಮಾಜದ ನಡುವೆ ವಿಚಿತ್ರವಾದ ಉಡುಪು ಧರಿಸಿದಂಥ ಮನುಷ್ಯ ಇದ್ದಾನಲ್ಲ ಈತ ಅಂತ ಅನ್ನಿಸ್ತು ಇವರಿಗೆ. ಎಲ್ಲರೂ ಅವನ್ನೇ ನೋಡ್ತಾರಲ್ಲ ಅನ್ನಿಸ್ಬಿಡ್ತು. ಅವನು ಕೇಳಿಬಿಟ್ರಂತೆ, ಇವರು ಹಿಂಗೆ ಹಾಕ್ಕೊಂಡಿದ್ದೀರಿ ಡ್ರೆಸ್ ನೀವು ಹೇಗೆ ಅಂತ. ಅವ್ರು ಹೇಳಿದಂಥ, ನೀ ಇರೋದು ಎಲ್ಲಿ? ಉತ್ತರ ಕೊಡಲಿಲ್ಲ ಇವ್ರ ಮಾತಿಗೆ. ನಾನು ಸ್ಟೋರ್ ಸ್ಟ್ರೀಟಲ್ಲಿ ಇದ್ದೀನಿ, ಹಾಗಾದ್ರೆ ನಾವು ನೀವು ಪಕ್ಕದವರೇ, ಬಂದ್ಬಿಡು ಅವಾಗ ಅವಾಗ, ನನಗೆ ಇಂಗ್ಲೀಷ್ ಕಲಿಬೇಕಾಯ್ತು, ಕಲಿಸ್ಕೊಡ್ತೀಯ ನೀನು ಅಂತ ಕೇಳಿದಂತೆ ಇವರಿಗೆ. ನಾನು ಕೈಲಾದಷ್ಟು ನಾನು ಕಲಿಸ್ಕೊಡ್ತೀನಿ, ಎಲ್ಲ ಪ್ರಯತ್ನ ಮಾಡ್ತೀನಿ, ನೀವಿರೋ ಅಲ್ಲಿಗೆ ಬಂದು ಪಾಠ ಮಾಡ್ತೀನಿ ಇದ್ರಂತ. ಬೇಡ ಬೇಡ, ನಾನು ಇವರೋ ಅಲ್ಲಿಗೆ ಬರ್ತೀನಿ, ಒಂದು ಭಾಷಾಂತರದ ಪುಸ್ತಕ ತೊಗೊಂಬರ್ತೀನಿ ಅಂತ ಹೇಳಿ ಇವ್ರ ಮನೆಗೆ ಬರೋಕೆ ಶುರು ಮಾಡಿದರು ಅವರು, ನಾರಾಯಣ ಹೇಮಚಂದ್ರ. ಅವನು ವ್ಯಾಕರಣ ಒಂದು ಚೂರು ಬರಲ್ಲ, ಅದ್ರ ಬಗ್ಗೆ ವಿನೋದ ಜೋಕ್ಸ್ ಆಗ್ತಿತ್ತಂತೆ. ಅಯ್ಯೋ ನಿನ್ನ ಗ್ರಾಮರು ಅಂತ ಬೈತಿದ್ದರಂತೆ ಇವರು. ಆತ ಅಜ್ಞಾನಕ್ಕೆ ಹೆದರುವಂಥ ಮನುಷ್ಯ ಆಗಿರಲಿಲ್ಲ. ತನ್ನ ವ್ಯಾಕರಣದಲ್ಲಿ ಇರುವಂಥ ಅಲ್ಪಜ್ಞಾನದ ಬಗ್ಗೆ ಏನೂ ಚಿಂತೆ ಇಲ್ಲ ಆತನಿಗೆ. ನಾಚಿಕೆ ಅಂದ್ಕೊಳ್ಳಿಲ್ಲ ಅವನು. ಅವನು ಹೇಳೋನಂತೆ, ನನ್ನ ಭಾಷೆ ಅಲ್ಲ ಇದು, ನಾನಾಗಿ ತಲೆ ಕೆಡಿಸ್ಕೊಳ್ಳಿ ಅಂತ. ಅವನು ಅತ್ಯಂತ ಉದಾಸೀನಿದೆ ಅಂತ ಹೇಳಿದ್ದಂತೆ ಗಾಂಧೀಜಿಗೆ ಒಂದ್ಸಲ. ನೋಡಯ್ಯ, ನಾನು ನಿನ್ನ ಹಾಗೆ ಶಾಲೆಗೆ ಹೋದವನಲ್ಲ, ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕೆ ವ್ಯಾಕರಣದ ಅವಶ್ಯಕತೆ ಬೇಕು ಅಂತ ಅನಿಸಿಲ್ಲ ನನಗೆ ಇದುವರೆಗೂ. ನಿನಗೆ ವಂಗ ಭಾಷೆ ಗೊತ್ತೋ ಅಂತ ಕೇಳಿದ್ನಂತೆ. ನನಗೆ ಗೊತ್ತಿದೆ, ನಾನು ವಂಗ ಭಾಷೆಯಲ್ಲಿ ತಿರುಗಾಡಿದ್ದೀನಿ, ದೇವೇಂದ್ರನಾಥರ ಕೃತಿಗಳನ್ನು ಗುಜರಾತಿಗೆ ಅನುವಾದ ಮಾಡಿದ್ದೀನಿ, ನಾನು ಮಾಡಿದ್ದೇನೆ. ಅನೇಕ ಭಾಷೆಯಲ್ಲಿರುವಂಥ ಪುಸ್ತಕಗಳನ್ನು ಗುಜರಾತಿಗೆ ಅನುವಾದಿಸಬೇಕು ಅಂತ ನನ್ನ ಆಸೆ ಇದೆ. ನನಗೆ ಭಾಷೆಯ ಶಬ್ದ ಬೇಕಾಗಿಲ್ಲ, ನನಗೆ ಮೂಲ ತಿರುಳು ಸಿಕ್ಕರೆ ಸಾಕು, ನಾನು ಅನುವಾದ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ, ಹೆಚ್ಚು ಜ್ಞಾನ ಇರೋರು ಇದ್ದಾರಲ್ಲ ಅವ್ರು ಮಾಡ್ಕೋಬಹುದು, ವ್ಯಾಕರಣ ಸಹಾಯ ಇಲ್ಲದೆ ನಾನು ಮಾಡುವಷ್ಟರಿಂದ ನನ್ನ ಸಮಾಧಾನ ಆಗಿದೆ. ಮರಾಠಿ, ಹಿಂದಿ, ಬಂಗಾಳಿ ನನಗೆ ಗೊತ್ತಿದೆ. ಈಗ ಇಂಗ್ಲೀಷ್ ಕಲಿತಾ ಇದ್ದೆ, ನಿನ್ನ ಕಡೆಯಿಂದ ಕಲಿತಾ ಇದ್ದೀನಿ. ನನಗೆ ಬೇಕಾದ ಕೆಲವು ಶಬ್ದ ಸಂಪತ್ತಿ ಇದ್ದರೆ ಸಾಕು, ನನ್ನ ಆಸೆ ಇಷ್ಟೇ. ಇದೀಗೆ ಮುಗಿತು.

ಅನ್ಕೋಬೇಡ, ಇಂಗ್ಲೀಷ್ ನಂದು, ನಾನು ಫ್ರಾನ್ಸ್ಗೆ ಹೋಗೋನಿದ್ದೀನಿ, ಫ್ರೆಂಚ್ ಭಾಷೆ ಕಲಿತೀನಿ, ಅಲ್ಲಿ ಭಾಷೆ ದೊಡ್ಡ ಸಾಹಿತ್ಯ ಭಂಡಾರ ಇದೆ ಅಂತ ಕೇಳಿದ್ದೀನಿ, ಮುಂದೆ ಜರ್ಮನಿಗೂ ಹೋಗ್ತೇನೆ, ಜರ್ಮನ್ ಭಾಷೆ ಕಲಿತೀನಿ, ಅಲ್ಲೂ ಅನುವಾದ ಮಾಡ್ತೇನೆ. ಆತ ಒಂದೇ ಸಮ ಮಾತಾಡೋನು, ಪರಭಾಷೆ ಕಲಿಯೋದಕ್ಕೆ, ದೇಶ ಸಂಚಾರಕ್ಕೆ ಅವನಿರುವಂಥ ಆಸಕ್ತಿ ನನಗೆ ಆಶ್ಚರ್ಯ ಆಯಿತು. ಅಮೆರಿಕಾಗೆ ಹೋಗ್ತೀರಾ ಅಂತ ಕೇಳಿದೆ. ಅವರು ಅಂದರು, ಅಯ್ಯೋ ಹೋಗದೆ ಹೇಗೆ, ನವೀನ್ ಜಗತ್ತನ್ನು ನೋಡೋದು ಹಿಂದೂಸ್ತಾನಕ್ಕೆ ಹೋಗೋದು ಹೇಗೆ ಅಂತ ಕೇಳಿದ. ಅದು ಗಾಂಧೀಜಿ ಕೇಳಿದ್ರಂತ, ಹೌದಪ್ಪ ಇದಕ್ಕೆಲ್ಲ ಹಣ ಎಲ್ಲಿಂದ ತರ್ತೀರಿ ಅಂತ. ಆತ ಉತ್ತರ, ಇದಕ್ಕೆಲ್ಲ ಹಣ ಯಾಕಬೇಕು, ನಾನು ಇನ್ನಂಗೆ ಸೊಗಸುಗಾರ ಅಲ್ಲ, ಅಲ್ಪ ಆಹಾರ ಅಲ್ಪ ವಸ್ತ್ರ ಸಾಕು ನನಗೆ, ಪುಸ್ತಕ ಮಾರಿದ ಹಣ ಬರುತ್ತದೆ, ಸ್ನೇಹಿತರು ನನಗೆ ಹೋಗಿ ಬರೋ ಗಾಡಿ ಖರ್ಚು ಕೊಡ್ತಾರೆ, ಸಾಕಲ್ಲ, ಮೂರನೇ ದರ್ಜೆಯಲ್ಲೇ ಪ್ರಯಾಣ ಮಾಡೋದು ನಾನು. ಗಾಂಧೀಜಿ ಹೇಳ್ತಾರೆ, ಅವನ ಮಾತು ನೋಡಿ ಬೆರಗಾಗ್ಬಿಟ್ಟೆ ನಾನು. ಹೀಗಿದ್ರೆ ಇರಬಹುದು ಇಂಗ್ಲೆಂಡಲ್ಲಿ ಅಂದ್ಕೊಂಡವನಿಗೆ ಆತ ಒಂಥರ ನನಗೆ ಆಘಾತ ಉಂಟು ಮಾಡಿಬಿಟ್ಟ. ಅವನ ವಿಶಿಷ್ಟತೆ ಎಂತಾದಿತ್ತು, ಅವನ ಹೃದಯ ನಿಷ್ಕಪಟವಾಗಿತ್ತು, ಯಾವುದು ಆಡಂಬರ ಇಲ್ಲ, ಬರಹಗಾರ ಅಂತ ಗರ್ವ ಇಲ್ಲ,

0: ಸಂದೇಶ ಹೇಳ್ತಾರೆ ಅವನ ಮಾತು ನೋಡಿ ಬೆರಕಾಗ್ಬಿಟ್ಟೆ ನಾನು. ಹೀಗಿದ್ರೆ ಇರ್ಬೋದು ಇಂಗ್ಲೆಂಡಲ್ಲಿ ಅನ್ಕೊಂಡವನಿಗೆ ಆತ ಒಂಥರ ನನಗೆ ಆಘಾತ ಉಂಟು ಮಾಡಿಬಿಟ್ಟ. ಅವನ ವಿಶಿಷ್ಟತೆ ಎಂತಾದಿತ್ತು? ಅವನ ಹೃದಯ ನಿಷ್ಕಪಟವಾಗಿತ್ತು, ಯಾವುದು ಆಡಂಬರ ಇಲ್ಲ, ಬರಹಗಾರ ಅಂತ ಗರ್ವ ಇಲ್ಲ, ಯಾವುದೂ ಗರ್ವ ಇಲ್ಲ ಮನುಷ್ಯನಿಗೆ. ಆತ ನನಗೆ ಮಾದರಿ ಆಗ್ಬೋದು ಅನ್ನಿಸ್ತು. ನಿತ್ಯ ಭೆಟ್ಟಿ ಆಗ್ತಿದ್ರಂತೆ ಇವರು, ಊಟ ಮಾಡ್ಕೊಳ್ಳೋದು. ಆತ ಬಂದು ಬೈತಿದ್ದಂತೆ, ಏನು ಅಡುಗೆ ಮಾಡ್ಕೋತಯ್ಯ, ರುಚಿ ಇಲ್ಲ, ಏನಿಲ್ಲ, ಇದು ಅಡುಗೆನ ಊಟ ಬೇಕಾಯಿತು, ಇಂಥ ಪರಿ ಬೇಳೆ ಸಾರಿಲ್ಲದೆ ಅಡುಗೆ ಎಂಥದ್ದು ಅಂತಿದ್ದ. ತಾನು ಮಾಡ್ಕೊಂಬಂದು ಇವರಿಗೆ ಕೊಡ್ತಿದ್ದ, ಇವ್ರ ಅಡುಗೆ ತೊಗೊಂಡು ತಾನು ಊಟ ಮಾಡ್ತಿದ್ದ. ಅವನು ಹೇಳೋನಂತೆ, ನಿನಗೆ ರುಚಿನೇ ಇಲ್ಲ ಕಣಯ್ಯ, ನಾಲಿಗೆನೇ ಇಲ್ಲ ನಿನಗೆ ಅಂತಿದ್ದಂತೆ. ಆ ಹೊತ್ತಿಗೆ ಅಲ್ಲಿ ಕಾರ್ಡಿನಲ್ ಮ್ಯಾನಿಂಗ್ ಅಂತ ಇದ್ರು, ದೊಡ್ಡ ವ್ಯಕ್ತಿ ಇಂಗ್ಲೆಂಡಲ್ಲಿ. ಆತ ಬಂದರಿನ ಕೂಲಿಗಾರರ ಪರವಾಗಿ ಹೋರಾಡಿ ಅವ್ರು ಸ್ವಾತಂತ್ರ್ಯ ಕೊಡಿಸ್ಕೊಟ್ಟಂಥ ಮನುಷ್ಯ, ಭಾಳ ದೊಡ್ಡ ಹೊಗಳಿಕೆಗೆ ಪ್ರಯತ್ನ ಆದವನು. ಅವನು ಭೇಟಿ ಆಗಬೇಕು ಅಂತ ನಾರಾಯಣ ಹೇಮಚಂದ್ರಿಗೆ ಆಸೆ. ಏ ಅವ್ರನ್ನೆಲ್ಲ ದೊಡ್ಡ ಆಗೋಗಲ್ಲ, ದೊಡ್ಡವರು, ಅಪಾಯಿಂಟ್ಮೆಂಟ್ ಸಿಗುತ್ತೆ ಅವ್ರದ್ದೆಲ್ಲ ಅಂತ ನಾನು ಹೇಳಿದೆ. ನೀ ಪತ್ರ ಬರೀ, ನಾನು ಬಂದಿದ್ದೇನೆ ಭಾರತದಿಂದ, ನಾನು ಭಾಳ ದೊಡ್ಡ ಜನಹಿತ ಕಾರ್ಯಗಳನ್ನು ಮಾಡಿದ್ದೇನೆ, ಅವ್ರು ನಿಮ್ಮ ನೋಡ್ಬೇಕಂತಾರೆ, ನೀವು ಅಭಿನಂದನೆ ಮಾಡೋಕೆ ಬರಬೇಕಂತಾರೆ ಅಂತ ಪತ್ರ ಬರೀ, ನೀನು ದ್ವಿಭಾಷಿಯಾಗಿ ನೀನು ಬಾ ನನ್ನ ಜೊತೆಗೆ ಅಂದ್ರಂತ. ಅವನ ಮಾತು ಕೇಳ್ಕೊಂಡು ಇವ್ರು ಪತ್ರ ಬರೆದ್ರು. ಎರಡು ಮೂರು ದಿವಸದಲ್ಲಿ ಉತ್ತರ ಬಂತು, ಇಂಥ ದಿವಸ ಬರಬೇಕು ಅಂತ ಕಾರ್ಡಿನಲ್ ಮ್ಯಾನಿಂಗ್ ಪತ್ರ ಉತ್ತರ ಕೊಟ್ಟಿದ್ದಾರೆ. ಇಬ್ಬರು ಹೋದ್ರಿ ಇವರು, ಇವರು ತಮಗೆ ಸೊಗಸಾದಂಥ ಬಟ್ಟೆ ಹಾಕ್ಕೊಂಡು ಹೋದರು. ಆತ ಮಾತ್ರ ಎಂದಿನ ಉಡುಪುಗಳನ್ನೇ ಧರಿಸಿದೆ, ಅದೇ ಕೋಟು, ಅದೇ ಶರಾಯಿ. ಹಾಸ್ಯ ಮಾಡಿದ್ರು ಇವರು, ಬೇಡಪ್ಪ ದೊಡ್ಡವ್ರು ನೋಡೋಕೆ ಹೋಗ್ತಾ ಇದೆಯಾ, ಅಪಾಯಿಂಟ್ಮೆಂಟ್ ಸಿಗೋದು ಕಷ್ಟ ಅಂತ. ನೀ ಬಾರಯ್ಯ ಅಂದ. ನಾಗರಿಕ ನೆನೆಸ್ಕೊಳ್ಳೋ, ನೀವೆಲ್ಲ ಶುದ್ಧ ಹೇಳಿಗಳಿದ್ದೀರಿ, ನಿಜವಾಗ್ಲೂ ತಿಳುವಳಿಕೆ ಇದ್ದವರು, ಜನರ ಬಾಹ್ಯ ವೇಷ ನೋಡೋದಿಲ್ಲ, ಹೃದಯ ನೋಡ್ತಾರೆ ಅಂದ. ನಾವು ಕಾರ್ಡಿನಲ್ ಭವನ ಹೋದ್ವಿ. ಸ್ವಲ್ಪ ಹೊತ್ತಿಗೆ ಅವ್ರು ಬಂದರು, ತೆಳ್ಳಗೆ ಎತ್ತರವಾದಂಥ ಮನುಷ್ಯ. ಸೀದಾ ಬಂದು ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ ಹಸ್ತಲಾಘವ ಕೊಟ್ಟು, ಹೇಮಚಂದ್ರ ಒಂದು ನಿಮಿಷ ವೇಸ್ಟ್ ಮಾಡಲಿಲ್ಲ ಟೈಮ್. ನೋಡಿ, ನಿಮ್ಮ ಕಾಲ ತೊಗೊಳೋಕೆ ಇಷ್ಟ ಇಲ್ಲ, ನಿಮ್ಮ ಪ್ರಸಿದ್ಧಿ ಭಾಳ ಕೇಳಿದ್ದೆ, ನಿಮ್ಮನ್ನು ನೋಡ್ಬೇಕನ್ನಿಸ್ತು. ಮುಷ್ಕರಕಾರರಿಗಾಗಿ ನೀವು ಮಾಡಿದಂಥ ಸತ್ಕಾರ್ಯ ಇದೆಯಲ್ಲ ದೊಡ್ಡದದು, ಅದಕ್ಕೆ ಒಂದನೇ ಹೇಳೋಕೆ ಬಂದಿದ್ದೀನಿ. ಜಗತ್ತಿನ ಎಲ್ಲ ದೊಡ್ಡವ್ರನ್ನ ಭೇಟಿಯಾಗೋದು ನನ್ನ ಪದ್ಧತಿ, ಅದರ ಪ್ರಕಾರ ಬಂದಿದ್ದೇನೆ, ಇನ್ನು ಇರೋದಿಲ್ಲ ನಾನು ಅಂತ ಹೊರಟುಬಿಟ್ರು. ಅನುವಾದ ಮಾಡಿದೆ ನಾನೇ ಇಂಗ್ಲೀಷಲ್ಲಿ. ಸಂತೋಷ, ಲಂಡನ್ನಲ್ಲಿ ಚೆನ್ನಾಗಿರಿ ಅಂತ ಅವ್ರು ಹೋಗ್ಬಿಟ್ರು. ಆಗ ನನಗೆ ಅನಿಸಿದ್ದು ಒಂದು ಹೀಗೆ, ದೊಡ್ಡವರಾಗಬೇಕಾದ್ರೆ ಬಟ್ಟೆನೇ ಬೇಕಾಗಿಲ್ಲ ಅಂತ, ಅಷ್ಟು ಆಡಂಬರದ ಬಟ್ಟೆ ಬೇಕಾಗಿಲ್ಲ ಅಂತ. ಎಲ್ಲಿಗೆ ಹೋಗೋ ಧೈರ್ಯ ಇದೆ ಆತನಿಗೆ? ಏನೂ ಇಲ್ಲ. ಹೇಗೋ ಧೈರ್ಯ ಮಾಡಿ, ಮಾಡೋ ಕೆಲಸದ ಬಗ್ಗೆ ಶ್ರದ್ಧೆ ಇದ್ದರೆ ನೀವು ಬಟ್ಟೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಅಂತ ಕಲಿಸ್ತವನು ಅವನು ಹೇಮಚಂದ್ರ. ಈ ಘಟನೆಯನ್ನು ಗಾಂಧಿ ಬರೆದಾಗ ನನಗನ್ಸುತ್ತೆ, ಮುಂದೆ ಅವರು ಅತ್ಯಂತ ನಿರಾಳವಾಗಿ ಬದುಕಿದ್ರಲ್ಲ ಪಂಚೆಯಲ್ಲಿ, ಅದಕ್ಕೆ ಮೂಲ ಬೀಜ ಇಲ್ಲಿದು ಅಂತ ಅನಿಸುತ್ತೆ. ಜನರು ನೋಡಿದರು ಇಂಗ್ಲೆಂಡಲ್ಲಿ ಭವ್ಯವಾದ ಬಟ್ಟೆ ಇಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ನಂಬಿದಂಥ ಗಾಂಧೀಜಿಗೆ ಅತ್ಯಂತ ಸರಳವಾಗಿ ಬದುಕಿ ಕೂಡ ದೊಡ್ಡ ದೊಡ್ಡವ್ರನ್ನ ಸುಲಭವಾಗಿ ಭೇಟಿಯಾಗಬಹುದು ಅಂತ ಅನಿಸ್ತಲ್ಲ, ಅದು ಬಹುಶಃ ಬೀಜ ಹಾಕಿದ್ದಲ್ಲಿ ಅಂತ ಅನಿಸುತ್ತೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಇಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 4:22.
1: ಪ್ರೀತಿಯ ಗೆಳತಿಯರೇ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಭಾಷಣ. ವಿಷಯ: ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಕೊಡಗಿನ ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ.
2: ಗಾಂಧಿ ಅವರ ಕನಸಾದ ಸ್ವಚ್ಛ ಭಾರತ ಪರಿಕಲ್ಪನೆ ಗೌರಮ್ಮನವರ ವಾಣಿಯ ಸಮಸ್ಯೆ ಕಥೆಯಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾಳೆ ಮಾಡು ಎನ್ನುವುದನ್ನು ಇಂದೇ ಮಾಡು ಎನ್ನುವ ಗಾಂಧೀಜಿಯ ಪರಿಕಲ್ಪನೆಯು ಕಥೆಗಳಲ್ಲಿ ಕಾಣುತ್ತದೆ.
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಸಮಯ ಇಂದು ಸಂಜೆ 5 ಗಂಟೆಗೆ. ಕಾರ್ಯಕ್ರಮ ಮಹಿಳಾ ಲೋಕ. ಗೆಳತಿಯರೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಕೇಳಿದ್ರೆ ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಸ್ವರಗಳಲ್ಲಿ, ರಚನೆ ಬಿ ಆರ್ ಲಕ್ಷ್ಮಣರಾವ್, ಸಂಗೀತ ಸಿ ಅಶ್ವಥ್.

0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: The number you've dialed is currently busy. Kindly try.
2: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900092.
4: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
5: ಪ್ರಿಯ ಗ್ರಾಹಕರೇ ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು ಅಕ್ಟೋಬರ್ 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
6: ಇನ್ನು ಸಿ ಅಶ್ವಥ್ ಅವರದೇ ಸ್ವರದಲ್ಲಿ ಮತ್ತೊಂದು ಭಾವಗೀತೆ, ರಚನೆ ಗೋಪಾಲಕೃಷ್ಣ ಅಡಿಗ.

0: ಇದುವರೆಗೆ ಕೆಲವು ಭಾವಗೀತೆಗಳನ್ನು ಕೇಳಿದ್ರಿ.
1: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
2: ಆಕಾಶವಾಣಿ ಮಡಿಕೇರಿ.

0: ಕಾರ್ಯಕ್ರಮ ಯುವವಾಣಿ.
1: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
2: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
1: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯಲ್ಲಿ ಖಾಲಿ ಇರುವ ಜೈಲರ್, ವಾರ್ಡರ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಉಳಿಕೆ ಮೂಲ ವೃಂದದ 576 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ 293 ಹುದ್ದೆಗಳು ಸೇರಿದಂತೆ ಒಟ್ಟು 869 ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಕ್ಟೋಬರ್ 15ರೊಳಗೆ ಅರ್ಜಿ ಸಲ್ಲಿಸಬಹುದು. ಜೈಲರ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪದವಿ ಅಥವಾ ಅದಕ್ಕೆ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಪರಾಧಶಾಸ್ತ್ರ, ಮನೋವಿಜ್ಞಾನ, ಸಮಾಜಶಾಸ್ತ್ರ, ತಿದ್ದುಪಡಿ ಆಡಳಿತ ಅಥವಾ ಅದಕ್ಕೆ ಸಮಾನವಾದ ವಿಷಯದಲ್ಲಿ ಪದವಿ ಹೊಂದಿರುವ ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ದ್ವಿತೀಯ ದರ್ಜೆ ಬೋಧಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕಾರ್ಪೊರೇಟರ್, ಟೈಲರಿಂಗ್ ಅಥವಾ ಟೆಕ್ಸ್ಟೈಲ್ ವೀವಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು. ಉಳಿದಂತೆ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ಅಥವಾ ಫಸ್ಟ್ ಏಡ್ ಸರ್ಟಿಫಿಕೇಟ್ ಹೊಂದಿರಬೇಕು. ವಾರ್ಡರ್ ವೀಕ್ಷಕರು ಹುದ್ದೆಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿದೆ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 31 ವರ್ಷ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 750 ರೂಪಾಯಿ, ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಬೇರೆ ನೇಮಕಾತಿಗೆ ಹೊಂದಿಸಲಾಗುವುದಿಲ್ಲ. ಹೆಚ್ಚಿನ ವಿವರಗಳಿಗೆ ಕೆಇಎ ವೆಬ್ಸೈಟ್ ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಐಎನ್ ಅನ್ನು ನೋಡಬಹುದು.

ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ 2027 ಸಾಲಿನ ಎಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ಗೆ ಅಧಿಸೂಚನೆ ಪ್ರಕಟಿಸಿದೆ. ಕೇಂದ್ರ ಎಂಜಿನಿಯರಿಂಗ್ ಸೇವೆ, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಭಾರತೀಯ ಕೌಶಲ್ಯಾಭಿವೃದ್ಧಿ ಸೇವೆ, ರಕ್ಷಣಾ ಇಲಾಖೆ ಕೇಂದ್ರ ಸೇರಿದಂತೆ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಎಂಜಿನಿಯರಿಂಗ್ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಪರೀಕ್ಷೆ ನಡೆಸಲಾಗುವುದು. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಎಂಜಿನಿಯರಿಂಗ್ ಪದವೀಧರರು ಈ ಪರೀಕ್ಷೆ ಬರೆಯಬಹುದು. ಈ ಬಾರಿ 480 ಹುದ್ದೆಗಳನ್ನು ಈ ಪರೀಕ್ಷೆಯ ಮೂಲಕ ಭರ್ತಿ ಮಾಡುವುದಾಗಿ ಆಯೋಗ ಅಧಿಸೂಚನೆಯಲ್ಲಿ ಪ್ರಕಟಿಸಿದೆ. ಅಕ್ಟೋಬರ್ 6 ಅರ್ಜಿ ಸಲ್ಲಿಸಲು ಕೊನೆಯ ದಿನ. 2027 ಜನವರಿ 31 ಪೂರ್ವಭಾವಿ ಮತ್ತು 2027 ಜೂನ್ 18 ಮುಖ್ಯ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 21 ರಿಂದ 30 ವರ್ಷದೊಳಗಿನ ಎಂಜಿನಿಯರಿಂಗ್ ಪದವೀಧರರು ಎಂಜಿನಿಯರಿಂಗ್ ಸರ್ವಿಸ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು. ಅಂದರೆ ಅಭ್ಯರ್ಥಿಗಳು 1997 ಜನವರಿ 1 ಹಾಗೂ 2006 ಜನವರಿ 2 ನಡುವೆ ಜನಿಸಿರಬೇಕು. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು. ದೇಶದಾದ್ಯಂತ 38 ಪರೀಕ್ಷಾ ಕೇಂದ್ರಗಳಲ್ಲಿ ಈ ಪೂರ್ವಭಾವಿ ಪರೀಕ್ಷೆ ನಡೆಯಲಿದೆ. ರಾಜ್ಯದ ಬೆಂಗಳೂರು ಮತ್ತು ಧಾರವಾಡದಲ್ಲಿ ಪರೀಕ್ಷಾ ಕೇಂದ್ರ ಇರಲಿದೆ. ಮುಖ್ಯ ಪರೀಕ್ಷೆಯು ಕೂಡ ದೇಶದಾದ್ಯಂತ 24 ಕೇಂದ್ರಗಳಲ್ಲಿ ನಡೆಯಲಿದೆ. ರಾಜ್ಯದಲ್ಲಿ ಬೆಂಗಳೂರು ಮಾತ್ರ ಪರೀಕ್ಷಾ ಕೇಂದ್ರ ಆಗಿರಲಿದೆ. ಅರ್ಜಿ ಶುಲ್ಕ 200 ರೂಪಾಯಿ. ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಪಾವತಿಸುವುದಾದರೆ 7 ಒಳಗೆ ಸಲ್ಲಿಸಬೇಕು. ಆನ್ಲೈನ್ನಲ್ಲಿಯೂ ಶುಲ್ಕ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಓಟಿಆರ್ ಪದ್ಧತಿಯಡಿಯಲ್ಲಿ ತಮ್ಮ ಮುಖ್ಯ ಮಾಹಿತಿಯನ್ನು ದಾಖಲು ಮಾಡುವುದು ಕಡ್ಡಾಯ ಅಂತ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಅರ್ಜಿ ಸಲ್ಲಿಸಲು 6 ಕೊನೆಯ ದಿನ. ಪೂರ್ವಭಾವಿ ಪರೀಕ್ಷೆ 2027 ಜನವರಿ 31, ಮುಖ್ಯ ಪರೀಕ್ಷೆ 2027 ಜೂನ್ 18. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು ಮತ್ತು ಧಾರವಾಡ. ಮುಖ್ಯ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ಇರಲಿದೆ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 011-233-8571 ಅಥವಾ 233-811-25 ಅಥವಾ

2308954 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ www.upscionline.nic.in. ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು October 7 ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18, ಗರಿಷ್ಠ 27. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ ₹100. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು October 14-16 ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ ₹200 ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-303-3063. ವೆಬ್ಸೈಟ್ ವಿಳಾಸ ssc.nic.in.

ಕೊಡಗು ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಭರ್ತಿಗೆ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಒಟ್ಟು 39 ಹುದ್ದೆಗಳಿದೆ. ಇದರಲ್ಲಿ ಟೈಪಿಸ್ಟ್, ಡ್ರೈವರ್, ಪ್ರೊಸೆಸ್ ಸರ್ವರ್ ಹಾಗೂ ಪ್ಯೂನ್ ಅಟೆಂಡರ್ ಹುದ್ದೆಗಳು ಸೇರಿವೆ. ಆಸಕ್ತರು 3 ಅಕ್ಟೋಬರ್ರೊಳಗೆ ಅರ್ಜಿ ಸಲ್ಲಿಸಬಹುದು. ಟೈಪಿಸ್ಟ್ ಹುದ್ದೆಗಳ ಆಕಾಂಕ್ಷಿಗಳು ಪಿಯುಸಿ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆಯನ್ನ ಹೊಂದಿರಬೇಕು. ಡ್ರೈವರ್, ಪ್ರೊಸೆಸ್ ಸರ್ವರ್ ಹಾಗೂ ಪ್ಯೂನ್ ಅಟೆಂಡರ್ ಹುದ್ದೆಗಳಿಗೆ ಸಾಮಾನ್ಯವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆ ನಿಗದಿಪಡಿಸಲಾಗಿದೆ. ಡ್ರೈವರ್ ಹುದ್ದೆಗೆ ವಾಹನ ಚಾಲನಾ ಪರವಾನಗಿ ಹೊಂದಿರುವುದು ಕಡ್ಡಾಯ. 18 ರಿಂದ 40 ವರ್ಷದೊಳಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು 300 ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಒಬಿಸಿ ವರ್ಗದವರು 150 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಉಳಿದೆಲ್ಲ ವರ್ಗದವರಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ kodagu.dco.gov.in ಅನ್ನು ನೋಡಬಹುದು.

0: ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಪ್ರೀತಿಯ ಗೆಳತಿಯರೇ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ 2

0: ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಭಾಷಣ. ವಿಷಯ: ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಕೊಡಗಿನ ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ.
1: ಗಾಂಧಿ ಅವರ ಕನಸಾದ ಸ್ವಚ್ಛ ಭಾರತ ಪರಿಕಲ್ಪನೆ ಗೌರಮ್ಮನವರ ವಾಣಿಯ ಸಮಸ್ಯೆ ಕಥೆಯಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾಳೆ ಮಾಡು ಎನ್ನುವುದನ್ನು ಇಂದೇ ಮಾಡು ಎನ್ನುವ ಗಾಂಧೀಜಿಯ ಪರಿಕಲ್ಪನೆಯು ಕಥೆಗಳಲ್ಲಿ ಕಾಣುತ್ತದೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಇಂದು ಸಂಜೆ 5 ಗಂಟೆಗೆ. ಕಾರ್ಯಕ್ರಮ ಮಹಿಳಾ ಲೋಕ. ಗೆಳತಿಯರೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಆಕಾಶವಾಣಿ ಮಡಿಕೇರಿ,
0: ನೆನಪು ನಿನಾದ,
1: ನೆನಪು ನಿನಾದ.
0: ನೆನಪು ನಿನಾದ
1: ಕಾರ್ಯಕ್ರಮ, ನೆನಪು ನಿನಾದ,
0: ನೆನಪು ನಿನಾದ
1: ಕಾರ್ಯಕ್ರಮ, ನೆನಪು ನಿನಾದ.
0: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ,
1: ನೆನಪು ನಿನಾದ

ಕೇಳಿದ್ರೆ ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಜ ನನ್ನ ರಾಜ ಚಿತ್ರಕ್ಕೆ ಪಿ ಬಿ ಶ್ರೀನಿವಾಸ್ ಹಾಡಿದ ಗೀತೆ ಕೇಳೋಣ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್.

ಚಿತ್ರ ನಾನಿನ್ನ ಮರೆಯಲಾರೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ.

0: ಪ್ರೀತಿಯ ಗೆಳತಿಯರೇ, ಇಂದು ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಆಚರಣೆಯ ಸಂದರ್ಭದಲ್ಲಿ ಭಾಷಣ. ವಿಷಯ: ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಕೊಡಗಿನ ಗುಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ.
1: ಗಾಂಧಿ ಅವರ ಕನಸಾದ ಸ್ವಚ್ಛ ಭಾರತ ಪರಿಕಲ್ಪನೆ ಗೌರಮ್ಮನವರ ವಾಣಿಯ ಸಮಸ್ಯೆ ಕಥೆಯಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾಳೆ ಮಾಡು ಎನ್ನುವುದನ್ನು ಇಂದೇ ಮಾಡು ಎನ್ನುವ ಗಾಂಧೀಜಿಯ ಪರಿಕಲ್ಪನೆಯು ಕಥೆಗಳಲ್ಲಿ ಕಾಣುತ್ತದೆ.
0: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಇಂದು ಸಂಜೆ 5 ಗಂಟೆಗೆ. ಕಾರ್ಯಕ್ರಮ ಮಹಿಳಾ ಲೋಕ. ಗೆಳತಿಯರೇ, ಕಾರ್ಯಕ್ರಮವನ್ನ ಕೇಳ್ತೀರಾ ಅಲ್ಲ?
2: ನೆನಪು ನಿನಾದ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
2: ಇನ್ನು ದೇವರ ಗುಡಿ ಚಿತ್ರರಂಗದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಇನ್ನು ಮುಂದೆ ಕೇಳಿ ಮಾತು ತಪ್ಪದ ಮಗ, ಚಿತ್ರಕ್ಕಿಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ. ಗೀತ ರಚನೆ ಆರ್ ಎನ್ ಜಯಗೋಪಾಲ್, ಸಂಗೀತ ಇಳಯರಾಜ.

ಚಿತ್ರ ನಾನಿರುವುದೇ ನಿನಗಾಗಿ, ಗಾಯಕಿ ಎಸ್ ಜಾನಕಿ. ಗೀತೆಯನ್ನು ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದೇವರ ದುಡ್ಡು ಚಿತ್ರಕ್ಕೆಂದು ಪಿ ಬಿ ಶ್ರೀನಿವಾಸ ಹಾಡಿದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ ಸಂಗೀತ ರಾಜನ್ ನಾಗೇಂದ್ರ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

0: ಮುರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3 ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2 ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: The number you've dialed is currently busy. Kindly try.
2: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900092.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಕಪಲ್ಸ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಅವರು ಬೇರೆ ಟ್ರೀಟ್ಮೆಂಟ್ಸ್ ಕೂಡ ತಗೊಂಡಿರ್ತಾರೆ. IVF ನ ಯಾವಾಗ ಕನ್ಸಿಡರ್ ಮಾಡಬೇಕು?
7: IVF ಫಾರ್ ಟೆಸ್ಟ್ ಟ್ಯೂಬ್ ಬೇಬಿ, ಮೊದಲೇ ಸಲ ಮಾಡುವಾಗ ಟ್ಯೂಬ್ಸ್ ಬ್ಲಾಕ್ ಇತ್ತು ಮಾಡಿದ್ರು ಅವರು. ಸಿನ್ಸ್ ದೆನ್ ನಾಟ್ IVF ಇಸ್ ಆಲ್ಸೋ ಡನ್ ಫಾರ್ ಮೇಲ್ ಫ್ಯಾಕ್ಟರ್. ಈಗ ಸ್ಪರ್ಮ್ ಕೌಂಟ್ ತುಂಬ ಕಮ್ಮಿ ಇರುವಾಗ, ಈಗ ಸೀಮೆನಲ್ಲಿ ಸ್ಪರ್ಮ್ಸ್ ಇರಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ಪೇಷಂಟ್ಸ್ ವಿತ್ ಅಡ್ವಾನ್ಸ್ ಸ್ಟೇಜ್, ಅವ್ರಿಗೆ ವೆನ್ ಎಗ್ ನಂಬರ್ ಆಫ್ ಎಗ್ಸ್ ಇಸ್ ಲೆಸ್, ಸೊ ದೀಸ್ ಆರ್ ದ ಪೇಷಂಟ್ಸ್ ದಟ್ ಕ್ಯಾನ್ ಕನ್ಸಿಡರ್ IVF.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು, ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಪ್ರಿಯ ಗ್ರಾಹಕರೇ ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು October 4 ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
0: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುತ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ಆಕಾಶವಾಣಿ ಮಡಿಕೇರಿ,

ಕಾರ್ಯಕ್ರಮದಲ್ಲಿ ಕೇಳೋಣ. ಗಾಂಧಿ ಜಯಂತಿ ಸಂದರ್ಭದಲ್ಲಿ ಭಾಷಣ. ವಿಷಯ: ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಮಾತನಾಡುತ್ತಾರೆ ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ.

ನಮ್ಮೆಲ್ಲ ಪ್ರೀತಿಯ ಗೆಳತಿಯರಿಗೆ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗೆಳತಿಯರೇ, ಅಕ್ಟೋಬರ್ 2 ಪ್ರತಿ ವರ್ಷ ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಣೆಯನ್ನ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೆ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು.

0: ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಗಾಂಧಿವಾದವು ಕನ್ನಡ ಸಾಹಿತ್ಯಕ್ಕೆ ಮತ್ತು ಮಹಿಳೆಯರಿಗೆ ನೀಡಿದಂತಹ ಪ್ರೇರಣಾತ್ಮಕ ನೆಲೆಗಟ್ಟು. ಈ ಕುರಿತು ಭಾಷಣ. ಗೆಳತಿಯರೇ, ಬನ್ನಿ ಕಾರ್ಯಕ್ರಮವನ್ನ ಆಲಿಸೋಣ.
1: ಅಹಿಂಸೆಯಲ್ಲಿ ಪರಿಶೋಧನೆ ಮತ್ತು ದಿಟ್ಟ ಕ್ರಮ ಕೈಗೊಳ್ಳಲು ಪುರುಷನಿಗಿಂತ ಮಹಿಳೆ ಹೆಚ್ಚು ಸಮರ್ಥಳು. ಮಹಿಳೆಯರು ತಮ್ಮನ್ನು ಪುರುಷರಿಗಿಂತ ಕೀಳು ಎಂದು ಪರಿಗಣಿಸಲು ಯಾವುದೇ ಮೂಲವಿಲ್ಲ. ಮಹಿಳೆ ಪುರುಷನ ಸಂಗಾತಿ, ಸಮಾನ ಮಾನಸಿಕ ಸಾಮರ್ಥ್ಯ ಹೊಂದಿರುವ ಪ್ರತಿಭಾನ್ವಿತೆ. ಶಕ್ತಿ ಎಂದರೆ ನೈತಿಕ ಶಕ್ತಿ ಎಂದಾದರೆ ಮಹಿಳೆ ಪುರುಷನಿಗಿಂತ ಅಗಾಧವಾಗಿ ಶ್ರೇಷ್ಠಳು. ಅಹಿಂಸೆ ನಮ್ಮ ಅಸ್ತಿತ್ವದ ನಿಯಮವಾಗಿದ್ದರೆ ಭವಿಷ್ಯವು ಮಹಿಳೆಯರೊಂದಿಗಿದೆ. ಮಹಿಳೆ ನನ್ನ ಪ್ರಕಾರ ಸ್ವಯಂ ತ್ಯಾಗದ ಪ್ರತಿರೂಪ. ಆದರೆ ದುರದೃಷ್ಟವಶಾತ್ ಇಂದು ಪುರುಷನಿಗಿಂತ ತನಗಿರುವ ಅಪಾರ ಅನುಕೂಲತೆಯ ಅರಿವಿಲ್ಲ ಆಕೆಗೆ. ಗಾಂಧೀಜಿಯವರ ಬರಹಗಳು ಮತ್ತು ಭಾಷಣಗಳಿಂದ ಈ ಕೆಲವು ಪ್ರಸಿದ್ಧ ಉಲ್ಲೇಖಗಳನ್ನು ಆಯ್ದುಕೊಂಡಿದ್ದೇನೆ. ಭಾರತದ ಗೆಲುವು ಮಹಿಳೆಯರ ತ್ಯಾಗ ಮತ್ತು ಜ್ಞಾನೋದಯದ ಮೇಲೆ ಅವಲಂಬಿತವಾಗಿದೆ ಎಂದು ಗಾಂಧೀಜಿ ನಂಬಿದ್ದರು. ಗಾಂಧಿಯ ಮಾತು ಮತ್ತು ಜೀವನ ಮಹಿಳೆಗೆ ಮಾರ್ಗದರ್ಶನ ನೀಡಿತು. ಪುರುಷ ಮತ್ತು ಮಹಿಳೆಯರನ್ನು ಸಮಾನರು ಎಂದು ನೋಡಿದವರು ಗಾಂಧಿ. ಸಮಾನತೆ ಇದ್ದಲ್ಲಿ ನೆಮ್ಮದಿ ಮತ್ತು ಗೆಲುವು ನಿಶ್ಚಿತ ಎಂದು ಪ್ರತಿಪಾದಿಸಿದರು. ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಬರೆದ ಅನೇಕ ಪುಸ್ತಕಗಳಲ್ಲಿ ಗಾಂಧೀಜಿಯವರ ಬದುಕು, ಸಾಧನೆಯನ್ನು ಕುರಿತು ಬರೆದ ಅಧ್ಯಾಯಗಳಿವೆ. ಇವುಗಳಲ್ಲಿ ಕುವೆಂಪುರವರ ವಿಭೂತಿ ಪೂಜೆ, ಎಚ್ ಕೃಷ್ಣರಾಯರ ಚರಿತ್ರೆಯ ಮಹಾಪುರುಷರು, ಮಿರ್ಜಿ ಅಣ್ಣಾರಾಯರ ಭಾರತದ ಬೆಳಕು, ಕೆ ಎಸ್ ನಾರಾಯಣಸ್ವಾಮಿಯವರ ವಿಶ್ವಜ್ಯೋತಿಗಳು, ತೀನಂ ಶ್ರೀ ಅವರ ನಂಟರು ಕೃತಿಗಳು ಗಮನಾರ್ಹವಾದವುಗಳು. ರಾಜಕೀಯ ಸಾಮಾಜಿಕ ವಿಚಾರಗಳಲ್ಲಿ ಕ್ರಾಂತಿ ಎಬ್ಬಿಸಿದ ಗಾಂಧೀಜಿಯವರ ವಿಚಾರಧಾರೆಗಳಿಗಿಂತ ವೈಚಾರಿಕ ವಿಷಯಗಳ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಅಗಾಧ ಪರಿಣಾಮ ಬೀರಿತು. ಈ ಸ್ವಾತಂತ್ರ್ಯ ಹೋರಾಟದ ಅಪೂರ್ವ ಅನುಭವವನ್ನೊದಗಿಸಿತು. ಈ ಸಂಗ್ರಾಮದ ಕಾವು ಹೆಚ್ಚು ಚುರುಕಾಗಿ ತಟ್ಟಿದುದು ಉತ್ತರ ಕರ್ನಾಟಕದಲ್ಲೇ. ತರಾಸು ಅವರ ಕಾದಂಬರಿ ರಕ್ತ ತರ್ಪಣದಿಂದ ಆರಂಭವಾಗಿ ಮಿರ್ಜಿ ಅಣ್ಣಾರಾಯ, ಬಸವರಾಜ ಕಟ್ಟಿಮನಿ, ಎಸ್ ಅನಂತನಾರಾಯಣ, ಆನಾಕೃ, ನಿರಂಜನ, ವಿಎಂ ಇನಾಮದಾರ್, ಕೋಚನ್ನಬಸಪ್ಪ, ಅಶ್ವಥ ಮೊದಲಾದವರ ಕಾದಂಬರಿಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ವರ್ಣನೆ, ಕಷ್ಟ ನಷ್ಟಗಳು ಪರಿಣಾಮಕಾರಿಯಾಗಿ ಚಿತ್ರಿತವಾಗಿವೆ. ಸಣ್ಣ ಕಥೆಗಳಲ್ಲಿಯೂ ಗಾಂಧೀಜಿಯವರ ಆದರ್ಶ ತತ್ವಗಳನ್ನು ಎತ್ತಿಹಿಡಿಯಲಾಗಿದೆ. ನಿರಂಜನರ ಬಾಪೂಜಿ ಬಾಪೂಜಿ, ರಾ ಬಸವರಾಜರ ಕುರಿಗಳು ಸಾಕಿದ ತೋಳ, ಪೂರ್ಣಚಂದ್ರ ತೇಜಸ್ವಿಯವರ ಗಾಂಧೀಜಿ ದೆಸೆಯಿಂದ, ಅಶ್ವಥರ ಪುಣ್ಯಾತ್ಮರು ಮುಂತಾದ ಕಥೆಗಳು ಗಾಂಧಿ ತತ್ವಗಳಿಂದ ಪ್ರಭಾವಗೊಂಡು ಕನ್ನಡಕ್ಕೆ ಬಂದವುಗಳು. ಗಾಂಧೀಜಿಯವರ ಆದರ್ಶ ನಡೆನುಡಿಗಳು, ಬರಹಗಳು ಭಾವಜೀವಿಗಳಾದ ಕವಿಗಳನ್ನು ಉತ್ತೇಜಿಸಿದುದರಲ್ಲಿ ಆಶ್ಚರ್ಯವೇ ಇಲ್ಲ. ಡಿವಿಜಿ, ಕುವೆಂಪು, ಮಾಸ್ತಿ, ರಂಶಿಮುಗಳಿ, ವಿಸಿ, ಬೇಂದ್ರೆ, ಪುತೀನಾ, ತೀನಂಶ್ರೀ, ಕಯ್ಯಾರ ಕಿಞ್ಞಣ್ಣ ರೈ, ಸುಜನಾ, ಕೆಎಸ್ ನರಸಿಂಹಸ್ವಾಮಿ, ಜಿಪಿ ರಾಜರತ್ನಂ, ಎಸ್ವಿ ಪರಮೇಶ್ವರ ಭಟ್ಟ, ನಿಸಾರ್ ಅಹಮದ್, ಡಿಎಸ್ ಕರ್ಕಿ, ಸಿಪಿಕೆ ಮೊದಲಾದವರ ಕವನಗಳಲ್ಲಿ ಗಾಂಧೀಜಿಯವರ ದರ್ಶನ ಸಾಧನೆಗಳ ಪ್ರಶಂಸೆ ಇದೆ. ಶ್ರೀರಂಗರ ಹರಿಜನ್ವಾರ, ಶೋಕಚಕ್ರ, ಕುವೆಂಪು ಅವರ ಬಲಿದಾನ, ಶಿವರಾಮ ಕಾರಂತರ ಗರ್ಭಗುಡಿ, ಬೇಂದ್ರೆಯವರ ಉದ್ಧಾರ ಎಂಬ ನಾಟಕಗಳಲ್ಲಿ ಅಸ್ಪೃಶ್ಯತೆ, ಮದ್ಯಪಾನ ನಿರೋಧ ಮುಂತಾದ ಗಾಂಧಿ ತತ್ವಗಳ ಪ್ರತಿಪಾದನೆ ಇದೆ. ರಾಜರತ್ನಂ ಅವರ ಸಂಭವಾಮಿ ಯುಗೇ ಯುಗೇ, ನಾ ಕಸ್ತೂರಿಯವರ ಕ್ರಾಂತಿ ಮಾರ್ಗ ಇದು ಭಾರತದ ದಾರಿ, ಎಚ್ ರಾಮಕೃಷ್ಣ ರಾವ್ ಅವರ ಗಾಂಧೀಜಿ ಸ್ವರ್ಗದಲ್ಲಿ, ಎಂಎ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಧರ್ಮಜ್ಯೋತಿ, ಪುತೀನಾ ಅವರ ವಿಕಟಕವಿ ವಿಜಯ ಮೊದಲಾದ ನಾಟಕಗಳು ಒಂದಲ್ಲ ಒಂದು ದೃಷ್ಟಿಕೋನದಲ್ಲಿ ಗಾಂಧೀಜಿ ಅವರ ತತ್ವಗಳನ್ನು ಪ್ರತಿಪಾದಿಸುವ ನಾಟಕಗಳಾಗಿ ಕಾಣಿಸಿಕೊಳ್ಳುತ್ತವೆ. ಗಾಂಧಿ ತತ್ವಗಳನ್ನು ನಿರೂಪಿಸುವ ಮತ್ತು ಎತ್ತಿ ಹಿಡಿಯುವ ಕಥೆ, ಕಾದಂಬರಿ, ನಾಟಕ, ಪ್ರಬಂಧಗಳಿರುವಂತೆ ಸ್ವತಂತ್ರ ಪುಸ್ತಕಗಳು ಪ್ರಕಟಗೊಂಡಿವೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರ, ಮಹಾತ್ಮ ಗಾಂಧಿ ಅವರ ಹಾಸ್ಯ ಪ್ರವೃತ್ತಿ ಮತ್ತು ಇತರ ಲೇಖನಗಳು, ದೇ ಜವರೇಗೌಡರ ಲೋಕದ ಬೆಳಕು ಮುಂತಾದ ಪುಸ್ತಕಗಳು ಪ್ರಕಟವಾಗಿವೆ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಭಾರತೀಯ ಸಾಹಿತ್ಯದಲ್ಲಿ ಗಾಂಧೀಜಿ ಎಂಬ ಕೃತಿಯನ್ನು ಪ್ರಕಟಿಸಿದೆ. ಸುಶೀಲಾ ಕೊಪ್ಪರ ಮತ್ತು ಮಂದಾಕಿನಿ ಬಾಯಿ ಮಹಿಳೆಯರ

ಬಗ್ಗೆ ಗಾಂಧೀಜಿಯವರ ದೃಷ್ಟಿ ಎಂಥದ್ದು ಎಂಬುದನ್ನು ಕುರಿತು ಪ್ರಬಂಧಗಳನ್ನು ರಚಿಸಿದ್ದಾರೆ. ಗಾಂಧೀಜಿಯ ವ್ಯಕ್ತಿತ್ವ ಹೇಗೆ ಜಗತ್ತಿನ ಮತ್ತು ಭಾರತದ ವಿಚಾರವಂತರ ಗಮನವನ್ನು ಸೆಳೆಯಿತೋ ಹಾಗೆಯೇ ಭಾರತೀಯ ಭಾಷೆಗಳು ಮತ್ತು ಸಾಹಿತ್ಯಗಳ ಮೇಲೂ ಪ್ರಭಾವ ಬೀರಿವೆ. ಅವರ ಆತ್ಮಕಥೆ ಭಾರತದ ಎಲ್ಲ ಭಾಷೆಗಳಲ್ಲೂ ಅನುವಾದವಾಗಿರುವಂತೆಯೇ ವಿವಿಧ ರಾಷ್ಟ್ರಗಳ ಭಾಷೆಯಲ್ಲಿಯೂ ಅನುವಾದವಾಗಿವೆ. ಗಾಂಧಿಯುಗದ ವಿವಿಧ ಸತ್ಯಾಗ್ರಹ ಸಂಗ್ರಾಮಗಳು ಲೇಖಕರ ಕವಿಗಳ ವಿಚಾರಗಳನ್ನು ಕೆರಳಿಸಿವೆ, ಬರೆಸಿವೆ. ನವೋದಯ ಸಾಹಿತ್ಯದ ಬಹಳಷ್ಟು ಸ್ತ್ರೀ ಪಾತ್ರಗಳು ಗಾಂಧಿಯ ಸ್ತ್ರೀ ಪರಿಕಲ್ಪನೆಯ ಮೂಸೆಯೊಳಗಿನಿಂದ ಇಳಿದು ಬಂದವುಗಳು. ಕಾರಂತರ ಕಾದಂಬರಿಗಳ ಗ್ರಾಮೀಣ ಸ್ತ್ರೀ ಪಾತ್ರಗಳು ರಾಜರತ್ನಂ ಅವರ ಮಲ್ಲಿ ಪುಟ್ನಂಜಿಯರು, ಬೇಂದ್ರೆಯವರ ಸಖಿಗೀತದ ಸಖಿ, ಕುವೆಂಪುರವರ ರಾಮಾಯಣ ದರ್ಶನಂನ ಸೀತೆ, ಎಲ್ಲರೂ ಪರಿಶುದ್ಧ ಜೀವನದ ಪ್ರತಿಬಿಂಬವಾಗಿದ್ದಾರೆ. ಗಾಂಧಿ ಸಾಹಿತ್ಯಕ್ಕೆ ಜಗತ್ತಿನ ವಿಚಾರ ಸಾಹಿತ್ಯದ ಕ್ಷೇತ್ರದಲ್ಲಿ ಚಿರಂತನ ಸ್ಥಾನವಿದೆ. ಕನ್ನಡದ ಮುಂಚೂಣಿ ಕಥೆಗಾರ್ತಿ ಕೊಡಗಿನ ಗೌರಮ್ಮ ಅವರ ಮೇಲೆ ಗಾಂಧಿ ವಿಚಾರಗಳ ಪ್ರಭಾವ ಅತ್ಯಂತ ದೊಡ್ಡದಾಗಿತ್ತು. ಅವರ ಕಥೆಗಳಲ್ಲಿ ಸರಳತೆ, ಖಾದಿ ಸಂಸ್ಕೃತಿ, ಸತ್ಯಾಗ್ರಹ ಮತ್ತು ದೇಶಪ್ರೇಮದ ನೆಲೆಗಟ್ಟುಗಳು ಎದ್ದು ಕಾಣುತ್ತವೆ. ಇವರ ಕಂಬನಿ ಮತ್ತು ಇತರ ಕಥಾ ಸಂಕಲನಗಳಲ್ಲಿ ಗಾಂಧಿ ತತ್ವದ ಆದರ್ಶಗಳು ಹಾಸುಹೊಕ್ಕಾಗಿವೆ. ಗಾಂಧೀಜಿಯವರು ಬಲವಾಗಿ ವಿರೋಧಿಸುತ್ತಿದ್ದ ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಅಸ್ಪೃಶ್ಯತೆ ಮತ್ತು ವಿಧವೆಯರ ಕಷ್ಟಗಳಂತಹ ಸಾಮಾಜಿಕ ಪಿಡುಗುಗಳು ಮಹಿಳಾ ಸಾಹಿತ್ಯದ ಪ್ರಮುಖ ವಸ್ತುಗಳಾದವು. ಮಹಾತ್ಮ ಗಾಂಧಿ 1934 ಕೊಡಗಿಗೆ ಬಂದಾಗ ಕೊಡಗಿನ ಗೌರಮ್ಮ ನಡೆಸಿದ ಉಪವಾಸ ಅತ್ಯಂತ ಪ್ರಮುಖ ಘಟನೆ. ಆಗ ಗೌರಮ್ಮ ಇನ್ನೂ 21 ಯುವತಿ. ಸುಂಟಿಕೊಪ್ಪ ಬಳಿಯ ಗುಂಡುಕುಟ್ಟಿಯ ಎಸ್ಟೇಟ್ನಲ್ಲಿ ಅವರ ಪತಿ ಬಿಟಿ ಗೋಪಾಲಕೃಷ್ಣ ವೃತ್ತಿಯಲ್ಲಿದ್ದರು. ಆ ಎಸ್ಟೇಟ್ ಮಾಲೀಕರು ಮಂಜುನಾಥಯ್ಯ. ಅವರ ಮನೆಗೆ ಗಾಂಧೀಜಿ ಬಂದು ಉಳಿದಿದ್ದರು. ಭೂಕಂಪ ನಿಧಿ ಸಂಗ್ರಹಕ್ಕೆ ಬಂದಿದ್ದ ಬಾಪೂಜಿ ಶ್ರೀಮಂತರ ಮನೆಯಲ್ಲಿ ಉಳಿದುಕೊಂಡಿದ್ದು ಗೌರಮ್ಮನಲ್ಲಿ ತಳಮಳ ಉಂಟುಮಾಡಿತು. ಗಾಂಧೀಜಿ ತಮ್ಮ ಮನೆಗೂ ಬರಬೇಕು ಎಂದು ಅವರು ಬಯಸಿದರು. ಬಾಲ್ಯದಲ್ಲಿ ತಾಯಿಯನ್ನು ಕಳೆದುಕೊಂಡು ತಂದೆಯ ನೆರಳಲ್ಲಿ ಬೆಳೆದಿದ್ದ ಗೌರಮ್ಮನವರು ಗಾಂಧೀಜಿಯ ಪರಮ ಭಕ್ತರಾಗಿದ್ದು ಗಾಂಧಿ ಸಮೀಪದ ಊರಿಗೆ ಬರುವುದು ತಿಳಿದು ಅವರನ್ನು ಆಹ್ವಾನಿಸಿ ಅವರು ಬರುವುದು ಅನುಮಾನವಿದ್ದಾಗ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಈ ಉಪವಾಸ ಸತ್ಯಾಗ್ರಹಕ್ಕೂ ಗಾಂಧಿ ಪ್ರೇರಣೆಯಾದದ್ದು ವಿಶೇಷ. ಈ ವಿಷಯ ತಿಳಿದ ಗಾಂಧಿ ನೊಂದುಕೊಂಡು ಗೌರಮ್ಮನ ಮನೆಗೆ ಬಂದರು. ತಮ್ಮ ಕೈಯಾರೆ ಕಿತ್ತಳೆ ಹಣ್ಣು ತಿನ್ನಿಸಿ ಗೌರಮ್ಮನ ಉಪವಾಸ ಅಂತ್ಯಗೊಳಿಸಿದರು. ತಮ್ಮ ಮನೆಗೆ ಬಂದ ಗಾಂಧಿಗೆ ಆಭರಣಗಳನ್ನು ಗಿರಿಜನರ ಉದ್ಧಾರಕ್ಕಾಗಿ ದಾನ ಮಾಡಿದರು. ಈ ದಾನಕ್ಕೆ ಗೌರಮ್ಮನವರ ಗಂಡನಾದ ಗೋಪಾಲಕೃಷ್ಣಯ್ಯನವರು ಒಪ್ಪಿಗೆ ನೀಡಿದ ಬಳಿಕವೇ ಗಾಂಧೀಜಿ ಅದನ್ನು ಸ್ವೀಕರಿಸಿದರು. ಗಾಂಧಿಯವರ ಕನಸಾದ ಬಾಲ್ಯ ವಿವಾಹ ವಿರೋಧಿ ನೀತಿ, ವಿಧವಾ ವಿವಾಹ, ಮದುವೆ ನಂತರದ ಓದು, ವೈಧವ್ಯದ ನಂತರದ ಓದು, ಸಹೋದರತೆ ಮೊದಲಾದವುಗಳಿಂದ ಪ್ರೇರಣೆಗೊಂಡಿದ್ದ ಗೌರಮ್ಮನವರು ತಮ್ಮ ಕಂಬನಿ ಮತ್ತು ಚಿಗುರು ಕಥಾಸಂಕಲನದಲ್ಲಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸುವ, ಬಾಲ್ಯ ವಿವಾಹವನ್ನು ವಿರೋಧಿಸುವ ಕುರಿತು ಜಾಗೃತಿ ಮೂಡಿಸುವ ಮತ್ತು ಮಹಿಳಾ ಸಮಾನತೆಯನ್ನು ಗೌರವಿಸುವಂತಹ ಕಥೆಗಳನ್ನು ಬರಹಕ್ಕೆ ಇಳಿಸಿದ್ದಾರೆ. ಗಾಂಧಿ ಅವರ ಕನಸಾದ ಸ್ವಚ್ಛ ಭಾರತ ಪರಿಕಲ್ಪನೆ ಗೌರಮ್ಮನವರ ವಾಣಿಯ ಸಮಸ್ಯೆ ಕಥೆಯಲ್ಲಿ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ನಾಳೆ ಮಾಡು ಎನ್ನುವುದನ್ನು ಇಂದೇ ಮಾಡು ಎನ್ನುವ ಗಾಂಧೀಜಿಯ ಪರಿಕಲ್ಪನೆಯು ಕಥೆಗಳಲ್ಲಿ ಕಾಣುತ್ತದೆ. ಮದುವೆ ಮಕ್ಕಳ ನಂತರ ಬ್ರಹ್ಮಚಾರ್ಯವನ್ನು ಪಾಲಿಸಿ ಎನ್ನುವುದು ಗೌರಮ್ಮನ ಕಥೆಗಳಲ್ಲಿ ಸನ್ಯಾಸತ್ವದ ಪಾತ್ರಗಳು ಮನಸ್ಸು ಮುಟ್ಟುತ್ತವೆ. ಜಮೀನ್ದಾರಿ ಪದ್ಧತಿಯ ಕಥೆಗಳೊಂದಿಗೆ ಸಂಸ್ಕೃತಿಯನ್ನು ಬಿಂಬಿಸುವ ಪರಿಕಲ್ಪನೆಯಿದೆ. ವಿಧವೆಯರ ಉದ್ಧಾರಕ್ಕಾಗಿ ಕೈಗೊಳ್ಳಬೇಕಾದ ನಿರ್ಣಯಗಳು ಸಮಾಜದ ಉನ್ನತಿಗಾಗಿ, ಅನ್ಯಾಯಕ್ಕೆ ಒಳಗಾದವರನ್ನು ಮೇಲೆತ್ತುವ ಕಾಯಕ, ಬಾಲಹತ್ಯೆ, ಭ್ರೂಣ ಹತ್ಯೆ ಕುರಿತು ಜಾಗೃತಿ, ಬಾಲ್ಯ ವಿವಾಹದಲ್ಲಿ ಎಳೆ ಮಕ್ಕಳನ್ನು ಮುದುಕರ ಕೊರಳಿಗೆ ಕಟ್ಟುವ ಹೀನ ಕೃತ್ಯಗಳ ವಿರೋಧಿ ಚಿತ್ರಣವಿದೆ. ಮನುಸ್ಮೃತಿ ವಸಿಷ್ಠ ಸ್ಮೃತಿಯಲ್ಲಿಯೂ ಕೂಡ ಶಾಸ್ತ್ರಗಳು ನ್ಯಾಯಕ್ಕೆ ವಿರೋಧವಿಲ್ಲ. ಮನುಸ್ಮೃತಿಯ ಮನುವು ವಿಧವಾ ವಿವಾಹಕ್ಕೆ ತನ್ನ ಪೂರ್ಣ ಸಮ್ಮತಿಯನ್ನಿತ್ತಿದ್ದಾನೆ. ಇಂತಹ ಸೂಕ್ಷ್ಮ ವಿಷಯಗಳು ಗೌರಮ್ಮನ ಕಥೆಯ ಭಾಗವಾಗಿವೆ. ಗಾಂಧೀಜಿ ಪ್ರಭಾವಕ್ಕೆ ಒಳಗಾಗಿದ್ದ ಗೌರಮ್ಮ ಖಾದಿದಾರಿಯಾಗಿದ್ದರು. ಗಾಂಧೀಜಿ ತಮ್ಮ ಮನೆಗೆ ಬಂದಾಗ ಆಭರಣಗಳನ್ನು ಮಾಡಿಸಿಕೊಳ್ಳುವುದಿಲ್ಲ ಎಂದು ಪ್ರಮಾಣ ಮಾಡಿದರು. ನಂತರ ಅದೇ ರೀತಿ ನಡೆದುಕೊಂಡರೂ ಕೂಡ. ಸರಳವಾದ ಮಿತ ಜೀವನ ಎಂದಿಗೂ ಒಳ್ಳೆಯದು ಎಂದು ಗಾಂಧೀಜಿ ಗೌರಮ್ಮನ ಮನೆಯಿಂದ ಹೊರಗೆ ಹೋಗುವಾಗ ಹೇಳಿ ಕಣ್ಣು ಹೃದಯ ತುಂಬಿಕೊಂಡಿದ್ದರು. ಪತ್ರಕರ್ತರಾದ ಗಾಂಧಿಯಿಂದ ಪ್ರೇರೇಪಿತರಾಗಿದ್ದ ಗೌರಮ್ಮ ತಮ್ಮ ಕಥೆಗಳಲ್ಲೂ ಪತ್ರಗಳನ್ನು ಜಾಣ್ಮೆಯಿಂದ ಬರೆದು ಅನುಯಾಯಿಯಾಗಿದ್ದುದನ್ನು ತೋರ್ಪಡಿಸಿಕೊಂಡರು. ಕಂಬನಿ ಸಂಕಲನದ ಕಥೆಗಳಲ್ಲಿ ಅಸ್ಪೃಶ್ಯತಾ ನಿವಾರಣೆ ಆಶಯಗಳು ಎದ್ದು ಕಾಣುತ್ತವೆ.

ಪ್ರೇಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಮತ್ತು ಖಾದಿ ಉಡುಪಿನ ಮಹತ್ವವನ್ನು ಈ ಕತೆಗಳಲ್ಲಿ ಚಿತ್ರಿಸಿದ್ದಾರೆ. ಮನುವಿನ ರಾಣಿ ಇವರ ಪ್ರಸಿದ್ಧ ಕತೆಗಳು ಕೌಟುಂಬಿಕ ಸುಧಾರಣೆ ಮತ್ತು ಹೆಣ್ಣಿನ ಸ್ವಾಭಿಮಾನವನ್ನು ಎತ್ತಿಹಿಡಿಯುತ್ತವೆ. ಹಾಗೆಯೇ ಎಚ್ ವಿ ಸಾವಿತ್ರಮ್ಮ ಅವರಂತಹ ಪ್ರಗತಿಪರ ಬರಹಗಾರ್ತಿಯರು ತಮ್ಮ ಕೃತಿಗಳಲ್ಲಿ ಗಾಂಧಿ ಮತ್ತು ಟ್ಯಾಗೂರ್ ಅವರ ವಿಚಾರಗಳಿಂದ ಪ್ರೇರಿತರಾಗಿ ಮಹಿಳಾ ಹಕ್ಕುಗಳು ಹಾಗೂ ಸಮಾನತೆಯನ್ನು ಪ್ರತಿಪಾದಿಸಿದರು. ಸಾಹಿತ್ಯದಲ್ಲಿ ಮೂಡಿಬಂದ ಸ್ತ್ರೀ ಪಾತ್ರಗಳು ಕೇವಲ ಸಂಪ್ರದಾಯಸ್ಥ ಗೃಹಿಣಿಯರಾಗುಳಿಯದೆ ಸಮಾಜ ಸುಧಾರಣೆಯ ಆಶಯ ಹೊಂದಿದ್ದ ಧೀಮಂತ ಪಾತ್ರಗಳಾಗಿ ರೂಪಾಂತರಗೊಂಡವು. ಸರಳತೆ ಮತ್ತು ದೇಶಿ ಭಾಷಾ ಶೈಲಿ ಗಾಂಧೀಜಿಯವರ ಆಲೋಚನೆಗಳು ಸರಳ ಬದುಕು, ಉನ್ನತ ಚಿಂತನೆಯನ್ನು ಆಧರಿಸಿವೆ. ಈ ಪ್ರಭಾವದಿಂದಾಗಿ ಅಂದಿನ ಮಹಿಳಾ ಸಾಹಿತ್ಯವು ಪಾಂಡಿತ್ಯದ ಜಟಿಲತೆಯಿಂದ ಮುಕ್ತವಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ, ನೇರ ಮತ್ತು ಭಾವನಾತ್ಮಕ ಕನ್ನಡ ಶೈಲಿಯನ್ನು ಅಳವಡಿಸಿಕೊಂಡಿತು. ಚಳವಳಿಯಲ್ಲಿ ನೇರವಾಗಿ ಭಾಗವಹಿಸಿದ ಅಥವಾ ಅದರ ಪ್ರಭಾವಕ್ಕೆ ಒಳಗಾದ ಮಹಿಳೆಯರು ರಾಷ್ಟ್ರೀಯತೆಯ ಪ್ರಜ್ಞೆಯನ್ನು ಸಾಹಿತ್ಯದಲ್ಲಿ ತಂದರು. ಉದಾಹರಣೆಗೆ ಯಶೋಧರ ದಾಸಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ ಮೊದಲಾದವರನ್ನು ಗುರುತಿಸಬಹುದು. ದೇಶದ ಬಿಡುಗಡೆ ಎಂದರೆ ಕೇವಲ ರಾಜಕೀಯ ಬಿಡುಗಡೆಯಲ್ಲ, ಅದು ಮಹಿಳೆಯರ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಬಿಡುಗಡೆಯೂ ಹೌದು ಎಂಬ ತಾತ್ವಿಕತೆ ಸಾಹಿತ್ಯದಲ್ಲಿ ಮೂಡಿತು. ಸ್ತ್ರೀ ವಿದ್ಯಾಭ್ಯಾಸದ ಕುರಿತು ಉತ್ತೇಜನ ನೀಡುವ ಕಥೆಗಳು ಹೆಣ್ಣು ಮಕ್ಕಳು ಓದುವ, ಸ್ವತಂತ್ರವಾಗಿ ಬದುಕು ಕಟ್ಟಿಕೊಳ್ಳುವ, ನಿರ್ಭಯವಾಗಿ ರಾತ್ರಿ ಹೊತ್ತು ಓಡಾಡುವ ಬಾಪೂಜಿಯ ಕನಸುಗಳು ಸಾಹಿತ್ಯದಲ್ಲಿ ಅನಾವರಣಗೊಂಡಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಗಾಂಧೀಜಿಯವರ ಸಿದ್ಧಾಂತಗಳು ಕನ್ನಡ ಮಹಿಳಾ ಸಾಹಿತ್ಯಕ್ಕೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿದವು. ಅದು ಹೆಣ್ಣಿನ ನೋವನ್ನು ಕೇವಲ ಹಣೆ ಬರಹವೆಂದು ಒಪ್ಪಿಕೊಳ್ಳದೆ ಅದನ್ನು ಎದುರಿಸುವ ನೈತಿಕ ಶಕ್ತಿಯನ್ನು ಸಾಹಿತ್ಯದ ಮೂಲಕ ಜಗತ್ತಿಗೆ ಸಾರಲು ಪ್ರೇರಣೆಯಾಯಿತು. ನಿರಾಶ್ರಿತೆ, ವಿಧವೆಯರ ಸಮಸ್ಯೆಗಳು, ಪುನರ್ವಿವಾಹ ಮತ್ತು ಸಮಾಜದಲ್ಲಿ ಅವರಿಗೆ ಸಿಗಬೇಕಾದ ನೈತಿಕ ಹಕ್ಕುಗಳ ಪರವಾಗಿ ಗಾಂಧಿ ಕಲ್ಪಿಸಿದ ಸಮಾಜ ಸುಧಾರಣೆಯ ಆಶಯ ಇದೆ. ಕೌಟುಂಬಿಕ ಕಟ್ಟುಪಾಡುಗಳ ನಡುವೆಯೂ ರಾಷ್ಟ್ರೀಯ ಪ್ರಜ್ಞೆ ಜಾಗೃತವಾಗುವುದನ್ನು ಈ ಕೃತಿಗಳು ಚಿತ್ರಿಸುತ್ತವೆ. ತಿರುಮಲೆ ರಾಜಮ್ಮ ಭಾರತಿ ಎಂಬ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದ ಇವರು ಗಾಂಧೀಜಿಯವರ ಅಸಹಕಾರ ಚಳುವಳಿಯಿಂದ ಪ್ರೇರೇಪಿತರಾಗಿ ಸಾಹಿತ್ಯ ಕೃಷಿ ಮಾಡಿದರು. ಗಾಂಧೀಜಿಯವರ ತತ್ವಗಳನ್ನು ಜನಸಾಮಾನ್ಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ತಲುಪಿಸಲು ಅವರು ಗಾಂಧೀಜಿಯವರ ಸರಳ ಜೀವನ ಚರಿತ್ರೆಯನ್ನು ಬರೆದರು. ಸ್ವದೇಶಿ ವ್ರತ ಮತ್ತು ಖಾದಿ ಗೀತೆಗಳು ಮಹಿಳೆಯರು ವಿದೇಶಿ ಬಟ್ಟೆಗಳನ್ನು ತ್ಯಜಿಸಿ ಖಾದಿ ನೂಲುವಂತೆ ಪ್ರೇರೇಪಿಸುವ ದೇಶಭಕ್ತಿ ಗೀತೆಗಳನ್ನು ಇವರು ರಚಿಸಿದರು. ಮೇಲೊಂದು ಗರುಡ ಹಾರುತ್ತಿವುದು, ಕೆಳಗದರ ನೆರಳು ಓಡುತ್ತಿಹುದು, ಅದಕ್ಕೂ ಅದರಿಚ್ಛೆ ಹಾದಿ ಇದಕ್ಕೂ ಹರಿದತ್ತ ಬೀದಿ. ಇದು ಪುತಿ ನರಸಿಂಹಾಚಾರ್ ಅವರು ಗಾಂಧೀಜಿ ಅವರನ್ನು ಕುರಿತು ಬರೆದ ನೆರಳು ಪದ್ಯದ ಸಾಲುಗಳು. ಗರುಡನಂತೆ ಗಾಂಧಿ ಇಡೀ ದೇಶವನ್ನು ಸುತ್ತಿದರು. ಅವರ ಪ್ರಭಾವಕ್ಕೆ ಒಳಗಾಗದ ರಾಜ್ಯವೂ ಇಲ್ಲ, ಜಿಲ್ಲೆಯೂ ಇಲ್ಲ, ಎಲ್ಲೆಡೆ ಅವರ ನೆರಳು ಇದ್ದೇ ಇತ್ತು. ಗಾಂಧಿ ಅವರು ಭೇಟಿ ನೀಡಿದ ಸ್ಥಳಗಳಿವೆ. ಮಡಿಕೇರಿ, ಪೊನ್ನಂಪೇಟೆ ತಾಲೂಕಿನಲ್ಲಿ ಗಾಂಧಿ ಮಂಟಪವಿದೆ, ಮೈದಾನವಿದೆ, ಭಾಷಣ ಮಾಡಿದ ಗದ್ದೆ ಇದೆ. ಮಹಿಳೆ ದೇವರು ಮಾನವ ಕುಲಕ್ಕೆ ನೀಡಿದ ಬಹುದೊಡ್ಡ ಶಕ್ತಿ. ಕಾಳಿದಾಸ ಮತ್ತು ತುಳಸಿದಾಸರು ತಮ್ಮ ಹೆಂಡತಿಯರಿಂದಾಗಿಯೇ ಮಹಾನ್ ಕವಿಗಳಾದರು. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿದೆ. ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಸತ್ಯಾಗ್ರಹದ ಪ್ರೇರೇಪಕರೇ ಅವರ ತಾಯಿ ಪುತಲಿಬಾಯಿ ಹಾಗೂ ಪತ್ನಿ ಕಸ್ತೂರ್ಬಾ ಬಾಯಿ. ತಾಯಿ ಗಾಂಧಿ ಮನಸ್ಸಿನಲ್ಲಿ ಬಿತ್ತಿರುವ ಅತ್ಯುತ್ತಮ ಸಂಸ್ಕಾರದಿಂದ ದೈನಂದಿನ ಪ್ರಾರ್ಥನೆ ಇಲ್ಲದೆ ಅವರು ಎಂದೂ ಊಟ ಮಾಡುತ್ತಿರಲಿಲ್ಲ. ಇಂಗ್ಲೆಂಡ್ಗೆ ಅಧ್ಯಯನಕ್ಕಾಗಿ ಹೋಗಲು ತಮ್ಮ ತಾಯಿಯ ಅನುಮತಿಯನ್ನು ಪಡೆದಿದ್ದರು. ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನು ಉಪ್ಪಿನ ಸತ್ಯಾಗ್ರಹ, ಮದ್ಯಪಾನ ವಿರೋಧಿ ಚಳುವಳಿ ಮತ್ತು ಅಹಿಂಸಾತ್ಮಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತೆ ಪ್ರೇರೇಪಿಸಿದರು. ಅಹಿಂಸೆಯನ್ನು ಪಾಲಿಸುವಲ್ಲಿ ಮತ್ತು ತ್ಯಾಗ ಮನೋಭಾವನೆಯಲ್ಲಿ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಸಮರ್ಥರು ಮತ್ತು ಶ್ರೇಷ್ಠರು ಎಂದು ಗಾಂಧೀಜಿ ಬಲವಾಗಿ ನಂಬಿದ್ದರು. ಚರಕ ತಿರುಗಿಸುವುದು ಮತ್ತು ಕೈಕಸುಬಿನ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಬೇಕು ಎಂದು ಪ್ರತಿಪಾದಿಸಿದರು. ಸರೋಜಿನಿ ನಾಯ್ಡು ಅವರಂತಹ ದಿಟ್ಟ ಮಹಿಳಾ ನಾಯಕಿಯರನ್ನು ರಾಷ್ಟ್ರೀಯ ಮಟ್ಟದ ಚಟುವಟಿಕೆಗಳಲ್ಲಿ ಮುಂಚೂಣಿಗೆ ತಂದರು. 1952ರಲ್ಲಿ ಸರೋಜಿನಿ ನಾಯ್ಡು ಅವರನ್ನು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷೆಯನ್ನಾಗಿಸುವಲ್ಲಿಯೂ ಗಾಂಧೀಜಿ ಬಹುಮುಖ್ಯ ಪಾತ್ರ ವಹಿಸಿದ್ದರು. ಮಹಿಳೆಯರಿಗೆ ಗಾಂಧೀಜಿಯವರೇ ಸ್ಫೂರ್ತಿಯಾಗಿದ್ದರು. ಇದರಿಂದ ಮಹಿಳೆಯರು ಸಮಾಜದಲ್ಲಿ ಸಕ್ರಿಯರಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾದರು. ಮಹಿಳೆಯರು ಚಳುವಳಿಗಳಲ್ಲಿ ಭಾಗಿಯಾದಲ್ಲಿ ಅದು ಯಶಸ್ವಿಯಾಗಲು ಸಾಧ್ಯ ಎಂದು

ಅಪ್ಪು ಕೂಡ ನಂಬಿದ್ದರು. ಕೇವಲ ಆಂದೋಲನದಲ್ಲಿ ಮಾತ್ರವಲ್ಲದೆ ಮಹಿಳೆಯರನ್ನು ಮಂತ್ರಿಗಳು ಹಾಗೂ ಗವರ್ನರ್ಗಳನ್ನಾಗಿಯೂ ನೇಮಿಸಲಾಗುತ್ತಿತ್ತು. ಮಹಾತ್ಮ ಗಾಂಧೀಜಿಯವರು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮತ್ತು ಸಮಾಜ ಸುಧಾರಣೆಯಲ್ಲಿ ಮಹಿಳೆಯರಿಗೆ ಮುಂಚೂಣಿ ಪಾತ್ರ ನೀಡುವ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು. ಹೌದು, ಅಡುಗೆ ಕೋಣೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಮಹಿಳೆಯರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗುವಂತೆ ಮಾಡಿದ್ದೇ ಗಾಂಧೀಜಿ. ಸಾರ್ವಜನಿಕ ಜೀವನಕ್ಕೆ ಮಹಿಳೆಯರು ಪಾದಾರ್ಪಣೆ ಮಾಡುವುದರಿಂದ ದೇಶದಲ್ಲಿ ಎರಡು ಮಹತ್ತರ ಬದಲಾವಣೆಗಳು ಉಂಟಾದವು. ಮೊದಲನೆಯದಾಗಿ ಮಹಿಳೆಯರು ಸಮಾಜದಲ್ಲಿ ಸಕ್ರಿಯರಾದರು. ಎರಡನೆಯದಾಗಿ ಮಹಿಳಾ ಕಾರ್ಯಕರ್ತರೊಂದಿಗೆ ಕೆಲಸ ಮಾಡುವುದರಿಂದ ಪುರುಷರ ಆಲೋಚನಾ ಪ್ರಕ್ರಿಯೆಯಲ್ಲೂ ಗಮನಾರ್ಹ ಬದಲಾವಣೆ ಕಂಡುಬಂತು. ಇದರಿಂದ ಅವರು ಮಹಿಳೆಯರನ್ನು ಸಮಾನವಾಗಿ ಗೌರವಿಸಲು ಪ್ರಾರಂಭಿಸಿದರು. ಮುಂದಿನ ಭಾಗವಾಗಿ ಮಹಾತ್ಮ ಗಾಂಧೀಜಿ ಭಾರತೀಯ ಪತ್ರಿಕೋದ್ಯಮದ ಇತಿಹಾಸದಲ್ಲಿ ಮಹಿಳೆಯರ ಪಾತ್ರ ನಿರ್ವಹಿಸಿದ ಕುರಿತು ಮಾತನಾಡುತ್ತೇನೆ. ಗಾಂಧೀಜಿಯವರು ಪತ್ರಿಕೋದ್ಯಮವನ್ನು ಕೇವಲ ಸುದ್ದಿ ನೀಡುವ ಮಾಧ್ಯಮವಾಗಿ ಬಳಸದೆ ಸಮಾಜ ಸುಧಾರಣೆ ಮತ್ತು ಸ್ವಾತಂತ್ರ್ಯ ಹೋರಾಟದ ಪ್ರಬಲ ಅಸ್ತ್ರವನ್ನಾಗಿ ಮಾಡಿದ್ದರು. ಇದರಲ್ಲಿ ಮಹಿಳೆಯರ ಪಾತ್ರ ಮತ್ತು ಮಹಿಳಾ ಸಬಲೀಕರಣದ ಕುರಿತ ಅವರ ಚಿಂತನೆಗಳು ಪ್ರಮುಖವಾಗಿದ್ದವು. ಗಾಂಧೀಜಿಯವರು ತಾವು ನಡೆಸುತ್ತಿದ್ದ ಇಂಡಿಯನ್ ಒಪಿನಿಯನ್, ಯಂಗ್ ಇಂಡಿಯಾ, ನವಜೀವನ್, ಹರಿಜನ್ ಪತ್ರಿಕೆಗಳ ಮೂಲಕ ಮಹಿಳೆಯರ ಹಕ್ಕುಗಳಿಗಾಗಿ ನಿರಂತರ ಧ್ವನಿಯೆತ್ತಿದರು. ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಟ, ಬಾಲ್ಯ ವಿವಾಹ, ವರದಕ್ಷಿಣೆ ಪದ್ಧತಿ, ಸತಿ ಪದ್ಧತಿ ಮತ್ತು ದೇವದಾಸಿ ಪದ್ಧತಿಯಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಗಾಂಧೀಜಿ ತಮ್ಮ ಪತ್ರಿಕೆಗಳಲ್ಲಿ ತೀಕ್ಷ್ಣವಾಗಿ ಬರೆದರು. ಮಹಿಳೆಯರು ಕೇವಲ ಗೃಹಿಣಿಯಾಗಿರದೆ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ತಮ್ಮ ಲೇಖನಗಳ ಮೂಲಕ ಕರೆ ನೀಡಿದರು. ಪುರುಷರಷ್ಟೇ ಮಹಿಳೆಯರಿಗೂ ಬುದ್ಧಿಶಕ್ತಿ ಮತ್ತು ನೈತಿಕ ಶಕ್ತಿ ಇದೆ ಎಂದು ಪ್ರತಿಪಾದಿಸಿದ ಅವರು ಪತ್ರಿಕೆಗಳ ಮೂಲಕ ಮಹಿಳೆಯರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದರು. ಗಾಂಧೀಜಿಯವರ ಕರೆ ಮತ್ತು ಪ್ರಭಾವದಿಂದಾಗಿ ನೂರಾರು ಮಹಿಳೆಯರು ಪತ್ರಿಕೋದ್ಯಮ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದರು. ಲೇಖಕಿಯರಾಗಿ, ಸಂಪಾದಕಿಯರಾಗಿ, ಪ್ರಕಾಶಕಿಯರಾಗಿ ಅವರು ಸೇವೆ ಸಲ್ಲಿಸಿದರು. ಕಮಲಾದೇವಿ ಚಟ್ಟೋಪಾಧ್ಯಾಯರು ಗಾಂಧಿ ಅವರ ನಿಕಟವರ್ತಿಯಾಗಿ ಕರಾವಳಿ ಮತ್ತು ರಾಷ್ಟ್ರಮಟ್ಟದ ಪತ್ರಿಕೆಗಳಲ್ಲಿ ಮಹಿಳಾ ಹಕ್ಕುಗಳು ಮತ್ತು ಉಪ್ಪಿನ ಸತ್ಯಾಗ್ರಹದ ಕುರಿತು ಪ್ರಭಾವಿ ಲೇಖನಗಳನ್ನು ಬರೆದರು. ಸರೋಜಿನಿ ನಾಯ್ಡು ತಮ್ಮ ಅದ್ಭುತ ಕಾವ್ಯಗಳು ಮತ್ತು ರಾಜಕೀಯ ಲೇಖನಗಳ ಮೂಲಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಭಾರತದ ಸ್ವಾತಂತ್ರ್ಯದ ಧ್ವನಿಯನ್ನು ಪ್ರತಿಧ್ವನಿಸಿದರು. ಅನಿಬೆಸೆಂಟ್ ಗಾಂಧೀಜಿಯವರಿಗಿಂತ ಮೊದಲೇ ಪತ್ರಿಕೋದ್ಯಮದಲ್ಲಿದ್ದರೂ ಗಾಂಧಿ ಯುಗದ ಹೋರಾಟಗಳಿಗೆ ಇವರ ನ್ಯೂ ಇಂಡಿಯಾ ಪತ್ರಿಕೆ ದೊಡ್ಡ ವೇದಿಕೆಯಾಯಿತು. ಕರ್ನಾಟಕದಲ್ಲೂ ಗಾಂಧೀಜಿಯವರಿಂದ ಪ್ರೇರಿತರಾಗಿ ಯಶೋದಮ್ಮ, ದಾಸಪ್ಪ, ಬಳ್ಳಾರಿ ಸಿದ್ದಮ್ಮ ಮುಂತಾದವರು ಸ್ಥಳೀಯ ಪತ್ರಿಕೆಗಳು ಮತ್ತು ಕೈಬರಹದ ಪತ್ರಿಕೆಗಳ ಮೂಲಕ ಸ್ವಾತಂತ್ರ್ಯದ ಕಿಡಿಯನ್ನು ಹೆಚ್ಚಿಸಿದರು. ಗಾಂಧೀಜಿಯವರು ಬರೆದಿರುವ ಇಂಡಿಯನ್ ಹೋಮ್ ರೂಲ್ ಎಂಬ ಪುಸ್ತಕವನ್ನು ಕನ್ನಡಕ್ಕೆ ಪ್ರಥಮವಾಗಿ ದಾಕೃ ಭಾರದ್ವಾಜ ಅವರು ಅನುವಾದಿಸಿದ್ದಾರೆ. ಕನ್ನಡದ ಮಟ್ಟಿಗೆ ಗಾಂಧಿ ತತ್ವ ಪ್ರಭಾವವು ಸಾಕಷ್ಟು ಪ್ರಮಾಣದಲ್ಲಿಯೇ ಇತ್ತು. ಕನ್ನಡದಲ್ಲಿ ಗಾಂಧಿ ಸಾಹಿತ್ಯ ಎನ್ನುವುದು 20ನೇ ಶತಮಾನವನ್ನು ಆವರಿಸಿಕೊಂಡ ಗಾಂಧಿಯವರ ಪ್ರಭಾವ ಪ್ರೇರಣೆಗಳಿಂದ ಹುಟ್ಟಿತು. ಹೀಗೆ ಗಾಂಧಿವಾದ ಕನ್ನಡದಲ್ಲಿ ಬೆಳೆದುದಕ್ಕೆ ಭಾಷಾಂತರಗಳ ಪಾತ್ರ ಮಹತ್ವದಾಗಿದೆ. ಭಾಷಾಂತರಗಳು ಕನ್ನಡದಲ್ಲಿ ಗಾಂಧಿ ವಿಚಾರಧಾರೆಯನ್ನು ಹುಟ್ಟುಹಾಕಿದವು ಮತ್ತು ಗಾಂಧೀಜಿಯವರ ನೇರ ಮುಖವಾಣಿಯಾಗಿ ಕೆಲಸ ಮಾಡಿದವು. ಗಾಂಧಿ ಸಾಹಿತ್ಯ ಅನುವಾದಕರಲ್ಲಿ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಅಗ್ರಗಣ್ಯರು. ಇವರು ತಮ್ಮ ಸರಳ ಹಾಗೂ ಶಕ್ತಿಯುತ ಶೈಲಿಯಲ್ಲಿ 20 ಪುಸ್ತಕಗಳನ್ನು ಸ್ವಂತವಾಗಿಯೂ, 4 ಇತರರೊಡನೆ ಸೇರಿಯೂ ಅನುವಾದಿಸಿದ್ದಾರೆ. ಅನುವಾದಗಳ ಪೈಕಿ ಆರ್ಥಿಕ ವಿಚಾರಗಳಲ್ಲಿ 3, ಆರೋಗ್ಯದಲ್ಲಿ 1, ಖಾದಿ ಗ್ರಾಮೋದ್ಯೋಗ 1, ಜೀವನ ಚರಿತ್ರೆ 20, ಧರ್ಮ 8, ಭಗವದ್ಗೀತೆ 3, ಮಹಿಳೆಯರು 4, ರಾಜಕೀಯ ವಿಚಾರಗಳು 14, ಶಿಕ್ಷಣ 3, ಸರ್ವೋದಯ 1, ಸಾಮಾಜಿಕ ದರ್ಶನ 6, ಈ ರೀತಿ 72 ಪುಸ್ತಕಗಳನ್ನು ರಚಿಸಿದ್ದಾರೆ. ಗಾಂಧೀಜಿಯವರ ಪ್ರಮುಖ ಕೃತಿಗಳಾದ ಸತ್ಯಶೋಧನೆ, ಹಿಂದ್ ಸ್ವರಾಜ್ಯ, ದಕ್ಷಿಣಾಫ್ರಿಕಾದಲ್ಲಿ ಸತ್ಯಾಗ್ರಹ, ನನ್ನ ಕನಸಿನ ಭಾರತ, ಅನಾಸಕ್ತಿ ಯೋಗ, ಸರ್ವೋದಯ, ಮೂಲ ಶಿಕ್ಷಣ ಮುಂತಾದ ಮುಖ್ಯ ಕೃತಿಗಳೆಲ್ಲವೂ ಕನ್ನಡಕ್ಕೆ ಅನುವಾದವಾಗಿವೆ. ಅನುವಾದಕರಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ವಿಎಸ್ ನಾರಾಯಣರಾವ್, ಜಿವಿ ನಾರಾಯಣಮೂರ್ತಿ, ಕೆಎಸ್ ನರಸಿಂಹಸ್ವಾಮಿ, ಎಸ್ವಿ ಕೃಷ್ಣಮೂರ್ತಿರಾವ್ ಮುಖ್ಯರು. ಇವರೆಲ್ಲರೂ ನುರಿತ ಲೇಖಕರಾದುದರಿಂದ ಅನುವಾದಗಳು ಮೂಲದಂತೆಯೇ ಮನೋಜ್ಞವಾಗಿ ಮೂಡಿಬಂದಿವೆ. ಹಿರಿಯ ರಾಜಕಾರಣಿ ಶಂಕರಗೌಡರ

0: ಪ್ಯಾರೇಲಾಲ್ ಅವರ ಮಹಾತ್ಮ ಗಾಂಧಿ ಅಂತಿಮ ಹಂತ ಎಂಬ ಬೃಹತ್ ಗ್ರಂಥವನ್ನು ಭಾಷಾಂತರಿಸಿದ್ದಾರೆ. ಸಾಹಿತ್ಯಕ್ಕೆ ಇದೊಂದು ಬಹುದೊಡ್ಡ ಕೊಡುಗೆ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ನವೋದಯ ಕಾಲದ ಮಹಿಳಾ ಸಾಹಿತ್ಯದ ಮೇಲೆ ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಗಳು ಆಳವಾದ ಪ್ರಭಾವ ಬೀರಿದವು. ಗಾಂಧಿಯವರ ಸ್ವಾತಂತ್ರ್ಯ ಚಳುವಳಿ, ಸಾಮಾಜಿಕ ಸುಧಾರಣೆಗಳು ಮತ್ತು ಮಹಿಳಾ ಸಬಲೀಕರಣದ ಕರೆಗಳು ಅಡುಗೆ ಮನೆಗಷ್ಟೇ ಸೀಮಿತವಾಗಿದ್ದ ಮಹಿಳೆಯರನ್ನು ಸಾರ್ವಜನಿಕ ರಂಗಕ್ಕೆ ಕರೆತಂದವು. ಈ ಸಾಮಾಜಿಕ ಜಾಗೃತಿ ಮಹಿಳಾ ಬರಹಗಾರ್ತಿಯರ ಲೇಖನಿಯ ಮೂಲಕ ಸಾಹಿತ್ಯದಲ್ಲಿ ಅಭಿವ್ಯಕ್ತಿ ಪಡೆಯಿತು. ಗಾಂಧೀಜಿಯವರ ಆಂದೋಲನಗಳು ಮಹಿಳೆಯರಲ್ಲಿ ಕೀಳರಿಮೆಯನ್ನು ಹೋಗಲಾಡಿಸಿ ಸ್ವಗೌರವವನ್ನು ಮೂಡಿಸಿದವು. ಇದು ಸಾಹಿತ್ಯದ ಮೇಲೂ ಹೆಚ್ಚು ಪ್ರಭಾವವನ್ನು ಬೀರಿತು. ಹುಯಿಲಗೋಳ ನಾರಾಯಣರಾಯರು ಕರ್ನಾಟಕದ ಏಕೀಕರಣ ಮತ್ತು ಸ್ವಾತಂತ್ರ್ಯ ಹೋರಾಟ ಎರಡಕ್ಕೂ ನಾಂದಿ ಹಾಡಿದ ಇವರ ಸಾಲುಗಳು ಅಂದಿನ ಚಳುವಳಿಗಾರರ ರಾಷ್ಟ್ರಗೀತೆಯಂತಿತ್ತು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಬದುಕು ಬಾಳುಗಳ ಸುವರ್ಣದ ಗಣಿಮಾಡು. ಕುವೆಂಪುರವರ ಪ್ರಸಿದ್ಧ ಕವಿತೆಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಲು ಸಿದ್ಧರಿರಬೇಕೆಂದು ಕರೆ ನೀಡಿದರು. ನನ್ನ ನರನಾಡಿಗಳ ರಕ್ತವೆಲ್ಲವೂ ತಾಯೇ, ನಿನ್ನ ಪೂಜೆಯ ಹೊನಲಾಗಿ ಹರಿಯಲಿ ತಾಯೇ ಎಂದರು. ಮಹಿಳಾ ಕವಯಿತ್ರಿಯರಾದ ತಿರುಮಲೆ ರಾಜಮ್ಮ ಖಾದಿ ಆಂದೋಲನ ಮತ್ತು ಗಾಂಧಿ ತತ್ವಗಳನ್ನು ಪ್ರಚಾರ ಮಾಡಲು ಸರಳವಾದ ಪದಗಳಲ್ಲಿ ಹಾಡುಗಳನ್ನು ಕಟ್ಟಿದರು. ರಾಟೆಯ ತಿರುಗಿಸುತ್ತ ನೂಲನ್ನು ತೆಗೆಯೋಣ, ಪರರ ಬಟ್ಟೆಯನ್ನು ನಾವೇಕೆ ತೊಡೋಣ, ಬಡವರ ಬಂಧು ಗಾಂಧಿಯ ದಾರಿಯಲ್ಲಿ ನಡೆಯೋಣ, ನಾವೆಲ್ಲರೂ ಒಂದೇ ಸಾಲಿನಲ್ಲಿ ಎನ್ನುವ ಕವನಗಳು ಬಂದು ಕನ್ನಡ ಸಾಹಿತ್ಯದಲ್ಲಿ ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದವು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ, ಪತ್ರಿಕೋದ್ಯಮದಲ್ಲಿ ಮಹಿಳೆಯರ ಮುನ್ನಡೆಗೆ ಗಾಂಧಿ ನೆರಳು ಸೋಕಿ ಪಾವನವಾಗಿದೆ.
1: ಕೇಳಿದ್ರಲ್ಲ ಗೆಳತಿಯರೇ, ಗಾಂಧಿವಾದವು ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರಿಗಾಗಿ ನೀಡಿದಂತಹ ಪ್ರೇರಣಾತ್ಮಕ ಕೊಡುಗೆಯನ್ನ ನಾವು ಪ್ರತಿ ಕ್ಷಣ ಸ್ಮರಿಸಲೇಬೇಕು. ಇದು ನಮ್ಮ ಆದ್ಯ ಕರ್ತವ್ಯವೂ ಆಗಬೇಕು. ಮಹಿಳೆ ಒಂದು ಶಕ್ತಿ. ಹೆಣ್ಣು ಮಗು ಒಂದು ಕಲಿತರೆ ಇಡೀ ಕುಟುಂಬ ಕಲಿತಂತೆ. ಅವಳಲ್ಲಿರುವಂತಹ ಅಪಾರವಾದ ಶಕ್ತಿಯನ್ನ ಅರಿತೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮಹಿಳೆಯರಿಗಾಗಿ ಪ್ರೇರಣಾತ್ಮಕ ಮಾತುಗಳನ್ನ ಆತ್ಮಸ್ಥೈರ್ಯ ತುಂಬುವಂತ ರೀತಿಯಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ ಎನ್ನುವುದು ಸಾರ್ವಕಾಲಿಕ ಸತ್ಯ. ಈ ಮಾತಿನೊಂದಿಗೆ ಇಂದಿನ ಮಹಿಳಾ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು.
2: ರಘುಪತಿ ರಾಘವ ರಾಜ ರಾಮ ರಾಮ ರಘು ರಾಮ.
1: ನಮ್ಮೆಲ್ಲ ಪ್ರೀತಿಯ ಗೆಳತಿಯರಿಗೆ ಮತ್ತೊಮ್ಮೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯಗಳು.
3: ವಂದೇ.

0: ನಮಸ್ಕಾರ, ಶುಭ ಸಂಜೆ. ಮಹಿಳಾ ಲೋಕ ಪ್ರಸಾರವಾಯಿತು. ಇದುವರೆಗೆ ಗಾಂಧಿ ಜಯಂತಿ ಸಂದರ್ಭದಲ್ಲಿ ಗಾಂಧಿವಾದವು ಕನ್ನಡ ಸಾಹಿತ್ಯ ಮತ್ತು ಮಹಿಳೆಯರಿಗೆ ನೀಡಿದ ಪ್ರೇರಣಾತ್ಮಕ ನೆಲೆಗಟ್ಟು ಈ ಕುರಿತು ಮಾತನಾಡಿದವರು ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಎಸ್ಎಂ ರಜನಿ. ಸಂಕಲನ ಕೆಎಲ್ ವಿದ್ಯಾರಾವ್. ನಿರ್ವಹಣೆ ಎಂ ಶಕುಂತಲಾ.
1: ಇದು ಇಂದಿನ ಮಹಿಳಾ ಲೋಕ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೇಳಿದ್ರೆ ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿಯಲ್ಲೂ ಆಲಿಸಬಹುದು.
3: ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ, ಪ್ರತಿ ಶುಕ್ರವಾರ ಬೆಳಗ್ಗೆ 8:30.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೆ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಪ್ರಪಂಚದಲ್ಲಿ ಅತ್ಯುತ್ತಮ ಕಲೆ ಮತ್ತು ಕಲಿಯಲು ಅತಿ ಕಠಿಣವಾದ ಕಲೆ ಎಂದರೆ ಜೀವನ ಕಲೆ. ಅದು ಎಲ್ಲ ಕಲೆಗಳಿಗಿಂತ ಹಿರಿದಾದುದು. ಮಹಾತ್ಮ ಗಾಂಧೀಜಿ.
0: ಆಕಾಶವಾಣಿ ಮಡಿಕೇರಿ. ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ

0: ಹಲೋ,
1: ಹಲೋ, ಹೇಳಿ ಸರ್.
0: ಹೇಳಿ, ನೀವು ಹೇಳಿ, ಯಾರು, ಎಲ್ಲಿಂದ?
1: ನಾನು ಇಲ್ಲೇ ಮಾದಾಪಟ್ಟಣದಿಂದ ಶಾರದಾ ಬಸಪ್ಪ ಅಂತ.
0: ಮಾದಾಪಟ್ಟಣ?
1: ಹೌದು,
0: ಕುಶಾಲ್ ನಗರ.
1: ಹೌದು,
0: ಅಂದ್ರೆ ಈ ಪಾಲಿಟೆಕ್ನಿಕ್ ಹಿಂಭಾಗ ಬರ್ತದಲ್ಲ.
1: ಕರೆಕ್ಟ್ ಸರ್. ಇಲ್ಲಿ ಡ್ರೀಮ್ಸ್ ಲೇಔಟ್ ಅಂತ ನಮಗೆ ಅಮ್ಮನವನ ಇದೆಯಲ್ಲ,
0: ಅಮ್ಮನವನ
1: ಮೇಲೆ ಒಂದು ಲೇಔಟ್, ಡ್ರೀಮ್ಸ್ ಲೇಔಟ್ ಅಂತ.
0: ಎಷ್ಟು ವರ್ಷಗಳಾಯ್ತು ನೀವು ಅಲ್ಲಿ ಬಂದು?
1: ಬಂದು 5 ಇಯರ್ಸ್ ಆಯ್ತು ಸರ್.
0: ಅದೇ ಸುಮಾರು ಒಂದು 10-12 ವರ್ಷಗಳ ಹಿಂದೆ ಅಲ್ಲಿ ಏನು ಇರಲಿಲ್ಲ
1: ಹೌದು ಸರ್,
0: ಅಲ್ವಾ?
1: ಹೌದು ಹೌದು.
0: ಇವತ್ತು ಕುಶಲ್ ನಗರಕ್ಕೆ ಪಟ್ಟಣಕ್ಕೆ ಸೇರ್ಕೊಂಬಿಟ್ಟಿದೆ ಈಗ.
1: ಹೌದು ಸರ್,
0: ಬಹಳ ಡೆವಲಪ್ಮೆಂಟ್ ಇದೆ.
1: ನಮಗೆ ಗುಡ್ಡೆ ಹೊಸೂರು ಪಂಚಾಯತ್ ಸೇರುತ್ತೆ.
0: ಓಕೆ ಓಕೆ. ಓ, ಪಂಚಾಯತ್ ಕೆಲಸ ಕಾರ್ಯಗಳೇನಿದ್ರು ಗುಡ್ಡೆ ಹೊಸೂರಿಗೆ ಹೋಗ್ಬೇಕು.
1: ಗುಡ್ಡೆ ಹೊಸೂರು ಸರ್, ಹೌದು.
0: ಓಕೆ, ತಾವು ಏನು ಮಾಡ್ಕೊಂಡು? ತಮ್ಮ ಹೆಸರು ಹೇಳಿಲ್ಲ.
1: ಶಾರದಾ ಬಸಪ್ಪ ಅಂತ.
0: ಓಕೆ, ಏನು ಮಾಡ್ಕೊಂಡಿದ್ರಿ ತಾವು?
1: ನಾನು ರಿಟೈರ್ಡ್ ಆಫೀಸರ್ ಸರ್.
0: ಯಾವ ಡಿಪಾರ್ಟ್ಮೆಂಟು?
1: ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೆ. ಗೌರಮ್ಮ ಮಾದಮ್ಮಯ್ಯ ಇದ್ದಾರೆ ನೋಡಿ, ಗೊತ್ತಾ?
0: ಹೌದು,
1: ಅವರು ನನ್ನ ಕೊಲೀಗ್, ನಾವು ಒಂದೇ ಡಿಪಾರ್ಟ್ಮೆಂಟ್.
0: ಓಕೆ, ಅವರು ಮಡಿಕೇರಿಲಿ ಇದ್ರ ಅಂತ? ಅವರು ಮಡಿಕೇರಿಲಿ ಇದ್ರ?
1: ಮಡಿಕೇರಿ ಸರ್, ಫಸ್ಟ್ ಪಾಯಿಂಟ್ ನಮ್ದೆಲ್ಲ ಮಡಿಕೇರಿ, ನಾವೆಲ್ಲ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೋ.
0: ಓಕೆ ಓಕೆ. ಎಷ್ಟು ವರ್ಷಗಳಾಯ್ತು ಈಗ ನಿವೃತ್ತಿಯಾಗಿ?
1: ರಿಟೈರ್ಡ್ ಆಗಿ ಸರ್.
0: ಹೌದು,
1: 12 ಇಯರ್ಸ್ ಆಯ್ತು.
0: ಈಗ ನಿವೃತ್ತಿ ಜೀವನ ಹೇಗೆ ಅನಿಸ್ತದೆ ನಿಮ್ಗೆ?
1: ಪರವಾಗಿಲ್ಲ ಸರ್.
0: ಇದು ನಿವೃತ್ತಿ ಆದ ಒಂದು ವರ್ಷದಲ್ಲಿ ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ?
1: ಕೇಳಿದ್ರೆ ಒಂದ್ಸರಿ ನಾನು ಫೋನ್ ಮಾಡಿದ್ದೆ, ಅಡಗಿತ್ತು ಆಗ ಇವರು ಸುಬ್ರಾಯ್ ಸಂಪಾಜೆ ಕೇಳಿದ್ರು ಆಯ್ತಾ, ಹಾಗೆ ಅವ್ರ ಜೊತೆ ಮಾತಾಡಿದ್ರು.
0: ಅಲ್ಲ, ಬಹಳ ಬ್ಯುಸಿಯಾದ ಜೀವನ ಶೈಲಿ ಇರ್ತದೆ. ಒಂದೇ ಸರ್ತಿ ನಿವೃತ್ತಿ ಜೀವನದಲ್ಲಿ ಒಂದೇ ಸರ್ತಿ
1: ಇಲ್ಲ, ನಿವೃತ್ತಿ ಜೀವನದ ಮೇಲೆ ಒಂದು ನಮ್ಗೆ ಬಿಡುಗಡೆ ಅಂತ ಹೇಳ್ಬೋದು ಸರ್.
0: ಹೇಗೆ?
1: ಮೆಂಟಲ್ ಫ್ರೀ. ಹಾಗೆ ಆರಾಮಾಗಿದ್ದೇವೆ.
0: ಹೌದಲ್ಲ?
1: ಹೌದು ಸರ್.
0: ತುಂಬಾ ಬ್ಯುಸಿ ಆಗಿದ್ದ ಜೀವನದಿಂದ ಒಂದು ಸ್ವಲ್ಪ ಮುಕ್ತಿಯಾಗಿದೆ ಈಗ.
1: ಹೌದು ಹೌದು ಹೌದು.
0: ಅದು ಕೆಲವರಿಗೆ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಕೆಲಸಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಇದ್ದ ಅವರ ಬ್ಯುಸಿ ಜೀವನಕ್ಕೆ ಹೊಂದ್ಕೊಂಡು ನಿವೃತ್ತಿ ಆದಾಗ ಒಂಥರ ಏಕತಾನತೆ ಕಾಡ್ತದ ಅಂತ ಹೇಳ್ತಾರಪ್ಪ.
1: ಹೌದು ಸರ್,
0: ಅಲ್ವಾ?
1: ಹೌದು.
0: ಓಕೆ, ನಿಮ್ಮ ಮತ್ತೆ ಕುಶಲನಗರದಲ್ಲಿ ಏನು ವಿಶೇಷ ನಿಮ್ದು?
1: ಕುಶನಗರ ಸದ್ಯಕ್ಕೆ ನಿನ್ನೆ ಒಂದು ಒಳ್ಳೆ ಮಳೆ ಬಂದಿದೆ ಮಾತ್ರ.
0: ಹೌದಲ್ಲ?
1: ಗುಡುಗು ಮಿಂಚು ಗಾಳಿ ಅಂದ್ರೆ ವಿಪರೀತ ಗಾಳಿ ಸರ್.
0: ಇಲ್ಲಿ ಮಡಿಕೇರಿ ಬರುವ ಮಳೆ ಆ ಕಡೆ ಹೋಗ್ಬಿಟ್ಟಿದೆ ಸ್ವಲ್ಪ. ಇಲ್ಲಿ ಬಂದು ಸ್ವಲ್ಪ
1: ಬಿಸಿಲಾಗಿ ಅಷ್ಟು ನಮ್ಗೆ ಹವಿ ಒಂಥರ ಸೆಕೆ ಇತ್ತು, ಸ್ವಲ್ಪ ತಂಪಾಯ್ತು ಈಗ.
0: ಚೆನ್ನಾಗಿ ಮಳೆ ಬಂದಿದೆ,
1: ತುಂಬಾ ಚಂದ ಬಂದಿದೆ
0: ಅಲ್ವಾ?
1: ಗಿಡ ಮರ ಎಲ್ಲ ಸ್ವಲ್ಪ ಬಿದ್ದೋಗಿದೆ, ಲೈಟ್ ಕಂಬಗಳು.
0: ಓಹೋ,
1: ನೋಡಕ್ಕಾಗಲ್ಲ. ಇವತ್ತು ಪೇಪರ್ ಕೊಟ್ಟಿದ್ದಾರೆ ನೋಡಿ.
0: ಸ್ವಲ್ಪ ತಂಪಾಯ್ತು ಊರು,
1: ತಂಪಾಯ್ತು ಸರ್.
0: ಹೌದು, ಸ್ವಲ್ಪ ಹೀಗೆ ಬರ್ತಾ ಇರ್ಬೇಕು. ಮತ್ತೆ ಪುನಃ ಈ ಬಿಸಿಲು ನೋಡಿ, ಅದೇ ವ್ಯತ್ಯಾಸ ಬಹಳ ಇದೆ ಈಗ. ಬಿಸಿಲು ಒಂದು ಬಹಳ ಶಾರ್ಪ್, ಹೊರಗಡೆ ನಿಲ್ಲಲಿಕ್ಕೆ ಆಗುದಿಲ್ಲ.
1: ಬೆಳಿಗ್ಗೆ ಮಂಜು ಇತ್ತು, ಇವತ್ತು ಮೋಡ ಇದೆ, ನೋಡ್ಬೇಕು ಇನ್ನು ಸಾಯಂಕಾಲ ಬರುತ್ತ.
0: ಅದೇನಾಗ್ತದೆ ಅಂತ ಹೇಳಿದ್ರೆ, ಈ ರೀತಿ ಒಂದು ಮಳೆ ಬಂದು ಮತ್ತೆ ಇದೇ ರೀತಿ ಬಿಸಿಲು ಬಂದ್ರೆ ಇರೋದು ಜಲಮೂಲಗಳು ಕೂಡ ಬತ್ತಿ ಹೋಗ್ತದೆ ಅಲ್ವಾ?
1: ಹೌದು ಸರ್, ನಿಜ ಮಾತ್ರ.
0: ಹೀಗಾದ್ರೆ ಬಹಳ ಕಷ್ಟ ಇದೆ,
1: ಕಷ್ಟ ಇದೆ ಕುಡಿಯಕ್ಕೆ, ನೀರಿಗೆ ಕಷ್ಟ ಆಗುತ್ತೆ.
0: ಹೌದಲ್ಲ?
1: ಹೌದು ಸರ್.
0: ಮತ್ತೆ ಶಾರದವ್ರಿಗೆ ಒಂದು ಪ್ರಶ್ನೆ, ದಸರಾ ಮಡಿಕೇರಿಯಲ್ಲಿ ನಡೀತದೆ, ಕುಶಾಲನಗರದಲ್ಲಿ ಏನಾದ್ರು ನಡೀತದೆ?
1: ಕುಶಾಲನಗರ ಇಲ್ಲ ಸರ್.
0: ಇಲ್ಲಲ್ಲ,
1: ಗಣಪತಿ ಬಿಡೋದೆಲ್ಲ ತುಂಬಾ ಚೆನ್ನಾಗಿತ್ತು, ಎಲ್ಲ ಕಡೆಗೆ ಚೆನ್ನಾಗಾಯ್ತು.
0: ನೀವು ದಸರಾ ನೋಡೋದಕ್ಕೆ ಮಡಿಕೇರಿಗೆ ಹೋಗ್ತಿರೋ ಮೈಸೂರಿಗೆ ಹೋಗ್ತಿರೋ?
1: ಮಡಿಕೇರಿಗೆ ಇಲ್ಲ, ನಾವು ನನ್ನ ಮಗಳನ್ನ ಗೋಣಿಕೊಪ್ಪ ಕೊಟ್ಟಿರೋದು, ಒಂದ್ಸಲ ಹೋಗಿದ್ದೆ ಗೋಣಿಕೊಪ್ಪಕ್ಕೆ.
0: ಗೋಣಿಕೊಪ್ಪದಲ್ಲಿ ಕೂಡ ಮಾಡ್ತಾರೆ.

0: ಅಲ್ಲಿ ತುಂಬಾ ಚೆನ್ನಾಗಿ ನಡೀತದೆ.
1: ಹಾ
0: ಮತ್ತೆ ಮಡಿಕೇರಿಗೆ ನಾವು ಹೋಗ್ಲಿಲ್ಲ ಸರ್.
1: ಓಕೆ ಓಕೆ. ಈಗ ಒಂದು ಪ್ರಶ್ನೆ
0: ಹೇಳಿ ಸರ್.
1: ಮೈಸೂರು ದಸರಾದ ವಿಶೇಷವೆಂದೇ ಹೇಳಲಾಗುವ ಕಾಳಗ ಯಾವುದು?
0: ಇದು ಕುಸ್ತಿ, ಕುಸ್ತಿ ಅಲ್ಲ.
1: ಹಾ, ಕುಸ್ತಿಯಲ್ಲಿ ಒಂದು ವಿಧ, ಇನ್ನೊಂದಿದೆ.
0: ಗಟ್ಟಿ ಕಾಳಗ, ಇದು ಜಟ್ಟಿ ಕಾಳಗ ಅಂತ.
1: ಅಲ್ಲ ಅಲ್ಲ ಅಲ್ಲ, ಜಟ್ಟಿ ಕಾಳಗ ಅಲ್ಲ, ಅದೇ ಅದೇ ಕುಸ್ತಿಯಲ್ಲಿ ಕಾಳಗ ಜಟ್ಟಿಗಳಿಗೆ ಸಂಬಂಧಪಟ್ಟ ಹಾಗೆ ವಜ್ರ ಮುಷ್ಟಿ ಅಂತ ಹೇಳ್ತಾರೆ.
0: ಹೌದು ಹೌದು,
1: ಅದು ಬಹಳ ವಿಶೇಷವಾದ್ದು ದಸರಾ ಸಂದರ್ಭದಲ್ಲಿ.
0: ಸಂದರ್ಭದಲ್ಲಿ
1: ಓಕೆ ಓಕೆ ಓಕೆ. ಯಾವ ಗೀತೆ ಕೇಳೋಣ ನಿಮಗೆ?
0: ನನಗೆ ಅದೇ ಇದು ಚಂದನದ ಬೊಂಬೆಲಿ, ಇವಳೆ ಇವಳೆ ಚಂದನದ ಬೊಂಬೆ ಅಂತ ಅನಂತನಾಗ್ ಆಕ್ಟ್ ಮಾಡಿರೋದು.
1: ಓಕೆ ಓಕೆ.
0: ದಾದಾ ಪಾಲ್ಕೆ ಬಂತಲ್ಲ, ಅವ್ರದ್ದು ನೆನಪಿದೆ.
1: ಹೌದು, ಅದು ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ
0: ಹೆಮ್ಮೆ ಸರ್
1: ಅಲ್ವಾ. ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಈಗ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು.

0: ಸರ್ ಭಾಗಮಂಡಲ ಚೇರಂಗಲದಿಂದ ಸಂಧ್ಯಾ ಸಂತೋಷ್ ಮಾತಾಡ್ತಿರೋದು.
1: ಭಾಗಮಂಡಲ.
0: ಹೌದು ಸರ್.
1: ಓಕೆ ಓಕೆ. ಹೇಗೆ ನಿನ್ನೆ ಎಲ್ಲ ಮಳೆ ಬಂತಂತೆ ಕುಶಾಲನಗರದವರೆಗೂ.
0: ಹಾ ಹೌದು ಸರ್,
1: ಭಾಗಮಂಡಲದಲ್ಲಿ
0: ಮಳೆ
1: ಹೇಗಿದೆ?
0: ಬಂತು ಸರ್,
1: ಭಾಗಮಂಡಲದಲ್ಲಿ
0: ಮಳೆ ಇದೆ ಸರ್, ತುಂಬಾ ಬಂತು ಸರ್.
1: ಸಂಗಮದಲ್ಲಿ ನೀರಿನ ಮಟ್ಟ ಎಷ್ಟು ಮಟ್ಟಿಗಿದೆ?
0: ಸರ್ ಗೊತ್ತಿಲ್ಲ ಸರ್, ನಮ್ದಂದ್ರೆ ಚೇರಂಗಾಲ ಅಲ್ಲ.
1: ಎಷ್ಟು ದೂರ ಆಗ್ತದೆ ಚೇರಂಗಾಲಕ್ಕೆ ಅಲ್ಲಿಂದ?
0: 8 ಕಿಲೋಮೀಟರ್ ಸರ್.
1: 8 ಕಿಲೋಮೀಟರ್. ಹಾಗೆ ದಿನ ಹೋಗಿ ಬರುವಂತ ದಾರಿ ಅಲ್ಲ.
0: ಹಾ ಅಲ್ಲ ಸರ್,
1: ನಿಮ್ಮ ಚೇರಂಗಾಲದಿಂದ ಮುಂದಕ್ಕೆ ಯಾವ ಊರು ಸಿಗ್ತದೆ?
0: ಚೇರಂಗಾಲ ಸಮಯ ಡೈರೆಕ್ಟ್ ಮುಂದೆ ಹೋದ್ರೆ ತಲಕಾವೇರಿ.
1: ಓಹೋ, ಆಗ ನಿಮ್ದು ಮಡಿಕೆ ಇದು ಭಾಗಮಂಡಲದಿಂದ ತಲಕಾವೇರಿ ಮಧ್ಯದಲ್ಲಿ ಬರ್ತದ?
0: ಹಾ ಹೌದು ಸರ್.
1: ಹಾ ಹಾ. ಎಷ್ಟು ದೊಡ್ಡ ಗ್ರಾಮವ ಹೇಗೆ?
0: ಸರ್ ಚಿಕ್ಕ ಗ್ರಾಮ ಸರ್.
1: ಎಷ್ಟು ಮನೆಗಳಿರಬಹುದು? ಒಂದು 50 ಇರ್ಬೋದ?
0: ಚೇರಂಗಾಲ 200 ಮನೆ ಇರ್ಬೋದು ಸರ್.
1: ಓಹೋ, ದೊಡ್ಡ ಗ್ರಾಮವೇ
0: ಹಾ ಸರ್.
1: ಅಲ್ವಾ?
0: ಹೌದು ಸರ್.
1: ಹೇಗೆ ಒಟ್ಟಿಗೆ ಇದೆಯಾ ಅಥವಾ ದೂರ ದೂರದಲ್ಲಿ ಒಂದೊಂದು ಮನೆ ಗದ್ದೆ ತೋಟ ಹೀಗೆ?
0: ಹಾ ಗದ್ದೆ ತೋಟ ಎಲ್ಲ ಇದೆ ಸರ್, ಒಂದೊಂದು ಫ್ಯಾಮಿಲಿಗೆ ಹಾಗೆ ಒಟ್ಟೊಟ್ಟಿಗೆ ಮನೆಗಳು.
1: ಅದೇ ಒಂದು ಒಂದೊಂದು ಫ್ಯಾಮಿಲಿ ಎಲ್ಲ ಸೇರಿ ಒಂದೊಂದು ಕಡೆ ಸೇರ್ಕೊಳ್ತೀರಿ?
0: ಹಾ ಹೌದು.
1: ಹಾಗೆ ಆ ರೀತಿಯಲ್ಲಿ ಮನೆಗಳು.
0: ಹೌದು ಸರ್.
1: ಓಕೆ. ತುಂಬಾ ಮಳೆ ಬರ್ತದ ಮಳೆಗಾಲದಲ್ಲಿ?
0: ಸರ್ ತುಂಬಾ ಮಳೆ ಸರ್.
1: ಅಲ್ವಾ?
0: ಹೌದು.
1: ಭಾಗಮಂಡಲದಲ್ಲಿ ಮಳೆ, ಇನ್ನು ಅದಕ್ಕಿಂತ ಮೇಲೆ ಇದ್ದೀರಿ ನೀವು ಚೇರಂಗಾಲ, ಇನ್ನು ಅದಕ್ಕಿಂತ ಮೇಲೆ ತಲಕಾವೇರಿ.
0: ಹೌದು ಹೌದು ಸರ್,
1: ಸಿಕ್ಕಾಪಟ್ಟೆ ಮಳೆ ಅಲ್ವಾ?
0: ಮಳೆ ಸರ್. ಹೌದು ಸರ್.
1: ಮಳೆಗಾಲದಲ್ಲಿ ಹೇಗಿರ್ತದೆ?
0: ತುಂಬಾ ಚಳಿ, ಮನೆಯಿಂದ ಹೊರಗೆ ಹೋಗ್ಲಿಕ್ಕಾಗ.
1: ತಾವೇನು ಮಾಡ್ಕೊಂಡಿದ್ದೀರಿ?
0: ನಾನು ಹೌಸ್ ವೈಫ್ ಸರ್.
1: ಓಕೆ ಓಕೆ. ಮನೇಲಿ ಯಾರಿದ್ದಾರೆ? ಇನ್ನು
0: ಮಗು ಇದೆ, ಮಗು ನೋಡ್ಕೊಂಡು ಮನೇಲಿ.
1: ಓಕೆ. ಮಗು ಎಷ್ಟು ವರ್ಷ ಆಗಿದೆ?
0: ವರ್ಷ ಆಗ್ಲಿಲ್ಲ ಸರ್.
1: ಪುಟಾಣಿ? ಓ ಪುಟಾಣಿ.
0: ಪುಟಾಣಿ ಮಗು
1: 5 ತಿಂಗಳ ಮಗು.
0: 8 ಸರ್.
1: ಮಗನ ಮಗಳ?
0: ಮಗ ಸರ್.
1: ಮಗ ಏನ್ ಮಾಡ್ತಿದ್ದಾನೆ ಈಗ?
0: ಇವಾಗ ಅವ್ರ ಅಪ್ಪನ ಜೊತೆ ಅಜ್ಜಿ ಜೊತೆ ಆಟ ಆಡ್ತಿದ್ದಾನೆ.
1: ಈಗ ಮನೆ ಅಜ್ಜಿ ಅಜ್ಜಿಯಂದ್ರಿಗೆ ಬಹಳ ಸಂತೋಷ, ಸಮಯ ಹೋಗುತ್ತದೆ ಅಲ್ವಾ?
0: ಹೌದೌದು.
1: ಮನೆಯಲ್ಲಿ ಪುಟಾಣಿ ಮಕ್ಕಳಿದ್ರೆ
0: ಹೌದು
1: ಅಲ್ವಾ? ಸರಿ ಸರಿ. ನಿಮ್ಗೆ ಒಂದು ಪ್ರಶ್ನೆ ಈಗ. ನೀವು ಅಲ್ಲೇ ಇರೋದ್ರಿಂದ ಕೇಳ್ತಾ ಇರೋದು, ಮೇಕೆದಾಟು ಯಾವ ನದಿಯ ಪಾತ್ರದಲ್ಲಿದೆ? ಮೇಕೆದಾಟು ಅಂತ ಹೇಳುವ ಸ್ಥಳ ಯಾವ ನದಿಯ ಪಾತ್ರದಲ್ಲಿದೆ? ಇವಾಗ ನೋಡಿ, ಈಗ ನಾವು ಬೆಂಗಳೂರು ಮೈಸೂರು ಮಂಡ್ಯಕ್ಕೆಲ್ಲ ನಮ್ಮ ಕಾವೇರಿ ನದಿಯ ನೀರನ್ನ ಕುಡಿಯೋಕ್ಕೆ ಅವರು ಉಪಯೋಗಿಸ್ತಾರೆ. ಬೆಂಗಳೂರಿನಲ್ಲಿ ದೊಡ್ಡ ನೀರಿಗೆ ಸಮಸ್ಯೆ ಆದಾಗ ಎಷ್ಟೋ ಸರ್ತಿ ನಾವು ಕೇಳಿದ್ದೀವಿ ಮೇಕೆದಾಟ ನೀರನ್ನ ಸದ್ಬಳಕೆ ಮಾಡಿಕೊಂಡ್ರೆ ಅವರಿಗೆ ನೀರಿನ ಸಮಸ್ಯೆ ಇರೋದಿಲ್ಲ ಅಂತ. ಹಾಗೆ ಈ ಮೇಕೆದಾಟು ಅಂತ ಹೇಳುವುದು ಯಾವ ನದಿಯ ಪಾತ್ರದಲ್ಲಿದೆ?
0: ನಮ್ದು ಕಾವೇರಿ ನದಿ ಅಲ್ಲ?
1: ಹೌದು, ಕಾವೇರಿ ನದಿಯ ಪಾತ್ರದಲ್ಲಿದೆ. ಸರಿಯಾದ ಉತ್ತರ. ಯಾವ ಗೀತೆ ಬೇಕು ನಿಮಗೆ?
0: ಸರ್ ನನಗೆ ಸಿಪಾಯಿ ಮೂವಿಯಿಂದ ಸ್ನೇಹಕ್ಕೆ ಸ್ನೇಹ.
1: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.

0: हेलो
1: हेलो, नमस्ते
0: नमस्ते नमस्ते
1: नमस्ते सर।
0: नमस्ते ಕೇಳ್ತಾ ಇದೆ ಹೇಳಿ
1: ನಾನು ಪುತ್ತೂರು ಈಶ್ವರ ಮಂಗಲದಿಂದ ಪುಷ್ಪ.
0: ಪುತ್ತೂರು ಈಶ್ವರ ಮಂಗಲದಿಂದ
1: ಹೌದು
0: ಪುಷ್ಪ ಅವರು.
1: ಹೌದು ಸರ್.
0: ಪುಷ್ಪ ಅವರು ಏನು ಮಾಡ್ಕೊಂಡಿದ್ದೀರಿ?
1: ನಾನು ಮನೆಯಲ್ಲಿ
0: ಮನೆಯಲ್ಲಿ ಇರೋದು ಅಂತ ಹೇಳಿದ್ರೆ
1: ಬೀಡಿ ಕಟ್ಟುವುದು.
0: ಹಾ, ಎಷ್ಟು ಕಟ್ಟುತ್ತೀರಿ ದಿನಕ್ಕೆ? ಸರಿಯಾಗಿ ನಿಮ್ಮ ಸ್ವರ ಧ್ವನಿ ಕೇಳ್ತಾ ಇಲ್ಲ. ಸರಿಯಾಗಿ ಸಿಗ್ನಲ್ ಇರುವಲ್ಲಿ ನಿಂತ್ಕೊಂಡು ಮಾತಾಡಿ.
1: ಆಯ್ತು ಸರ್.
0: ಹಾಂ ಸರಿ, ಎಷ್ಟು ಇದು ವರಮಾನ ಇದೆ ಅದರಿಂದ?
1: ವಾರಕ್ಕೆ ಒಂದು 1,000
0: ವಾರಕ್ಕೆ 1,000 ರೂಪಾಯಿ ಆಗ್ತದೆ.
1: ಹೌದು.
0: ಆಗ ತಿಂಗಳಿಗೆ 1,000-4,000 ರೂಪಾಯಿ ಆಗ್ತದೆ.
1: ಹೌದು.
0: ಆಗ ಪರವಾಗಿಲ್ಲ, ಮನೆಯಲ್ಲೇ ಕೂತು ಎಲ್ಲಿಗೆ ಹೋಗಬೇಕು ಅಂತಿಲ್ಲ. ಬೇರೆ ಪೆಟ್ರೋಲ್ ಖರ್ಚು ಅಥವಾ ಬಸ್ಸಿನ ಖರ್ಚು ಯಾವುದೂ ಇಲ್ಲ. ಮನೆಯಲ್ಲೇ ಕೂತು ಒಂದು 4,000 ರೂಪಾಯಿ ದುಡಿಬೋದು.
1: ಹೌದು ಸರ್.
0: ಅದು ಸ್ವಲ್ಪ ಆರೋಗ್ಯಕ್ಕೆ ಸಮಸ್ಯೆ ಆಗ್ತದೆ ಅಂತ ಹೇಳ್ತಾರೆ, ಹೌದಾ?
1: ಹೌದು ಸರ್.
0: ಹಾಂ, ಅದಕ್ಕೆ ಮುಂಜಾಗ್ರತವಾಗಿ ಏನು ಮಾಡ್ಕೊಳ್ತೀರಿ?
1: ಮುಂಜಾಗ್ರತೆ
0: ಏನಿಲ್ಲ.
1: ಏನಿಲ್ಲ.
0: ಓಕೆ, ಹೆಚ್ಚಿನವರು ಅಲ್ಲಿ ಆ ಕಡೆ ಕೆಲಸವನ್ನು ಮಾಡ್ತಾರೆ ಅಲ್ವಾ?
1: ಹೌದೌದು.
0: ಓಕೆ ಓಕೆ, ನಿಮಗೆ ಒಂದು ಪ್ರಶ್ನೆ. ಕನಕದಾಸರ ಮೂಲ ಹೆಸರು ಏನು?
1: ಗೊತ್ತಿಲ್ಲ ಸರ್.
0: ಅಯ್ಯೋ, ಸ್ವಲ್ಪ ಪ್ರಯತ್ನನೂ ಮಾಡೋದಿಲ್ಲ. ಗೊತ್ತಾಗ್ತಾ ಇಲ್ಲ. ಓಕೆ, ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅಂತ.
1: ತಿಮ್ಮಪ್ಪ ನಾಯಕ.
0: ಓಕೆ, ಯಾವ ಗೀತೆ ಬೇಕು ನಿಮಗೆ? ಸಮಯ ಬಹಳ ಕಡಿಮೆ ಇದೆ, ಯಾವ ಗೀತೆ ಬೇಕು ಹೇಳಿ.
1: ಪ್ರೇಮಲೋಕ ಚಿತ್ರದಿಂದ ಯೇಸುದಾಸ.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಕೃಷಿರಂಗ. ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿ ಎಂ ಜಗದೀಶ್. 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. 10:00 ಏಷ್ಯನ್ ಗೇಮ್ಸ್ 2026 ದಿನದ ಆಟಗಳ ವಿಶೇಷತೆಯ ಮಹತ್ವದ ಮಾಹಿತಿಗಳು. 10:20 ಗೀತಚಂದ್ರಿಕಾ, ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಡಾಕ್ಟರ್ MS ಸುಬ್ಬಲಕ್ಷ್ಮಿ ಅವರಿಂದ, 6:30 ಚಿಂತನ ರಾಧಾಪ್ರಕಾಶ್ ಪ್ರಸ್ತುತಿ, 6:35 ರೈತರಿಗೆ ಸಲಹೆ, 6:40 ಭಾವಗೀತೆಗಳು, 7:15 ವಾಣಿಜ್ಯ ಪ್ರಕಟಣೆಗಳು, ನಂತರ ಭಾವಗೀತೆ ಪ್ರಸಾರವಾಗಲಿದೆ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಆಯುಷ್ವಾಣಿ, ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದಕ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ. 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಕವಿ DVG ಮಂಕುತಿಮ್ಮನ ಕಗ್ಗ ಪುಸ್ತಕದ ಓದು, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ M. ಶಿವರಾಮ್. 9:10 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಅವರ 25 ಸಾರ್ವಜನಿಕ ಸೇವೆಯ ಸರಣಿ ಕಾರ್ಯಕ್ರಮ. 10:05 ವನ್ಯಜೀವಿ ಸಪ್ತಾಹದ ಆಚರಣೆ ಸಂದರ್ಭದಲ್ಲಿ ವನ್ಯಜೀವಿ ಸಂರಕ್ಷಣೆಗಳ ಮಹತ್ವ, ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ MK ಮಧುಸೂದನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು V. ಮಧುಸೂದನ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇನ್ನು ನಾಳೆ ಬೆಳಿಗ್ಗೆ 10:30ಕ್ಕೆ ಗಾನ ಮಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:00ಗೆ ಗಾನ ಡಂಗೂರ, 12:05ಕ್ಕೆ ವನಿತಾ ವಿಹಾರ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ, ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಕುಲದೀಪ್ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ್. 1:00ಗೆ ಕೇಂದ್ರ ಸರ್ಕಾರದ ಯೋಜನೆಗಳು, ಪ್ರಗತಿ ಪಥ. 1:20ಕ್ಕೆ ಭಾವಗೀತೆಗಳು, 1:30ಕ್ಕೆ ಪ್ರಚಲಿತ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40ಕ್ಕೆ ಬೆಂಗಳೂರು ಕೇಂದ್ರದಿಂದ ಹಕ್ಕಿಯ ಬಳಗ, ಚಿಣ್ಣರ

ಕಾರ್ಯಕ್ರಮ 3 ಗಂಟೆಗೆ ರೂಪಕ ವಿಶ್ವ ವಂದಿತ ವೈಷ್ಣವ ಜನತು, ರಚನೆ ಸಿಯು ಬೆಳ್ಳಕ್ಕಿ, ಪ್ರಸ್ತುತಿ ಬಸು ಬೇವಿನ ಗಿಡದ ಮತ್ತು ಮಾಯಾರಾಮನ್. 3:30ಕ್ಕೆ ನಾಟಕ ಮಹಾತ್ಮನ ಕನಸು, ಮೂಲ ರಚನೆ ವಿಷ್ಣು ಪ್ರಭಾಕರ್, ಕನ್ನಡಕ್ಕೆ ಅನುವಾದ MG ಗಲಗಲಿ, ನಿರ್ದೇಶನ ಮಂಜುಳಾ ಪುರಾಣಿ. 4:00ಗೆ ಭಾವಗೀತೆಗಳು, 4:30ಕ್ಕೆ ನೆನಪು ನೀನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ 5:00ಗೆ ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆ. 5:30ಕ್ಕೆ ರಸ ಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ ನೇರ ಫೋನಿನ ಕಾರ್ಯಕ್ರಮ. ನಾಳೆ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯ ಕುರಿತು ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ತೇಜಸ್ ನಾಣಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ತಳವಾರ್. 7:20ಕ್ಕೆ ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಸಮಾಚಾರ ದರ್ಶನ ಬೆಂಗಳೂರು ಕೇಂದ್ರದಿಂದ. 8:00ಗೆ ಸಿರಿಗಂಧ ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ. ರಾತ್ರಿ 9:30ಕ್ಕೆ ಯುವವಾಣಿ. 10:00ಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಫೀಕ್ ಖಾನ್ ಅವರಿಂದ ವಯಲಿನ್ ವಾದನ. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

0: Completed history by clinching its maiden Asian Games gold medal. The trio of Ankita Bhakat, Kirti Sharma and Kumkum Mohor defeated world champion South Korea 5-3 in a thrilling final. India also bagged silver in the mixed recurve team event. Kumkum Mohor and Dheeraj Boma Devara finished runners-up after going down 3-5 to China in a closely contested final. With these impressive performances, India has climbed to fifth position in the overall medal standings. The country's medal tally has risen to 76, including 16 gold, 25 silver and 35 bronze medals. Prime Minister Narendra Modi today spoke to the brave Indian pilot Captain Smith Machar, whose heroics in thwarting off an attack by his co-pilot saved 180 lives on the Fly Dubai flight from Dubai to Tel Aviv. Captain Machar gave details of his experience to the Prime Minister and spoke of what gave him courage during the incident. The Prime Minister applauded his bravery and wished him a quick recovery. Mr. Modi said the whole country is praying for him. He said Captain Smith's courage, presence of mind and composure saved many lives. The nation pays homage to the father of the nation, Mahatma Gandhi, on his 157th birth anniversary today. A Sarv Dharm Prarthana Sabha was held at Bapu Samadhi at Rajghat in the national capital. President Draupadi Murmu attended the Sarv Dharm Prarthana this morning and paid floral tributes to the father of the nation. Vice President C.P. Radhakrishnan, Prime Minister Narendra Modi, Lok Sabha Speaker Om Birla, Union Housing and Urban Affairs Minister Manohar Lal and Delhi Chief Minister Rekha Gupta also paid tributes to Mahatma Gandhi at Rajghat. Vice President C.P. Radhakrishnan and Prime Minister Narendra Modi paid tributes to Mahatma Gandhi at Gandhi Smriti in New Delhi this evening. Several other dignitaries also paid tributes to Bapu. Eminent singers as well as school students sung devotional songs during the program. United Nations has welcomed India's approval of the 1.86 lakh crore rupees Green Energy Corridor Phase 3, describing the grid strengthening and battery storage scheme as a major step that will deliver big dividends for the country's people and economy. In a statement to a news agency, UN Climate Change Executive Secretary Simon Steele said the initiative would help India harness its growing renewable energy capacity, meet rising electricity needs, and further strengthen its position as a global leader. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ. ಇನ್ನು ವಾಣಿಜ್ಯ ಜಾಹೀರಾತುಗಳು.
2: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಒಂದು ಕಪಲ್ IVF ಟ್ರೀಟ್ಮೆಂಟ್ ನ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾಕೆ ಚೂಸ್ ಮಾಡಬೇಕು?
3: ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ IVF ಮಾಡುವಾಗ ಸೆವೆರಲ್ ಅಡ್ವಾಂಟೇಜಸ್ ಇದೆ. ಒಂದು, ನಮ್ದು ಎಕ್ಸ್ಪೀರಿಯನ್ಸ್ ಕ್ಲಿನಿಷಿಯನ್, ಎಕ್ಸ್ಪೀರಿಯನ್ಸ್ ಎಂಬ್ರಿಯಾಲಜಿಸ್ಟ್, ದೆನ್ ವಿ ಹ್ಯಾವ್ ಅ ಸ್ಟೇಟ್ ಆಫ್ ಆರ್ಟ್ IVF ಲೆಬಾರಟರಿ. ಆಲ್ಸೊ ದ ಕಾಸ್ಟಿಂಗ್ ಇಸ್ ಕಂಪೇರಬಲ್ ಟು ಎನಿ ಅದರ್ ಲ್ಯಾಬ್. ವಿ ಡೂ ನಾಟ್ ಕೀಪ್ ಇಟ್ ವೆರಿ ಎಕ್ಸ್ಪೆನ್ಸಿವ್. The most important thing, Manipal is a multi-speciality hospital. So all, it's a single stop, all your treatment, everything right from delivery, everything is available in Manipal. So do consider Manipal.
2: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ, ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು.

0: Luxury Fashion City, Payanchery Mook, Iritti.
1: Antura Cook Wedding Planners, Mangalatra Utopachara, Alkalu, Shastra Paddati, Furniture, Innata Yella Airport Madwanta, Package Wedding Vavastera, Ekaika Samste, Antura Cook Wedding Planners, Bypass Road, Gonikoppa. Contact Nellira Madhutimaya, 9591803656, Kalimada Sharath, 8762050292.
2: The number you've dialed is currently busy.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
8: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
7: ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
9: ಪ್ರಿಯ ಗ್ರಾಹಕರೇ, ಗಮನಿಸಿ, ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ. ಇದು 4 ಅಕ್ಟೋಬರ್ ರಂದು ಭಾನುವಾರ ಬೆಳಗ್ಗೆ 8 ಗಂಟೆಗೆ. ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ, ಫುಡ್, ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ. KPT ಪ್ರಾವಿಷನ್ ಡೀಲರ್, ಮೂರ್ನಾಡು. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
14: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಡಿಫ್ರೆಂಟ್ ಸ್ಟೈಲ್, ಡಿಫ್ರೆಂಟ್ ಲುಕ್ ನಲ್ಲಿ ಮನೆಗೆ ಫರ್ನಿಚರ್ ಹುಡುಕ್ತಿದ್ದೀರಾ? ಹಾಗಾದ್ರೆ ಅಂತ ಫರ್ನಿಚರ್ ಗಳು ಬೆಸ್ಟ್ ಕ್ವಾಲಿಟಿಯೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಫೆಸಿಲಿಟಿ ಕೂಡ ಇದೆ. ಸುನಿತಾ ಫರ್ನಿಚರ್, ಒಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
16: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
16: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
19: ಹಿಂದೂ ಮಲಯಾಳಿ ಸಂಘ ಮಡಿಕೇರಿ ಇವರ ವತಿಯಿಂದ ಓಣಾಘೋಷಂ ಸದ್ಯ 2026 ಇದೇ 4ರಂದು ಭಾನುವಾರ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ನಲ್ಲಿ ನಡೆಯಲಿದೆ. ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿ ಮಹಾದೇವಪೇಟೆ ಚೌಡೇಶ್ವರಿ ದೇವಾಲಯದಿಂದ ಕ್ರಿಸ್ಟಲ್ ಕೋರ್ಟ್ವರೆಗೆ ಸಾಂಪ್ರದಾಯಿಕ ಓಣಾಘೋಷಂ ಮೆರವಣಿಗೆ. 11 ಗಂಟೆಗೆ ಸಭಾ ಕಾರ್ಯಕ್ರಮ, ಕಿರುವಾದಿರ ನೃತ್ಯ, ಸನ್ಮಾನ. ಮಧ್ಯಾಹ್ನ 1 ಗಂಟೆಗೆ ಓಣಂ ಸದ್ಯ. ಅಪರಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ. ಸಂಜೆ 5 ಗಂಟೆಯಿಂದ ಕೇರಳದ ಪ್ರಸಿದ್ಧ ಸ್ಯಾನ್ ಕ್ರಿಯೇಷನ್ಸ್ ವತಿಯಿಂದ ಕಾಮಿಡಿ ಶೋ ನಡೆಯಲಿದೆ. ಸಮಾಜ ಬಾಂಧವರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಹಿಂದೂ ಮಲಯಾಳಿ ಸಂಘ ಮಡಿಕೇರಿ ಇತರ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
20: ಸೆಪ್ಟೆಂಬರ್ 24

0: മരണപ്പെട്ട നാപ്പൂക്കളു നൂറമ്പടമട്ട ഉമ്മണക്കുട്ടട ബൊള്ളു വെള്ളപ്പ അതിന്റെ പൊണ്ണു ചിയമ്മ നീലമ്മ അതിന്റെ മാതക്കാര്യ ഇതേ നാലാങ്ക് നാരാച്ച മജ്ജന 12 ഗണ്ടക്ക് നാപ്പൂക്കളു സഹകാര മഹിളാ സമാജത്തിൽ നടപ്പ ഒക്കാര ഊരുക്കാര ബിന്ദു ചങ്ങാതിയല ഇതിനെ ആഹ്വാനം ഗാനം എടുത്തു പറയുന്നത് ഉമ്മണക്കുട്ടട ബൊള്ളു വെള്ളപ്പ മക്ക മൈമക്ക പിഞ്ഞ സംസാരക്കാര കേട്ടണിത്
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಆಂಡ್ ಡೈಮಂಡ್ಸ್ ಗೋಣಿಕೊಪ್ಪಲ್ ಕುಶಾಲನಗರ ಮತ್ತು ಪಿರಿಯಾಪಟ್ಟಣ ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಇಯರ್ ಆನಿವರ್ಸರಿ ಆಫರ್ ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ
2: ಶ್ರೀ ಸಾಯಿ ಇವೆಂಟ್ಸ್ ಇವರಿಂದ ಬೃಹತ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್ ಅಂಡ್ ಫುಡ್ ಫೆಸ್ಟಿವಲ್ ಇಂದಿನಿಂದ ಇದೇ 4ರ ಭಾನುವಾರದವರೆಗೆ ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾವೇರಿ ಹಾಲ್ನಲ್ಲಿ ನಡೆಯಲಿದೆ ಸೀರೆ ಕುರ್ತೀಸ್ ಜ್ಯುವೆಲರಿ ಗೃಹೋಪಯೋಗಿ ವಸ್ತುಗಳು ವಿವಿಧ ತಿಂಡಿ ತಿನಿಸುಗಳು ಮಕ್ಕಳಿಗೆ ಫನ್ ಗೇಮ್ ಸೇರಿದಂತೆ ಒಂದಷ್ಟು ಮನೋರಂಜನೆ ಎಲ್ಲವೂ ಒಂದೇ ಕಡೆ ಹಳೆಯ ಜರಿ ಸೀರೆಗಳನ್ನು ಖರೀದಿಸಲಾಗುವುದು ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ಭೇಟಿ ನೀಡಿ ಸ್ಥಳ ಕಾವೇರಿ ಹಾಲ್ ಮಡಿಕೇರಿ
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಲಿಕಲ್ ರೋಡ್ ಇರಿಟಿ
2: ಕೊಡಗಿನಲ್ಲಿಯೇ ಪ್ರಪ್ರಥಮವಾಗಿ ಆರಂಭಗೊಂಡಿರುವ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಲಾ ವಿರಾಜಪೇಟೆ ಇಲ್ಲಿ 3 ವರ್ಷಗಳ LLB ಕೋರ್ಸ್ಗೆ ದಾಖಲಾತಿ ಆರಂಭಗೊಂಡಿದೆ ಯಾವುದೇ ಡಿಗ್ರಿ ಆಗಿರುವವರು ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ ಪ್ರವೇಶಾತಿ ಪಡೆಯಬಹುದು ಕಲಿಕೆಗೆ ಪೂರಕವಾದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿದೆ ಸಂಪರ್ಕಿಸಿ 8792839176
4: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ ಆದ್ರೆ ಇಲ್ಲಿರೋ ಫರ್ನಿಚರ್ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಮಾತ್ರ ಹಳೇದು ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ
5: ಅದಕ್ಕೆ ಈ ಹಳೇದು ಯಾರು ತಗೋತಾರೆ
4: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ
6: ಪೂತಾಸ್ ಅಂಡ್ ಆಪರ್ಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್ ವಿರಾಜಪೇಟೆ
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ ಹಲೋ
8: ಹಲೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ಅಕ್ಕ ಸೈಟ್ ತಗೊಂಡ್ಲಂತೆ
7: ನನಗೂ ಕಾಲ್ ಮಾಡಿದ್ಲು ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ
8: ಹೌದು ಪಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ ನಾನು ಒಂದ್ ಸೈಟ್ ತಗೊಳ್ತೀನಿ
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282
2: September 17th ನಿಧನರಾದ ಸೋಮರ್ಪೇಟೆ ತಾಲೂಕು ಆಲೂರು ಸಿದ್ದಾಪುರ ಗ್ರಾಮದ ಸೋಮೆಟ್ಟಿ ದಿವಂಗತ ಸೋಮಯ್ಯನವರ ಪತ್ನಿ ಪೂವಮ್ಮ ಅವರ ತಿಥಿ ಕರ್ಮಾಂತರ ಇದೇ 3ರಂದು ನಾಳೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಆಲೂರು ಸಿದ್ದಾಪುರದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ ಕುಟುಂಬಸ್ಥರು ಊರಿನವರು ಬಂಧು ಮಿತ್ರರೆಲ್ಲ ಇದನ್ನ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮೃತರ ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ
9: ಅಂಜಗಿರಿ ನಾಡು ಹುದಿಕೇರಿ ಇವರ ಆಶ್ರಯದಲ್ಲಿ ಕೈಬೀರ ಬೋಪಯ್ಯ ಸ್ಮರಣಾರ್ಥ ಪ್ರೌಢಶಾಲಾ ಮಕ್ಕಳ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾವಳಿ ನಾಳೆ ಶನಿವಾರ 9 ಗಂಟೆಯಿಂದ ಹುದಿಕೇರಿ ಪ್ರೈಮರಿ ಸ್ಕೂಲ್ ಆಟದ ಮೈದಾನದಲ್ಲಿ ನಡೆಯಲಿದೆ ಸಮಾಜ ಸೇವೆಗಾಗಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ MU ಪಾರ್ವತಿ ಅವರ ಪ್ರಾಯೋಜಕತ್ವದಲ್ಲಿ ಈ ಪಂದ್ಯಾವಳಿ ನಡೆಯಲಿದ್ದು ವಿಜೇತರಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ G1 9 4803 24086 ಅಥವಾ ಆದರ್ಶ್ ಚಕ್ಕೆರ 8105407337
10: ಪ್ರಿಯ ಗ್ರಾಹಕರೇ ಗಮನಿಸಿ ವಿರಾಜಪೇಟೆ ಸಿದ್ದಾಪುರ ನಾಪೋಕ್ಲುವಿನಲ್ಲಿ ಈಗಾಗಲೇ ಅಪಾರ ಗ್ರಾಹಕರ ನಂಬಿಕೆಗೆ ಪಾತ್ರವಾದ KPT ಪ್ರಾವಿಷನ್ ಶಾಪ್ ಇನ್ನು ಮೂರ್ನಾಡಿನಲ್ಲಿ ಅದ್ದೂರಿ ಶುಭಾರಂಭ ಇದು 4th October ಭಾನುವಾರ ಬೆಳಗ್ಗೆ 8 ಗಂಟೆಗೆ ನಮ್ಮಲ್ಲಿ ಗುಣಮಟ್ಟದ ದಿನಸಿ ಹಾಗೂ ಇತರೆ ಸಾಮಗ್ರಿಗಳಾದ ಸ್ಟೇಷನರಿ ಫುಡ್ ಬೇಕರಿ ಐಟಮ್ಸ್ ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯ KPT ಪ್ರಾವಿಷನ್ ಡೀಲರ್ ಮೂರ್ನಾಡು ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತ
2: ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್ ವಿರಾಜಪೇಟೆ ಕೊಡಗಿನ ಆತಿಥ್ಯಕ್ಕೆ ನಿಮ್ಮ ನೆಚ್ಚಿನ ತಾಣ ಅಥೆಂಟಿಕ್ ಕೊಡಗಿನ ಸಾಂಪ್ರದಾಯಿಕ ಆಹಾರ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಮಲ್ಟಿ ಕ್ಯೂಜನ್ ರೆಸ್ಟೋರೆಂಟ್ 200 ಜನರಿಗೆ ಅವಕಾಶವಿರುವ ವಿಶಾಲ ಬ್ಯಾಂಕ್ವೆಟ್ ಹಾಲ್ 3-star ಕೆಟಗರಿ AC ಸೂಟ್ ರೂಮ್ಸ್ 2 BHK ಸಿಂಗಲ್ BHK ಕಾಟೇಜ್ ಮದುವೆ ಸಭೆ ಸಮಾರಂಭ ಪಾರ್ಟಿ ಹಾಗೂ ಕುಟುಂಬದ ಕಾರ್ಯಕ್ರಮಗಳಿಗೆ ಸೂಕ್ತ ತಾಣ ಟ್ರಿಬೋ ಆರ್ಚರ್ಡ್ ಕೂರ್ಗ್ ಹೋಟೆಲ್ ಮಲಬಾರ್ ರಸ್ತೆ ಪೊಲೀಸ್ ಠಾಣೆ ಎದುರು ವಿರಾಜಪೇಟೆ ಕಾಲ್ 8867547200
11: ಆಕಾಶವಾಣಿ ಮಡಿಕೇರಿ ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ GN ಚಂದ್ರಪ್ಪ ಹಾಗೂ ಸಹ ಕಲಾವಿದರಿಂದ ತತ್ವಪದಗಳು

ಆಕಾಶವಾಣಿ ಅವಲೋಕನ ವಿಷಯ ತಂತ್ರಜ್ಞಾನದ ಮೂಲಕ ನಗರ ನೈರ್ಮಲ್ಯದ ಹೊಸ ಪರ್ವ ಸ್ವಚ್ಛ ಭಾರತ ಪರಿಕಲ್ಪನೆಯ ಆಧುನಿಕ ರೂಪ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು 2014 ಅಕ್ಟೋಬರ್ 2ರಂದು ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವ ಸರಳ ಉದ್ದೇಶದೊಂದಿಗೆ ಅನುಷ್ಠಾನಗೊಂಡಿತು. ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡುವುದನ್ನು ತಡೆಯುವುದು ಮತ್ತು ನೈರ್ಮಲ್ಯವನ್ನು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯನ್ನಾಗಿ ಮಾಡುವುದು ಇದರ ಪ್ರಮುಖ ಗುರಿಯಾಗಿತ್ತು. ಕಸಬರಗಿ, ಕಸದ ತೊಟ್ಟಿಗಳು ಹಾಗೂ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯೊಂದಿಗೆ ಆರಂಭವಾದ ಈ ಅಭಿಯಾನ ಇಂದು ದೇಶವ್ಯಾಪಿ ಸಾರ್ವಜನಿಕ ಚಳವಳಿಯಾಗಿ ಮಾರ್ಪಟ್ಟಿದೆ. ಪ್ರಸ್ತುತ ಈ ಜನಪ್ರಿಯ ಆಂದೋಲನ ಹೊಸ ತಂತ್ರಜ್ಞಾನವನ್ನು ತನ್ನದಾಗಿಸಿಕೊಂಡಿದೆ. ನಗರ ನೈರ್ಮಲ್ಯ ವ್ಯವಸ್ಥೆಯು ಇಂದು ಡಿಜಿಟಲೀಕರಣ, ಸಂವೇದಕ ಆಧಾರಿತ ತಂತ್ರಜ್ಞಾನ ಮತ್ತು ವಿದ್ಯುತ್ ಚಾಲಿತ ವ್ಯವಸ್ಥೆಯಾಗಿ ರೂಪಾಂತರಗೊಳ್ಳುತ್ತಿದೆ. ಡಿಜಿಟಲ್ ಪೋರ್ಟಲ್ಗಳು ಸೇವೆಗಳನ್ನು ಸುಲಭವಾಗಿ ಮೇಲ್ವಿಚಾರಣೆ ಮಾಡಲು ನೆರವಾಗುತ್ತಿದ್ದರೆ, ಕೃತಕ ಬುದ್ದಿಮತ್ತೆ ಆಧಾರಿತ ರೋಬೋಟ್ಗಳು ಕಾರ್ಮಿಕರಿಗೆ ಅಪಾಯಕಾರಿಯಾದ ಸ್ಥಳಗಳಲ್ಲಿ ಕೆಲಸ ನಿರ್ವಹಿಸುತ್ತಿವೆ. ತ್ಯಾಜ್ಯ ಸಂಗ್ರಹಣೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಶುದ್ದ ಸಾರಿಗೆಗೆ ಹಾದಿ ಮಾಡಿಕೊಡುತ್ತಿವೆ. ಕಸಬರಗಿಯಿಂದ ರೋಬೋಟ್ಗಳವರೆಗಿನ ಈ ಪಯಣವು ಸ್ವಚ್ಛತೆಗೆ ಹೊಸ ಸ್ಪರ್ಶ ನೀಡಿದೆ. ಛತ್ತೀಸ್ಗಢದ ರಾಯ್ಪುರ ನಗರದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯು ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಹಿಂದೆ ರಾಯ್ಪುರದ ನಿವಾಸಿಗಳು ಸೆಪ್ಟಿಕ್ ಟ್ಯಾಂಕ್ ಶುಚಿಗೊಳಿಸುವ ಸೇವೆ ಪಡೆಯಲು ನಗರಸಭೆ ಕಚೇರಿಗೆ ತೆರಳಿ ಸರದಿಯಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಈಗ ಜಾರಿಗೆ ತರಲಾದ ಹೊಸ ಡಿಜಿಟಲ್ ವ್ಯವಸ್ಥೆಯು ನಿವಾಸಿಗಳಿಗೆ ಆನ್ಲೈನ್ ಮೂಲಕವೇ ಸೇವೆಗೆ ಕೋರಿಕೆ ಸಲ್ಲಿಸಲು ಅವಕಾಶ ನೀಡಿದೆ. ನಾಗರಿಕರು ತಮ್ಮ ಮೊಬೈಲ್ ಸಂಖ್ಯೆ ಅಥವಾ ಆಸ್ತಿ ಗುರುತಿನ ಸಂಖ್ಯೆಯನ್ನು ನಮೂದಿಸುವ ಮೂಲಕ ಸುಲಭವಾಗಿ ಸೇವೆ ಕಾಯ್ದಿರಿಸಬಹುದು. ಸೇವಾ ವಿನಂತಿ ಸಲ್ಲಿಸಿದ ನಂತರ ವಾಹನದ ಚಲನವಲನವನ್ನು ರಿಯಲ್ ಟೈಮ್ ಅಂದರೆ ನೈಜ ಸಮಯದಲ್ಲಿ ಟ್ರ್ಯಾಕ್ ಮಾಡಬಹುದು. ಕೆಲಸ ಪೂರ್ಣಗೊಂಡ ನಂತರ ಚಾಲಕರು ಛಾಯಾಚಿತ್ರಗಳನ್ನು ಅಪ್ಲೋಡ್ ಮಾಡುವುದರಿಂದ ಸೇವಾ ಸತ್ಯಾಸತ್ಯತೆಯನ್ನು ಡಿಜಿಟಲ್

0: ಆಗಿ ಪರಿಶೀಲಿಸಲಾಗುತ್ತದೆ. ಈ ವ್ಯವಸ್ಥೆಯು ಒಳಚರಂಡಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಕಾರ್ಮಿಕರ ಸುರಕ್ಷತೆಯನ್ನು ಹೆಚ್ಚಿಸಿದ್ದು ಯಾಂತ್ರೀಕೃತ ಸ್ವಚ್ಛತೆಗೆ ಹೆಚ್ಚಿನ ಉತ್ತೇಜನ ನೀಡಿದೆ. ಕೇರಳದ ತಿರುವನಂತಪುರದ ಅಮಯಳಂಚಾನ್ ಕಾಲುವೆಯು ತಂಪಾನೂರು ರೈಲ್ವೆ ಆವರಣದ ಅಡಿಯಲ್ಲಿ ಸಾಗುತ್ತದೆ. ಈ ಮುಚ್ಚಿದ ಕಾಲುವೆ ಪ್ರದೇಶದಲ್ಲಿ ಸ್ವಚ್ಛತೆ ಮಾಡುವುದು ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ ಸವಾಲಾಗಿತ್ತು. ಈ ಸಮಸ್ಯೆಗೆ ಪರಿಹಾರವಾಗಿ ತಿರುವನಂತಪುರಂ ನಗರಸಭೆಯು ಜಿ ಸ್ಪೈಡರ್ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ರೋಬೋಟ್ ಅನ್ನು ನಿಯೋಜಿಸಿದೆ. ಈ ರೋಬೋಟ್ ಯಂತ್ರ ದೃಷ್ಟಿ ಮತ್ತು ಸಂವೇದಕ ಸಾಮರ್ಥ್ಯವನ್ನು ಬಳಸಿಕೊಂಡು ಚರಂಡಿಯಲ್ಲಿರುವ ತ್ಯಾಜ್ಯವನ್ನು ಗುರುತಿಸಿ ಸ್ವಚ್ಛಗೊಳಿಸುತ್ತದೆ. ಇದರ ಜೈವಿಕ ಮಾದರಿಯ ಪಂಜದಂತಹ ರಚನೆಯು ವಿವಿಧ ರೀತಿಯ ತ್ಯಾಜ್ಯವನ್ನು ಸುಲಭವಾಗಿ ತೆಗೆದು ನೇರವಾಗಿ ಸಂಗ್ರಹಣಾ ವಾಹನಗಳಿಗೆ ಹಾಕುತ್ತದೆ. ನಂಜು ಅನಿಲಗಳು ಮತ್ತು ಕಲುಷಿತ ನೀರಿಗೆ ಕಾರ್ಮಿಕರು ನೇರವಾಗಿ ಒಡ್ಡಿಕೊಳ್ಳುವುದನ್ನು ತಪ್ಪಿಸುವ ಮೂಲಕ ಇದು ಪೌರ ಕಾರ್ಮಿಕರ ಸುರಕ್ಷತೆಯನ್ನು ಖಚಿತಪಡಿಸುತ್ತದೆ. ತ್ಯಾಜ್ಯ ಸಂಗ್ರಹಣೆ ಮತ್ತು ವಿಲೇವಾರಿ ಪ್ರಕ್ರಿಯೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಹೆಚ್ಚಾಗುತ್ತಿರುವುದು ನಗರೀಕರಣದ ನೈರ್ಮಲ್ಯದಲ್ಲಿ ಮತ್ತೊಂದು ಪ್ರಮುಖ ಮೈಲಿಗಲ್ಲಾಗಿದೆ. ಆಂಧ್ರಪ್ರದೇಶದ ಗುಂಟೂರು ನಗರದಲ್ಲಿ ಮನೆ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸಲು 200ಕ್ಕೂ ಹೆಚ್ಚು ವಿದ್ಯುತ್ ಆಟೋಗಳನ್ನು ನಿಯೋಜಿಸಲಾಗಿದೆ. ಇವುಗಳಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದ್ದು ನೈಜ ಮಾಹಿತಿಯನ್ನು ಒದಗಿಸುತ್ತವೆ. ಈ ಉಪಕ್ರಮದಿಂದಾಗಿ ವರ್ಷಕ್ಕೆ 71,000 ಲೀಟರ್ಗಿಂತಲೂ ಹೆಚ್ಚು ಡೀಸೆಲ್ ಉಳಿತಾಯವಾಗುತ್ತಿದ್ದು ಹಸಿರು ಮನೆ ಅನಿಲ ಹೊರಸೂಸುವಿಕೆಯಲ್ಲಿ ಗಮನಾರ್ಹ ಕಡಿತವಾಗಿದೆ. ಅದೇ ರೀತಿ ತಮಿಳುನಾಡಿನ ಚೆನ್ನೈ ನಗರದಲ್ಲಿ ಬೃಹತ್ ಚೆನ್ನೈ ಕಾರ್ಪೊರೇಷನ್ 5,478 ಬ್ಯಾಟರಿ ಚಾಲಿತ ಇ ರಿಕ್ಷಾಗಳನ್ನು ತ್ಯಾಜ್ಯ ಸಂಗ್ರಹಣೆಗೆ ಬಳಸುತ್ತಿದೆ. ಈ ವಾಹನಗಳು ಪ್ರತಿದಿನ ಕಾರ್ಬನ್ ಹೊರಸೂಸುವಿಕೆಯನ್ನು ಗಣನೀಯವಾಗಿ ತಗ್ಗಿಸುತ್ತಿದ್ದು ಹಸಿರು ಒಣ ಮತ್ತು ಅಪಾಯಕಾರಿ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಲು ಪ್ರತ್ಯೇಕ ತೊಟ್ಟಿಗಳನ್ನು ಹೊಂದಿವೆ. ಈ ಯೋಜನೆಯು ಸಾವಿರಾರು ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿದೆ. ಮಧ್ಯಪ್ರದೇಶದ ಇಂದೋರ್ ನಗರವು ತ್ಯಾಜ್ಯ ಸಂಗ್ರಹಣೆಯನ್ನು ಮರುಬಳಕೆ ಮಾಡಬಹುದಾದ ಇಂಧನ ಮೂಲಗಳೊಂದಿಗೆ ಸಂಯೋಜಿಸುವ ಮೂಲಕ ಪರಿಸರ ಸ್ನೇಹಿ ನೈರ್ಮಲ್ಯಕ್ಕೆ ಹೊಸ ಮಾದರಿಯಾಗಿದೆ. ಇಂದೋರ್ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸಲು 100 ವಿದ್ಯುತ್ ವಾಹನಗಳನ್ನು ನಿಯೋಜಿಸಲಾಗಿದೆ. ತಂತ್ರಜ್ಞಾನದ ಈ ಹೊಸ ಅಲೆಯು ನಗರ ನೈರ್ಮಲ್ಯ ಕ್ಷೇತ್ರಕ್ಕೆ ಜಾಣ್ಮೆ, ಸುಧಾರಿತ ಸುರಕ್ಷತೆ ಮತ್ತು ತ್ವರಿತ ಸ್ಪಂದನ ಶಕ್ತಿಯನ್ನು ನೀಡಿದೆ. ಡಿಜಿಟಲ್ ಪೋರ್ಟಲ್ಗಳು, ಕೃತಕ ಬುದ್ದಿಮತ್ತೆ ಚಾಲಿತ ರೋಬೋಟ್ಗಳು ಮತ್ತು ವಿದ್ಯುತ್ ಚಾಲಿತ ತ್ಯಾಜ್ಯ ಸಂಗ್ರಹಣಾ ವಾಹನಗಳು ಸ್ವಚ್ಛ ಭಾರತ ಅಭಿಯಾನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿವೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ ನಲ್ಲಿ.
2: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
3: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ
2: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ಗೆ ಸಂಪರ್ಕಿಸಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಸಮಯ 6:37 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು ನಂತರ 6:40 ಗಂಟೆಗೆ ಪ್ರದೇಶ ಸಮಾಚಾರ ಪ್ರಸಾರವಾಗುವುದು.

0: less premium, more bonus, most suitable for your loved ones. RPL Life, nothing better than this.
1: Give your family a secure life with Rural Post Life Insurance. RPLI Life Insurance Policies. Contact your nearest post office today or log on to indiapost.gov.in.
2: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
3: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
2: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು ನೀರನ್ನು ಹಿತಮಿತವಾಗಿ ಬಳಸೋಣ ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ ನೀರನ್ನು ಉಳಿಸಿ ಸಂರಕ್ಷಿಸೋಣ

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
1: ಎಲ್ಲೆಡೆ ತುಂಬಿದೆ ಆನಂದ, ಎಲ್ಲೆಡೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಐಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ರಾಜ್ಯದಲ್ಲಿ ತೀವ್ರವಾಗಿ ಬಾಧಿಸಿರುವ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಅಧ್ಯಯನ ತಂಡ ನಾಳೆಯಿಂದ 4 ದಿನಗಳ ಕಾಲ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ. ಕೃಷಿ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ 10 ಸದಸ್ಯರ ತಂಡ ರಾಜ್ಯಕ್ಕೆ ಆಗಮಿಸುತ್ತಿದ್ದು ನಾಳೆಯಿಂದ ಇದೇ 6ರವರೆಗೆ ಪ್ರವಾಸ ಕೈಗೊಳ್ಳಲಿದೆ. ಮೊದಲನೇ ತಂಡ ತುಮಕೂರು, ದಾವಣಗೆರೆ ಮತ್ತು ವಿಜಯನಗರ ಜಿಲ್ಲೆ, ಎರಡನೇ ತಂಡ ಹಾಸನ, ಮೈಸೂರು, ಚಾಮರಾಜನಗರ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ವಸ್ತುಸ್ಥಿತಿ ಅಧ್ಯಯನ ಮಾಡಲಿದೆ. ಮೂರನೇ ತಂಡ ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ ಜಿಲ್ಲೆಗಳಲ್ಲಿ ಬರ ಅಧ್ಯಯನ ಕೈಗೊಳ್ಳಲಿದೆ. ಯಾದಗಿರಿ ಜಿಲ್ಲೆಯ ಪ್ರಸಕ್ತ ಸಾಲಿನ ಬರ ಪರಿಸ್ಥಿತಿಯ ಪರಿಶೀಲನೆಗಾಗಿ ನಾಳೆ ಕೇಂದ್ರ ತಂಡ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಬರ ವಿಶ್ಲೇಷಣಾ ಸಭೆ ನಡೆಸಲಿದೆ. ನಾಡಿದ್ದು ಬರ ಪೀಡಿತ ಶಹಾಪುರ ತಾಲೂಕಿನ ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ಹಾಗೂ ಬರದ ಪರಿಣಾಮಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಲಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದ್ದು ಒಟ್ಟು ಮತದಾರರ ಸಂಖ್ಯೆ 4,49,81,740ಕ್ಕೆ ತಲುಪಿದೆ ಎಂದು ರಾಜ್ಯ ಚುನಾವಣಾ ಆಯೋಗ ಪ್ರಕಟಣೆಯಲ್ಲಿ ತಿಳಿಸಿದೆ. ಮತದಾರರ ಸಂಖ್ಯೆ ಪರಿಷ್ಕರಣೆ ಮತ್ತು ನೋಟಿಸ್ ಪ್ರಕ್ರಿಯೆ ಬಳಿಕ 1,37,660ರಷ್ಟು ಹೆಚ್ಚಾಗಿದೆ.

0: ಪ್ರಸ್ತುತ ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ನೋಟಿಸ್ ಜಾರಿಯಾದವರಲ್ಲಿ ಶೇಕಡ 81.99% ಜನರ ವಿಚಾರಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಆಯೋಗ ಸ್ಪಷ್ಟಪಡಿಸಿದೆ. ಫಾರ್ಮ್ 7ರಡಿಯಲ್ಲಿ ಒಟ್ಟು 84,900 ಅರ್ಜಿಗಳು ಆಯೋಗಕ್ಕೆ ಸಲ್ಲಿಕೆಯಾಗಿವೆ. ಫಾರ್ಮ್ 7ರಡಿಯಲ್ಲಿ ಯಾರಾದರೂ ಸುಳ್ಳು ಅಥವಾ ತಪ್ಪು ದಾರಿಗೆಳೆಯುವ ಆಕ್ಷೇಪಣೆಗಳನ್ನು ಸಲ್ಲಿಸಿದರೆ ಅಂತಹವರ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯೋಗ ಎಚ್ಚರಿಸಿದೆ. ಮತದಾರರ ಪಟ್ಟಿ ಮರು ಪರಿಶೀಲನೆಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿರುವುದು ಇಡೀ ದೇಶದ ಮತದಾರರ ಹಕ್ಕಿಗೆ ಸಂದ ಜಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಜನರ ಹೃದಯ ಗೆದ್ದು ಚುನಾವಣೆ ಎದುರಿಸಬೇಕಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಫಾರ್ಮ್ 6ರ ಮೂಲಕ ಮೊದಲ ಬಾರಿಗೆ ಮತದಾರರಾಗುವ ಯುವಕರ ಹೆಸರು ಸೇರ್ಪಡೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಸಮಾಜದ ದುರ್ಬಲ ವರ್ಗಗಳ ಮತಗಳನ್ನು ತೆಗೆದುಹಾಕಲು ಬಿಜೆಪಿ ಅರ್ಜಿ ಸಲ್ಲಿಸುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಕಾನೂನು ಪ್ರಕಾರ ತಾವು ತಪ್ಪು ಮಾಡಿದರೆ ಪ್ರಕರಣ ದಾಖಲಿಸಲಿ ಎಂದು ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಭಾಗವಾಗಿ ಆಕ್ಷೇಪಣಾ ಅರ್ಜಿಗಳನ್ನು ಬಿಜೆಪಿ ಕಾರ್ಯಕರ್ತರು ಸಲ್ಲಿಸುವ ಮೂಲಕ ಮುಸ್ಲಿಂ ಸಮುದಾಯದ ಮತದಾರರನ್ನು ಅಳಿಸಿ ಹಾಕುತ್ತಿದ್ದಾರೆ ಎಂಬ ಆರೋಪವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಳ್ಳಿಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಜಿ ಸಲ್ಲಿಸಿದ ಮಾತ್ರಕ್ಕೆ ಯಾವುದೇ ಮತದಾರರ ಹೆಸರು ಅಳಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಚುನಾವಣಾಧಿಕಾರಿಗಳ ಕಚೇರಿ ಮುಂಭಾಗ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಹಾಗೂ ಬಿಜೆಪಿ ಮುಖಂಡರು ಇಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬರಗಾಲ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರ ಕಷ್ಟಕ್ಕೆ ಸ್ಪಂದಿಸುವ ನಿಟ್ಟನಲ್ಲಿ ಸಚಿವ ಸಂಪುಟ ಸಭೆ ನಡೆಸುವ ಬದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚುನಾವಣಾ ಆಯೋಗದ ವಿರುದ್ದ ಪ್ರತಿಭಟನೆ ನಡೆಸಿದ್ದಾರೆ ಎಂದು ದೂರಿದ್ದಾರೆ. ಕಾನೂನು ಪಾಲಿಸಬೇಕಾಗಿದ್ದ ಮುಖ್ಯಮಂತ್ರಿಯೇ ಕಾನೂನು ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಫಾರ್ಮ್ 7ಅನ್ನು ಯಾರು ಬೇಕಾದರೂ ಸಲ್ಲಿಸಬಹುದು, ಆದರೆ ಕಾಂಗ್ರೆಸ್ ನಾಯಕರು ಇದನ್ನೇ ತಪ್ಪು ಎಂದಿದ್ದಾರೆ. ತಪ್ಪಿದ್ದರೆ ಕಾಂಗ್ರೆಸ್ ನ್ಯಾಯಾಲಯದ ಮೊರೆ ಹೋಗಬಹುದೇ ಹೊರತು ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವಂತಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಇಂದು ನೈಸ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡವರನ್ನು ಭೇಟಿಯಾಗಿ ಅಹವಾಲು ಸ್ವೀಕರಿಸಿದರು. ಬೆಂಗಳೂರು ಮೈಸೂರು ಮೂಲಸೌಕರ್ಯ ಕಾರಿಡಾರ್ ಯೋಜನೆಗಾಗಿ ಭೂಮಿ ಕಳೆದುಕೊಂಡು ಸಂಕಷ್ಟಕ್ಕೀಡಾಗಿರುವ ಜನರ ಮನವಿ ಆಲಿಸಿ ಮಾತನಾಡಿ ಒಟ್ಟಾಗಿ ಹೋರಾಟ ಮಾಡುವಂತೆ ಕರೆ ನೀಡಿದ್ದಾರೆ. ನೈಸ್ ಅಕ್ರಮ 2G ಸ್ಪೆಕ್ಟ್ರಮ್ ಹಗರಣಕ್ಕಿಂತಲೂ ದೊಡ್ಡದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ದಾಖಲೆ ಬಿಡುಗಡೆ ಮಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ಒಂದು ನೋಟ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಪ್ರಭಾವಿ ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಎವರ್ಗ್ರೀನಿಂಗ್ ಅನೈತಿಕ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತ್ತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರವು ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಕೆಟ್ಟ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆಹಚ್ಚುವಿಕೆ

0: ಪರಿಹಾರ ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಚಿತ್ರದುರ್ಗದ ಜೋಳಗಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಆಂದೋಲನದ ಭಾಗವಾಗಿ ಏಕ್ ದಿನ್ ಏಕ್ ಘಂಟಾ ಏಕ್ ಸಾಥ್ ಅಭಿಯಾನದಲ್ಲಿ ಸ್ವಚ್ಛತಾ ಶ್ರಮದಾನ ನಡೆಯಿತು. ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಿದ ಶ್ರಮದಾನಿಗಳು ಪರಿಸರ ನೈರ್ಮಲ್ಯದ ಕುರಿತು ಜಾಗೃತಿ ಮೂಡಿಸಿದರು. ನಾಡಹಬ್ಬ ದಸರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ವಿಶೇಷವಾಗಿ ಕಂಬಳ ಕ್ರೀಡೆ ಆಯೋಜಿಸಲು ಸಕಲ ಸಿದ್ದತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಈ ಬಾರಿಯ ದಸರಾ ಉತ್ಸವಕ್ಕೆ ಹೊಸ ರೂಪ ಮತ್ತು ಸ್ಪರ್ಶ ನೀಡುವ ಉದ್ದೇಶದಿಂದ ಕರಾವಳಿಯ ಜನಪ್ರಿಯ ಜಾನಪದ ಕ್ರೀಡೆಯಾದ ಕಂಬಳವನ್ನು ಮೈಸೂರಿನಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ದೇಶೀಯ ಕ್ರೀಡೆಯನ್ನು ಉಳಿಸಿ ಬೆಳೆಸಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಬೆಂಬಲ ನೀಡಲಿದೆ. ದಸರಾ ವೀಕ್ಷಣೆಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸುವುದರಿಂದ ಈ ಜಾನಪದ ಕ್ರೀಡೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಖ್ಯಾತಿ ಮತ್ತು ಪ್ರಚಾರ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಮಾತನಾಡಿ, ಕಂಬಳ ಸ್ಪರ್ಧೆಗಾಗಿ 145 ಮೀಟರ್ ಉದ್ದದ ಟ್ರ್ಯಾಕ್ ಸಿದ್ದಪಡಿಸಲಾಗುತ್ತಿದೆ. ಈ ಕೂಟದಲ್ಲಿ ಹಿಂದೆ ಉತ್ತಮ ದಾಖಲೆ ಬರೆದಿರುವ ಹಿರಿಯ ದರ್ಜೆಯ ಸುಮಾರು 150 ಜೋಡಿ ಕೋಣಗಳು ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಆಚರಿಸಲಾಯಿತು. ಬೆಳಗಾವಿಯ ಐತಿಹಾಸಿಕ ವೀರಸೌಧದಲ್ಲಿ ಇಂದು ಆಚರಿಸಲಾದ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿ ಉತ್ಸವವನ್ನು ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತ ಎಂ ಕಾರ್ತಿಕ್ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಭೀಕರ ಬರಗಾಲ ಹಿನ್ನೆಲೆ ನಾಳೆಯಿಂದ 4 ದಿನಗಳ ಕಾಲ ಕೇಂದ್ರ ತಂಡದಿಂದ ಬರ ಅಧ್ಯಯನ. ನೋಟಿಸ್ ಪ್ರಕ್ರಿಯೆ ಬಳಿಕ ರಾಜ್ಯದ ಮತದಾರರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ, ಚುನಾವಣಾ ಆಯೋಗ ಸ್ಪಷ್ಟನೆ. ಎಸ್ಸಿಆರ್ ಪಟ್ಟಿ ಮರು ಪರಿಶೀಲನೆ, ಮತದಾರರ ಹಕ್ಕಿಗೆ ಸಂದ ಜಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಖ್ಯಮಂತ್ರಿ ಹಾಗೂ ಸಚಿವರ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ದೂರು. ಮತ್ತು ನೈಸ್ ಯೋಜನೆ ಸಂತ್ರಸ್ತರಿಂದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಹವಾಲು ಸ್ವೀಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 21 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬಿಳಿಕಾಂಡ ಕೊರಕ ಕೀಟದ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಪಿಎಂ ಜಗದೀಶ್.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಯಾದಂಥ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ವಿಜ್ಞಾನಿಗಳು ಹಾಗೂ ಕೃಷಿ ಕೀಟತಜ್ಞರಾದಂಥ ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರು. ನಮಸ್ಕಾರ ಡಾಕ್ಟರ್ ಸೀತಾರಾಮ ಅವರೇ.
2: ನಮಸ್ಕಾರ. ನಮಸ್ಕಾರ.
1: ಈ ಕಾಫಿ ಬಿಳಿ ಕಾಂಡ ಕೊರಕ ಕೀಟದ ಬಗ್ಗೆ ಕಾಫಿ ಬೆಳೆಗಾರರಿಂದ ಕೇಳ್ತಾ ಇರ್ತೀವಿ. ಇದು ಯಾವ ಜಾತಿಗೆ ಸೇರಿದಂತ ಕೀಟ ಅಂತೀರಾ?
2: ಈ ಕೀಟ ಉದ್ದ ಮೀಸೆಯನ್ನು ಹೊಂದಿರುವಂತಹ ಕೀಟಗಳ ಒಂದು ಗುಂಪಿದೆ, ಅದನ್ನ ಸೆರಾಂಬಿಸಿಡೆ ಅಂತ ಹೇಳ್ತೀವಿ ನಾವು. ಆ ಗುಂಪಿಗೆ ಸೇರಿದ ಕೀಟ ಇದು. ಇದಕ್ಕೆ ಒಂದು ರಕ್ಕೆ ಸ್ವಲ್ಪ ದಪ್ಪ ಇರ್ತದೆ, ಮತ್ತೊಂದು ರಕ್ಕೆ ಸಣ್ಣಕ್ಕೆ ಇರ್ತದೆ. ಎರಡು ಜೊತೆ ರಕ್ಕೆನೂ

0: ಆಗಿರ್ತದೆ. ಆ ಗುಂಪು ಸೇರಿದ ಕೀಟ ಇದೆ. ರೆಕ್ಕೆ ಮೇಲ್ಭಾಗದಲ್ಲಿ ಇರುವ ಒಂದು ಮಾರ್ಕಿಂಗ್ ಏನಿರುತ್ತೆ ಅದ್ರ ಮೇಲೆ ಗುರುತಿಸ್ತೀವಿ.
1: ದುಂಬಿ ಜಾತಿಗೆ ಸೇರಿದಂತ ಕೀಟ ಅನ್ಬಹುದು.
0: ಹೌದೌದು ಹೌದು.
1: ಮುಖ್ಯವಾಗಿ ಇದು ಯಾವ ಕಾಫಿಗೆ ಹೆಚ್ಚು ಹಾನಿ ಮಾಡುತ್ತೆ ಅಂತೀರ?
0: ಇದು ಬೇರೆ ಕಾಫಿಗೆ ಅಂದ್ರೆ ಅರೇಬಿಕಾ, ರೋಬಸ್ಟಾ ಮತ್ತೆ ಮರ ಕಾಫಿ ಎಲ್ಲ ಇದೀವಲ್ಲ, ಅದರಲ್ಲಿ ಅರೇಬಿಕಾ ಕಾಫಿ ಹೆಚ್ಚು ಹಾನಿಯನ್ನು ಮಾಡ್ತದೆ.
1: ಅರೇಬಿಕಾ ಕಾಫಿಗೆ ಹೆಚ್ಚು ಬರೋದಕ್ಕೆ ಏನ್ ಕಾರಣ ಅಂತೀರ?
0: ಇದು ಬೇರೆ ಕಾಫಿಯನ್ನು ಅಷ್ಟು ಬಾಧಿಸುದಿಲ್ಲ, ಅದಕ್ಕೆ ಅಷ್ಟು ವಂಶ ಬೆಳೆಸಕ್ಕೆ ಅದಕ್ಕೆ ಬೇಕಾಗಿರುವಂತ ಆಹಾರ ಅದ್ರಲ್ಲಿ ಇಲ್ಲದೇ ಇರಬಹುದು.
1: ಅಂದ್ರೆ ತಾಂತ್ರಿಕವಾಗಿ ನಾವು ಹೋಸ್ಟ್ ಪ್ರಿಫರೆನ್ಸ್ ಅಂತೀವಲ್ಲ.
0: ಹೋಸ್ಟ್ ಪ್ರಿಫರೆನ್ಸ್ ಅಂದ್ರೆ ಅರೇಬಿಕಾ ಕಾಫಿನೇ ಹೋಸ್ಟ್.
1: ಅರೇಬಿಕಾ ಕಾಫಿನೇ ಇಷ್ಟಪಡುತ್ತೆ.
0: ಹೌದೌದು ಹೌದು.
1: ಅಂದ್ರೆ ಬೇರೆ ಕಾಫಿನಲ್ಲಿ ಏನ್ ಕಂಡು ಬರೋದೇ ಇಲ್ವಾ ಇದು?
0: ಸಾಮಾನ್ಯವಾಗಿ ರೋಬಸ್ಟಾದಲ್ಲಿ ಕಂಡು ಬರೋದಿಲ್ಲ, ಬಹಳ ಅಪರೂಪಕ್ಕೆ ರೋಬಸ್ಟಾದಲ್ಲಿ ಮತ್ತೆ ಮರ ಕಾಫಿಲಿ ಕಂಡು ಬರ್ತದೆ ಹೊರತು ಇದೇನದನ್ನ ಹಾನಿ ಕುಡಿಸುವಷ್ಟು ಮಟ್ಟಕ್ಕೆ ರೋಬಸ್ಟಾದಲ್ಲಿ ಬರೋದಿಲ್ಲ. ಬರೋದೇ ಇಲ್ಲ ಅಂತ ರೂಲ್ಸ್ ಅಲ್ಲ, ಆದ್ರೆ ಕೆಲವೊಂದ್ಸರಿ ಪ್ರಯತ್ನ ಪಡ್ತದೆ, ಆದ್ರೆ ಅದರಲ್ಲಿ ಅದರ ಸಕ್ಸಸ್ ಬಹಳ ಕಮ್ಮಿ. ಯಾಕೆಂದ್ರೆ ವಂಶಾಭಿವೃದ್ಧಿ ಆಗುದೇ ಅದ್ರ ಉದ್ದೇಶ ಅಲ್ವಾ, ಆ ವೃದ್ಧಿ ಕಮ್ಮಿ ಆಗ್ತದೆ.
1: ಈಗ ಅರೇಬಿಕಾ ಕಾಫಿಯನ್ನ

0: ಮತ್ತೆ ಮೊರಕಾಫಿಲಿ ಕಂಡು ಬರ್ತದೆ ಹೊರತು ಇದೇನದನ್ನ ಹಾನಿ ಕುರಿಸುವಷ್ಟು ಮಟ್ಟಕ್ಕೆ ರೋಗದಲ್ಲಿ ಬರೋದಿಲ್ಲ, ಬರೋದೇ ಇಲ್ಲ ಅಂತ ರೂಲ್ಸ್ ಅಲ್ಲ. ಆದ್ರೆ ಕೆಲವೊಂದ್ಸರಿ ಪ್ರಯತ್ನ ಪಡ್ತದೆ, ಆದ್ರೆ ಅದರಲ್ಲಿ ಅದ್ರ ಸಕ್ಸಸ್ ಬಹಳ ಕಮ್ಮಿ. ಯಾಕೆಂದ್ರೆ ವಂಶಾಭಿವೃದ್ಧಿ ಆಗುದೆ ಅದ್ರ ಉದ್ದೇಶ ಅಲ್ವಾ, ಆ ವೃದ್ಧಿ ಕಮ್ಮಿ ಆಗ್ತದೆ.
1: ಈಗ ಅರೇಬಿಕಾ ಕಾಫಿಯನ್ನ ನಾವು ತೆಗೆದುಕೊಂಡ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಹಾನಿ ಮಾಡುತ್ತೆ ಅಂತೀರಾ?
0: ಅರೇಬಿಕಾ ಕಾಫಿ ನೆಟ್ಟು ಮರೆಯುವಂತ ಸ್ಥಿತಿ ಇದ್ರೆ ಒಂದು 2 ವರ್ಷದೊಳಗೆ ಇದು ಇಡೀ ಕಾಫಿ ತೋಟನ ಹಾಳು ಮಾಡ್ತದೆ.
1: ಓಹೋ,
0: ಅಷ್ಟು ಮಟ್ಟಿಗೆ ಹಾಳು ಮಾಡುವಷ್ಟು ಶಕ್ತಿ ಕೀಟ ಇದು. ಯಾಕೆಂದ್ರೆ ಸಣ್ಣ ಗಿಡಗಳಾದಂತೂ 7-8 ವರ್ಷದ ಗಿಡಗಳಾದಂತೂ ಇದು ಯಾವುದೇ ರೀತಿ ತೊಂದರೆ ಇಲ್ಲದ ಹಾಗೆ ಇದ್ದೇ ಇದ್ರೆ ತುಂಬಾ ಚೆನ್ನಾಗಿ ವಂಶ ಪರಂಪರಿಸಿ ಬೆಳೆಸಿ ಮತ್ತೆ ಕಾಫಿ ನಾಶ ಮಾಡ್ತದೆ.
1: ಅಂದ್ರೆ ಇದು ಆರ್ಥಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂತ ಕೀಟ.
0: ಹೌದು,
1: ಈ ಕೀಟ ಹಾವಳಿ ಇದೆ ಅಂತ ನಾವು ಹೇಗೆ ತಿಳ್ಕೋಬಹುದು ಕಾಫಿ ಬೆಳೆನಲ್ಲಿ?
0: ಇದರಲ್ಲಿ ವರ್ಷದಲ್ಲಿ 2 ಹಾರಾಟ ಕಾಲ ಇದೆ. ಇದಕ್ಕೆ ಒಂದು ಏಪ್ರಿಲ್ ಮೇಲೆ, ಮತ್ತೊಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಈ ಗಿಡಗಳಲ್ಲಿ ಇದು ಒಳಗೆ ಹೋಗುವಾಗ ಅದು ಸಣ್ಣ ಮೊಟ್ಟೆ ಇರ್ತದೆ, ಆ ಕಾಫಿ ತೊಗಟಿರುವ ಬಿರುಕಿ ಸಂದಿಲಿ ಮೊಟ್ಟೆ ಇರ್ತದೆ. ಆ ಮೊಟ್ಟೆಯಿಂದ ಹೊರಬರುವ ಮರಿಹುಳ ತೋಟೆಯಿಂದ ಒಳಗೆ ಭಾಗ ಏನಿದೆ ತಿಂತಾ ಹೋಗ್ತದೆ. ಅವಾಗ ಒಂದು ರಿಂಗ್ ಟೈಪ್ ಡೆವಲಪ್ ಆಗುತ್ತೆ, ಅದು ಹೋಗುದಲ್ಲೆಲ್ಲ ಒಂಥರ ಬಿರುಕಿನ ಒಂದು ರಿಂಗ್ ಟೈಪ್ ಡೆವಲಪ್ ಆಗುತ್ತೆ. ಆ ರಿಂಗ್ ಇಂದ ನಾವು ಗುರುತಿಳಿಬಹುದು ಇದು ಒಳ ಸೇರಿದೆ ಅಂತ ಹೇಳಿ.
1: ಅಂದ್ರೆ ತೊಗಟೆ ಒಂದ್ ರೀತಿ ಉಬ್ಬದಂಗೆ ಏನಾದ್ರೂ ಕಾಣುತ್ತಾ?
0: ಹಾ, ಸಣ್ಣ ಉಬ್ಬದಂಗ ಭಾಗ ಬರ್ತದೆ, ತೊಗಟೆ ಉಬ್ಬದಂಗ ಆಗ್ತದೆ. ಅದು ಉಂಗುರಕರ ಚಿತ್ಸುತ್ತಿರ್ಲಿ ಇರ್ತಾವ.
1: ಅಂದ್ರೆ ಇದು ಸಣ್ಣ ಕೀಟ ಆದ್ರೂ ಅಷ್ಟು ಗಟ್ಟಿಯಾದಂತ ಕಾಂಡವನ್ನ ಹೇಗೆ ಕೊರೆಯುತ್ತೆ ಅಂತೀರಿ?
0: ಇದು ಪ್ರೌಢ ಕೀಟ ಯಾವ್ದೇ ರೀತಿ ಕಾಫಿ ಗಿಡಗಳನ್ನಾಗ್ಲಿ ಯಾವ್ದು ತಿನ್ನೋದಿಲ್ಲ, ಕಾಲಿಲ್ಲದ ಮರಿಹುಳ ಅದು. ಹಾಗಾಗಿ ಹೊರಗಡೆ ಸೇರಿದ ಮೇಲೆ ಮತ್ತೆ ಹೊರಗೆ ಬರೋದಿಲ್ಲ, ಹೊರಗಡೆ ತಿಂತಾನೆ ಇರೋದು. ಅದಕ್ಕೆ ಅಲ್ಲೇ ಇರುವ ಆಹಾರ ಸಾಕು, ಗಾಳಿನೂ ಅಷ್ಟೇ ಸಾಕು. ಅದಕ್ಕೆ ಅಲ್ಲಿ ಸುಮಾರು 10 ತಿಂಗಳ ಕಾಲ ತಿಂತಾನೆ ಇರ್ತದೆ, ಆಮೇಲೆ ಹೊರ ಬರ್ತದೆ. ಅದು ಇಷ್ಟು ಬಂದ ಕಾಲದಲ್ಲಿ ಹೊರ ಬರ. ಆ ರೀತಿಯ ಒಂಥರ ಸಶಕ್ತ ಕೀಟ ಇದು.
1: ಈಗ ಕಾಂಡದ ಮೇಲೆ ಚಿಹ್ನೆಗಳನ್ನ ತಾವು ಹೇಳಿದ್ರಿ, ಮತ್ತೆ ಗಿಡದ ಎಲೆಗಳು ಇದರಲ್ಲಿ ಏನಾದ್ರೂ ಚಿಹ್ನೆಗಳು ಕಾಣುತ್ತಾ?
0: ಅದು ತುಂಬಾ ಎಫೆಕ್ಟ್ ಆದ್ಮೇಲೆ ಒಳಗೆ ಹೋದ್ಮೇಲೆ ಅದು ಏನ್ ಮಾಡ್ತದೆ ಅಂತ, ಕಾಂಡದಲ್ಲಿ ಕೊರತೆ ತಿನ್ನುವಾಗ ಕಾಂಡದಿಂದ ಎಲೆಗಳಿಗೆ ಬೇರಿಂದ ಎಲೆಗೆ ನ್ಯೂಟ್ರಿಯೆಂಟ್ ಫ್ಲೋ ಆಗ್ಬೇಕಲ್ಲ, ಆಹಾರ ಸರಬರಾಜಲ್ಲ, ಅದಕ್ಕೆ ವ್ಯತ್ಯಯ ಆಗ್ತದೆ. ವ್ಯತ್ಯಯ ಆದಾಗ ಗಿಡ ಸ್ವಲ್ಪ ಸಿಂಪ್ಟಮ್ ತೋರಿಸ್ತದೆ, ಡಲ್ ಆಗ್ತದೆ, ಆಮೇಲೆ ಬಾಡದಂಗ ಆಗ್ತದೆ, ಎಲೆ ಎಲ್ಲ ಉದುರಿಸ್ತರ ಸೊರಗಿದಂಗ ಆಗ್ತದೆ.
1: ಬಾಡದಂಗ ಆಗುತ್ತೆ,
0: ತುಂಬಾ ಸಿವಿಯರ್ ಆದ್ರೆ ಬಾಡೇ ಬಾಡ್ತದೆ.
1: ಯಾಕಂದ್ರೆ ಇದು ತೊಗಟೆಗೆ ಹಾನಿ ಮಾಡೋದ್ರಿಂದ
0: ತೊಗಟೆ ಮೊದಲ ಭಾಗದಲ್ಲಿ ಮಾತ್ರ 1-2 ತಿಂಗಳು ಮಾತ್ರ ತೊಗಟೆ ಭಾಗ ತಿಂತದೆ, ಆಮೇಲೆ ಒಳಭಾಗದ ಸೇರ್ತದೆ, ಆ ಗಟ್ಟಿ ಕಾಂಡ ಎಲ್ಲಕ್ಕೆ ಸೇರ್ತದೆ. ಅಲ್ಲಿ ಎರ ಬೇರೆ ಯಾವ ಕಡೆ ಬೇಕಾದ್ರೂ ಹೋಗ್ಬಹುದು, ಯಾವ ಸರ್ವತಂತ್ರ ಸ್ವತಂತ್ರ ಅದು, ಯಾವ ಬೇಕಾದ್ರೆ ತಿಂತದವ.
1: ಅಂದ್ರೆ ಗಿಡಗಳು ಒಂದ್ ರೀತಿ ಬಾಡದಂಗ ಕಾಣ್ತವೆ.
0: ಹಾ, ಗಿಡ ಕಾಣ್ತದೆ ಸ್ವಲ್ಪ ಬಾಡದಂಗೆ, ಮತ್ತೆ ಬೇರೆ ಆರೋಗ್ಯವಂತ ಗಿಡಗಳನ್ನ ನೋಡಿದ್ರೆ ಸ್ವಲ್ಪ ಬದಲಾವಣೆ ಕಾಣ್ತದೆ ನಮ್ಗೆ.
1: ಅಂದ್ರೆ ತೇವಾಂಶದ ಕೊರತೆ ಇಲ್ದಿದ್ರು ಬಾಡದಂಗ ಕಾಣುತ್ತೆ.
0: ಹೌದೌದು,
1: ಅದು ಒಂದು ಮುಖ್ಯವಾದ ಲಕ್ಷಣ ಅಂತಿದೆ.
0: ಆ ಗಿಡ ಆತರದಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಸ್ವಲ್ಪ ಗಮನ ಹರಿಸಿ ನೋಡಿದಾಗ ಗೊತ್ತಾಗುತ್ತೆ. ಮತ್ತೆ ಇರೋದ್ರ ಅನುಭವದ ಮೇಲೆ ಅದನ್ನ ತಗೊಂಡಕ್ಕೆ ಮುಖ್ಯವಾದ್ದು ಅಂತ ಹೇಳಿದ್ರೆ ಆ ಕಾಂಡದಲ್ಲಿ ಉಂಗುರಾಕಾರದ ಸುತ್ತಲೂ ಇರ್ತಾವಲ್ಲ, ಅದರಿಂದ ಕೀಟ ಪೀಡಿತ ಅಂತ ಹೇಳ್ಬೋದು.
1: ಅಂದ್ರೆ ಯಾವ ಒಂದು ವಾತಾವರಣದ ಅಂಶಗಳು ಈ ಕೀಟದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತವೆ ಅಂತೀರಿ?
0: ಅಂದ್ರೆ ನಮ್ಮ ತೋಟದಲ್ಲಿ ಹಾಲವಣ ಬೆಳೆಸಿ ನೆರಳು ಇಲ್ದೇ ಇರೋದು, ಆಮೇಲೆ ತುಂಬಾ ಓಪನ್ ಆಗಿರೋದಂತ, ಬೆಳಕು ಜಾಸ್ತಿ ಬಂದು ಓಪನ್ ಆಗಿದ್ರೆ, ಮತ್ತೆ ಲೋ ರೈನ್ ಫಾಲ್ ಇದ್ರೆ
1: ಕಡಿಮೆ ಮಳೆ,
0: ಎಲೆ ಉದುರುವಿಕೆ ಜಾಸ್ತಿ ಆಗಿ ಫಸಲು ಜಾಸ್ತಿ ಆಗಿದ್ದಿರ್ಬೋದು, ಅಥವಾ ಸ್ಪ್ರೇ ನಿಧಾನ ಆಗಿದ್ದಿರ್ಬೋದು, ಎಲೆ ಪೂರ ಗಿಡ ಉದುರಿದ್ರೆ ಅಂದ್ರೆ ತುಂಬಾ ಎಲೆ ಉದುರಿಸಿದ್ರೆ ಆ ಗಿಡಗಳು ಇದಕ್ಕೆ ಹೆಚ್ಚು ಅಟ್ಯಾಕ್ ಆಗಿ ಹಾನಿಗೆ ಒಳಗಾಗ್ತವೆ.
1: ಅಂದ್ರೆ ಬಿಸಿಲು ಮತ್ತೆ ಒಣ ವಾತಾವರಣ ಅನುಕೂಲ ಆಗುತ್ತೆ.
0: ಆಮೇಲೆ ಮತ್ತೆ ಅದು ಗಿಡದ ಪ್ರಚನ್ನ ಶಕ್ತಿನ ಆತರ ಶಕ್ತಿಯನ್ನ ಸ್ವಲ್ಪ ಇರುವಂತ ಗಿಡಗಳನ್ನು ಹೆಚ್ಚು ಹಾನಿ ಮಾಡುದಿಲ್ಲ, ಸ್ವಲ್ಪ ಕುಂದಿದಾಗ ಗಿಡ ಸೊರಗಿದಾಗ ಇದು ಹಾನಿ ಮಾಡುತ್ತೆ.
1: ನಿಶಕ್ತವಾದಂತ ಗಿಡಗಳನ್ನೇ ಹಾನಿ ಮಾಡುವಂತದ್ದು.
0: ಹೌದು ಹೌದು ಹೌದು.
1: ಕೆಲವು ರೋಗ ಪೀಡಿತ ಗಿಡಗಳನ್ನು ಕೂಡ ಇದು ಹಾನಿ ಮಾಡಬಹುದು.
0: ರೋಗ ಅಂದ್ರೆ ಎಲೆ ಉದುರಿದಾಗ ಇದು ಫುಲ್ ನಗ್ನ ಆಗ್ತದೆ ಗಿಡ, ಗಿಡದಾಗ ಇದು ಸಹಕಾರಿ ಆಗ್ತದೆ. ಹಾರಾಟದ ಕಾಲದಲ್ಲಿ ನೆರಳು ಇಲ್ದೇ ಇದ್ರೆ ಫುಲ್ ಓಪನ್ ಆಗಿ ಕಂಡೀಷನ್ ಇದ್ರೆ ಅವಾಗ ಕಷ್ಟ ಆಗ್ತದೆ, ಅದು ಮೊಟ್ಟೆ ಇಡಕ್ಕೆ ತುಂಬಾ ಸಹಕಾರಿ ಆಗ್ತದೆ.
1: ಇನ್ನು ಈ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ಇದು ವರ್ಷದ 2 ಹಾರಾಟದ ಕಾಲ ಇದೆ ಅಂತ ಹೇಳಿದ್ದೆ. ಒಂದು ಏಪ್ರಿಲ್ ಮೇಲೆ, ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಇದು ಹೊರಬಂದ ಗಂಡು ಹೆಣ್ಣು ಕೀಟಗಳು ಒಟ್ಟು ಸೇರ್ತವೆ, ಒಟ್ಟು ಸೇರಿದ ಮೇಲೆ ಮೊಟ್ಟೆ ಇಡಕ್ಕೆ ಪ್ರಯತ್ನ ಪಡ್ತದೆ. ತೊಗಟೆಯಲ್ಲಿರೋ ಬಿರುಕುಗಳಲ್ಲಿ ಮೊಟ್ಟೆ ಇರ್ತದೆ, ಮೊಟ್ಟೆ ಹೆಚ್ಚು ಕಮ್ಮಿ ಸಣ್ಣ ರವೆಯಷ್ಟು ದೊಡ್ಡ ಇರ್ತದೆ. ಆ ಮೊಟ್ಟೆಯನ್ನ ತೊಗಟೆ ಸಂದಿಲಿ ಇಟ್ಟು ಸಾಮಾನ್ಯ ಅದಕ್ಕೆ ಪ್ರೌಢ ಕೀಟದ ಜೀವಿತಾವಧಿ ಕೇವಲ 30 ದಿನ 35 ದಿನ ಅಷ್ಟು ಮಾತ್ರ, ಅದಕ್ಕೊಂದು ಅದಕ್ಕಿಂತ ಜಾಸ್ತಿ ಆಗುದಿಲ್ಲ. ಆ ಜೀವಿತಾವಧಿಯಲ್ಲಿ ಅದು ಸುಮಾರು 100 ಮೊಟ್ಟೆ ಇಡ್ತದೆ. ಅದು ಒಂದೇ ಗಿಡದಲ್ಲಿ 100 ಮೊಟ್ಟೆ ಇಡಕ್ ಆಗುದಿಲ್ವಲ್ಲ, ಹಾಗೆ ಹಾರಾಡಿ ಹಾರಾಡಿ ಆ ಸುತ್ತಮುತ್ತ ಗಿಡಗಳಲ್ಲೂ 1-2 ಮೊಟ್ಟೆ ಆತರ ಇಡಬಹುದು. 10-15 ಗಿಡಗಳಂತೂ ಗ್ಯಾರಂಟಿ ಮೊಟ್ಟೆ ಇಡ್ತದೆ. ಅದು ಇಷ್ಟು.

0: ಇರ್ತದೆ ಅಂತ ಒಂದು ಗಿಡದಲ್ಲಿ ಹೇಳುವಾಗಿಲ್ಲ, ಅದು ಚಾಯ್ಸ್ ಅದು. ಹಾಗಾಗಿ 100 ಮೊಟ್ಟೆ ಜೀವಿತಾವಧಿಯಲ್ಲಿ ಇರ್ತದೆ. ಒಂದೇ ದಿನ 100 ಮೊಟ್ಟೆ ಇರ್ತದೆ, ದಿನ ಕಾಲದಲ್ಲಿ 100 ಮೊಟ್ಟೆ ಇರ್ತದೆ. ಅದು ಮೊಟ್ಟೆಯಿಂದ ಮರಿ ಹುಳ ಹೊರ ಬರ್ತದಲ್ಲ, ಹೊರ ಬಂದ ಮರಿ ಹುಳ ತೊಗಟಿನ ತಿನ್ನಕ್ಕೆ ಶುರು ಮಾಡ್ತದೆ, ತಿಂದು ತಿಂದು ದೊಡ್ಡಾದ ಹಂಗೆ ಒಳಗೆ ಹೋಗ್ತಾ ಹೋಗುದು. ಈ ಸುಮಾರು 5 ದಿನ ಅದೊಂದು ಪೊರೆ ಕಳಿಸ್ತದೆ, ಪೊರೆ ಕಳಿಸಿ ಇಸ್ತಾರ ಅಂತ ಹೇಳ್ತದೆ. 5 ದಿನ ತೊಗಟೆ ಹತ್ತಿರ ಬಂದಿರ್ತದೆ, ಅದು ಫುಲ್ ಬೆಳವಣಿಗೆ ಆಗಿ ಅಲ್ಲಿ ಒಂದು ಕೋಶವನ್ನು ಟೈಪ್ ಮಾಡ್ತದೆ. ಅಂದ್ರೆ ಒಂದು ರಿಂಗ್ ಹೊರಬರೋಕೆ ಒಂದು ದಾರಿ ಮಾಡಿಕೊಂಡು ಅದನ್ನ ಹಾಗೆ ಇಟ್ಟು ಇದು ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆ ಸುಮಾರು 25-28 ದಿನ ಇರ್ಬೋದು. ಆದ್ರೆ ಮರಿಗಳು ಸುಮಾರು 10 ತಿಂಗಳ ಕಾಲ ತಿಂದಿರ್ತದಲ್ಲ, ಆಗ ಸಾಕಷ್ಟು ಕಾಲ ಕಡಿಮೆ ಇರ್ತದೆ. ಆಮೇಲೆ ಸುಮಾರು 28 ದಿನ ಕೋಶಾವಸ್ಥೆಯಲ್ಲಿ ತನ್ನ ರೂಪ ಬದಲಾವಣೆ ಮಾಡಿಕೊಂಡು ಹೊರಬರ್ತದೆ. ಕೀಟದ ಜೀವಿತಾವಧಿಯಲ್ಲಿ 2 ತರದಿದೆ, ಒಂದು ಲಾಂಗ್ ಲೈಫ್ ಸೈಕಲ್, ಒಂದು ಶಾರ್ಟ್ ಲೈಫ್ ಸೈಕಲ್ ಅಂತ. ಈ ಏಪ್ರಿಲ್ ಮೇಲೆ ಹೊರಬಂದ ಮೊಟ್ಟೆ ಇಟ್ಟಿದ್ದೆಲ್ಲ ಅಕ್ಟೋಬರ್ ನವೆಂಬರ್ ಬರ್ತದೆ, 6 ತಿಂಗಳ ಅವಧಿ ಇರ್ತದೆ, ಒಂದು 10 ತಿಂಗಳ ಅವಧಿ ಇರ್ತದೆ. ಈ ರೀತಿ 2 ತರದ ಲೈಫ್ ಸೈಕಲ್ ಇದೆ. ಇದು ಒಳಗ್ ಹೋದ್ಮೇಲೆ ಇದ್ರದ್ದು ಕಾರ್ಯಕ್ರಮ ಏನು ಅಂತ ಹೇಳಿ ಒಳಗಡೆ ತೊಗಟೆನ್ ತಿನ್ನುವಂತದ್ದೆ, ಮತ್ತೆ ಬೇರೆ ಏನು ಮಾಡೋದಿಲ್ಲ. ಕಂಪ್ಲೀಟ್ ತೊಗಟೆನ್ ತಿಂದು ಅದ್ರದ್ದು ಹಿಕ್ಕಿಯನ್ನ ಪ್ಯಾಕ್ ಮಾಡ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಬೇರೆ ಯಾವ್ದು ಜಾಗ ಬರಬಾರ್ದು ಅಂತ ಹೇಳಷ್ಟು ಪ್ರೊಡಕ್ಟಿವ್ ಆಗಿ ತಿಂತಾ ಹೋಗ್ತದೆ.
1: ಅಂದ್ರೆ ಕೋಶಾವಸ್ಥೆಯನ್ನ ಎಲ್ಲೊಂದುತ್ತೆ ಇದು.
0: ಕೋಶಾವಸ್ಥೆ ತೊಗಟೆ ಹತ್ತಿರ ಬಂದು ತೊಗಟೆಯನ್ನು ಫುಲ್ ಓಪನ್ ಮಾಡೋದಿಲ್ಲ, ಸಣ್ಣ ಹೋಲ್ ಮಾಡಿ ತೊಗಟೆ ಆ ಸಿಪ್ಪೆ ಇರ್ತದಲ್ಲ, ಆ ಸಿಪ್ಪೆಯ ಒಳಭಾಗದಲ್ಲಿ ಸಣ್ಣ ಒಂದು ರಂಧ್ರ ಮಡಿಟ್ಕೊಂಡು ಹೊರಬರುತ್ತೆ. ಅವಾಗ ಪ್ರೌಢ ಕೀಟ ಬಂದಿದ್ದು ಆ ರಂಧ್ರವನ್ನು ಚೂ ಬಾಗಿಲು ದೂಗಿದೆ ಹೊರಬಂದಂಗೆ ಮಾಡ್ತದೆ. ಅವಾಗ ಒಂದು ಹೋಲ್ ಕರೆಕ್ಟ್ ಆಗಿ ಕಾಣ್ತದೆ, ಎಕ್ಸಿಟ್ ಹೋಲ್ ಅಂತ ಕರಿತೀವಿ ಅದನ್ನ, ಅವಾಗ ಕರೆಕ್ಟ್ ಗೊತ್ತಾಗುತ್ತೆ.
1: ಅಂದ್ರೆ ಈ ಕೀಟದ ಹಾವಳಿ ಬೇರೆಗೂ ಕೂಡ ಹಬ್ಬ ಸಾಧ್ಯತೆ ಇರುತ್ತೆ?
0: ಬೇರೆಯವರಿಗೆ ಹೋಗೋ ಸಾಧ್ಯತೆ ಇದ್ದೇ ಇದೆ. ಯಾಕಂದ್ರೆ ಮೇಲ್ಭಾಗದಲ್ಲಿ ಹಾರ ಕಮ್ಮಿ ಇದೆ ಅಂತ ಕಂಡಾಗ, ಅಂದ್ರೆ 7-8 ವರ್ಷದ ಗಿಡ ಸಣ್ಣಕ್ಕಿದ್ರೆ ಆ ಗಿಡ ಬೇರೆಗೂ ಬರೋರಿಗೂ ಹೋಗೋ ಸಾಧ್ಯತೆ ಇದೆ.
1: ಇನ್ನ ಈ ಕೀಟ ಬರದಿರ ಹಾಗೆ ಹೇಗೆ ತಡೆಗಟ್ಟಬಹುದು ಅಂತೇಳಿ?
0: ಈ ಕೀಟ ತಡೆಗಟ್ಟಕ್ಕೆ ನಮ್ಮಲ್ಲಿ ಒಂದು 2 ಕಾರ್ಯಕ್ರಮ ಮುಖ್ಯ ನೋಡ್ಬೇಕಂತ ಹೇಳಿದ್ರೆ, ಇದನ್ನ ಒಂದು ಮೊಟ್ಟೆ ಇಡದನ್ನು ತಪ್ಸ್ಬೇಕು. ಅದಕ್ಕೆ ನಾವು ವಾತಾವರಣದಲ್ಲಿ ಮೊಟ್ಟೆ ಇಡದಂಗ್ ತಪ್ಸುವಂತ ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ಮತ್ತೊಂದು ಮೊಟ್ಟೆ ಒಳಗೆ ಹೋಗಿ ತಿನ್ಬಾರ್ದು. ಆ ರೀತಿ ಗಿಡವನ್ನು ನಾವು ಯೋಚನೆ ಮಾಡ್ಬೇಕು. ಮೊಟ್ಟೆ ಇಟ್ಟು ಇಡದ ತಪ್ಸೋದು ಅಂತ ಹೇಳಿದ್ರೆ ನಾವು ನೆರಳನ್ನು ಸರಿಯಾಗಿ ನೋಡ್ಕೊಬೇಕು. ಯಾಕಂದ್ರೆ ಇದು ತುಂಬಾ ಚೆನ್ನಾಗಿ ಬಿಸಿಲು ಇದ್ದಾಗ ಇದು ತುಂಬಾ ಆಕ್ಟಿವಿಟಿ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಹಾರಾಟ ಕಾಲದಲ್ಲಿ ತೋಟದಲ್ಲಿ ನೆರಳಿರ್ಬೇಕು. ಅದು ಕೆಳ ಹಂತದ ನೆರಳು ಹಾರ್ವನ್ ಆಗಿರ್ಬೋದು, ಮೇಲ್ ಹಂತದಲ್ಲಿ ಯಾವ ಮರದ ಬೇಕಾದ್ರೆ ಇರ್ಲಿ ತೊಂದರೆ ಇಲ್ಲ. ಅಂದ್ರೆ 2 ಹಂತದ ನೆರಳು ಇರಲೇಬೇಕು. ಕಾಫಿ ಗಿಡ ಡೈರೆಕ್ಟ್ ಸೂರ್ಯನ ಬಿಡಿಸ್ಲಿಕ್ಕೆ ಬೀಳ್ಬಾರ್ದು, ಆ ತರದ ಒಂದು ನೆರಳು ಇರಬೇಕು. 40% ಅದು ಪರ್ಸೆಂಟೇಜ್ ಹೇಳ್ತೀವಲ್ಲ, ನಮಗೆ ಏನ್ ಅನ್ಸ್ಬೇಕು ಅಂತ ಹೇಳಿದ್ರೆ ತೋಟದ ನೆರಳು ಇರ್ಬೇಕು ಸ್ವಲ್ಪ ಮಟ್ಟಿಗೆ. ಆ ನೆರಳು ಇಟ್ಟರೆ ಇದ್ರದ್ದು ಆಕ್ಟಿವಿಟಿ ಕಮ್ಮಿ ಆಗ್ತದೆ. ಒಂದು ಇನ್ನೊಂದೇನ್ ಗೊತ್ತಾ, ಇದ್ದು ಮೊಟ್ಟೆ ಇಡದನ್ನು ತಪ್ಸ್ಬೇಕಾರೆ ಇದಕ್ಕೆ ಗಿಡದಲ್ಲಿ ಬಿರುಕು ಇರುತ್ತಲ್ಲ, ಬಿರುಕು ಬೇಕು. ಆ ಬಿರುಕು ಇಲ್ಲದ ಹಾಗೆ ಮಾಡಿದ್ರೆ ಈ ಮೊಟ್ಟೆ ಇಡೋದು ಕಾರ್ಯಕ್ರಮ ತಪ್ಸ್ಬೋದು. ಅದನ್ನ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ತೆಂಗಿನ ಸಿಪ್ಪೆ ಇದೆಯಲ್ಲ, ಆ ಸಿಪ್ಪೆಲಿ ಆ ತೊಗಟೆಯನ್ನು ಉಜ್ಜಿದ್ರೆ, ಸಿಪ್ಪೆದ ಗ್ಲೌಸ್ ಸಿಗುತ್ತೆ ನಮ್ಮ ಸಕಲೇಶ್ಪುರದಲ್ಲಿ ಮಡಿಕೇರಿ ಸಿಗ್ಬಹುದು, ಆ ಗ್ಲೌಸ್ ಹಾಕೊಂಡು ಮುಖ್ಯ ಕಾಂಡದ ನಯಗೊಳಿಸಿದ್ರೆ ಆ ಬಿರುಕು ಇಲ್ಲದ ಹಾಗೆ ಮಾಡಿದ್ರೆ ಇದು ಮೊಟ್ಟೆ ಇಡೋ ಪ್ರಮಾಣ ಕಮ್ಮಿ ಆಗುತ್ತೆ. ಅದಲ್ಲದೆ ಇನ್ನೂ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸ್ವಲ್ಪ ನಯಗೊಳಿಸಿ ಅದಕ್ಕೆ 20 ಕೆಜಿ ಸುಣ್ಣನ್ನ ಫೆವಿಕಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸುಣ್ಣ ಬಳಿದ್ರೆ ಅದು ಮೊಟ್ಟೆ ಇಡೋ ಕಾರ್ಯಕ್ರಮ ಸ್ವಲ್ಪ ಕಮ್ಮಿ ಆಗ್ತದೆ, ಎಫೆಕ್ಟ್ ಆಗುತ್ತೆ. ಈ 3 ಕಾರ್ಯಕ್ರಮ ನಾವು ಎಫೆಕ್ಟಿವ್ ಆಗಿ ಮಾಡಿದ್ರೆ, ನೆರಳು ನಿರ್ವಹಣೆ, ಆಮೇಲೆ ತೊಗಟೆ ಉಜ್ಜುದು, ಅದಿಲ್ದ್ರೆ ಸುಣ್ಣ ಹಚ್ಚುವಂತದ್ದು, ಇದಿಷ್ಟು ಕಾರ್ಯಕ್ರಮ ಮಾಡಿದ್ರೆ ಇದನ್ನ ಮೊಟ್ಟೆ ಇಡೋ ಕಾರ್ಯಕ್ರಮ ತಪ್ಸ್ಬೋದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮೊಟ್ಟೆಯನ್ನು ಒಳಗೆ ಹೋದ್ಮೇಲೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ,
1: ಹೌದು
0: ಅದು ಬಹಳ ಕಷ್ಟ. ಅದು ಯಾಕೆಂತ ಹೇಳಿದ್ರೆ ಅದರಲ್ಲಿ ಒಳಗೆ ಹೋದ್ಮೇಲೆ ನಾವು ಏನು ಮಾಡಕ್ಕಾಗುವಂತ ಪರಿಸ್ಥಿತಿ ಇಲ್ಲಿದೆ. ಯಾಕೆಂದ್ರೆ ಯಾವ್ದೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ರೆ ಅದು ಕಾಫಿ ಬೀಜದಲ್ಲಿ ಕಾಣ ಶುರು ಆಗುತ್ತೆ, ಕಾಫಿಯ ರಫ್ತಿನ ಪ್ರಮಾಣ ಬಹಳ ಕುಸಿಯುವಂತ ಸಮಸ್ಯೆ ಶುರು ಆಗ್ಬಹುದು. ಅದಕ್ಕೋಸ್ಕರ ಯಾವುದೇ ಸಿಸ್ಟಮ್ ಇತ್ತು ಅಂದ್ರೆ ಅಂತರ್ವ್ಯಾಪಿ
1: ಕೀಟನಾಶಕವನ್ನು
0: ನಾವು ಬಳಸುವುದೇ ಇಲ್ಲ, ರೆಕಮೆಂಡ್ ಮಾಡೋದೇ ಇಲ್ಲ. ಕೀಟನಾಶಕ ಬಳಕೆ ಅಂತೂ ಇದಕ್ಕೆ ಬಹಳ ಬಹಳ ಬಹಳ ಕಮ್ಮಿ ಮಾಡಿದ್ವಿ. ಅನಿವಾರ್ಯ ಪ್ರಮಾಣದಲ್ಲಿ ಮಾತ್ರ ಇದಕ್ಕೆ ಕೀಟನಾಶಕ ಹೇಳ್ತೀವಿ. ಇದಲ್ಲದೆ ಇನ್ನೊಂದಿದೆ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ, ಕಾಫಿಯ ಗಿಡದ ಕಾಂಡ ಏನಿದೆ, ಕಾಂಡವನ್ನ ನಾನ್ ವೋನ್ ಫ್ಯಾಬ್ರಿಕ್ ಮೆಟೀರಿಯಲ್ ಅಂತ ಸಿಗುತ್ತೆ. ಅದ್ರದ್ದೊಂದು ಸುತ್ತಿದ್ರೆ ಒಂದು 2-3 ವರ್ಷ ನಾವು ಅದನ್ನ ಪ್ರೊಡಕ್ಟ್ ಮಾಡಿದ್ರೆ ಮೊಟ್ಟೆ ಇಡುವುದು ಇಲ್ಲ, ಮುಖ್ಯ ರಂಬೆಗಳಿದಾವಲ್ಲ ಅದಕ್ಕೆ ಸಹ ಸುತ್ತಬಹುದು. ನಾನ್ ವೋನ್ ಫ್ಯಾಬ್ರಿಕ್ ಮೆಟೀರಿಯಲ್ ಸಿಗುತ್ತೆ, ಅದನ್ನ ಕಾಫಿ ಬೋರ್ಡ್ ಅಲ್ಲಿ ನೀವು ಹೇಳಿದ್ರೆ ತರಿಸ್ಕೊಡ್ತಾರ. ಬೇಕಾದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳೋ ಇನ್ಫಾರ್ಮೇಶನ್ ಕೊಡ್ತಾರ. ಅದು ಏನಾಯ್ತು ಅಂತ ಹೇಳಿದ್ರೆ, 5 ಇಂಚಿಂದು ಪಟ್ಟಿ ಬರ್ತದೆ, ಆ ಪಟ್ಟಿ ಸುತ್ತ ಹೋಗುದು. ನಾವು ಬಟ್ಟೆ ಸುತ್ತೀವಲ್ಲ, ಯಾವ್ದೋ ಕೋಲಿಗೆ ಆತರ ಬಟ್ಟೆ ಸುತ್ತುವಂತದ್ದು ನಾನೋನ್ ಫ್ಯಾಬ್ರಿಕ್ ಮೆಟೀರಿಯಲ್ ಅಂತ. ಇದರಲ್ಲಿ ಅದು ಮೊಟ್ಟೆ ಇಡಕ್ ಸಾಧ್ಯ ಇಲ್ಲ. ಇದರಲ್ಲಿ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಹೊರ ಬರುತ್ತೆ ಕೀಟ, ಅಕಸ್ಮಾತ್ ಹೊರಬರುವ ಕೀಟ ಇದ್ರೆ ಅದು ಸಹ ಹೊರಬರೋದಿಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ

0: ಹೇಳಿದ್ರೆ ಇಂಟ್ರೆಸ್ಟೆಡ್ ಪ್ಲಾಂಟ್ಸ್ ಏನು ಅಂತ ರೆಕಮೆಂಡ್ ಮಾಡಿ ತಕ್ಷಣ ಕೇಳುದು ಬೇಡ ಅದನ್ನ. ಯಾಕೆಂದ್ರೆ ಸೆಪ್ಟೆಂಬರ್ ಹೋಗ್ತೀವಿ, ಗಿಡದ ಒಳ್ಳೆ ಫಸ್ಕು ಇರ್ತದೆ, ಕಡ್ದು ಹಾಕಕ್ ಬೇಜಾರಾಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾನು ಫ್ಯಾಬ್ರಿಕ್ ಮೆಟೀರಿಯಲ್ ಸುತ್ತಿದ್ರೆ ಅದು ಪ್ರೌಢಕ್ಕಿಟ್ಟು ಹೊರ ಬಂದಿದ್ದು ಅಲ್ಲೇ ಸತ್ತೋಗ್ತದೆ ಹೊರತು ಅದು ಹೊಟ್ಟೆ ಮಾಡ್ಕೊಂಡು ಹೊರಬರಕ್ಕೆ ಆಗಲ್ಲ. ಇಲ್ಲಿ ಮುಖ್ಯ ನಾವೇನ್ ಮಾಡಬೇಕು ಅಂತ ಟ್ರೇಸಿಂಗ್ ಮಾಡ್ಬೇಕಿತ್ತು, ಹುಡುಕುವಂತ ಕೆಲಸ. ಆ ಕೆಲಸವನ್ನ ನಾವು ಎಫೆಕ್ಟಿವ್ ಮಾಡಕ್ ಆಗ್ತಾ ಇಲ್ಲ ಈಗ. ಯಾಕಂದ್ರೆ ನಿರ್ವಹಣೆ ಮಾಡುವಂತ ಪರಿಸ್ಥಿತಿ ಜನಗಳು ಇಲ್ಲ, ಹೇಳುದು ಕಷ್ಟ, ಆತರ ಆಗಿದೆ ಪರಿಸ್ಥಿತಿ. ಹಾಗಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ ಗಿಟ್ಟದ ಹುಡುಕುವಿಕೆ, ಆ ಹುಡುಕುವಿಕೆಯ ಪ್ರಮಾಣ ಮತ್ತೆ ಎಫೆಕ್ಟಿವ್ ಆಗ್ತಿದ್ರು ಬಹಳ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಅದೊಂದು ಬ್ಯಾಚ್ ಮಾಡ್ಬೇಕು. ಇದ್ರ ಮ್ಯಾನೇಜ್ಮೆಂಟ್ ಮಾಡುವಂತ ಸ್ಥಿತಿ ಅಂತ ಹೇಳಿದ್ರೆ ಒಂದು ಬ್ಯಾಚ್ ಅನ್ನ ಮಾಡ್ಕೊಂಡು ಅವರನ್ನ ಕರೆಕ್ಟ್ ಆಗಿ ಒಂದ್ ಕಡೆಯಿಂದ ಕರೆಕ್ಟ್ ಟೇಸ್ಟ್ ಮಾಡ್ಬೇಕು ಅಂತ ಅನುಭವ ಮಾಡ್ಬೇಕು. ಆ ಇನ್ಫ್ರಾಸ್ಟ್ರಕ್ಚರ್ ಪ್ಲಾಂಟ್ಸ್ ಏನಿದೆ ಅದಕ್ಕೆಲ್ಲ ಈ ನಾನು ಫ್ಯಾಬ್ರಿಕ್ ಮೆಟೀರಿಯಲ್ ಸುತ್ತಬೇಕು. ಅವಾಗ ಅಥವಾ ಹೊರಗೆ ಬರೋದು ಕಮ್ಮಿ ಆಗ್ತದೆ. ಆಮೇಲೆ ಬೇರೆ ಗಿಡಗಳಿಗೆ ಸುಣ್ಣ ಹೊಡೆಯೋದ ಅಥವಾ ಬಾಸ್ ಕಬ್ಬಿಂಗ್ ಅಂತ ಹೇಳ್ತೀವಲ್ಲ, ಪೊಗಟೆ ನಾಯಿಗಳಿಸೋದ ಆತರ ಮಾಡಿದ್ರೆ ಇನ್ಸೆಕ್ಟಿಸೈಡ್ ಅವಲಂಬನೆ ಬಹಳ ಕ್ರಮ ಕಮ್ಮಿ ಆಗ್ತದೆ. ತೋಟದಲ್ಲಿ ನೆರಳು ಉಳಿಸ್ಕೊಳ್ಳೋದು ಇದೆಲ್ಲವನ್ನು ನಾವು ಮಾಡಿದ್ರೆ ಇದನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ.
1: ಅಂದ್ರೆ ಕೀಟವನ್ನ ಒಂದ್ ರೀತಿ ನಿರ್ಬಂಧಿಸೋದು ಒಂದು ಕ್ರಮ.
0: ಹೌದೌದು,
1: ಈ ಬಟ್ಟೆ ಸುತ್ತೋದ್ರ ಮೂಲಕ ನಾವು ಅದನ್ನು ಮಾಡಬಹುದು.
0: ಮೊಟ್ಟೆ ಇಡೋದನ್ನ ತಡೆಗಟ್ಟುವಂತ ಸ್ಥಿತಿ ಇದೆಯಲ್ಲ ಅದಕ್ಕೆ ಇವೆಲ್ಲವೂ.
1: ಮತ್ತೆ ಇದರ ನಿಯಂತ್ರಣಕ್ಕೆ ಏನಾದ್ರೂ ಲಿಂಗಾಕರ್ಷಕ ಬಲ ಇಂಥದ್ದು ಏನಾದ್ರೂ ಬಳಸ್ಕೋಬಹುದಾ?
0: ಇದೆ, ಅದು ಲಿಂಗಾಕರ್ಷಕ ಬಲ ಇದೆ. ಗಂಡು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅವಧಿಲಿ ಪ್ರೌಢಕೀಟ ಹೊರಬಂದಾಗ, ಪ್ರೌಢಕೀಟವಾಗಿ ಹೊರಬಂದಾಗ ಹೆಣ್ಣನ್ನ ಅಟ್ಯಾಕ್ ಮಾಡೋದಕ್ಕೆ ಒಂದು 2-ಹೈಡ್ರಾಕ್ಸಿ-3-ಡೆಕನೋನ್ ಅಂತ ಹೇಳುವಂತ ಒಂದು ಕೆಮಿಕಲ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಲಿಂಗಾಕರ್ಷಕನ. ನಾವೇನ್ ಮಾಡಿದೀವಿ ಅಂತ ಹೇಳೋದನ್ನ ಕಂಡುಹಿಡಿದಿದ್ದೀವಿ ಅದೆಲ್ಲ. ಆ ಲಿಂಗಾಕರ್ಷಕನ ಒಂದು ಸಣ್ಣ ಬಾಯಲ್ಲಿ ಇರ್ತೀವಿ. ಇದು ಗಂಡುಗಳ ಬಂದು ತಕ್ಷಣನೇ ಹೆಣ್ಣುಗಳ ಬುರಕ್ಕೆ ಹೋಗುದಿಲ್ಲ, ಅಟ್ಯಾಕ್ ಮಾಡಿ ಹೆಣ್ಣುಗಳ ಹತ್ರ ಬರೋದಿಲ್ಲ. ಸ್ವಲ್ಪ ಅದ್ರದ್ದು ಕೋರ್ಟ್ಶಿಪ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ ಸ್ವಲ್ಪ ಬದ್ಧವಾಗಿದೆ. ಆಗ ಇದಕ್ಕೆ ಗ್ಲೂಸ್ ಪಿರಿಯಡ್ ಕ್ರಾಸ್ ವೆಂಟ್ ಟ್ರಾಪ್ ಅಂತ ಕರಿತೀವಲ್ಲ, ಆ ಕ್ರಾಸ್ ವೆಂಟ್ ಟ್ರಾಪ್ ಅನ್ನು ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಆ ಅಂಟ್ ಕೊಡ್ತದೆ, ಕ್ರಾಸ್ ವೆಂಟ್ ಟ್ರಾಪ್ ಅಂಟ್ ಕೊಡ್ತದೆ. ಬೇರೆ ಯಾವ ಟ್ರಾಪು ಅಷ್ಟೇ ಎಫೆಕ್ಟ್ ಆಗುದಿಲ್ಲ, ಆ ಕ್ರಾಸ್ ವೆಂಟ್ ಟ್ರಾಪ್ ಅಂತ ಬಂದು ಅಂಟ್ಕೊಳ್ತದೆ. ಅಂಟ್ಕೊಂಡಾಗ ಅದ್ರದ್ದು ಹೆಣ್ಣುಗಳ ಬಂದು ಅಂಟ್ಕೊಂಡ್ರೆ ಸಾಕು ನಮ್ಗೆ, ಆ ಗಂಡುವಿನ ಕ್ರಮೋನ್ ಇದೆ ಅಂತ ಹೇಳಿ ಅದಿಗೆ ಬಂದು ಹೆಣ್ಣುಗಳ ಅಂಟ್ಕೊಳ್ತದೆ. ಅಂಟ್ಕೊಂಡ್ರೆ ಅದ್ರ ಎಫೆಕ್ಟಿವ್ ಆಗ್ತದೆ. ಒಂದು ಹುಳ ಹೆಚ್ಚು ಕಮ್ಮಿ 100 ಗಿಡ ಉಳಿದಂಗೆ ಅಂತ ನಮ್ಗೆ ಆ ಲೆಕ್ಕಾಚಾರದಲ್ಲಿ ಹೇಳಿದ್ರೆ.
1: ಹೌದು, ಅಷ್ಟರ ಮಟ್ಟಿಗೆ ಮೊಟ್ಟೆ ಇಡುತ್ತಲ್ಲ ಅದು, ಅದು ತಪ್ಪಿಸ್ಬೋದು.
0: 100 ಮೊಟ್ಟೆ ಇಡ್ತದೆ, 100 ಗಿಡ ಉಳಿತದೆ ಅಂತಲ್ವಾ. ಅಂದ್ರೆ 7-8 ವರ್ಷದ ಗಿಡ ಒಂದ್ ಗುಳನ ಕೊರೆಯುವ ರೀತಿಲಿ ಹೇಳ್ತಾರೆ. ಒಂದು ಗಿಡದ ಉದ್ದುದ್ದನೆ ಕೊರಿತದೆ, ಮತ್ತಿಲ್ಲ ಅಡ್ಡಡ್ಡ ಕೊರಿತದೆ. ಅಡ್ಡಡ್ಡ ಕೊರೆದ್ರೆ ಗಿಡ ಅಲ್ಲೇ ಮುರಿತದೆ, ಹಾಗಾಗಿ ಆಗ ಗಿಡ ಸತ್ತೋಗ ಸಾಕಾಗುತ್ತೆ. ಅದಕ್ಕೋಸ್ಕರ ನಾವು ಕೊರೆಯುವಿಕೆ ರೀತಿ ನೋಡಿದ್ರೆ ಚಂದ್ರಗಿರಿ ಆಗ್ಬೋದು ಮತ್ತೆ ಕಾವೇರಿ ಆಗ್ಬೋದು ಇಂತ ಗಿಡದಲ್ಲಿ ಅಡ್ಡಡ್ಡ ಕೊರೆಯೋದೇ ಜಾಸ್ತಿ. ಎಲ್ಲಿ ಮುಟ್ಟಿದ್ರು ಅಲ್ಲಿ ತಪ್ಪ ಗಿಡನೇ ಮುರಿದೋಗ್ತದೆ ಆ ಕೊರ ಜಾಗದಲ್ಲಿ. ಆ ತರದ ತೊಂದರೆ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅದು ಅಕಸ್ಮಾತ್ ಅಂತ ಗಿಡಗಳು ಬಂದ್ರೆ ತುಂಬಾ ಬೇರೆ ಹೋಗಿಲ್ದಾದ್ರೆ ಆ ಗಿಡನ ಕಾಲಕ್ಕೂ ಮಾಡಿ ಉಳಿಸ್ಕೊಂಬೋದು, ಅದು ಸಹ ಆಪ್ಷನ್ ಇದೆ. ಹೊಸ ಗಿಡ ಇಡ್ಲೇಬೇಕು ಅಂತೇನಿಲ್ಲ, ಬೇರೆ ಚೆನ್ನಾಗಿದ್ರೆ ಬೇರೆ ಏನು ಹೋಗದೆ ಇದ್ರೆ ಆ ಗಿಡನ ಉಳಿಸ್ಕೊಂಬೋದು, ಕಂಪ್ಚಿದ್ರೆ ಬಿಟ್ಟು ಗಿಡಗಳನ್ನ ಉಳಿಸ್ಕೊಂಡು ಡೆವಲಪ್ ಮಾಡ್ಕೊಂಬೋದು. ಆ ತರದ್ದು ಇದೆ.
1: ಬುಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಬುಡವನ್ನ ನಾವು ಮತ್ತೆ ಚಿಗರದಕ್ಕೆ ಬಳಸ್ಕೋಬಹುದು ಅಂತೀರಿ?
0: ಚಿಗರ್ ಬೆಳೆಸ್ಬೇಕಂಬೋದು, ಏನ್ ತೊಂದರೆ ಆಗುದಿಲ್ಲ, ಅದನ್ನ ಕಂಪ್ಚಿಗರ್ ಬಿಟ್ಟು ಬೆಳೆಸ್ಕೊಂಬಹುದು.
1: ಅಂದ್ರೆ ಅದು ಬೇರೆ ಹೋಗಿಲ್ಲ ಅಂತ ಅಂದ್ರೆ ನಾವು ಅದನ್ನ ಮತ್ತೆ
0: ಬೇರೆ ಹೋಗಿದ್ರೆ ಏನು ಮಾಡಕ್ಕಾಗಲ್ಲ, ಕಿತ್ ಹಾಕಬೇಕಾಗತ್ತೆ. ಬೇರೆ ಹೋಗದಿದ್ರೆ ಆತರ ಮಾಡಬಹುದು,
1: ಪುನರುಜ್ಜೀವನ ಮಾಡ್ಕೋಬಹುದು,
0: ಮಾಡಬಹುದು, ಏನ್ ತೊಂದರೆ ಇಲ್ಲ.
1: ಮತ್ತೆ ಇದು ಲಿಂಗಾಕರ್ಷಕ ವಸ್ತುವನ್ನ ಎಷ್ಟು ದಿನಕ್ಕೊಂದ್ಸರಿ ಬದಲಾಯಿಸಬೇಕಾಗತ್ತೆ?
0: ಅದನ್ನ ಒಂದ್ ಸೀಸನ್ ಗೆ ಆಗುವಷ್ಟು ಲಿಂಗಾಕರ್ಷಕ ಕೆಮಿಕಲ್ ಅನ್ನ ನಾವು ಲೋಡ್ ಮಾಡಿರ್ತೀವಿ. ಅದನ್ನ ಕಾಫಿ ಮಂಡಳಿಯಲ್ಲೇ ವಿವಿಧ ಆಫೀಸ್ ಸಿಗುತ್ತೆ, ಅದಕ್ಕೆ 155 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು. ಅದು ಒಂದು ಸೀಸನ್ ಗೆ ಸಾಕಾಗುತ್ತೆ. ಒಂದ್ ಸೀಸನ್ ಅಂತ ಹೇಳಿದ್ರೆ ಏಪ್ರಿಲ್ ಮೇ 2 ತಿಂಗಳು ಒಂದ್ ಸೀಸನ್, ಮತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದ್ ಸೀಸನ್. ಈ ಸೀಸನ್ ಗೆ ಸಾಕಾಗತ್ತೆ, ಯಾಕಂದ್ರೆ 10 ಸ್ಟಾಪ್ ಹಾಕಿ ಸಾಕಾಗತ್ತೆ.
1: ಎಷ್ಟು ಎತ್ತರಕ್ಕೆ ಕಟ್ಟಬೇಕಾಗತ್ತೆ ಅದನ್ನ?
0: ಎಷ್ಟು ಎತ್ತರ ಅಂದ್ರೆ ಕಾಫಿ ಗಿಡ ಜಸ್ಟ್ ಅಬೌವ್ ಕಾಫಿ ಗಿಡ. ಇದಕ್ಕೊಂದು ಗೂಟ ಬೇಕು, ಆ ಗೂಟದಲ್ಲಿ ಆ ಟ್ರಾಪ್ಸ್ ಅನ್ನ ಕರೆಕ್ಟ್ ಆಗಿ ಮಳೆ ಹೊಡೆದು ಫಿಕ್ಸ್ ಮಾಡಿ, ಮತ್ತೆ ವಾಯಲ್ ಕೊಟ್ಟಿರ್ತೀವಲ್ಲ ಅದನ್ನ ತಂತಿಗೆ ಸುತ್ತಿ ಆ ಟ್ರಾಪಿನ ಮಧ್ಯಭಾಗದಲ್ಲಿ ನೇತಾಕ್ಬೇಕು. ಅವಾಗ ಹುಳ ಬಂದು ಅಟ್ರಾಕ್ಟ್ ಆಗಿ ಅಂಟ್ಕೊಳ್ತದೆ, ಅಂಟ್ಕೊಂಡ್ರೆ ಸಾಕಾಗುತ್ತೆ.
1: ಎಕರೆಗೆ ಒಂದು 10-12 ಬಳಸ್ಕೋಬಹುದಾ? ಇಂತ
0: ಬಳಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ.
1: ಮತ್ತೆ ಈ ಕೀಟ ಪೀಡಿತ ಗಿಡಗಳು ಇರ್ತಾವಲ್ಲ ಬೊಡ್ಡೆ ಇದೆಲ್ಲನು, ಇದನ್ನ ಹೇಗೆ ವಿಲೇವಾರಿ ಮಾಡಬೇಕಾಗತ್ತೆ?
0: ಸಾಮಾನ್ಯ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಗಿಡ ಕಿತ್ತಂದು ಮನೆ ಹತ್ರ ರಾಶಿ ಹಾಕ್ತಿವಿ. ಈ ರಾಶಿ ಹಾಕಿದ್ದನ್ನ ನೋಡದೇ ಇಲ್ಲ. ಆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಕೀಟ ಗಿಡದಲ್ಲಿ

0: ಒಳ್ಳೆ ಇರ್ತದಲ್ಲ, ಅದು ಸೀಸನ್ ಬಂತ ಸ್ವಲ್ಪ ಮುಂಚಿತವಾಗಿ ಡ್ರೈ ಆಗ್ತಿರ್ತದಲ್ಲ ಸ್ಟೆಮ್, ಹಾಗಾಗಿ ಹೊರ ಬರ್ತದೆ, ಹೊರ ಬಂದಿದ್ದು ಸ್ವಲ್ಪ ಮುಂಚಿತವಾಗಿ ಬರುತ್ತೆ, ಬರಿ ಮತ್ತೆ ತೋಡಕ್ಕೆ ಹೋಗುತ್ತೆ. ಅದಕ್ಕೆ ಒಂದು ಮಾಸ್ಕಿಟೋ ನೆಟ್ ಆಗಿ ಸ್ಟೋರ್ ಮಾಡಬಹುದು. ಅದಿಲ್ವ ಮನೆ ಟ್ಯಾಂಕ್ ಇದ್ರೆ ಆ ಟ್ಯಾಂಕ್ ಅಲ್ಲಿ ಕಟ್ಟಿ ನೆನೆಸಿಟ್ರೆ ಒಂದು 10 ದಿನಗಳ ಕಾಲ ಅದು ಒಳಗಡೆ ಎಲ್ಲ ಕೀಟಗಳು ಸತ್ತೋಗಿ ಅದನ್ನು ಮತ್ತೆ ಬರು ಬಳಸಬಹುದು, ಏನ್ ಸಮಸ್ಯೆ ಆಗುದಿಲ್ಲ. ಅದು ಎರಡೇ ಕೈದು ಆಪ್ಷನ್, ಒಂದು ಮಾಸ್ಕಿಟೋ ನೆಟ್ ಹಾಕಿ ಹಾರಾಟ ಹೊರಬರುತ್ತಾ ಇಲ್ವ ನೋಡ್ಕೊಂಡು ನಾಶಪಡಿಸುವಂತದ್ದು. ಇನ್ನೊಂದು ಯಾವ್ದು ಮಾಡಕ್ಕಾಗಲ್ಲ ಅಂದ್ರೆ ಒಂದು ಸಣ್ಣ ಟ್ಯಾಂಕ್ ಅಲ್ಲಿ ಅದನ್ನ ನೀರ್ ತುಂಬಿ ಒಂದು ವಾರ ಮುಳಿಸಿಟ್ರೆ ಸಾಕು, ನಂತರ ಹೊರ ತೆಗೆದು ಉಪಯೋಗಿಸಬಹುದು.
1: ಮತ್ತೆ ಈ ಬಿಳಿ ಕಾಂಡ ಕೊರಕಕ್ಕೆ ಏನಾದ್ರೂ ನಿರೋಧಕ ತಳಿಗಳು ಇಂಥವೇನಾದ್ರೂ ಇದಾವ?
0: ಆ ನಿಟ್ಟಲ್ಲಿ ಸಂಶೋಧನೆ ನಡೀತಾ ಇದೆ, ಆ ನಿಟ್ಟಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನಮಗೆ, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಸದ್ಯಕ್ಕೆ ಯಾವುದು ನಿರೋಧಕ ತಳಿ ಯಾವುದು ಅರೇಬಿಕದಲ್ಲಿ ಇಲ್ಲ, ಎಲ್ಲಾ ಅರೇಬಿಕನು ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ, ಆದ್ರೆ ಒಂದ್ ತಳಿ ಸ್ವಲ್ಪ ನಿರೋಧಕತೆ ಇದೆ, ಅದಿನ್ನೂ ನಾವು ಕಾಫಿ ಮಂಡಳಿ ರಿಲೀಸ್ ಮಾಡಿಲ್ಲ. ಆ ನಿಟ್ಟಲ್ಲಿ ನಾನು ಇನ್ನು ತುಂಬಾ ಹೇಳೋದು ಕಷ್ಟ ಆಗ್ತದೆ ನನಗೆ.
1: ಮತ್ತೆ ಒಂದು ವಿಚಾರವನ್ನ ನಾವು ಕೇಳ್ತಾ ಇರ್ತೀವಿ, ಈ ಬಿಳಿ ಕಾಂಡ ಕೊರಕಕ್ಕೋಸ್ಕರ ಹುಡುಕ್ಬೇಕು ತೋಟದಲ್ಲಿ ಅಂತ, ಇದು ಹುಡುಕಾಟವನ್ನ ಯಾವಾಗ ಮಾಡಬೇಕಾಗತ್ತೆ ನಿರ್ದಿಷ್ಟವಾಗಿ?
0: ಅಂದ್ರೆ ಹಾಟದ ಕಾಲಕ್ಕಿಂತ ಮುಂಚೆ, ಒಂದು ಏಪ್ರಿಲ್ ಮೇಲೆ ಅದೇ ಮಾರ್ಚ್ ಎಂಡ್ ಅಲ್ಲಿ ಫೆಬ್ರವರಿ ಕೊನೆಯ ವಾರದಲ್ಲಿ ಮಾರ್ಚ್ ಸೆಕೆಂಡ್ ವೀಕ್ ಒಳಗೆ ಮಾಡ್ಬೇಕು ಅದನ್ನ. ಅಂದ್ರೆ ಆ ಟೈಮಲ್ಲಿ ಒಂದು ಮಳೆ ಬರ್ತದೆ ಹೆಚ್ಚು ಕಮ್ಮಿ, ಆ ಮಳೆ ಬಂದ ತಕ್ಷಣ ಬೇರೆ ಗಿಡ ಎಲ್ಲ ಚೆನ್ನಾಗಿ ಹೂ ಆದ್ರೆ ಈ ಕೀಟ ಬಿಡದ ಗಿಡದಿದಾವಲ್ಲ ಸ್ವಲ್ಪ ಹಿಂದ್ಮುಂದ್ ನೋಡ್ತಾ ಇರ್ತಾವ ಹೂ ಆಗಕ್ಕೆ, ಅವ ನಮ್ಗೆ ಲಕ್ಷಣಗಳು ಸಖತ್ ಬೇಗ ಕಾಣ್ತದೆ. ಅಂತ ಗಿಡಗಳನ್ನು ನಾವು ನೋಡ್ಬೋದು ಆ ಟೈಮಲ್ಲಿ. ಈಗಲೂ ಅಷ್ಟೇ ಮಳೆ ಸಡನ್ ಹೋಗ್ತದಲ್ಲ, ಹೋದಾಗ ಬಿಸಿಲು ಬಂದಾಗ ಬೇರೆ ಗಿಡಗಳೆಲ್ಲ ಚೆನ್ನಾಗಿ ನಿಮ್ಗೆ ಹೊಸ ಹೊಸ ಚಿಗುರು ಬಂದ್ರೆ ಕೀಟ ಪೀಡಿತ ಗಿಡಗಳಿದಾವಲ್ಲ ಅವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತಾವ ಚಿಗುರು ಬರಕ್ಕೆ, ಮತ್ತೆ ಅದರಲ್ಲಿ ಆ ಬದಲಾವಣೆ ಅಂಶ ನಾವು ಗುರುತಿಳಿಬಹುದು.
1: ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲೂ ನಾವು ಕೀಟಕ್ಕೆ ಹುಡುಕಾಡಬೇಕಾಗತ್ತೆ.
0: ಇದನ್ನ ಮಳೆ ಇದ್ರೆ ಹಂಗಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹುಡುಕಕ್ಕೆ, ಆದ್ರೆ ಇದು ಬಿಸಿಲು ಬಂದ ಹುಡುಕಬಹುದು. ಈಗ ತಕ್ಷಣ ಅಂದ್ರೆ ತಕ್ಷಣವೇ ಸ್ಟಾರ್ಟ್ ಮಾಡಬಹುದು ಹುಡುಕಕ್ಕೆ, ಇದಕ್ಕೇನು ಬೆಳಗ್ಗೆ ಸ್ಟಾರ್ಟ್ ಮಾಡಬಹುದು.
1: ಅಂದ್ರೆ ಇದು ಹಾರಾಟ ಕಾಲಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗತ್ತೆ.
0: ಮುಂಚಿತವಾಗಿ ಮಾಡಬೇಕಾಗತ್ತೆ
1: ಅಂದ್ರೆ ಈಗ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಹಾರಾಟ ಕಾಲ ಅಂದ್ರೆ ನಾವು ಸೆಪ್ಟೆಂಬರ್ ನಲ್ಲಿ ಮಾಡಬಹುದು ಅಂತೀರಿ?
0: ಹೌದು.
1: ಮಳೆ ಒಂದು ಬಿಡು ಕೊಟ್ಟಾಗ. ಮತ್ತೆ ಈ ಅರೇಬಿಕಾ ಗಿಡಗಳ ಮೇಲೆ ಹೆಚ್ಚು ಬಿಸಿಲು ಬೀಳಬಾರದು ಅಂತ ತಾವು ಹೇಳಿದ್ರಲ್ಲ,
0: ಹೌದು,
1: ಆ ನೆರಳು ನಿರ್ವಹಣೆನೂ ಬಹಳ ಮುಖ್ಯವಾಗುತ್ತೆ.
0: ಹೌದು, ನೆರಳು ನಿರ್ವಹಣೆ ಮಾಡದಿದ್ರೆ ನಮ್ಗೆ ಗ್ಯಾರಂಟಿ ಬೋರ್ ಬರ್ತದೆ ಅಂತ. ಇದು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ನೇಟಿವ್ ಹುಳ, ಇದು ಅಂದ್ರೆ ನಮ್ಮ ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತಿದ್ವಲ್ಲ, ಅಷ್ಟು ಸೌತ್ ಏಷ್ಯಾ ಈಸ್ಟ್ ಏಷ್ಯಾ ಇವೆಲ್ಲವೂ ಸೇರಿ ಹೆಚ್ಚು ಕಮ್ಮಿ ನಮ್ಮ ಚೈನಾದಿಂದ ಹಿಡಿದು ಭಾರತದವರೆಗೂ ಸಹ ಎಲ್ಲಾ ಕಡೆಗೂ ಈ ಕೀಟ ಇದೆ, ಪ್ರೆಸೆನ್ಸ್ ಇದೆ.
1: ಮತ್ತೆ ನೆತ್ತಿ ಬಿಡಿಸೋದನ್ನ ಹೆಚ್ಚು ಮಾಡಿದ್ರು ಕೂಡ ಈ ಕೀಟ ಬರಬಹುದು ಅಂತ ಹೇಳ್ತಾರೆ.
0: ತುಂಬಾ ನೆತ್ತಿ ಬಿಡಿಸಕ್ ಹೋಗಬಾರ್ದು, ಯಾಕಂದ್ರೆ ನೆತ್ತಿಂದ ಗಿಡ ಎಕ್ಸ್ಪೋಸ್ ಆಗ್ತದಲ್ಲ, ಹಂಗಾಗಿ ಅರ್ಧ ಅಡಿ ಬಿಡಿಸುದು ಅಂತ ಹೇಳ್ತೀವಿ ನಾವು. ಅದು ಕೆಲವೊಂದ್ ಸರಿ ಏನಾಗುತ್ತೆ, ಅರ್ಧ ಅಡಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳೋದು ಒಂದು ಅಡಿ ಜಾಸ್ತಿ ಆಗಿರ್ತದೆ, ಅಂತಿಮ ಕಾಲಕ್ರಮ ಸ್ವಲ್ಪ ನೆರಳು ಕೊಡುವಂತ ವ್ಯವಸ್ಥೆ ಮಾಡ್ಬೇಕಾಗತ್ತೆ.
1: ರಾಸಾಯನಿಕ ಕ್ರಮವನ್ನ ಯಾವ ಹಂತದಲ್ಲಿ ಶಿಫಾರಸು ಮಾಡ್ತೀರಾ?
0: ಇದಕ್ಕೆ ರಾಸಾಯನಿಕ ನೋಡ್ಬೇಕಾಗತ್ತೆ, ನಾವ್ ಆಕ್ಚುಲಿ ತೋಟನ ನೋಡ್ಬೇಕಾಗತ್ತೆ. ತೋಟ ನೋಡಿ ಅದಕ್ಕೆ ಸೂಕ್ತನ ಅಂತ ಹೇಳದ್ ಮಾತ್ರ ರಾಸಾಯನಿಕ ಬಿಡಿ. ಯಾಕೊತ್ತಾ, ಇದು ನಾ ಹೇಳಿದ್ರೆ ಈಗಾಗಲೇ ಸಮಸ್ಯೆ ಹೇಳಿದ್ನಲ್ಲ, ಆ ಸಮಸ್ಯೆ ಇದರಿಂದ ರಾಸಾಯನಿಕ ಕ್ರಮಗಳನ್ನು ನಾವು ರೆಕಮೆಂಡ್ ಮಾಡ್ತಾನೆ ಇಲ್ಲ.
1: ಯಾಕೆಂದ್ರೆ ರಾಸಾಯನಿಕ ಕಾಂಡದ ಒಳಗಡೆ ಹೋಗದೇ ಇಲ್ಲ,
0: ಹೋಗದೇ ಇಲ್ಲಲ್ಲ. ಆಮೇಲೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿ ರೆಕಮೆಂಡ್ ಮಾಡೋದಾದ್ರು ಯಾವ ಟೈಮಲ್ಲಿ ಹಾರಾಟದ ಮೊದಲ ಕಾಲದ ಮೊದಲ ಭಾಗದಲ್ಲಿ ಹೊಡಿಬೇಕು, ಅಂದ್ರೆ ಏಪ್ರಿಲ್ ಇಂದ ಮೇ ಫಸ್ಟ್ ವೀಕ್ ಒಳಗೆ ಮುಗಿಸಿರ್ಬೇಕು, ಅಕ್ಟೋಬರ್ ಅಲ್ಲಿ ಫುಲ್ ಮುಗಿಸಿರ್ಬೇಕು. ನವೆಂಬರ್ ಹೋಗ್ಬಾರ್ದು, ನವೆಂಬರ್ ದಾಟಬಾರ್ದು, ಯಾಕಂದ್ರೆ ಅದರಲ್ಲಿ ಕಾಯಿಗಳು ಬೆಳೆದಿರ್ತವೆ, ಹಣ್ಣಾಗಿ ಶುರು ಆಗ್ತದೆ, ಅದೆಲ್ಲ ಕಾಯಿಗೆ ತಾಗಬಾರ್ದು. ಕಾಯಿ ತಾಗಿದ್ರು ಅದು 40 ದಿನ ಕಾಲ ಇರ್ಬೇಕು, ಹಾಗಾಗಿ ಸ್ವಲ್ಪ ರಿಸ್ಕ್ ಇದೆ. ಆ ರಿಸ್ಕ್ ನ ನೋಡ್ಕೊಬೇಕು ನಾವು.
1: ಅಂದ್ರೆ ಅರೇಬಿಕಾ ಕಾಫಿ ಬೆಳೆಯುವಂತವ್ರು ಬಹಳ ಈ ಕೀಟದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ.
0: ಎಚ್ಚರಿಕೆ ಬೇಕು. ಆದ್ರೆ ಇದರಲ್ಲಿ ಗೊತ್ತಾ, ಅರೇಬಿಕಾ ಕಾಫಿನ 3,000 ಅಡಿ ಇಂತ ಎತ್ತರದಲ್ಲಿ ಬೆಳೆಯೋರಿಗೆ ಅಂತ ಸಮಸ್ಯೆ ಏನು ಆಗುದಿಲ್ಲ, ಅಡಿ ಎತ್ತರದ ಪ್ರದೇಶದಲ್ಲಿ ಬೆಳೆಯೋರಿಗೆ, ಯಾಕಂದ್ರೆ ಅಂತ ಪ್ರದೇಶದಲ್ಲಿ ಇದು ಸ್ವಲ್ಪ ಕಮ್ಮಿನೇ ಇದೆ. ಈಗ ನಾವು ಅರೇಬಿಕಾ ಕಾಫಿನ ಎಲ್ಲಾ ಕಡೆ ಬೆಳೀತಿದೀವಲ್ಲ, ಅಂದ್ರೆ ಹಾಗಾಗಿ ಸ್ವಲ್ಪ ಸಮಸ್ಯೆನು ಜಾಸ್ತಿ ಆಗ್ತಾ ಇದೆ, ಯಾಕೆಂದ್ರೆ ಅರೇಬಿಕಾ ಬೆಲೆ ಜಾಸ್ತಿ ಆದಾಗೂ ಬೆಳೆ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಕಾಫಿ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9444 9304.

0: ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-90-43-09. ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ್ ಅವರೇ, ತಾವಿರುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರೇಬಿಕಾ ಕಾಫಿಯನ್ನು ವಿಶೇಷವಾಗಿ ಬಾಧಿಸುವಂಥ ಈ ಬಿಳಿ ಕಾಂಡಕೊರಕ ಕೀಟದ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
2: ನಮಸ್ಕಾರ. ನಮಸ್ಕಾರ.
3: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
4: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,700 ರೂಪಾಯಿಯಿಂದ 24,200 ರೂಪಾಯಿಗಳು, ಅರೇಬಿಕಾ ಚೆರಿ 13,300 ರೂಪಾಯಿಗಳಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರಿ 9,900 ರೂಪಾಯಿಗಳಿಂದ 10,700 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿಯ ಕುರಿತು ಮಡಿಕೇರಿ ತಾಲೂಕು ಕಗ್ಗೋಡ್ಲುವಿನ ತೇಜಸ್ ನಾಣಯ್ಯ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹೆರ್ಟ್ಸ್ನಲ್ಲಿ.

ಪ್ರೀತಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಹೊಚ್ಚ ಹೊಸ ಕಾರ್ಯಕ್ರಮ ಭಾವಲಹರಿ ಪ್ರತಿ ಭಾನುವಾರ, ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ಶ್ರೋತೃಗಳೇ, ಭಾವಲಹರಿ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ನಲ್ಲಿ ಮೂಡಿ ಬರ್ತಾ ಇದೆ ನೂತನ ಕಾರ್ಯಕ್ರಮ ಆಕಾಶದೀಪ, ಬಾಳಿಗೆ ಬೆಳಕಾದವರು. ಇದು ಸಂದರ್ಶನಾಧಾರಿತ ಕಾರ್ಯಕ್ರಮ. ಪ್ರತಿ ಶುಕ್ರವಾರ ಬೆಳಗ್ಗೆ 8:30 ತಪ್ಪದೆ ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ.

0: ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
0: ಅಷ್ಟೇ
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ನಿಧನ ಸುದ್ದಿ. ಮೂಲತಃ ಬಲಂಬೇರಿ ಕೇರಳನ ಬೆಂಗಳೂರು ವಾಸಂಜ ಬೊಳ್ತಂಡ ಪೂತಿ ನಂಜಪ್ಪ ಇಂಗಡ ಮೋಮು ಬೊಳ್ತಂಡ ಚಂಗಪ್ಪ ಶಶಿ ಹಿಂಗ ಇಂದು ಫಲಕ ಮರಣಪಟ್ಟಿದೆ. 53 ಬೈತ್ರ ಬೊಳ್ತಂಡ ಚಂಗಪ್ಪ ಶಶಿ ಇಂಗಡ ಆಕಿರ ಕಾರ್ಯ ನಾಳೆ ಫಲಕ 10 ಗಂಟೆ ಮೀದ ಬೆಂಗಳೂರು ಹೆಬ್ಬಾಳು ತೋಟಗಳತ್ತು ನಡ್ಪ. ನೆಲಜಿ ಕೇರಳನ ಕೈಬುಲ್ಲೀರ ಪೌತಿ ಕಾಳಪ್ಪ ಇಂಗಡ ಮೋಮು ಪ್ರಕಾಶ್ ಈರಪ್ಪ ಇಂದು ಮರಣಪಟ್ಟಿದೆ. 69 ಬೈತ್ರ ಕೈಬುಲಿರ ಪ್ರಕಾಶ್ ಈರಪ್ಪ ಇಂಗಡದ ಅಕ್ಕಿರಿ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆಗೆ ಒಕ್ಕಡ ಆಯ್ನ ಮನೆಯಲ್ಲಿ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ.
5: ಜಲವನ್ನು ದೇವರೆಂದು ಪೂಜಿಸುವ ನಾಡು ನಮ್ಮದು. ಜಲಮೂಲಗಳನ್ನು ಮಲಿನವಾಗದಂತೆ ನೋಡಿಕೊಳ್ಳೋಣ. ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ ಸಮಾಜ ಸೇವಕರು ಉದ್ಯಮಿಗಳು ಆಗಿರುವ ಎಡಿಕೇರಿ ಪ್ರಸನ್ನ.
6: ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಇಂದು ಮಡಿಕೇರಿ ಆಕಾಶವಾಣಿ ನಿಲಯದ ಅಂಗಳಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 154ನೇ ಹುಟ್ಟಿದ ದಿನಾಚರಣೆನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನಿಲಯದ ಮುಖ್ಯಸ್ಥರಾದ ಸುಜಾತಾ ಎಸ್ ತಳ್ವಾರ್ ಅವು ಗಾಂಧೀಜಿಯವರ ಭಾವಚಿತ್ರಕ್ಕೆ ಹೂ ಹಾಕಿ ನಮನ ಸಲ್ಲಿಸಿ ಗಾಂಧೀಜಿಯವರ ಆದರ್ಶಗಳನ್ನು ನೆನಪಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ನಿರ್ವಾಹಕರಾದ ಎಂ ಶಕುಂತಲಾ, ಹಿರಿಯ ತಾಂತ್ರಿಕ ವಿಭಾಗದ ಅಭಿಯಂತರರಾದ ರಂಜಿತ್ ಕುಮಾರ್, ಹಾಗೆ ಗ್ರಂಥಾಲಯದ ಅಧಿಕಾರಿ ಪಂಕಜ್ ಡಿ ಕುರ್ತರ್ಕರ್ ಹಾಗೆ ಇತರರು ಹಾಜರಿದ್ದರು. ನಿನ್ನೆ ಸ್ವಚ್ಛತಾ ಅಭಿಯಾನದ ಅಡಿಲಿ ಎಲ್ಲ ಸಿಬ್ಬಂದಿ ವರ್ಗದವು ಆಕಾಶವಾಣಿಯ ಸುತ್ತಮುತ್ತ ಮನರ್ ಮಾಡುವ ಕಾರ್ಯನ ಮಾಡಿದವು. ವಿರಾಜಪೇಟೆನ ಗೃಹ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಫೋಟೋಕ್ಕೆ ಹೂ ಹಾಕಿ ನಮನ ಸಲ್ಲಿಸಿ ಮಾತನಾಡಿದ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವು, ಭಾರತ ಸ್ವತಂತ್ರ ಸಂಗ್ರಾಮಲ್ಲಿ ಮಹಾತ್ಮ ಗಾಂಧೀಜಿಯವರ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೆಚ್ಚದೆಯ ಹೋರಾಟ ನೆನಪಿಸಿದರು. ಮಹಾತ್ಮರ ಆದರ್ಶಗ ಹಾಗೆ ತತ್ವಗಳನ್ನ ಪಾಲಿಸಿರೆ ಅವರ ಪ್ರಯತ್ನಕ್ಕೆ ಸಾರ್ಥಕ ಸಿಕ್ಕಿದೆ, ಹಾಗೆ ದೇಶಕ್ಕೆ ಒಳ್ಳೆಯದಾದಂತ ಹೇಳಿದರು. ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆಯಡಿ ಸ್ವಚ್ಛತಾ ಹಿ ಸೇವಾ 2026ರ ಪಾಕ್ಷಿಕ ಕಾರ್ಯಕ್ರಮಕ್ಕೆ ವಿರಾಜಪೇಟೆ ತಾಲೂಕು ಪಂಚಾಯಿತಿ ಇಒ ರಾಜೇಶ್ ಅವು ಚಾಲನೆ ನೀಡಿದ್ದು. ಒಂದು ದಿನ ಒಂದು ಗಂಟೆ ಎಲ್ಲರೊಟ್ಟಿಗೆ ಶ್ರಮದಾನ ಕಾರ್ಯಕ್ರಮ, ಹಾಗೆ ಸ್ವಚ್ಛತೆ ಬಗ್ಗೆ ಪ್ರತಿಜ್ಞಾವಿಧಿ ನಡೆದಿತು. ಹೋಬಳಿ ಮಟ್ಟದ ಪ್ರಜಾಸೇವಾ ಅಭಿಯಾನದ ಜನಸಂಪರ್ಕ ಸಭೆ ಶಾಸಕರಾದ ಡಾ ಮಂತರ್ಗೌಡ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರ ತಾಲೂಕಿನ ಶುಂಟಿಕೊಪ್ಪ ಹೋಬಳಿನ ಕೊಡಗರಹಳ್ಳಿ ನೇತಾಜಿ ಸಮುದಾಯ ಭವನದಲ್ಲಿ ನಾಳೆ ಹೊತ್ತಾರೆ 11 ಗಂಟೆಗೆ ನಡೆದಿದೆ. ಅಲ್ಲಿನ ಸಾರ್ವಜನಿಕರು ಪ್ರಜಾಸೇವಾ ಅಭಿಯಾನದ ಸದುಪಯೋಗನ ಪಡ್ಕೊಂಡಕ್ಕು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ ಅವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಹೊತ್ತಾರೆ 10 ಗಂಟೆಗೆ ಬಿಟ್ಟಂಗಾಲದ ಕೂರ್ಗ್ ಎಥ್ನಿಕ್ ಹಾಲ್ನಲ್ಲಿ ನಡೆಯುವ ಪ್ರಜಾಸೇವಾ ಅಭಿಯಾನದ ಜಂಬರ್ಲಿ ಭಾಗವಹಿಸುವೆ. ಮಧ್ಯಾಹ್ನ 2 ಗಂಟೆಗೆ ಜಿಲ್ಲಾಧಿಕಾರಿ ಅವರ ಕಚೇರಿಯಲ್ಲಿ ತಲಕಾವೇರಿ ಪವಿತ್ರ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟ ಸಭೆ ನಡೆಸುವೆ. ಮಡಿಕೇರಿ ದಸರಾ ಜನೋತ್ಸವಲ್ಲಿ ಕಾಫಿ ದಸರಾ ಪ್ರಯುಕ್ತ ಕಾಫಿಯಿಂದ ಮಾಡಿದ ಬೇರೆ ಬೇರೆ ಖಾದ್ಯಗಳ ಪೈಪೋಟಿನ ಆಯೋಜಿಸಲಾಗುತ್ತಿದ್ದೇಳಿ ಕಾಫಿ ದಸರಾದ ಸಂಚಾಲಕರಾದ ಅನಿಲ್ ಹೆಚ್ ಡಿ ಅವು ಹೇಳಲು. 14ನೇ ಅಕ್ಟೋಬರ್ ಬುಧವಾರ ಹೊತ್ತಾರೆ 10 ಗಂಟೆಗೆ ಕಾಫಿ ದಸರಾ ನಡೆದಿದೆ. ಈ ಪೈಪೋಟಿಲಿ ಭಾಗವಹಿಸಿಕೆ ಆಸಕ್ತಿ ಇರೋ 10 ತಾರೀಖಿನೊಳಗಾಗಿ ಹೆಸರನ್ನ ನೋಂದಾಯಿಸ್ಕೊಳಕ್ಕೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಕವಿಗೋಷ್ಠಿ ಹಾಗೆ ಗೀತ ರಚನಾ ಕಾರ್ಯಾಗಾರ ನಾಳೆ ಹೊತ್ತಾರೆ 10 ಗಂಟೆಗೆ ಕೊಡಗು ಗೌಡ ಸಮಾಜ ಮಡಿಕೇರಿಯಲ್ಲಿ ನಡೆದಿದೆ. ಹಾಗೆ 4ನೇ ತಾರೀಖಿನ ಆದಿತ್ಯವಾರ ಹೊತ್ತಾರೆ 10 ಗಂಟೆಯಿಂದ ಅರೆಭಾಷೆ ಅಕಾಡೆಮಿ ಮತ್ತು ಗೌಡ ಮಹಿಳಾ ಒಕ್ಕೂಟ ಮೂರ್ನಾಡ್ ವತಿಯಿಂದ ಗೌಡ ಸಮಾಜ ಮೂರ್ನಾಡ್ಲಿ ಕತೆ ಬರೆಮೋ ಬನ್ನಿ ಜಂಬರ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ಗಾಳಿಬೀಡಲಿರುವ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 9 ಮತ್ತು 11ನೇ ತರಗತಿಯಲ್ಲಿ ಖಾಲಿ ಇರುವ ಜಾಗಗಳಿಗೆ ಪ್ರವೇಶ ಪಡೆಯಕ್ಕೆ ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದು ಇದನ್ನು 15ರ ಮುಟ್ಟ ವಿಸ್ತರಿಸಲಾಗುತ್ತಿಲ್ಲಿ ನವೋದಯದ ವಿದ್ಯಾಲಯದ ಪ್ರಕಟಣೆ ತಿಳಿಸಲು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟಿನ ಕೂಡುಕೂಟಲಿ ರಾಜ್ಯ ಮಟ್ಟದ ಜೇನು ಕೃಷಿಕರ ಸಮಾವೇಶ 6ನೇ ಅಕ್ಟೋಬರ್ ಹೊತ್ತಾರೆ 10:30 ಗಂಟೆಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ನಡೆದಿದೆ. ಇದರಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಜೇನು ಕೃಷಿಕರು ಭಾಗವಹಿಸುವೆ. ಜೇನು ಕೃಷಿಗೆ ಸಂಬಂಧಪಟ್ಟ ಮಾಹಿತಿ ವಿನಿಮಯದ ಒಟ್ಟಿಗೆ ಕೃಷಿ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಮಾಹಿತಿ ನೀಡುವೆ. ಕೊಡಗು ಗೌಡ ಸಮಾಜ ಬೆಂಗಳೂರಲ್ಲಿ ಕೈಲ್ಮೂರ್ತ ಜಂಬರ 4ನೇ ತಾರೀಖಿನಂದು ಉಳ್ಳಾಲದ ಕೊಡಗು ಗೌಡ ಸಮಾಜದ ಸಭಾಬಡಿಯಲ್ಲಿ ನಡೆದಿದೆ. ಮುಖ್ಯ ನೆಂಟರಾಗಿ ಗೌರವಾನ್ವಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಹಾಗೆ ಶಾಸಕರಾದ ಎಸ್ ಪೊನ್ನಣ್ಣ, ಡಾ ಮಂತರ್

0: ಗೌಡವು ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಹಾಜರಿದ್ದವೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಕಂದಾಯ ಇಲಾಖೆಯಲ್ಲಿ ಖಾಲಿರುವ ಉಳಿಕೆ ಮೂಲ ವೃಂದದ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇರ ನೇಮಕಾತಿ ಪರೀಕ್ಷೆನ ಸುಗಮ ಹಂಗೆ ಸುವ್ಯವಸ್ಥಿತವಾಗಿ ನಡೆಸುವಂಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಸೂಚಿಸಿದಳು. ಅಕ್ಟೋಬರ್ 4ರಂದು ಈ ಪರೀಕ್ಷೆ ನಿಗದಿ ಮಾಡಿದ 5 ಕೇಂದ್ರಗಳಲ್ಲಿ ನಡೆಯಲಿದ್ದು ಒಟ್ಟು 2344 ಅಭ್ಯರ್ಥಿಗಳು ಪರೀಕ್ಷೆ ಬರೆದವೆ. ಅಂಚೆ ಅದಾಲತ್ನ ಸಭೆ 8ರಂದು 8:00 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಈ ಸಭೆಯಲ್ಲಿ ಕೊಡಗು ಅಂಚೆ ಸೇವೆಗೆ ಸಂಬಂಧಪಟ್ಟ ಎಲ್ಲಾ ತರದ ಪುಕಾರುಗಳನ್ನ ತಕ್ಕಡೆ ಚರ್ಚಿಸಲಾಗಿದೆ. ಏನಾರ್ ಪುಕಾರಿಗಿದ್ದರೆ 5ರೊಳಗೆ ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಇಲ್ಲಿಗೆ ತಲುಪುವಂಗೆ ಕಳಿಸಕ. ಗುಣಿಕೊಪ್ಪಲ್ನ ಶ್ರೀ ಕಾವೇರಿ ದಸರಾ ಸಮಿತಿ ಮತ್ತು ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕೂಡುಕೂಟಲ್ಲಿ ರಾಜ್ಯ ಮಟ್ಟದ ಬಹುಭಾಷಾ ಕವಿಗೋಷ್ಠಿಗೆ ಕವನಗಳನ್ನ ಆಹ್ವಾನ ಮಾಡಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಭಾರತಿ ರೇಡಿಯೋ ಹೌಸ್ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
5: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣ.
10: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ.
11: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್.
12: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
6: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
13: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
14: ಆತ್ಮೀಯ ಶ್ರೋತೃಗಳೇ, ಹೊಚ್ಚ ಹೊಸ ಕಾರ್ಯಕ್ರಮ ನುಡಿಯ ಬೆಡಗು, ಕನ್ನಡ ಸಾಹಿತ್ಯದ ಆಪ್ತ ಸಂಗತಿಗಳು. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 6:40 ತಪ್ಪದೇ ಆಲಿಸಿ ವಿನೂತನ ಕಾರ್ಯಕ್ರಮ ನುಡಿಯ ಬೆಡಗು.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
2: ಕೊರಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ನಿಮ್ಮ ಮನೆಗೆ ಬೇಕಾದ ಅಂದ ಚಂದದ ಫರ್ನಿಚರ್ ಗಳು ಹೋಲ್ಸೇಲ್ ಹಾಗೂ ರಿಟೇಲ್ ರೇಟ್ ನಲ್ಲಿ. ಸುಲಭ ಕಂತಿನ ಇಎಂಐ, ಲೈಫ್ ಟೈಮ್ ವಾರಂಟಿ, ಕೊಡಗಿನಾದ್ಯಂತ ಫ್ರೀ ಹೋಮ್ ಡೆಲಿವರಿ, ಟೀ ಕುಡ್ ನ ಡೋರ್ ಹಾಗೂ ವಿಂಡೋಗಳು ಲಭ್ಯವಿದೆ. ಎಲ್ಲಾ ರೀತಿಯ ಇಂಟೀರಿಯರ್ ವರ್ಕ್ ಮಾಡಿಕೊಳ್ಳಲಾಗುವುದು. ಎಕೆ ಫರ್ನಿಚರ್, ಬಿಎಂ ರೋಡ್, ಕೊಡಗರಹಳ್ಳಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್,
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
2: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, ಸಾನ್ಸಿ.

0: ಸೆನ್ಸಿಟಿ ಅರ್ಪಿಸುತ್ತಿದೆ. ಸೆನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
1: ಸುದ್ದಿ ಸಮಾಚಾರ ಓದೆಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಇಂದು ಫಲಕ ಮಡಿಕೇರಿ ಆಕಾಶವಾಣಿ ನಿಲಯತ್ತು ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿರ 154ನೇ ಪುಟ್ಟ ನಾಳನ ಆಚರಣೆ ಮಾಡಿಸಿ. ಈ ನೇರತ್ತು ನಿಲಯತ್ತರ ಮುಖ್ಯಸ್ಥೆಯನ್ನು ಸುಜಾತ ಎಸ್ ತಳವಾರು ಅವು ಗಾಂಧೀಜಿರ ಪಟಕ ಪೂ ಅರ್ಪಿಸಿಟ್ಟಿತ್ತು. ಗಾಂಧೀಜಿರ ಆದರ್ಶತ್ನ ನೆನಪು ಮಾಡಿಂದು ತಕ್ಕ ಬಂದತ್ತು. ಈ ನೇರತ್ತು ಕಾರ್ಯಕ್ರಮ ನಿರ್ವಾಹಕಗಳನ್ನು ಎಂ ಶಕುಂತಲ, ಪಿರಿಯ ತಾಂತ್ರಿಕ ವಿಭಾಗದರ ಅಭಿಯಂತರ ರಂಜಿತ್ ಕುಮಾರ್ ಪಿಂಜ, ಗ್ರಂಥಾಲಯ ಅಧಿಕಾರಿ ಪಂಕಜ್ ಡಿ ಕುಡ್ತಾಕರ್ ಕೂಡಿಯಾಡಿ ತಿಂಜತ್ತು. ಈ ನೇರತ್ತು ಸ್ವಚ್ಛತಾ ಅಭಿಯಾನತರಾದನೆಲ್ಲ ಆಕಾಶವಾಣಿಯ ಎಲ್ಲ ಸಿಬ್ಬಂದಿಯ ಮನಾರ ಕಾರ್ಬರ್ಲು ಕೂಡಿಯಾಡಿತು. ಆಕಾಶವಾಣಿಯ ಸುತ್ತಮುತ್ತ ಮನಾರ ಮಾಡಿಸಿ. ಗಾಂಧಿ ಜಯಂತಿ ಆದನೆಲ್ಲ ಗೋಣಿಗೊಪ್ಪ ಸ್ವಾತಂತ್ರ್ಯ ಹೋರಾಟಗಾರ ಕೋಳಿಮಡ ಕರಂಬಯ್ಯ ಬಸ್ ಸ್ಟ್ಯಾಂಡ್ಲುಳ್ಳ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಿಂಜ, ಕೊಡಗರ ಗಾಂಧಿ ಪಂದ್ಯಂಡ ಬೆಳ್ಳೆಪ್ಪ ಆಳು ರೂಪಕ್ಕೆ ಯುನೈಟೆಡ್ ಕೊಡವ ಆರ್ಗನೈಸೇಷನ್ ಸಂಘಟನೆ ಗೌರವ ಅರ್ಪಣೆ ಮಾಡಿಸಿ. ಯುಕೋ ಅಧ್ಯಕ್ಷ ಕೊಕ್ಕನಮಣ ಮಂಜು ಚೆನ್ನಪ್ಪ ಅಂಬೇಡ್ಕರ್ ಆಳು ರೂಪಕ್ಕೆ ಪಿಂಜ, ಪಂದ್ಯಂಡ ಬೆಳ್ಳೆಪ್ಪಂಡ ಕಿರುಮವ ಪಿಂಜ, ಸೋಲ್ ಆಫ್ ಸೋಲ್ಜರ್ಸ್ ಪುಸ್ತಕ ಕರ್ತಿ ಬೊಮ್ಮಂಡ ಸವೇರ ಚಂಗಪ್ಪ ಸ್ವಾತಂತ್ರ್ಯ ಹೋರಾಟಗಾರ ಕೊಡಗರ ಗಾಂಧಿ ಪಂದ್ಯಂಡ ಬೆಳ್ಳೆಪ್ಪ ಅಂಡ ಆಳು ರೂಪಕ್ಕೆ ಪೂಮಲೆ ಇಟ್ಟಿದ್ದು ಗೌರವ ನಮನ ಕೊಡ್ತತ್ತು. ಏನಾಯ್ತು ತಕ್ಕ ಬಂದ ಕೊಕ್ಕಲೆಮಡ ಮಂಜು ಚೆನ್ನಪ್ಪ ದೇಶದ ಸ್ವಾತಂತ್ರ್ಯ ಹೋರಾಟತ್ತು ಕೊಡಗರ ಅಧ್ಯಾಯಿತು ಪಂದ್ಯಂಡ ಬೊಳ್ಳೆಪ್ಪ ಪಿಂಜ ಸೀತಮ್ಮ ಬೊಳ್ಳೆಪ್ಪ ಅಂಡ ನೈಪು ಬಾರಿ ಬೆಲ್ಲೆದು ಗೋಣಿಕೊಪ್ಪತ್ತು ಇಂಡ ಆಳು ರೂಪು ಸ್ಥಾಪನೆ ಮಾಡನದು ಪೆರಮೆರ ವಿಷಯ. ಅದಂಗೆ ಬೋಂಡೆ ಗೌರವ ಕೊಡಪದು ನಂಗಡ ಕರ್ತವ್ಯ. ಈ ನಿಟ್ಟಲು ಮಹಾತ್ಮ ಗಾಂಧಿರ ಪುಟ್ಟನ ನಾಳನ ಕೈಚಂಡುಳ ಈ ನೇರತ್ತು ಗಾಂಧಿ ತತ್ವ ಬೆಚ್ಚಂಡು ಬದುಕನ ಕೊಡಗರ ಗಾಂಧಿಯಿಂದ ಪೆದಪೋನ ಪಂದ್ಯಂಡ ಬೆಳ್ಳೆಪ್ಪ ಅಂಡ ಆಳು ರೂಪಕ್ಕೆ ಪೂಮಲೆ ಇಟ್ಟಿದ್ದು ಗೌರವ ಕೊಡ್ತಂದು ಅವಣ್ಣಚಿ ಕಾರ್ಬಾರ್ಲು ಯುಕೋ ಪದಾಧಿಕಾರಿಯ ಕುಡಿಯಾಡಿ ತಿಂತು. ಇದೇ ಆದ್ಯವಾಯಿತು ಕೊಡವ ಕಡೋಳು ಕೊಡವ ಮಂಗಲತ್ತು ಯಶಸ್ವಿ ದಾಂಪತ್ಯಕ್ಕೆ ಪಿಂಜ ದಂಡ ಕಡೆರ ನಲ್ಲ ಬೆಂದುತ್ವಕ್ಕೆ ಕಣ್ಣ ಮೂಡಿರ ನಡುಲು ಜಾನಪದ ಒಪ್ಪಂದ ಮಂಗಲ ಸಂಬಂಧ ಅಡುಕೋ ಪೈಪೋಟಿನ ನಡತೋಕ ಕಾಳಿಮಾಡ ಒಕ್ಕ ತೀರ್ಮಾನ ಮಾಡಿತ್ತು. ಈಗಾಗಲೆ ನುಪ್ಪದಂಡು ಒಕ್ಕ ತಂಡ ಈ ಪೈಪೋಟಿಗೆ ಪೆದ ನೋಂದಣಿ ಮಾಡಿಯಂಡಿತ್ತು. ಈ ಪೈಪೋಟಿನ ಇದೇ 11ನೇ ನಾಳಂಕೆ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಆಯೋಜನೆ ಮಾಡಿತ್ತು. ಶಾಸಕ ಪಿಂಜ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಅಜ್ಜುಕುಟಿರ ಪೊನ್ನಣ್ಣ ಪಿಂಜ ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಪಿಂಜ ಪಿರಿಯ ಕೊಡವ ಜಾನಪದ ತಜ್ಞ ಬಾಚರಣೆಂಡ ಅಪ್ಪಣ್ಣ ಅವು ಉದ್ಘಾಟನೆ ಮಾಡುವ. ಗೋಣಿಗೊಪ್ಪ ದಸರಾ ನಮ್ಮ ಲಾಂಛನ ಬಿಡುಗಡೆ ಕಾರ್ಬಾರ್ನ ವಿರಾಜಪೇಟೆ ಶಾಸಕ ಪಿಂಜ ಮುಖ್ಯಮಂತ್ರಿಯ ಕಾನೂನು ಸಲಹೆಕಾರ ಅಜ್ಜುಕುಟ್ಟಿರ ಪೊನ್ನಣ ಅವು ಇಂದು ನೆರವೇರಿಸಿಟ್ಟತ್ತು. ಉಮಾಮಹೇಶ್ವರಿ ತಿರುಕೆಯಲ್ಲಿ ನಡೆದ ಕಾರ್ಬಾರ್ಲು 48ನೇ ಕಾಲತ್ತರ ದಸರಾ ನಮ್ಮ ಅಧಿಕೃತ ಪೆರುಂಗುರುತನ್ನು ಬಿಡುಗಡೆ ಮಾಡಿತ್ತು. ನಾಡು ನಮ್ಮ ದಸರಾ ಎಲ್ಲರಿಗೂ ನಲ್ಲದು ಮಾಡಿದಂದು ನಲ್ಲಮೆ ಬೆಂದತ್ತು. ಕರ್ನಾಟಕ ಸರ್ಕಾರದ ಸುತ್ತೋಲೆ ಪ್ರಕಾರ ಎಲ್ಲ ಇಲಾಖೆಂಜ ಸಾರ್ವಜನಿಕಂಗಡ ಕುಂದು ಕೊರತೆ ನಾನು ಕೇಟಿತ್ತು. ಅದಂಗೆ ಸಕಾಲತ್ತು ಸೂಕ್ತ ಪರಿಹಾರ ಕೊಡಪ ನಿಟ್ಟಲು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದ ಮೇಲ್ಮನಿಕೆ ಮಂತ್ರಿಯರ ಅಧ್ಯಕ್ಷತೆಯಲ್ಲಿ ಪಿಂಜ ತಾಲೂಕು ಮಟ್ಟದ ಅಲ್ಲೇತ ಶಾಸಕಾಂಗಡ ಮುಂದಾಳತ್ತು ಪ್ರತಿ ತಿಂಗತ್ರ ಚೆನ್ನಿಯಾಚರಂದು ಪ್ರಜಾಸೇವೆ ಆಂದೋಲನ ಸಭೆಯನ್ನು ನಡೆಸೋಕೆ ತೀರ್ಮಾನ ಮಾಡಿತ್ತು. ಅದೇ ಪೋಲೆ ಹೋಬಳಿ ಮಟ್ಟದ ಪ್ರಜಾಸೇವೆ ಕಾರ್ಯಕ್ರಮತ್ನ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಎಂಡ ಕೊರವು ಕಾರ್ಯಕ್ಕೆ ನಾಳೆ ಪೋಲಕ 11 ಗಂಟೆಂಜ ಮಧ್ಯಾಹ್ನ 3 ಗಂಟೆಗತ್ತನೆ ಸುಂಟಿಗೊಪ್ಪ ಹೋಬಳಿ ಕೊಡಗರಹಳ್ಳಿ ನೇತಾಜಿ ಸಮುದಾಯ ಭವನತ್ತು ಬೆಚ್ಚಂಡಿತ್ತು. ಸಾರ್ವಜನಿಕಂಗ ಸದರಿ ಕಾರ್ಬಾರರ ಪ್ರಯೋಜನ ಪಡೆದೋಕೆ ಕುಶಾಲನಗರ ತಾಲೂಕು ತಹಶೀಲ್ದಾರವು ಮನವಿ ಮಾಡಿಯಂಡಿತ್ತು. ದಂಡಾರ್ಥ 26-27ನೇ ಸಾಲರ ಮೆಟ್ರಿಕ್ ಕೈಂಜ ಬೋರೆ ಬೋರೆ ಕೋರ್ಸಲು ಓದಿನುಳ್ಳ ಬೈಯಲುಳ್ಳ ವರ್ಗತರ ವಿದ್ಯಾರ್ಥಿಯ ಪಿಂಜ ಪ್ರವರ್ಗ 1 ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗೆ ಹಿಂದುಳಿದ ವರ್ಗತರ ಕಲ್ಯಾಣ ಇಲಾಖೆಯ ಮೂಲಕ ಕೊಡ್ತಂಡುಳ್ಳ ಶುಲ್ಕ ಮರುಪಾವತಿ ವಿದ್ಯಾಸಿರಿ ಊಣತೀನಿ ಪಿಂಜ ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಕೊಡಪನ ಅಳಂಕೆನ ಇದೇ 31ನೇ ತೆರಕಿತ್ತು ಎಂದು ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗದರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲಾ ಈ ಉಪ ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅದಿನಲ್ಲಿ ಇದೇ 4ನೇ ನಾಳಂಕೆ ಗ್ರಾಮ ಆಡಳಿತ ಅಧಿಕಾರಿ ಚಾಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಪಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರವು ಅರಿಚಿಟ್ಟಿತ್ತು. ಪರೀಕ್ಷೆ ನೇರತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿಯಮತ್ನ ಕಟ್ಟುನಿಟ್ಟಾಯಿತು ಪಾಲನೆ ಮಾಡೊಂಡು ಎದೇ ತರತರ ತೊಂದರೆ ಆಗತನಕ್ಕೆ ಎಚ್ಚರ ಹಡ್ತೋಕೆ ಜಿಲ್ಲಾಧಿಕಾರಿಯವು ಸಂಬಂಧಪಟ್ಟ ಅಧಿಕಾರಿಗೆ ಸೂಚನೆ ಕೊಡ್ತಿತ್ತು. ಮಡಿಕೇರಿ ದಸರಾ ಜನೋತ್ಸವತ್ತು ಇದೇ 14ನೇ ನಾಳಂಕೆ 10 ಗಂಟೆಗೆ ಕಾಫಿ ದಸರಾ ನಡಪ. ಕಾಫಿಂಜ ತಯಾರಪ್ಪ ಬೋರೆ ಬೋರೆ ಕುಡಿ ಪಿಂಜ ತೀನಿ ಪೈಪೋಟಿ ಆಯೋಜನೆ ಮಾಡುವ ಅಂದು ಸಂಚಾಲಕ ಅರಿಚಿಟ್ಟಿತ್ತು. ಪೈಪೋಟಿಲಿ ಕೂಡಿಯಾಡೋಕೆ ಇರಾದೆ ಉಳ್ಳವು ಇದೇ 10ನೇ ನಾಳಂಕೆರುಳ್ಳು ಪೆದ ಕೊಡಪಕ್ಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಮಡಿಕೇರಿ ಗೌಡ ಸಮಾಜದ ನಾಳೆ ಪೋಲಕ 10 ಗಂಟೆಗೆ ಅರೆಭಾಷೆ ಕವಿಗೋಷ್ಠಿ ಪಿಂಜ ಗೀತ ರಚನಾ ಕಾರ್ಯಾಗಾರ ನಡಪ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಮಂಡ್ಯತರ ವಿಸ್ತರಣಾ ಶಿಕ್ಷಣ ಘಟಕ ಮಡಿಕೇರಿ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಪಿಂಜ ಭಾರತೀಯ ಖಾದಿ ಪಿಂಜ ಗ್ರಾಮೋದ್ಯೋಗ ಆಯೋಗದರ ರಾಜ್ಯ ಕಚೇರಿ ಬೆಂಗಳೂರು ಇಂಗಡ ಕೂಟಾದನೆಯಲ್ಲಿ ಇದೇ 6ನೇ ನಾಳಂಕೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ರಾಜ್ಯ ಮಟ್ಟದ ತೇನು ಕೃಷಿಕಂಗಡ ಸಮಾವೇಶತ್ನ ಆಯೋಜನೆ ಮಾಡಿತಂದು ಸಂಯೋಜಕಂಗ ಪಿಂಜ ವಿಸ್ತರಣಾ ಘಟಕದ ಮುಖ್ಯಸ್ಥ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅರಿಚಿಟ್ಟಿತ್ತು. ವಿರಾಜಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಅಭಿಯಾನ ಜನಸಂಪರ್ಕ ಸಭೆ ಜಿಲ್ಲೆಯ ಮೇಲ್ಮನಿಕೆ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ ಎಂಡ ಕೊರವು ಕಾರ್ಯಕ್ಕೆ ನಾಳೆ ಪೊಲಕ 10ಗಂಟೆಗೆ ಬಿಟ್ಟಂಗಾಲತ್ತಲುಳ್ಳ ಕೂರ್ಗಿ ಎಥ್ನಿಕ್ ಸಭಾಂಗಣತ್ತಲು ನಡಪ. ಇಲ್ಲಿಗೆ ಬೇಟೆತರ ಸುದ್ದಿ ಸಮಾಚಾರ.

0: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
0: ಸಮಯ 7:34 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 186,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್, ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಏಷ್ಯನ್ ಕ್ರೀಡಾಕೂಟ, ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಹಿನ್ನೆಲೆ ರಾಜ್ಘಾಟ್ನಲ್ಲಿ ಇಂದು ಪ್ರಾರ್ಥನಾ ಸಭೆ ನಡೆಯಿತು. ರಾಷ್ಟಪತಿ ದ್ರೌಪದಿ ಮುರ್ಮು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಾಂಧೀಜಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ರಾಜ್ಘಾಟ್ನಲ್ಲಿ ಗಾಂಧೀಜಿ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿದರು. ಮಹಾತ್ಮ ಗಾಂಧೀಜಿ ಅವರ ಇಡೀ ಜೀವನ ಸತ್ಯ, ಅಹಿಂಸೆ, ಕರುಣೆ ಮತ್ತು ಸೇವೆಗೆ ದಾರಿದೀಪವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿದ್ದಾರೆ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 122ನೇ ಜಯಂತಿಯನ್ನು ದೇಶಾದ್ಯಂತ ಇಂದು ಆಚರಿಸಲಾಯಿತು. 1904ರ ಅಕ್ಟೋಬರ್ 2ರಂದು ಉತ್ತರ ಪ್ರದೇಶದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ನಗರದಲ್ಲಿ ಅಂದಿನ ಮುಘಲ್ ಸರಾಯ್ನಲ್ಲಿ ಅವರು ಜನಿಸಿದರು. ಹದಿಹರೆಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಗಿದ ಶಾಸ್ತ್ರಿ ಅವರು 1921ರ ಅಸಹಕಾರ ಚಳವಳಿಯಲ್ಲಿ ಪಾಲ್ಗೊಂಡಿದ್ದರು. ಸ್ವಾತಂತ್ರ್ಯ ನಂತರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಹಾಗೂ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಹಲವು ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿದರು. ಇಂದು ಅವರ ಜಯಂತಿ ಅಂಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಇಂದು ನವದೆಹಲಿಯ ವಿಜಯ್ ಘಾಟ್ನಲ್ಲಿ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕಕ್ಕೆ ತೆರಳಿ ಪುಷ್ಪನಮನ ಸಲ್ಲಿಸಿದರು. ಪ್ರಪಂಚದಾದ್ಯಂತ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲಿ ಇಂದು ಮಹಾತ್ಮ ಗಾಂಧೀಜಿಯವರ 157ನೇ ಜನ್ಮದಿನವನ್ನು ಆಚರಿಸಲಾಯಿತು. ಚೀನಾದ ಬೀಜಿಂಗ್ನಲ್ಲಿ ಭಾರತೀಯ ರಾಯಭಾರಿ ವಿಕ್ರಮ್ ದೊರೆಸ್ವಾಮಿ ಭಾರತೀಯ ಸಮುದಾಯದ ಸದಸ್ಯರು ಮತ್ತು ಸ್ಥಳೀಯ ಗಣ್ಯರೊಂದಿಗೆ ಸೇರಿ ಮಹಾತ್ಮ ಗಾಂಧೀಜಿಯವರಿಗೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಚೀನಿ ಕಲಾವಿದರು ಸಂಗೀತದ ಮೂಲಕ ಗೌರವ ಸಲ್ಲಿಸಿದರೆ ಭಾರತೀಯ ಸಮುದಾಯದ ಸದಸ್ಯರು ಗಾಂಧೀಜಿಯವರ ನೆಚ್ಚಿನ ಭಜನೆಗಳನ್ನು ಹಾಡಿದರು. ಜಪಾನ್ನಲ್ಲಿ ರಾಯಭಾರಿ ನಕುಮಾ ಮಲ್ಲಿಕ್ ಮತ್ತು ಭಾರತೀಯ ಸಮುದಾಯದ ಸದಸ್ಯರು ಟೋಕಿಯೋದ ಯಡೋಗಾವಾದಲ್ಲಿ ಇರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ಯುಎಇಯಲ್ಲಿ ಭಾರತೀಯ ಸಮುದಾಯದಿಂದ ಗಾಂಧಿ ಜಯಂತಿ ಆಚರಿಸಲಾಯಿತು. ಪಾಕಿಸ್ತಾನ, ನೇಪಾಳ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಬಹರೇನ್ ಮತ್ತು ದಕ್ಷಿಣ ಕೊರಿಯಾಗಳಲ್ಲೂ ಇದೇ ರೀತಿಯ ಸ್ಮರಣಾರ್ಥ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅನೇಕ ದೇಶಗಳಲ್ಲಿ ನಡೆದ ಈ ಸ್ಮರಣಾರ್ಥ ಕಾರ್ಯಕ್ರಮಗಳಲ್ಲಿ ಸಂಗೀತ ಪ್ರದರ್ಶನಗಳು, ಭಕ್ತಿಗೀತೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದ್ದವು.

0: ಅರೇಬಿಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಟರ್ಕಿಯಲ್ಲಿ ಇರುವ ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಗಾಂಧಿ ಜಯಂತಿ ಆಚರಿಸಲಾಯಿತು. 186,000 ಕೋಟಿ ರೂಪಾಯಿಗಳ ಹಸಿರು ಇಂಧನ ಕಾರಿಡಾರ್ ಹಂತ ಮೂರಕ್ಕೆ ಭಾರತ ಅನುಮೋದನೆ ನೀಡಿರುವುದನ್ನು ವಿಶ್ವಸಂಸ್ಥೆ ಸ್ವಾಗತಿಸಿದೆ. ಈ ಗ್ರಿಡ್ ಬಲಪಡಿಸುವಿಕೆ ಮತ್ತು ಬ್ಯಾಟರಿ ಸಂಗ್ರಹಣಾ ಯೋಜನೆಯು ದೇಶದ ಜನರು ಮತ್ತು ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಲಾಭವಾಗುವ ಪ್ರಮುಖ ಹೆಜ್ಜೆಯಾಗಿದೆ ಎಂದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ವಿಭಾಗದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಸೈಮನ್ ಸ್ಟೀಲ್ ಶ್ಲಾಘಿಸಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು, ಈ ಉಪಕ್ರಮವು ಭಾರತ ತನ್ನ ಬೆಳೆಯುತ್ತಿರುವ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಬಲಪಡಿಸಿಕೊಳ್ಳಲು, ಹೆಚ್ಚುತ್ತಿರುವ ವಿದ್ಯುತ್ ಅಗತ್ಯಗಳನ್ನು ಪೂರೈಸಲು ಹಾಗೂ ಸೌರಶಕ್ತಿ ವಲಯದಲ್ಲಿ ಜಾಗತಿಕ ನಾಯಕನಾಗಿ ತನ್ನ ಸ್ಥಾನವನ್ನು ಬಲಪಡಿಸಲು ಮತ್ತಷ್ಟು ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಜಾಗತಿಕ ಶಾಂತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುತ್ತಿರುವ ಅವಿರತ ಪ್ರಯತ್ನಗಳನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶ್ಲಾಘಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದೇ ಪುಟಿನ್ ಅವರು ನೀಡಿರುವ ಈ ಹೇಳಿಕೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಜಾಗತಿಕ ಶಾಂತಿಗಾಗಿ ವಿಶ್ವಾಸಾರ್ಹ ಧ್ವನಿಯಾಗಿ ಹೊರಹೊಮ್ಮಿದೆ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದು ಹೇಳಿದರು. ಯುದ್ಧಗಳು, ಸಂಘರ್ಷಗಳು ಮತ್ತು ಅಸ್ಥಿರತೆಯಂತಹ ಸಂದರ್ಭಗಳಲ್ಲಿಯೂ ಸಮಸ್ಯೆಗಳಿಗೆ ಪರಿಹಾರಗಳು ಯುದ್ಧಭೂಮಿಯಿಂದ ಅಲ್ಲ, ಬದಲಾಗಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕವೇ ದೊರೆಯುತ್ತವೆ ಎಂಬ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಸಾರಿದ್ದಾರೆ. ಇದು ಭಾರತದ ವಸುಧೈವ ಕುಟುಂಬಕಂ ಎಂಬ ಶಾಶ್ವತ ಸಂಪ್ರದಾಯಕ್ಕೆ ಮನ್ನಣೆ ತಂದುಕೊಟ್ಟಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನಕ್ಕಾಗಿ ಕೈಗೊಂಡಿರುವ ಕ್ರಮಗಳ ಕುರಿತ ವರದಿ ಇಲ್ಲಿದೆ. ಭಾರತದ ಸಾಲ ಮಾರುಕಟ್ಟೆಯು ಹಿಂದೆ ನೈಜ ಆರ್ಥಿಕ ಬೆಳವಣಿಗೆಗಿಂತ ಫೋನ್ ಬ್ಯಾಂಕಿಂಗ್ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡಿತ್ತು. ಕರೆಗಳ ಮೂಲಕ ಯಾವುದೇ ಪರಿಶೀಲನೆ ಇಲ್ಲದೆ ಬೃಹತ್ ಸಾಲ ನೀಡುವುದು ಹಾಗೂ ನೀಡಿದ ಸಾಲ ವಸೂಲಾಗದಿದ್ದಾಗ ಅದನ್ನು ಮುಚ್ಚಿಹಾಕಲು ಮತ್ತೆ ಹೆಚ್ಚುವರಿ ಸಾಲ ನೀಡುವ ಅಭ್ಯಾಸವು ಬ್ಯಾಂಕುಗಳ ವಿಶ್ವಾಸಾರ್ಹತೆಯನ್ನು ಕುಸಿಯುವಂತೆ ಮಾಡಿತು. ಇದಕ್ಕೆ ಅಂತ್ಯ ಹಾಡಲು ಕೇಂದ್ರ ಸರ್ಕಾರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಜಾರಿಗೆ ತಂದಾಗ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಇದ್ದ ಸಾಲದ ಪ್ರಮಾಣ 15%ಕ್ಕೇರಿರುವುದು ಬೆಳಕಿಗೆ ಬಂದಿತು. ಇದನ್ನು ಸರಿಪಡಿಸಲು ಸರ್ಕಾರ ತ್ವರಿತ ಪತ್ತೆ ಹಚ್ಚುವಿಕೆ, ಪರಿಹಾರ, ಮರು ಬಂಡವಾಳ ಹೂಡಿಕೆ ಹಾಗೂ ಸುಧಾರಣೆಗಳನ್ನು ಒಳಗೊಂಡ 4R ತಂತ್ರಜ್ಞಾನ ಮತ್ತು ದಿವಾಳಿತನ ಕುರಿತ ಸ್ಪಷ್ಟ ನಿಬಂಧನೆಗಳನ್ನು ಹೊಂದಿರುವ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಸಾಂಸ್ಥಿಕ ಸುಧಾರಣೆಗಳಿಂದ ಬ್ಯಾಂಕುಗಳು ಅನುತ್ಪಾದಕ ಸಾಲಗಳ ಹೊರೆಯನ್ನು ಕಳೆದುಕೊಂಡು ದೇಶದ ಕ್ಷಿಪ್ರ ಆರ್ಥಿಕ ಪ್ರಗತಿಗೆ ಸಶಕ್ತ ಬೆಂಬಲ ನೀಡಲು ಸಜ್ಜಾಗಿವೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ. 13ನೇ ದಿನವಾದ ಇಂದು ಭಾರತ 6 ಚಿನ್ನದ ಪದಕಗಳನ್ನು ಗೆದ್ದಿದೆ. ಇವುಗಳಲ್ಲಿ ಬಾಕ್ಸಿಂಗ್ನಲ್ಲಿ 3, ಕುಸ್ತಿಯಲ್ಲಿ 1, ಬಿಲ್ಲುಗಾರಿಕೆಯಲ್ಲಿ 1 ಮತ್ತು ಹಾಕಿಯಲ್ಲಿ 1 ಸ್ವರ್ಣ ಪದಕ ಸೇರಿದೆ. ಭಾರತದ ಮಹಿಳಾ ಹಾಕಿ ತಂಡ ತೀವ್ರ ಪೈಪೋಟಿಯಿಂದ ಕೂಡಿದ ಫೈನಲ್ ಪಂದ್ಯದಲ್ಲಿ ಚೀನಾ ತಂಡವನ್ನು 1-0 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿದೆ. ಭಾರತದ ಪರವಾಗಿ ಲಾಲ್ ರೆಮ್ಸಿಯಾಮಿ ಮಾರ್ಜೋಟೆ ನಿರ್ಣಾಯಕ ಗೋಲು ಗಳಿಸಿದರೆ ಗೋಲ್ ಕೀಪರ್ ಸವಿತಾ ಪುನಿಯಾ ಪೆನಾಲ್ಟಿ ಸ್ಟ್ರೋಕ್ ಅನ್ನು ತಡೆಯುವ ಮೂಲಕ ತಂಡದ ಮುನ್ನಡೆಯನ್ನು ಕಾಯ್ದುಕೊಂಡರು. ಈ ಗೆಲುವಿನೊಂದಿಗೆ ಭಾರತ ಏಷ್ಯನ್ ಕ್ರೀಡಾಕೂಟದಲ್ಲಿ 44 ವರ್ಷಗಳ ನಂತರ ಮಹಿಳಾ ಹಾಕಿ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದಿದೆ. ಅಲ್ಲದೆ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವ ಮುಂಬರುವ 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿದೆ. ಪುರುಷರ 65 ಕೆಜಿ ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ಭಾರತೀಯ ಕುಸ್ತಿಪಟು ಸುಜಿತ್ ಕಲ್ಕಲ್ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಫೈನಲ್ನಲ್ಲಿ ಅವರು ತಜಕಿಸ್ತಾನದ ಅಬ್ದುಲ್ ಮಜೀದ್ ಕದೀವ್ ಅವರನ್ನು 10-9 ಅಂಕಗಳಿಂದ ಮಣಿಸಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಾಕ್ಸಿಂಗ್ನ ಮಹಿಳೆಯರ 65 ಕೆಜಿ ವಿಭಾಗದಲ್ಲಿ ಪರ್ವೀನ್ ಹೂಡಾ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅವರು

0: ಚೈನೀಸ್ ತೈಪಿಯ ನಿಯನ್ ಚಿನ್ ಚೆನ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ಮಹಿಳೆಯರ 75 ಕೆಜಿ ವಿಭಾಗದ ಫೈನಲ್ನಲ್ಲಿ ಲವ್ರಿನಾ ಚಿನ್ನದ ಬಾಬುಜಿಯು ಅವರನ್ನು 5-0 ಅಂತರದಿಂದ ಮಣಿಸಿ ಚಿನ್ನದ ಪದಕಕ್ಕೆ ಕೊರಳೊಡ್ಡಿದ್ದಾರೆ. ಬಾಕ್ಸಿಂಗ್ನ ಪುರುಷರ 80 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಂಕುಶ್ ಪಂಘಾಲ್ ದಕ್ಷಿಣ ಕೊರಿಯಾದ ಕಿಮ್ ಮಿಮ್ಸಿಯಾಂಗ್ ಅವರನ್ನು 4-0 ಅಂತರದಿಂದ ಮಣಿಸಿ ಸ್ವರ್ಣ ಪದಕ ವಿಜೇತರಾದರು. ಬಿಲ್ಲುಗಾರಿಕೆಯಲ್ಲಿ ಭಾರತದ ಮಹಿಳಾ ರಿಕರ್ವ್ ತಂಡ ಏಷ್ಯನ್ ಗೇಮ್ಸ್ನಲ್ಲಿ ಚೊಚ್ಚಲ ಚಿನ್ನದ ಪದಕ ಗೆದ್ದು ಇತಿಹಾಸ ನಿರ್ಮಿಸಿತು. ಅಂಕಿತಾ ಭಕತ್, ಕೀರ್ತಿ ಶರ್ಮಾ, ಕುಂಕುಮ್ ಅವರನ್ನು ಒಳಗೊಂಡ ತಂಡ ಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ತಂಡವನ್ನು 5-3 ಅಂತರದಿಂದ ಸೋಲಿಸಿತು. ಇದೇ ವೇಳೆ ಭಾರತದ ಮಿಶ್ರ ರಿಕರ್ವ್ ತಂಡ ಬೆಳ್ಳಿ ಪದಕ ವಿಜೇತವಾಯಿತು. ತೀವ್ರ ಪೈಪೋಟಿಯಿಂದ ಕೂಡಿದ್ದ ಫೈನಲ್ನಲ್ಲಿ ಕುಂಕುಮ್ ಮತ್ತು ಧೀರಜ್ ಬೊಮ್ಮದಿಯವರ ಅವರನ್ನು ಒಳಗೊಂಡ ಮಿಶ್ರ ತಂಡ ಚೀನಾ ವಿರುದ್ದ 3-5 ಅಂತರದಲ್ಲಿ ಸೋತು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಗೊಂಡಿತು. ಸೆಪೆಕ್ ತಕ್ರ ಸ್ಪರ್ಧೆಯಲ್ಲಿ ಭಾರತ ತಂಡ ಕಂಚಿನ ಪದಕ ಗೆದ್ದಿದೆ. ಸೆಮಿಫೈನಲ್ನಲ್ಲಿ ಜಪಾನ್ ವಿರುದ್ಧ 0-2 ಅಂತರದಲ್ಲಿ ಸೋತು ಕಂಚಿನ ಪದಕ ಗಳಿಸಿತು. ಸೇಲಿಂಗ್ ಸ್ಪರ್ಧೆಯ ಮಹಿಳೆಯರ ವಿಭಾಗದಲ್ಲಿ ನೇತ್ರಾ ಕಂಚಿನ ಪದಕ ವಿಜೇತರಾದರು. ಈ ಮೂಲಕ ಏಷ್ಯನ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಒಟ್ಟು 76 ಪದಕಗಳೊಂದಿಗೆ ಭಾರತ 5ನೇ ಸ್ಥಾನಕ್ಕೆ ಏರಿದೆ. ಇದರಲ್ಲಿ 16 ಚಿನ್ನ, 25 ಬೆಳ್ಳಿ ಹಾಗೂ 35 ಕಂಚಿನ ಪದಕಗಳು ಸೇರಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸೇರಿ ವಿಶ್ವಾದ್ಯಂತ ರಾಷ್ಟಪಿತ ಮಹಾತ್ಮ ಗಾಂಧಿ, ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಆಚರಣೆ. 1,86,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಸಿರು ಇಂಧನ ಕಾರಿಡಾರ್ ಹಂತ 3ಕ್ಕೆ ಭಾರತ ಅನುಮೋದನೆ, ವಿಶ್ವಸಂಸ್ಥೆ ಸ್ವಾಗತ. ಏಷ್ಯನ್ ಗೇಮ್ಸ್ ಇಂದು ಒಂದೇ ದಿನ, ಭಾರತಕ್ಕೆ 6 ಸ್ವರ್ಣ, ಪದಕ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಏರಿಕೆ. ಮತ್ತು ಏಷ್ಯನ್ ಕ್ರೀಡಾಕೂಟ ಹಾಕಿ ಸ್ಪರ್ಧೆಯ ಫೈನಲ್ನಲ್ಲಿ ಗೆದ್ದು 2028ರ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಭಾರತ ಮಹಿಳಾ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 7:45:30.
2: ಆತ್ಮೀಯ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಮಡಿಕೇರಿ ಕೇಂದ್ರದಲ್ಲಿ ಹೊಚ್ಚ ಹೊಸ ಕಾರ್ಯಕ್ರಮ ಮಾತ್ಮಾತಲ್ಲಿ. ಇದು ವಾರದ ಚರ್ಚೆ. ಕೇಳಿ ಪ್ರತಿ ಗುರುವಾರ ಬೆಳಗ್ಗೆ 8:30 FM 103.1 ಮೆಗಾಹರ್ಟ್ಸ್ನಲ್ಲಿ.
1: ಈಗ ಕೆಲವು ಭಾವಗೀತೆಗಳು. ಮೊದಲಿಗೆ NS ಲಕ್ಷ್ಮೀನಾರಾಯಣ ಭಟ್ಟ ರಚಿತ ಒಂದು ಗೀತೆ, ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಇದುವರೆಗೆ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಮನು, ನಂದಿತಾ, ದಿವ್ಯ ಹಾಗೂ ಸಂಗಡಿಗರು ಹಾಡಿರುವಂತಹ ಪರ್ವ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಸಿರಿಗಂಧ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಈಗ ಸಮಯ 8:30 ಸೆಕೆಂಡುಗಳು. ಸ್ನೇಹಿತರೆ,

ಮನುಷ್ಯನ ನಡೆ ನುಡಿ ಆಚಾರ ವಿಚಾರ ಆದರ್ಶ ಚಾರಿತ್ರಿಗಳೇ ಅವರ ಶ್ರೇಷ್ಠತೆಯ ಮಾನದಂಡ ಆಗತ್ತೆ. ಇಂತಹ ಮಾನವೀಯ ಉನ್ನತ ಮೌಲ್ಯಗಳನ್ನ ತಮ್ಮ ಜೀವಮಾನದಲ್ಲಿ ಪಾಲಿಸಿದ ಗಾಂಧೀಜಿಯವರು ಮಹಾತ್ಮರಾದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಅಹಿಂಸೆಯ ಅಸ್ತ್ರ ಹಿಡಿದು ಇಡೀ ರಾಷ್ಟ್ರವನ್ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಯಶಸ್ವಿಯಾದ ಬಳಿಕವೂ ಎಲ್ಲವೂ ಭಗವಂತನ ಕೃಪೆ ಅಂತ ಹೇಳಿ ತಮ್ಮ ಸರಳ ಬದುಕನ್ನ ಮುಂದುವರೆಸಿದ್ದ ಶ್ರೀ ಮಹಾನ್ ಚೇತನ ಇಂದಿಗೂ ಯುವ ಪೀಳಿಗೆಗೆ ಮಾದರಿ ಅಂತಾನೆ ಹೇಳ್ಬೋದು. ಇನ್ನು ರವೀಂದ್ರ ಠಾಗೂರ್ ಅವರು ಮಹಾತ್ಮ ಅಂತ ಸಂಬೋಧಿಸುವವರೆಗೂ ಮೋಹನದಾಸ್ ಕರಮಚಂದ ಗಾಂಧಿ ಬಾಪು ಅಂತಾನೆ ಕರೀತಾರೆ.

ಮರಳಿ ಮನೆಗೆ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಮೇಘನಾ ವೆಂಕಟೇಶ್ ಹಾಗೂ ಶ್ವೇತಾ ಪ್ರಭು ಅವರು ಗೀತೆಯನ್ನು ಹಾಡಿದ್ದಾರೆ. ಯೋಗೇಶ್ ಮಾಸ್ಟರ್ ಅವರ ಸಾಹಿತ್ಯಕ್ಕೆ ಯೋಗೇಶ್ ಮಾಸ್ಟರ್ ಮತ್ತು ಗುರುಮೂರ್ತಿ ವೈದ್ಯ ಅವರ ಸಂಗೀತ.

ಸಿರಿಗಂದ ಕಾರ್ಯಕ್ರಮ ಕೇಳ್ತಾ ಇದ್ರ. ಈಗ ಸಮಯ 8:13. ಮನುಷ್ಯನ ನಡೆ ನುಡಿ ಆಚಾರ ವಿಚಾರ ಆದರ್ಶ ಚಾರಿತ್ರೆಗಳೇ ಅವನ ಶ್ರೇಷ್ಠತೆಯ ಮಾನದಂಡ ಆಗತ್ತೆ. ಇಂತಹ ಮಾನವೀಯ ಉನ್ನತ ಮೌಲ್ಯಗಳನ್ನ ತಮ್ಮ ಜೀವಮಾನದಲ್ಲಿ ಪಾಲಿಸಿದ ಗಾಂಧೀಜಿಯವರು ಮಹಾತ್ಮರಾದರು. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಲು ಅಹಿಂಸೆಯ ಅಸ್ತ್ರ ಹಿಡಿದು ಇಡೀ ರಾಷ್ಟ್ರವನ್ನೇ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದಂಥವರು ಗಾಂಧೀಜಿಯವರು.

ಸ್ನೇಹಿತರೆ, ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಭಾರತ ಕಂಡ ಅತ್ಯಂತ ಪ್ರಾಮಾಣಿಕ, ಸರಳ ಹಾಗೂ ದೃಢ ಮನಸ್ಸಿನ ಮಹಾನ್ ನಾಯಕ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನವೂ ಸಹ ಇಂದು. ಹೌದು, ಸರಳ ಜೀವನ ಉನ್ನತ ವಿಚಾರ ಎಂಬ ಮಾತಿಗೆ ಶಾಸ್ತ್ರಿಜಿ ಅವರು ಜೀವಂತ ಸಾಕ್ಷಿಯಾಗಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉತ್ತರ ಪ್ರದೇಶದ ಮೊಘಲ್ ಸರಾಯ್ನ ಬಡ ಕುಟುಂಬದಲ್ಲಿ ಜನಿಸಿದ ಶಾಸ್ತ್ರಿಜಿ ಅವರು ಕಷ್ಟಗಳ ನಡುವೆಯೇ ಬೆಳೆದು ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಪರಿಯೇ ಪ್ರತಿಯೊಬ್ಬರಿಗೂ ಸಹ ಸ್ಫೂರ್ತಿದಾಯಕ ಆಗಿತ್ತು. 1965ರಲ್ಲಿ ಭಾರತವು ಭೀಕರ ಆಹಾರ ಅಭಾವ ಮತ್ತು ಗಡಿಯಲ್ಲಿ ಪಾಕಿಸ್ತಾನದ ಆಕ್ರಮಣ ಎಂಬ ಎರಡು ದೊಡ್ಡ ಸವಾಲುಗಳನ್ನು ಎದುರಿಸ್ತಾ ಇತ್ತು. ಆ ಕಾಲ ದೇಶಕ್ಕೆ ಧೈರ್ಯ ತುಂಬಿದವರು ನಮ್ಮೆಲ್ಲರ ಮೆಚ್ಚಿನ ಶಾಸ್ತ್ರೀಜಿಯವರು. ವಾರಕ್ಕೊಮ್ಮೆ ಪ್ರತಿಯೊಬ್ಬರೂ ಒಂದು ಹೊತ್ತಿನ ಊಟವನ್ನು ಬಿಡಿ ಎಂದು ದೇಶದ ಜನರಲ್ಲಿ ಮನವಿ ಮಾಡುವ ಮೊದಲು ಅದನ್ನು ತಮ್ಮ ಮನೆಯಲ್ಲಿಯೇ ಸ್ವತಃ ಜಾರಿಗೆ ತಂದು ತೋರಿದ ಮಹಾನ್ ತ್ಯಾಗಿ ಶಾಸ್ತ್ರಿಜಿಯವರು ಅಂತಲೇ

ಸಮಯ ಆಗ್ತಿದೆ 8:31. ನೀವು ಕೇಳ್ತಾ ಇದ್ದೀರಾ ಸಿರಿಗಂಧ ಕಾರ್ಯಕ್ರಮವನ್ನ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನೀಡಿದಂತಹ ಜೈ ಜವಾನ್ ಜೈ ಕಿಸಾನ್ ಎಂಬ ಅಮರ ಘೋಷಣೆ ಗಡಿಯಲ್ಲಿ ಕಾಯುವ ಸೈನಿಕನಿಗೂ ಮತ್ತು ಹೊಲದಲ್ಲಿ ದುಡಿಯುವ ರೈತನಿಗೂ ಸಹ ಒಂದೇ ತೂಕದ ಗೌರವವನ್ನ ತಂದುಕೊಡ್ತಿತ್ತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಧಿಕಾರದ ತುದಿಯಲ್ಲಿದ್ದರೂ ಕೊನೆಯವರೆಗೂ ಸಾಲ ಮಾಡಿ ಕಾರು ಖರೀದಿಸುವಷ್ಟೇ ಸರಳತೆಯನ್ನ ಕಾಯ್ದುಕೊಂಡಿದ್ದ ಈ ಮಹಾನ್ ಚೇತನದ ದೇಶಭಕ್ತಿ, ಪ್ರಾಮಾಣಿಕತೆ ಮತ್ತು ನಿಷ್ಠೆ ಎಂದೆಂದಿಗೂ ನಮಗೆ ದಾರಿದೀಪ ಅಂತಲೇ ಹೇಳ್ಬೋದು.

ಸ್ನೇಹಿತರೆ, ಸಿಲಿಗಂಟ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಒಬ್ಬರು ಸತ್ಯ ಮತ್ತು ಅಹಿಂಸೆಯ ಅಸ್ತ್ರದಿಂದ ಜಗತ್ತಿನ ಬೃಹತ್ ಸಮಾಜವನ್ನೇ ನಡೆಯಿಸುವಂತೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಾದರೆ, ಇನ್ನೊಬ್ಬರು ಸರಳ ಜೀವನ ಉನ್ನತ ವಿಚಾರ ಎಂಬ ತತ್ವಕ್ಕೆ ಜೀವಂತ ಉದಾಹರಣೆಯಾಗಿ ನಿಂತು ಗಡಿಯಲ್ಲಿ ಸೈನಿಕನಿಗೆ ಮತ್ತು ಹೊಲದಲ್ಲಿ ರೈತನಿಗೆ ಗೌರವ ತಂದುಕೊಟ್ಟ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿಯಾಗಿರುವಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಈ ಇಬ್ಬರು ಮಹಾನಾಯಕರ ಜನ್ಮದಿನವನ್ನ ನಾವು ಇಂದು ಒಟ್ಟಿಗೆ ಆಚರಣೆ ಮಾಡ್ತಾ ಇದ್ದೀವಿ. ಅರ್ಧ ಉಡುಪು ತೊಟ್ಟು ಕೈಯಲ್ಲೊಂದು ಕೋಲು ಹಿಡಿದು ಸಬರಮತಿಯಿಂದ ದಂಡಿಯವರೆಗೆ ಹೆಜ್ಜೆ ಹಾಕಿ ಅಹಿಂಸೆಯೇ ನನ್ನ ಧರ್ಮ, ಸತ್ಯವೇ ನನ್ನ ದೇವರು ಅಂತ ಹೇಳಿದಂಥವರು ಗಾಂಧೀಜಿಯವರು. ಅತ್ತ 1965 ಕ್ಲಿಷ್ಟಕರ ಸಮಯದಲ್ಲಿ ದೇಶಕ್ಕೆ ಆಹಾರದ ಅಭಾವ ಉಂಟಾದಾಗ ಹಾಗೂ ಗಡಿಯಲ್ಲಿ ಯುದ್ಧದ ಸವಾಲು ಎದುರಾದಾಗ ಜೈ ಜವಾನ್ ಜೈ ಕಿಸಾನ್ ಎಂಬ ಅಮರ ಮಂತ್ರವನ್ನು ನೀಡಿದಂಥವರು ಶಾಸ್ತ್ರಿಜಿಯವರು. ವಿಶೇಷ ಏನು ಅಂತಂದ್ರೆ, ಇಬ್ಬರ ಹಾದಿ ಮತ್ತು ಕಾಲಘಟ್ಟಗಳು ಬೇರೆಯಾಗಿದ್ರೂ ಸಹ ಅವರಲ್ಲಿ ಇದ್ದ ಪ್ರಾಮಾಣಿಕತೆ, ಸರಳತೆ ಮತ್ತು ದೇಶ ಪ್ರೇಮ ಒಂದೇ ಆಗಿತ್ತು. ಗಾಂಧೀಜಿಯವರ ಅಹಿಂಸೆಯ ಮಾರ್ಗದಲ್ಲಿ ನಡೆದ ಶಾಸ್ತ್ರೀಜಿಯವರು ಕೊನೆಯವರೆಗೂ ಅಧಿಕಾರದ ಮದವಿಲ್ಲದೆ ಬಡತನದ ಸರಳತೆಯನ್ನ ಕಾಯ್ದುಕೊಂಡ ಮಹಾನ್ ತ್ಯಾಗಿ ಅಂತ ಹೇಳಬಹುದು. ಇಂದಿನ ವೇಗದ ಜೀವನದಲ್ಲಿ ಗಾಂಧೀಜಿಯವರ ಸ್ವಚ್ಛತೆ, ಶಾಂತಿ ಹಾಗೂ ಸತ್ಯಾಗ್ರಹದ ವಿಚಾರಗಳು ಎಷ್ಟೊಂದು ಪ್ರಸ್ತುತವೋ, ಶಾಸ್ತ್ರೀಜಿಯವರ ಶಿಸ್ತು, ಪ್ರಾಮಾಣಿಕತೆ ಮತ್ತು ಸ್ವಾವಲಂಬನೆಯ ಸಂದೇಶವೂ ಅಷ್ಟೇ ಪ್ರಸ್ತುತ ಅಂತ ಹೇಳಬಹುದು. ಈ ಅಪರೂಪದ ಪುಣ್ಯ ದಿನದಂದು ಈ ಇಬ್ಬರು ಮಹಾನ್ ಚೇತನಗಳ ಆದರ್ಶಗಳನ್ನು ನಮ್ಮ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅವರ ಹಾದಿಯಲ್ಲಿ ನಡೆಯಲು ಪಣವನ್ನು ತೊಡೋಣ ಅಂತ ಹೇಳ್ತಾ

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಇನ್ನು ಮುಂದೆ ಸರಿಯಾಗಿ 8:45 ಕ್ಕೆ ವಾರ್ತಾ ಸಂಚಿಕೆ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

10.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ಸಮಯ 10:20. ಈಗ ಗೀತ ಚಿತ್ರಕ್ಕೆ ಚಿತ್ರಗೀತೆಗಳು. ಪ್ರಾರಂಭದಲ್ಲಿ ಸಂಗೀತ ಕಟ್ಟಿಯವರು ಹಾಡಿರುವ ತುಂಬಿದ ಮನೆ ಚಿತ್ರದ ಗೀತೆ. ಎಂಡಿ ಹಸಂ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ. ಇದಾದ ನಂತರ ಉಸಿರೆ ಚಿತ್ರಕ್ಕಿಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ.

ಕೆಸರು ಗದ್ದೆಯ ಕೆರಗಿದಾಗ ನೀರು ಉಕ್ಕಿತು ಉಕ್ಕಿತು, ಉಕ್ಕಿದ ನೀರ ಒಳಗಿನಿಂದ ಸಿಗಡಿ ಮೀನು ಎಗರಿತು, ಸಿಗಡಿ ಮೀನು ಚಿಂತಾಮಣಿ ಎರ್ರಬಿಕೈಯೊಳಗೆ ಬಿದ್ದಿತು, ಕೊಂಡಿಯಿಲ್ಲದೆ ಗಾಳವಿಲ್ಲದೆ ಕೊಂಡಿಯಿಲ್ಲದೆ ಗಾಳವಿಲ್ಲದೆ ಜಾಣನ ಕೈರವಿಗ

ರಾಜೀವನಂದ್ ಸ್ವಾಮಿ ಅವರು ಹಾಡಿರುವ ನಿನ್ನುಸುರೇ ನನ್ನುಸಿರು ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಕುವೆಂಪು ಅವರ ಸಾಹಿತ್ಯಕ್ಕೆ ಉಪ್ಪಿ ರಾಜ ಅವರ ಸಂಗೀತ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಅದಾದ ನಂತರ ಬಿ ಆರ್ ಛಾಯಾ ಅವರು ಹಾಡಿರುವಂತಹ ಸಂತ ಶಿಶುನಾಳ ಶರೀಫರ ಗೀತೆ ಪ್ರಸಾರ ಆಗುತ್ತೆ. ಶಿಶುನಾಳ ಶರೀಫರ ರಚನೆ ಇದು, ಸಿ ಅಶ್ವಥ್ ಅವರ ಸಂಗೀತ.

ಇನ್ನು ಮುಂದೆ ಪ್ರಸಾರ ಆಗುತ್ತೆ ಶಾಹಿದ್ ಚಿತ್ರದ ಗೀತೆ. ಭೂಪೇಂದರ್ ಸಿಂಗ್ ಹಾಗೂ ಮೊಹಮ್ಮದ್ ಸಲ್ನತ್ ಅವರು ಹಾಡಿರುತ್ತಾರೆ ಗೀತೆಯನ್ನ. ದೇವ್ ಕೊಹ್ಲಿ ಅವರ ಸಾಹಿತ್ಯವಿದೆ, ಆನಂದ್ ರಾಜ್ ಅವರ ಸಂಗೀತ. ಇದಾದ ನಂತರ ಗೀತ ಚಂದ್ರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಖೇಶ್ ಅವರು ಹಾಡಿರುವಂತಹ ಜಿಸ್ ದೇಶ್ ಮೇ ಗಂಗಾ ಭೇತಿಯ ಚಿತ್ರದ ಗೀತೆ. ಶೈಲೇಂದ್ರ ಅವರ ಸಾಹಿತ್ಯವಿದೆ, ಶಂಕರ್ ಜೈಕಿಶನ್ ಅವರ ಸಂಗೀತ.

ಮೊಹಮ್ಮದ್ ಅಜೀಜ್ ಹಾಗೂ ಸಂಗಡಿಗರು ಹಾಡಿರುವಂತಹ ಕರ್ಮ ಚಿತ್ರದ ಗೀತೆಯನ್ನು ಮುಂದೆ ಪ್ರಸಾರ ಆಗುತ್ತೆ. ಕವಿತಾ ಕೃಷ್ಣಮೂರ್ತಿ ಅವರು ಸಹ ಈ ಗೀತೆಯನ್ನು ಹಾಡಿದ್ದಾರೆ. ಆನಂದ್ ಬಕ್ಷಿ ಅವರ ಸಾಹಿತ್ಯವಿದೆ, ಲಕ್ಷ್ಮೀಕಾಂತ್ ಪ್ಯಾನೆಲಾಲ್ ಅವರ ಸಂಗೀತ. ಇದಾದ ನಂತರ ಶಾಹಿದ್ ಚಿತ್ರಕ್ಕಿಂತ ಮೊಹಮ್ಮದ್ ರಫಿ ಅವರು ಹಾಡಿರುವ ಗೀತೆ ಪ್ರಸಾರ ಆಗುತ್ತೆ. ಪ್ರೇಮ್ ಧವನ್ ಅವರ ಸಾಹಿತ್ಯವಿದೆ, ಪ್ರೇಮ್ ಸೋನಿ ಅವರ ಸಂಗೀತ.

ಅನಂತಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:30ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಪೈಲ್ಸ್ಗೆ ಆಯುರ್ವೇದ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಗೀತ ಪಲ್ಲವ, 9:10ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:45ಕ್ಕೆ ಗಾನಗಂಗೆ ಚಿತ್ರಗೀತೆಗಳು, 10:05ಕ್ಕೆ ವನ್ಯಜೀವಿ ಸಪ್ತಾಹದ ಸಂದರ್ಭದಲ್ಲಿ ವನ್ಯಜೀವಿಗಳ ಸಂರಕ್ಷಣೆಯ ಮಹತ್ವ ಕುರಿತು ಅರಣ್ಯ ಇಲಾಖೆಯ ಸಕಲೇಶ್ಪುರ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಂಕೆ ಮಧುಸೂದನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 10:30ಕ್ಕೆ ಸುನೇರಪ್ಪಲ್, 11:00ಕ್ಕೆ ಸವಿ ನೆನಪು, 11:30ಕ್ಕೆ ಸ್ಟಂಪ್ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ 12:05ಕ್ಕೆ ವನಿತೆ ವಿಹಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಸ್ಫೂರ್ತಿ ಮಹಿಳಾ ತಂಡದ ಸದಸ್ಯರಿಂದ ದೇಶಭಕ್ತಿ ಗೀತೆಗಳು. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಶಸ್ತ್ರಚಿಕಿತ್ಸಕರಾದ ಡಾ ಕುಲದೀಪ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಾಳ್ವಾರ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00ಗಂಟೆಗೆ ಪ್ರಗತಿ ಪಥ. ಬೀದಿ ಬದಿ ವ್ಯಾಪಾರಿಗಳ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಎಫ್ಪಿಒಗಳ ರಚನೆ ಕುರಿತು ತಿಳಿಸಿಕೊಡುತ್ತಾರೆ ತೊಟ್ಟನಹುಂಡಿ ರಾಜಣ್ಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಪೋಷಣ ಅಭಿಯಾನ ಕುರಿತು ವಿಶೇಷ ಸಂವಾದ. ಡಾ ಗಿ ಗೀತಾ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಆಹಾರ ಮತ್ತು ಪೋಷಣೆ ವಿಭಾಗ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಬಿ ನಾರಾಯಣಸ್ವಾಮಿ, ನಿವೃತ್ತ ಪ್ರಧಾನ ವಿಜ್ಞಾನಿ ಹಾಗೂ ಕೃಷಿ ವಿಸ್ತರಣಾ ತಜ್ಞರು, ಐಐಎಚ್ಆರ್ ಬೆಂಗಳೂರು. ಈ ಕಾರ್ಯಕ್ರಮ ಬೆಂಗಳೂರು ಸುದ್ದಿ ಸೇವೆ ವಿಭಾಗದ ಕೊಡುಗೆ. ಮಧ್ಯಾಹ್ನ 2:40ಕ್ಕೆ ಹಕ್ಕಿಯ ಬಳಗ, ನನ್ನ ಕನಸಿನ ಗ್ರಾಮ, ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. ಮಧ್ಯಾಹ್ನ 3:00ಕ್ಕೆ ಕುಲ್ ಮೋಹರ್ ಪ್ರಸಾರವಾಗುವುದು. ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30ಕ್ಕೆ ಗೆರ್ಮೆಟ್, 6:15ಕ್ಕೆ ಕನ್ನಡ ರತ್ನಭಂಡಾರದ ಮರು ಪ್ರಸಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ಡಾ ದೀಪಾ ಎಂಬಿ ಅವರಿಂದ, 6:51ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ, ರೈತ ಉತ್ಪಾದಕರ ಸಂಸ್ಥೆಗಳು ಮತ್ತು ಅವುಗಳ ನೋಂದಣಿ, ಈ ಕುರಿತು ರಾಜ್ಯ ಸರ್ಕಾರದ ಜಲಾನಯನ ಇಲಾಖೆಯ ಉಪ ಕೃಷಿ ನಿರ್ದೇಶಕಿ ಗಾಯತ್ರಿ ಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಾಪೇಚ್ಗೌಡ. 7:20ಕ್ಕೆ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ದಾನ ಮಮತ ಸಂಘಟನೆಯಿಂದ ಸೋಬಾನೆ ಪದ. 7:45ಕ್ಕೆ ಸಮಾಚಾರ ದರ್ಶನ. ರಾತ್ರಿ 8:00ಕ್ಕೆ ಸಿರಿಗಂಧ ಕಾರ್ಯಕ್ರಮ. 9:15ಕ್ಕೆ ರೂಪಾರಾವ್ ಹಾಗೂ ದೀಪಾರಾವ್ ಅವರು ಹಾಡಿರುವ ಭಾವಗೀತೆಗಳು. 9:30ಕ್ಕೆ ಯುವವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ರಾತ್ರಿ 10:00ಕ್ಕೆ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರಫೀಕ್ ಖಾನ್ ಅವರಿಂದ ವಯಲಿನ್ ವಾದನ ಪ್ರಸಾರವಾಗುವುದು. ಈ ಕಾರ್ಯಕ್ರಮ ಅಹಮದಾಬಾದ್ ಕೇಂದ್ರದ ಕೊಡುಗೆ. ಇದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಸಾರವಾಗಲಿದೆ. ಇದುವರೆಗೆ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಸರಿಯಾಗಿ 11:05ಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಬೆಂಗಳೂರು ಈಗ ಸಮಯ ಸರಿಯಾಗಿ 11 ಗಂಟೆ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಪಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, ಬೆಳಗ್ಗೆ 7:15 ಎಂವಿಆರ್

ಮೂವತ್ತು ಸೆಕೆಂಡ್ಗಳು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:53 ಪ್ರಾರಂಭವಾಗುವುದು. ಅಲ್ಲಿಯವರೆಗೆ ಈ ಅರುಣ ಪ್ರಕಾಶ್ಗೆ ವಿದಾಯ ಬರಲಿ. ಶುಭರಾತ್ರಿ. ಜೈ ಹಿಂದ್.